ಆಕಾಶವಾಣಿ ಮಡಿಕೇರಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ಇಂದು 1948ನೇ ರಾಷ್ಟೀಯ ಶಕವರ್ಷ, ಶ್ರಾವಣ ಮಾಸದ 16ನೆಯ ದಿನ, ಅಂದರೆ 2026ನೆಯ ಇಸವಿ, ಆಗಸ್ಟ್ ತಿಂಗಳ 7ನೆಯ ತಾರೀಖು ಶುಕ್ರವಾರ. ಈಗ ಸಮಯ 5:56:44. ನಮ್ಮ ಎಲ್ಲ ಪ್ರೀತಿಯ ಶ್ರೋತೃ ಬಾಂಧವರಿಗೂ ರೇಷ್ಮಾ ತೀರ್ಥರಾಮ್ ಹಾರೈಸುವ ಶುಭೋದಯ. ಶುಭ ನುಡಿ. ಕೇವಲ ಉಣ್ಣುವುದಕ್ಕಾಗಿ ಬಾಳುವ ಬಾಳು ಬಾಳಲ್ಲ, ಆಸೆಗಳನ್ನು ಈಡೇರಿಸಿಕೊಳ್ಳುವುದೊಂದೇ ಬಾಳಲ್ಲ, ಸನ್ಮಾನ ಗೌರವಗಳಿಗೆ ಹಂಬಲಿಸಿ ಅವುಗಳಿಗೆ ದಾಸರಾಗುವುದೂ ಬಾಳಲ್ಲ. ಒಂದು ಜೀವ ಇನ್ನೊಂದು ಜೀವಕ್ಕೆ ಪ್ರೇರಕ ಶಕ್ತಿಯಾಗಿ ಬದುಕಿದರೆ ಅದು ನಿಜವಾದ ಬಾಳು, ಹೀಗೆಂದಿದ್ದಾರೆ ದರಾ ಬೇಂದ್ರೆ. ಶುಭ ನುಡಿ ಕೇಳಿದಿರಿ.

ಕೇಳುಗರೆ, ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ ಈಗ 6 ಗಂಟೆ. ಇನ್ನು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ.

ಈ ಬೆಳಿಗ್ಗೆ 6:10ಕ್ಕೆ ಭಕ್ತಿ ಸಂಗೀತದ ಕಾರ್ಯಕ್ರಮ ಉದಯರಾಗ, 6:30ಕ್ಕೆ ಜಿಎಸ್ ಉಬರಡ್ಕ ಅವರಿಂದ ಚಿಂತನ, ರೈತರಿಗೆ ಸಲಹೆ 6:35ಕ್ಕೆ, 6:45ಕ್ಕೆ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ, 7:47ಕ್ಕೆ ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹ್ಯುಂಡಾಯ್, 8:35ಕ್ಕೆ ನಮ್ಮ ನಿಲಯದಿಂದ ಕನ್ನಡ ಚಿತ್ರಗೀತೆಗಳು, 8:50ಕ್ಕೆ ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್, 9:05ಕ್ಕೆ ವಂದೇ ಮಾತರಂ 150ರ ಸಂಭ್ರಮ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ಹುತಾತ್ಮರಾದ ಕ್ಯಾಪ್ಟನ್ ಎಂವಿ ಪ್ರಾಂಜಲ್ ಅವರ ಪಾಲಕರು ಶ್ರೀಮತಿ ಅನುರಾಧ ಹಾಗೂ ಶ್ರೀ ಎಂ ವೆಂಕಟೇಶ್. ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 9:30ಕ್ಕೆ ಚಿತ್ರಚಿತ್ತಾರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 10:00ಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದ್ವಾನ್ ಬಳ್ಳಾರಿ ಎಂ ರಾಘವೇಂದ್ರ ಅವರ ಹಾಡುಗಾರಿಕೆ. 11:00ಗೆ ಬೆಂಗಳೂರು ಕೇಂದ್ರದಿಂದ ಸನ್ಮಾನ್ಯ ರಾಷ್ಟಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ರಾಷ್ಟೀಯ ಕೈಮಗ್ಗ ದಿನದ ಸಂದರ್ಭದಲ್ಲಿ ಭಾಗವಹಿಸುವ ಕಾರ್ಯಕ್ರಮದ ನೇರ ಪ್ರಸಾರ. 12:05ಕ್ಕೆ ವನಿತಾ ವಿಹಾರ. 12:30ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಅಸ್ತಮಾ ಕಾಯಿಲೆಗೆ ಕಾರಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ಶ್ವಾಸಕೋಶ ತಜ್ಞರಾದ ಡಾ ಸುಪ್ರೀತಾ ಟಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸುಜಾತಾ ಎಫ್ ತಳ್ವಾರ್. 11:00ಗೆ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಖೇತ್ ಬಚಾವ್ ಅಭಿಯಾನ್ ಈ ಬಗ್ಗೆ ಮಾಹಿತಿ, ಭಾಗವಹಿಸುವವರು ಟಿ ಶ್ಯಾಮ್ಪ್ರಸಾದ್, ಸವಿತಾ ಗೌಡ ಹಾಗೂ ರೂಪಗೌಡ. 1:30ಕ್ಕೆ ಪ್ರಚಲಿತ ವಿದ್ಯಮಾನಗಳನ್ನೊಳಗೊಂಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 4:00 ಪ್ರಸಾರ ಕಾರ್ಯದಲ್ಲಿ 4:00ಗೆ ಭಾವಗೀತೆಗಳನ್ನು ಕೇಳಲಿದ್ದೀರಿ. 4:30ಕ್ಕೆ ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 5:00ಗೆ ಮಹಿಳಾ ಲೋಕದಲ್ಲಿ ವಿಚಾರ ಲಹರಿ, ಸ್ವಾತಂತ್ರ್ಯ ಚಳವಳಿಯಲ್ಲಿ ಸ್ತ್ರೀ ಶಕ್ತಿ, ಈ ಕುರಿತ ಸಂಯೋಜಿತ ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್. 5:30ಕ್ಕೆ ರಸಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಚಿತ್ರಕಾವೇರಿ. 6:30ಕ್ಕೆ ಅವಲೋಕನ, 6:50ಕ್ಕೆ ಹೆಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಇಂದಿನ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು, ಭಾಗವಹಿಸುವವರು ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಬೆಂಗಳೂರು ಬಾಳೆಹೊನ್ನೂರು, ಇದರ ಬೇಸಾಯ ಶಾಸ್ತ್ರ ವಿಭಾಗದ ವಿಜ್ಞಾನಿಗಳು ಮತ್ತು ಮುಖ್ಯಸ್ಥರಾದ ಡಾ ರುದ್ರಗೌಡ ಸಿಎಸ್. ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ, ಪ್ರಾಯೋಜಕರು ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ. 7:20ಕ್ಕೆ ಸುದ್ದಿಜೊಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29ಕ್ಕೆ ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45ಕ್ಕೆ ಭಾವಗೀತೆಗಳು, 8:00ಗೆ ಸಿರಿಗಂಧ, ಸಂವಾದಗಳನ್ನೊಳಗೊಂಡ ಚಿತ್ರಗೀತೆಗಳ ಕಾರ್ಯಕ್ರಮ. 9:30ಕ್ಕೆ ಪ್ರಚಲಿತ ವಿದ್ಯಮಾನ, ಇನ್ನು ರಾತ್ರಿ 10:00ಗೆ ಸಂಸತ್ತಿನ ಉಭಯ ಸದನಗಳ ಕಾರ್ಯಕಲಾಪದ ಪ್ರಶ್ನೋತ್ತರ ಅವಧಿಯ ಧ್ವನಿಮುದ್ರಣ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು, ಸಮಯ 6:05 ಆಗಲಿವೆ. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

0: The Indian duo of Prithvi Krishnamurthy Roy and Krishan Prasad Garaga defeated a South Korean pair to secure a place in the quarterfinals. And that is the end of this news bulletin.
1: ಆಕಾಶವಾಣಿ ಮಡಿಕೇರಿ, ಸಮಯ 6:10:15. ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳೋಣ ಉರಿಲಿಂಗದೇವ ಇವರ ವಚನ. ಕಾಯಕ್ಕೆ ಕಾಯವಾಗಿ, ಪ್ರಾಣಕ್ಕೆ ಪ್ರಾಣವಾಗಿ ಹಾಡಿದ್ದಾರೆ ರೂಪಾರಾವ್ ಹಾಗೂ ದೀಪಾರಾವ್.

ಇನ್ನು ಕೇಳೋಣ ಪುರಂದರದಾಸರ ಕೀರ್ತನೆ. ಏನು ಧನ್ಯಳೋ ಲಕ್ಷ್ಮೀ ಎಂಥ ಮಾನ್ಯಳೋ. ಗಾಯಕರು ಡಾಕ್ಟರ್ ರಾಜ್ಕುಮಾರ್.

ಉದಯರಾಗ ಭಕ್ತಿ ಸಂಗೀತದ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ದಕ್ಷಿಣ ಗಂಗೆ ಕಾವೇರಿಯೇ. ಜಿಮ್ಮಿ ಅವರ ರಚನೆ ಇದು, ಹಾಡಿದ್ದಾರೆ ಆಲಿಮಾಡ ಚಿತ್ರ.

ಭಕ್ತಿಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಚಂದಿರ ಕೆ ಬಸಪ್ಪ ಅವರ ರಚನೆ ಧಾನ್ಯಲಕ್ಷ್ಮಿ ಇಂದು ಬಂದದೆ ನಮ್ಮ ಮನೆಯೊಳಗೆ. ಹಾಡಿದ್ದಾರೆ ಮೇಘನಾ.

0: ಜೀವನಕ್ಕೆ ಮುಖ್ಯ ಆಧಾರವಾದ ಗಾಳಿಯೂ ಕೂಡ ಮಾಲಿನ್ಯವೆಂಬ ಹಿಡಿತಕ್ಕೆ ಸಿಕ್ಕಿ ನಲುಗುತ್ತಿದೆ. ಇದರಿಂದ ಮನುಷ್ಯರು ಮಾತ್ರವಲ್ಲದೆ ಪ್ರಾಣಿ ಪಕ್ಷಿಗಳೂ ಕೂಡ ಸಂಕಷ್ಟಕ್ಕೆ ಸಿಲುಕಿವೆ. ಹೆಚ್ಚುತ್ತಿರುವಂತಹ ಜನಸಂಖ್ಯೆಯ ಕಾರಣ ಕಾಡುಗಳನ್ನು ನಾಶಗೊಳಿಸಲಾಗಿದೆ. ಇದರಿಂದ ಪ್ರಕೃತಿಯ ಸಮತೋಲನವೇ ಏರುಪೇರಾಗುತ್ತಿದೆ. ವೃಕ್ಷಗಳು ಜೀವಿಗಳಿಗೆ ಅತ್ಯವಶ್ಯಕವಾದ ಪ್ರಾಣವಾಯುವನ್ನು ಪ್ರಸಾರ ಮಾಡುತ್ತವೆ. ಮಳೆ ಮತ್ತು ಶುದ್ಧ ಗಾಳಿಯನ್ನು ಪಡೆಯಲು ವೃಕ್ಷಗಳು ಅವಶ್ಯಕವಾಗಿವೆ. ಆದುದರಿಂದ ಮರಗಳನ್ನ ಬೆಳೆಸೋಣ, ಕಾಡನ್ನು ಉಳಿಸೋಣ. ಪ್ರಕೃತಿಯನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆ.
1: ಆಕಾಶವಾಣಿ ಮಡಿಕೇರಿ, ಸಮಯ 6:30 ಗಳಾಗಲಿವೆ. ಮುಂದಿನ ಕಾರ್ಯಕ್ರಮ ಚಿಂತನ, ಬೆಂಗಳೂರು ಕೇಂದ್ರ.

ಮಾತು ಮಾತು ಮಥಿಸಿ ಬಂದ ನಾದದ ನವನೀತ ಎಂಬುದು ವರ ಕವಿ ದರಾಬೇಂದ್ರೆಯವರ ಬಂತೆಲ್ಲಿಗೆ ಕವಿತೆಯ ಒಂದು ಸಾಲು. ಮಾತು ಮಾತು ಮಥಿಸುವ ಶಕ್ತಿಯಿಂದ ಇಲ್ಲಿ ಕಾವ್ಯದ ಸೃಷ್ಟಿಯಾಗಿದೆ. ಇದು ಅಂತಿಂಥ ಕಾವ್ಯವಲ್ಲ, ಇದು ಹಿತಮಿತವಾದ ಮಾತಿನ ಮಥನದಿಂದ ಸೃಷ್ಟಿಯಾದ ನಾದದ ನವನೀತ. ಭಾವ, ಧ್ವನಿಶಕ್ತಿ ಮತ್ತು ಚಿಂತನಶೀಲ ಗುಣವನ್ನು ಹೊಂದಿರುವ ಶ್ರೇಷ್ಠ ಕಾವ್ಯ ಹೇಗೆ ಸಂಕೀರ್ಣವೋ ಹಾಗೆ ಹಿತಮಿತ

0: ಸಹಿತವಾದ ಮಾತಿನ ಮಥನದಿಂದ ಸೃಷ್ಟಿಯಾದ ನಾದದ ನವನೀತ. ಭಾವ, ಧ್ವನಿಶಕ್ತಿ ಮತ್ತು ಚಿಂತನಶೀಲ ಗುಣವನ್ನು ಹೊಂದಿರುವ ಶ್ರೇಷ್ಠ ಕಾವ್ಯ ಹೇಗೆ ಸಂಕೀರ್ಣವೋ ಹಾಗೆ ಹಿತಮಿತವಾದ ಮಾತು ಕೂಡ ಆದುದರಿಂದ ಮಾಣಿಕ್ಯವಾಗುವುದು, ಮುತ್ತಾಗುವುದು, ಕೊನೆಗೆ ಮಾತೇ ಜ್ಯೋತಿರ್ಲಿಂಗವಾಗುವುದು ಹಿತಮಿತವಾದ ಮಾತಿನ ಶಕ್ತಿಯಿಂದಲೇ. ಕಾವ್ಯಕ್ಕೆ ರಸವೇ ಮುಖ್ಯವೆಂದು ಕೆಲವರ ವಾದವಿದ್ದರೆ ಮತ್ತೆ ಕೆಲವರದು ಧ್ವನಿಯೆಂದು. ಇಂತಹ ವಾದಗಳೇನೇ ಇದ್ದರೂ ಕಾವ್ಯದ ಶರೀರ ಮಾತ್ರ ಮಾತು ಅಥವಾ ಧ್ವನಿ ಎಂಬುದರಲ್ಲಿ ಎರಡು ಮಾತಿಲ್ಲ. ಕವಿತೆ ವಾಚ್ಯವಾದರೆ ಅಂಥ ಕವಿತೆ ಕಾವ್ಯವೆಂದು ಪರಿಗಣಿಸಲ್ಪಡುವುದಿಲ್ಲ. ಒಬ್ಬ ವ್ಯಕ್ತಿಯ ಮಾತಾದರೂ ಕೂಡ ಹಿತಮಿತವಾಗಿದ್ದರೆ ಅದಕ್ಕೊಂದು ಘನತೆ ಪ್ರಾಪ್ತವಾಗುತ್ತದೆ. ಹಾಗಿಲ್ಲದೆ ಇರುವ ವ್ಯಕ್ತಿಯನ್ನು ವಾಚಾಳಿ ಎನ್ನುತ್ತೇವೆ. ಇಂತಹ ವಾಚಾಳಿತನದಿಂದ ಸಂಘರ್ಷಗಳು ಉಂಟಾದ, ನಗೆ ಪಾಟಲಿಗೆ ಗುರಿಯಾದ ಅನೇಕ ಉದಾಹರಣೆಗಳಿವೆ. ಹಿತಮಿತವಾದ ಮಾತುಗಾರಿಕೆ ಎಂದರೆ ಯಕ್ಷಗಾನ ತಾಳಮದ್ದಳೆಯ ಅರ್ಥಗಾರಿಕೆಯಂತೆ. ಪ್ರಸಂಗದ ಪಾತ್ರಕ್ಕೆ ಉಚಿತವಾಗಿ, ಸಂದರ್ಭಕ್ಕೆ ಅನುಗುಣವಾಗಿ ವ್ಯಾಪ್ತಿ ಮೀರದಂತೆ ಅರ್ಥ ಹೇಳುವುದು ಅಥವಾ ಮಾತನಾಡುವುದು ಒಂದು ಕಲೆ. ಅದಕ್ಕೊಂದು ಶ್ರೇಷ್ಠ ಉದಾಹರಣೆ ನೀಡುವುದಿದ್ದರೆ, ನನ್ನ ದೃಷ್ಟಿಯಲ್ಲಿ ದೇರಾಜೆ ಸೀತಾರಾಮಯ್ಯನವರ ಅರ್ಥಗಾರಿಕೆ. ಇದು ಇಷ್ಟೇ ಅಲ್ಲ, ಮಾತಿನ ಕಲೆಗಾರಿಕೆ ಕೂಡ. ದೇರಾಜವರೀಗ ನಮ್ಮೊಂದಿಗೆ ಇಲ್ಲದಿದ್ದರೂ ಅವರ ಹಿತಮಿತವಾದ ಅರ್ಥಗಾರಿಕೆಯ ನೆನಪು ಇನ್ನೂ ನನ್ನ ಸ್ಮೃತಿಪಟಲದಲ್ಲಿ ಗಾಢವಾಗಿ ಉಳಿದುಕೊಂಡಿದೆ. ನನ್ನ ಚಿಂತನೆಯ ಆರಂಭದಲ್ಲಿ ಹಿತಮಿತವಾದ ಮಾತಿಗೆ ಕಾವ್ಯದ ಉದಾಹರಣೆಯನ್ನು ನಾನು ನೀಡಿದೆ. ಈಗ ಅಂಥದೇ ಇನ್ನೊಂದು ಉದಾಹರಣೆ ಹೀಗಿದೆ. ನವ್ಯ ಕಾವ್ಯದ ರೂವಾರಿ ಎಂದು, ಒಂದು ಜನಾಂಗದ ಕಣ್ಣು ತೆರೆಯಿಸಿದ ಕವಿಯೆಂದು ಪ್ರಸಿದ್ಧಿ ಪಡೆದ ಗೋಪಾಲಕೃಷ್ಣ ಅಡಿಗರ ಶರದ್ಗೀತಾ ಕವಿತೆಯಲ್ಲಿನ ಅರ್ಥಗರ್ಭಿತವಾದ ಪ್ರಸಿದ್ಧ ಚರಣವೊಂದು ತಟ್ಟನೆ ನನ್ನ ನೆನಪಿಗೆ ಬರುತ್ತದೆ. ಆ ಚರಣ ಹೀಗಿದೆ: ಈಗ ಈ ಲೋಕ ಅಸ್ತವ್ಯಸ್ತ, ಗಡಿಯಾರ ಬಿಚ್ಚಿ, ಯಂತ್ರೋಪಯಂತ್ರಗಳ ಚೆಲ್ಲಾಪಿಲ್ಲಿ ಚೆಲ್ಲಿ, ಕೈಕಟ್ಟಿ ಕುಳಿತ ರಿಪೇರಿಯವನಂತೆ, ಯಾವ ತಿರುಗಣಿ ಮಳೆಯ ನೆಲ್ಲಿ ಹಾಕಲಿ, ಮತ್ತೆ ಈ ಸುರುಳಿ ತಂತಿಯನ್ನೆಲ್ಲಿ ತುರುಕಲಿ, ಗಡಿಯಾರವಿದೆ, ಯಂತ್ರವಿದೆ, ಎಲ್ಲ ಇವೆ. ಇಲ್ಲ ಸಾವಯವ ಶಿಲ್ಪದ ಸಮಗ್ರೀಕರಣ ಬಲ, ಎಲ್ಲ ಇದ್ದು ಜೋಡಣೆ ಸಮರ್ಪಕವಾಗದೇ ಇದ್ದರೆ ಯಾವುದೇ ವಸ್ತು ಒಟ್ಟಂದದಲ್ಲಿ ಪರಿಪೂರ್ಣವಲ್ಲ ಎಂಬುದೇ ಈ ಚರಣದ ತಾತ್ಪರ್ಯ. ಇದನ್ನು ಹಿತಮಿತವಾದ ಮಾತಿಗೆ ಅನ್ವಯಿಸಿ ಹೇಳುವುದಾದರೆ, ಯಾವ ಮಾತನ್ನು ಎಲ್ಲಿ ಹೇಳಬೇಕು, ಎಷ್ಟು ಹೇಳಬೇಕು, ಯಾರಿಗೆ ಹೇಳಬೇಕು ಎನ್ನುವ ಯುಕ್ತಾಯುಕ್ತ ವಿವೇಚನೆ ನಮಗಿರಬೇಕು.
1: ಇದುವರೆಗೂ ಜಿಎಸ್ ಉಬರಡ್ಕ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಮಡಿಕೇರಿ, ಸಮಯ 6:34:20.

0: ಈಗ ಕೇಳೋಣ ರೈತರಿಗೆ ಸಲಹೆ.
1: ಜೇನು ಕೃಷಿಕರು ಜೇನು ಕುಟುಂಬಗಳ ನಿರ್ವಹಣೆಯನ್ನು ಬಹಳ ಆಸಕ್ತಿಯಿಂದ ಮಾಡಬೇಕಾಗತ್ತೆ. ವಾರಕ್ಕೆ ಒಂದು ಸಾರಿ ಜೇನು ಪೆಟ್ಟಿಗೆಯನ್ನು ವೀಕ್ಷಿಸಬೇಕು, ಏಕೆಂದರೆ ಅದರಲ್ಲಿ ಪರಾಗ, ಮಕರಂದ, ಮೊಟ್ಟೆಗಳು, ರೋಗಪೀಡಿತ ಕುಟುಂಬಗಳನ್ನು ಪತ್ತೆ ಹಚ್ಚಿ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಜೇನು ಕುಟುಂಬಗಳಿಗೆ ಹಲವಾರು ನೈಸರ್ಗಿಕ ಶತ್ರುಗಳ ಬಾಧೆ ಇರುತ್ತೆ. ಅದರಲ್ಲಿ ಮೇಣದ ಪತಂಗ ಬಹಳ ಮುಖ್ಯವಾದಂಥದ್ದು. ಇದನ್ನು ನಾವು ವರ್ಷವಿಡೀ ಕಾಣಬಹುದು. ಆದರೆ ಜುಲೈನಿಂದ ಅಕ್ಟೋಬರ್ ತಿಂಗಳು ಮತ್ತು ನವಂಬರ್ನಿಂದ ಡಿಸೆಂಬರ್ ತಿಂಗಳು ಅವಧಿಯಲ್ಲಿ ಈ ಒಂದು ಮೇಣದ ಪತಂಗದ ಹಾವಳಿ ಹೆಚ್ಚಾಗಿರುತ್ತೆ. ಖಾಲಿ ಈ ಜೇನುಗೂಡುಗಳು, ಉಪಯೋಗಿಸಲಾದಂಥ ಮೇಣ, ಮೇಣದ ಹಾಳೆ ಮತ್ತು ಜೇನು ನೊಣಗಳಿಂದ ಸಂಗ್ರಹಿಸಿದಂಥ ಪರಾಗವನ್ನು ನಾವು ಸರಿಯಾಗಿ ಸಂಗ್ರಹಿಸದೇ ಇದ್ದರೆ ಮತ್ತು ಅವುಗಳನ್ನು ಗಮನಿಸದೇ ಬಿಟ್ಟರೆ ಮೇಣದ ಪತಂಗ ಮುತ್ಕೊಳ್ಳುವಿಕೆಯಿಂದ ಸಾಕಷ್ಟು ಹಾನಿ ಉಂಟಾಗುತ್ತೆ.

0: ಅನೇಕ ನಿದರ್ಶನಗಳಲ್ಲಿ ಮೇಣದ ಪತಂಗ ಈ ತುಡುವೆ ಜೇನಿನ ಪ್ರಮುಖ ಶತ್ರುಕೀಟ ಆಗಿರೋದ್ರಿಂದ ಇದು ಸಾಮಾನ್ಯವಾಗಿ ಕುಟುಂಬವನ್ನು ಪರಾರಿಯಾಗೋ ರೀತಿಯಲ್ಲಿ ಮಾಡುತ್ತೆ. ಪ್ರೌಢ ಹೆಣ್ಣು ಪತಂಗ ರಾತ್ರಿ ಹೊತ್ತಿನಲ್ಲಿ ಜೇನುಗೂಡಿನ ಪ್ರವೇಶ ದ್ವಾರ ಅಥವಾ ಗೋಡೆಯಲ್ಲಿರುವಂಥ ಬಿರುಕುಗಳ ಮೂಲಕ ಜೇನುಗೂಡಿಗೆ ಪ್ರವೇಶ ಮಾಡುತ್ತೆ. ನೇರವಾಗಿ ಎರಿಗಳಲ್ಲಿ ಅಥವಾ ಕಿರಿದಾದ ಬಿರುಕುಗಳಲ್ಲಿ ಮೊಟ್ಟೆಗಳನ್ನು ಇಡುತ್ತೆ. ಹೆಣ್ಣು ಪತಂಗ 300-600 ಮೊಟ್ಟೆಗಳನ್ನು ಗುಂಪಿನಲ್ಲಿ ಇಡುತ್ತೆ. ಹೊಸದಾಗಿ ಮೊಟ್ಟೆ ಒಡೆದಂಥ ಮರಿಹುಳುಗಳು ಜೇನು ಮತ್ತು ಪರಾಗವನ್ನು ತಿಂತವೆ. ಹಾಗೆಯೇ ಪರಾಗ ಶೇಖರಣಾ ಕೋಶಗಳಲ್ಲಿ ಸುರಂಗಗಳನ್ನು ಕೊರೆತವೆ. ಆನಂತರ ಇವು ಬೆಳೆದಂತೆ ಎರಿಯ ಮಧ್ಯನಾಳಕ್ಕೆ ತಮ್ಮ ಸುರಂಗಗಳನ್ನು ವಿಸ್ತರಿಸ್ತವೆ. ಈ ಹಂತದಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇರುವಂಥ ಮರಿಹುಳುಗಳು ಕೆಲಸಗಾರರ ಜೇನುನೊಣಗಳಿಂದ ಸಾಕಷ್ಟು ಸುರಕ್ಷಿತವಾಗಿರ್ತವೆ. ಆನಂತರ ಮರಿಹುಳುಗಳು ಎರಿಗಳಲ್ಲಿ ರೇಷ್ಮೆ ಬಲೆ ಮತ್ತು ಬೇರೆ ಒಂದು ಗುಪ್ಪೆಗಳನ್ನು ಬಿಡ್ತವೆ. ಇದನ್ನು ಗಮನಿಸದೇ ಇದ್ದರೆ ಎರಿಗಳ ಸಂಪೂರ್ಣ ನಾಶ ಸಾಮಾನ್ಯವಾಗಿ 10-15 ದಿನದಲ್ಲಿ ಆಗುತ್ತೆ. ಸಂಗ್ರಹಿಸಿದಂಥ ಪರಾಗ ಮತ್ತು ಜೇನುನೊಣಗಳ ಮೇಣದ ಜೊತೆಗೆ ದೊಡ್ಡ ಮೇಣದ ಪತಂಗದ ಮರಿಹುಳುಗಳು ಆಹಾರದ ಕೊರತೆ ಇರುವಂಥ ಜೇನುನೊಣದ ಸಂಸಾರದ ಕೋಣೆ ಮೇಲೆ ದಾಳಿ ಮಾಡ್ತವೆ. ಉಷ್ಣವಲಯದ ಹವಾಮಾನದಲ್ಲಿ ಮರಿಹುಳುಗಳು ಕೋಶಾವಸ್ಥೆಯನ್ನು ತಲುಪೋದಕ್ಕೆ ಕೇವಲ 18-20 ದಿನಗಳು ಬೇಕಾಗ್ತವೆ. ತಂಪಾದಂಥ ವಾತಾವರಣದಲ್ಲಿ ಈ ಅವಧಿ ಹೆಚ್ಚಾಗಬಹುದು. ದುರ್ಬಲವಾದಂಥ ಈ ಜೇನು ಕುಟುಂಬಗಳು ಸೋಂಕಿಗೆ ಒಳಗಾದಾಗ ಈ ಸುರಂಗಾಕಾರದ ಮಾರ್ಗದ ರೋಗ ಲಕ್ಷಣವನ್ನು ನಾವು ಆಗಾಗ್ಗೆ ಗಮನಿಸಬಹುದು. ಇದರಿಂದ ಪ್ರೌಢ ಕೆಲಸಗಾರ ಮತ್ತು ಗಂಡು ಜೇನುಹುಳುಗಳು ತಮ್ಮ ಕೋಶಗಳಿಂದ ಹೊರಗಡೆ ಬರೋದಕ್ಕೆ ಸಾಧ್ಯವಾಗೋದಿಲ್ಲ. ಯಾಕೆಂದರೆ ಅವುಗಳ ದೇಹ ಈ ಮೇಣದ ಪತಂಗದ ಮರಿಹುಳುಗಳಿಂದ ನೇಯ್ದಂಥ ರೇಷ್ಮೆ ಎಳೆಗಳಿಂದ ಮುಚ್ಚಲ್ಪಟ್ಟಿರುತ್ತೆ, ಆವರಿಸಲ್ಪಟ್ಟಿರುತ್ತೆ. ಜೇನು ಸಾಕಾಣಿಕೆ ಮತ್ತು ಈ ಜೇನು ನಾವು ಸಂಗ್ರಹಣೆ ಮಾಡುವಂಥ ಮಳಿಗೆನಲ್ಲಿ ಮೇಣದ ಹುಳುಗಳ ಹಾವಳಿನ ತಪ್ಪಿಸೋದಕ್ಕೆ ನಾವು ಕೆಲವು ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ದುರ್ಬಲ ಜೇನು ಕುಟುಂಬಗಳನ್ನು ಮೇಣ ಪತಂಗದಿಂದ ರಕ್ಷಿಸೋದಕ್ಕೆ 2 ಅಥವಾ 3 ಕುಟುಂಬಗಳನ್ನು ಒಂದುಗೂಡಿಸೋದ್ರ ಮೂಲಕ ಅವುಗಳನ್ನು ಬಲಪಡಿಸಬೇಕು. ಕುಟುಂಬಗಳು ದುರ್ಬಲವಾದಾಗ ಪತಂಗ ಸಾಮಾನ್ಯವಾಗಿ ಮೊಟ್ಟೆಗಳನ್ನು ಇಡೋದಕ್ಕೆ ಜೇನುಗೂಡಿಗೆ ಪ್ರವೇಶ ಮಾಡುತ್ತೆ. ಪ್ರೌಢ ಪತಂಗಗಳ ಪ್ರವೇಶವನ್ನು ತಪ್ಪಿಸೋದಕ್ಕೆ ಈ ದುರ್ಬಲವಾಗಿರುವಂಥ ಕುಟುಂಬದ ಪ್ರವೇಶ ದ್ವಾರವನ್ನು ಕಡಿಮೆ ಮಾಡಬೇಕು. ಜೇನುಗೂಡಿನ ಪ್ರವೇಶ ದ್ವಾರವಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥ ಬೇರೆ ರಂಧ್ರಗಳು ಅಥವಾ ಬಿರುಕುಗಳನ್ನು ಪತ್ತೆ ಮಾಡಿ ತಕ್ಷಣ ಅವುಗಳನ್ನು ಮುಚ್ಚಬೇಕಾಗತ್ತೆ. ತಳಹಲಗೆಯನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸೋದು ಬಹಳ ಅವಶ್ಯಕ. ಕಪ್ಪು ಬಣ್ಣದ ಎರಿಗಳನ್ನು ಮತ್ತು ಜೇನು ನೊಣಗಳಿಂದ ಆವರಿಸಿದಂಥ ಎರಿಗಳನ್ನು ತೆಗೆದುಹಾಕಬೇಕಾಗತ್ತೆ. ಹಾನಿಗೆ ಒಳಗಾದಂಥ ಸೋಂಕಿತ ಎರಿಗಳನ್ನು 15-20 ನಿಮಿಷ ಕಾಲ ಸೂರ್ಯನ ಬೆಳಕಿಗೆ ಒಡ್ಡಬೇಕಾಗತ್ತೆ ಮತ್ತು ಅವಶೇಷಗಳನ್ನು ಸುಟ್ಟು ಹೂಳಬೇಕಾಗತ್ತೆ. ಇನ್ನು ನಾವು ಜೇನು ಶೇಖರಣಾ ಕೊಠಡಿಯ ನಿರ್ವಹಣೆಗೆ ಬಂದರೆ ಖಾಲಿ ಎರಿಗಳು ಜೇನು ಪೆಟ್ಟಿಗೆಗಳನ್ನು ಗಾಳಿ ನುಸುಳಿದಂಥ ಕೋಣೆಯಲ್ಲಿ ಶೇಖರಣೆ ಮಾಡಿ ಗಂಧಕದ ಪುಡಿ ಅಥವಾ ಇಥಿಲಿನ್ ಬ್ರೋಮೈಡು ಅಥವಾ ಪ್ಯಾರಾಡೈಕ್ಲೋರೋ ಬೆಂಜಿನ್ ರಾಸಾಯನಿಕಗಳನ್ನು ಪೆಟ್ಟಿಗೆಗಳ ನಡುವೆ ಇಡೋದರಿಂದ ಕೀಟದ ಬಾಧೆ ಹರಡದಂತೆ ನಾವು ತಡೆಯಬಹುದು. ಖಾಲಿ ಎರಿಗಳನ್ನು ಕಡಿಮೆ ತಾಪಮಾನದಲ್ಲಿ ಅಂದರೆ 10°C ವರೆಗಿನ ಉಷ್ಣಾಂಶದಲ್ಲಿ ನಾವು ಶಾಶ್ವತವಾಗಿ ಶೇಖರಣೆ ಮಾಡಬಹುದು ಅಥವಾ ಈ ಒಂದು ತಾಪಮಾನದಲ್ಲಿ 5 ಗಂಟೆ ಕಾಲ ನಾವು ಶೇಖರಿಸಿ ಇಡಬಹುದು. ಕಡಿಮೆ ತಾಪಮಾನದಲ್ಲಿ ಈ ಜೇನುಹುಳುಗಳ ಮೇಣದ ಪತಂಗದ ಎಲ್ಲ ಹಂತಗಳು ನಾಶವಾಗ್ತವೆ. ಅಸಿಟಿಕ್ ಆಮ್ಲ ಅಥವಾ ವಿನೆಗಾರ್ನಿಂದ ಈ ಜೇನು ಸಾಕಾಣಿಕಾ ಸಲಕರಣೆಗಳನ್ನು ಶುಚಿಗೊಳಿಸೋದ್ರಿಂದ ಈ ದೊಡ್ಡ ಮೇಣ ಪತಂಗದ ಸೋಂಕನ್ನು ನಾವು ತಡೆಗಟ್ಟಬಹುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರಗಳನ್ನು ಸಂಪರ್ಕಿಸಬಹುದು.
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ.
2: ರಮ್ಯಾ, ಒಂದು ಎಲಿಗೆಂಟ್ ಡೈಮಂಡ್ ನೆಕ್ಲೆಸ್ ತಗೋಬೇಕು.
3: ಇದು ಪರ್ಫೆಕ್ಟ್ ಟೈಮಿಂಗ್. ನಮ್ಮ ಬೆಂಗಳೂರಿನ ಕೀರ್ತಿ ಲಾಲ್ಸ್ ನ ಹೊಸ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ಎಲ್ಲಾರ ಸ್ಪೆಷಲ್ ಡಿಸ್ಪ್ಲೇಗೆ ಬಂದಿದೆ. ಜೊತೆಗೆ ವೈಡ್ ರೇಂಜ್ ಆಫ್ ಡೈಮಂಡ್ ನೆಕ್ಲೆಸಸ್ ಅನ್ನ ಎಕ್ಸ್ಪ್ಲೋರ್ ಕೂಡ ಮಾಡಬಹುದು.
2: ಹೌದಾ, ಹಾಗಾದ್ರೆ ಇವತ್ತೇ ಹೋಗೋಣ.
3: ಡಿಸ್ಕವರ್ ಎಲ್ಲಾರ ಕೀರ್ತಿ ಲಾಲ್ಸ್ ಎಕ್ಸ್ಕ್ವಿಸಿಟ್ ನ್ಯಾಚುರಲ್ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ನೌ ಆನ್ ಡಿಸ್ಪ್ಲೇ ಅಟ್ ಕೀರ್ತಿ ಲಾಲ್ಸ್ ನಿಯರ್ ರಿಚ್ಮಂಡ್ ಸರ್ಕಲ್ ಬೆಂಗಳೂರು.
4: ಕೂರ್ಗ್ ಹೈಲೈಟ್ ಫರ್ನಿಚರ್ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.

ಮಡಿಕೇರಿ ಕೇಂದ್ರವಿದು, ಸಮಯ 6:45. ಸ್ವರಮಾಧುರ್ಯ ಕೇಳೋಣ. ಕೆಜೆ ಯೇಸುದಾಸ್ ಅವರು ಹಾಡಿರುವ ತ್ಯಾಗರಾಜರ ಕೃತಿ, ರಾಗ ಚಿತ್ತರಂಜನೆ ಆದಿತಾಳದಲ್ಲಿಯೇ.

ಇದುವರೆಗೆ ಚಿತ್ತರಂಜನಿ ರಾಗ ಆದಿತಾಳದಲ್ಲಿ ಕೆಜೆ ಯೇಸುದಾಸ್ ಅವರು ಹಾಡಿರುವ ತ್ಯಾಗರಾಜರ ಕೃತಿಯನ್ನು ಆಲಿಸಿದಿರಿ. ಇದು ಇಂದಿನ ಸ್ವರಮಾಧುರ್ಯ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು ಸಮಯ 6:45 ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ.
1: ನ್ಯಾಯವಾಣಿ ಕಾರ್ಯಕ್ರಮದ ಶ್ರೋತೃಗಳಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರು ಮತ್ತು ಸಂವಿಧಾನ ಫೆಲೋ ಆಗಿರುವ ಮುನಿರಾಜ್ ಅವರು. ಸರ್ ನಮಸ್ಕಾರ.
2: ನಮಸ್ತೆ ಸರ್.
1: ಈಗ ಸರ್, ಈ ಕೆಲಸದ ಸ್ಥಳದಲ್ಲಿ ಅಪಘಾತ ಆಗಬಹುದು ಅಥವಾ ಅಂಗವೂನತೆ ಆಗಬಹುದು, ಏನಾದರೂ ಒಂದು ಸಮಸ್ಯೆ ಆಗ್ತದೆ, ಅದಕ್ಕೆ ಪರಿಹಾರ ಏನೇನು ಇರುತ್ತೆ? ಅಲ್ಲಿ ಇದ್ದಂತಹ ಸಂಸ್ಥೆ ಆಗಲಿ, ಕಾರ್ಖಾನೆಯ ಮಾಲೀಕರಾಗಲಿ, ಕಾನೂನು ಪ್ರಕಾರ ಅವರು ಬಾಧ್ಯಸ್ಥರಾಗಿರ್ತಾರೆ ಅಂತೆಲ್ಲ ನಾವು ತಿಳ್ಕೊಂಡಿದ್ದೀವಿ. ಆದರೆ ವ್ಯವಸ್ಥಿತವಾಗಿ ಅದ್ರ ಬಗ್ಗೆ ಮಾಹಿತಿ ಬೇಕು. ಯಾವ ರೀತಿ ಇದೆ ಸರ್ ಅದು?
2: ನೋಡಿ ಸರ್, ಯಾವುದೇ ವ್ಯಕ್ತಿ ಕೆಲಸದ ಸ್ಥಳದಲ್ಲಿ ಅಥವಾ ಅಸ್ವಾಭಾವಿಕವಾಗಿ ಸಾವಾದರೆ ಆ ಕುಟುಂಬಕ್ಕೆ ಪರಿಹಾರ ಸಿಗುತ್ತೆ, ಖಂಡಿತ ಸಿಗುತ್ತೆ ಸರ್. ಅದು ಉದಾಹರಣೆಗೆ ಅಪಘಾತ ಅಂತ ಸಂದರ್ಭದಲ್ಲಿ ಅಥವಾ ವಿಷ ಸೇವನೆ ಮಾಡಿದ ಸಂದರ್ಭದಲ್ಲಿ ಅಥವಾ ಕೆಲಸದ ಸ್ಥಳಗಳಲ್ಲಿ ಯಾವುದಾದ್ರು ದುರಂತ ಆದರೆ ಅಥವಾ ಕೊಲೆ ಈ ರೀತಿ ಆದಂಥ ಸಂದರ್ಭದಲ್ಲಿ ಅವರಿಗೆ ಪರಿಹಾರ ಸಿಗುತ್ತೆ. ಯಾವ ಪರಿಹಾರ ಸಿಗುತ್ತೆ ಅಂತಂದು ಹೇಳಿದ್ರೆ, ಕೆಲಸದ ಸ್ಥಳದಲ್ಲಿ ಏನಾದರೂ ಸಾವಾದರೆ ಮಾಲೀಕರಿಂದ ಪರಿಹಾರ ಕಡ್ಡಾಯವಾಗಿ ಕೊಡಿಸ್ತಕ್ಕಂಥ ವ್ಯವಸ್ಥೆಯನ್ನು ವರ್ಕ್ಮೆನ್ಸ್ ಕಾಂಪನ್ಸೇಷನ್ ಆಕ್ಟ್ ಅಂತೇಳಿ ಅಡಿಯಲ್ಲಿ ಕೊಡ್ತಾರೆ ಸರ್. ಮುಂದೆ ರಸ್ತೆಯಲ್ಲೆಲ್ಲಾದರೂ ಅಪಘಾತವಾದರೆ ವಿಮೆ ಮೂಲಕ ಪರಿಹಾರವನ್ನು, ಮೋಟಾರ್ ಆಕ್ಸಿಡೆಂಟ್ ಕ್ಲೈಮ್ ಇರುತ್ತೆ, ಅದರಲ್ಲಿ ಮೋಟಾರ್ ವೆಹಿಕಲ್ ಕೇಸ್ MVC ಕೇಸನ್ನು ಹಾಕಿ ವಿಮೆಯನ್ನು ಅವರು ಪಡ್ಕೊಳ್ಬೋದು. ಒಂದು ವೇಳೆ ವಿಮೆ ಇಲ್ಲ ಅಂತಂದರೆ ಆ ವಾಹನದ ಮಾಲೀಕರು ಯಾರಿರ್ತಾರೆ ಅವರಿಂದ ಪರಿಹಾರವನ್ನು ಪಡ್ಕೊಳ್ಬೋದಾಗಿದೆ. ಅದು ಬಿಟ್ಟು ವೈದ್ಯಕೀಯ ಕ್ಷೇತ್ರದಲ್ಲಿ ಏನಾದರೂ ನಿರ್ಲಕ್ಷ್ಯ ಸಾವಾದರೆ ಅದನ್ನು ಕನ್ಸೂಮರ್ ಕೋರ್ಟಲ್ಲಿ ನಾವು ಅರ್ಜಿಯನ್ನು ಸಲ್ಲಿಸಿ ಕನ್ಸೂಮರ್ ಕೋರ್ಟಲ್ಲಿ ಪಡ್ಕೊಳ್ಬೇಕಾಗುತ್ತೆ. ಅದ್ರ ಜೊತೆಯಲ್ಲಿ ಒಂದು ವೇಳೆ ಕೊಲೆ ಉದ್ದೇಶಪೂರ್ವಕವಾಗಿ ಏನಾದರೂ ಸಾವಾದರೆ ಅದನ್ನು ಕ್ರಿಮಿನಲ್ ಕೇಸ್ ಅಂತೇಳಿ ಮಾಡ್ತಾರೆ. ಅವರಿಗೆ ಶಿಕ್ಷೆ ಪ್ಲಸ್ಸು ದಂಡ ಎರಡನ್ನೂ ವಿಧಿಸ್ತಾರೆ. ಅಲ್ಲೂ ಸಹ ಅವರಿಗೆ ಪರಿಹಾರವನ್ನು ಆ ಕುಟುಂಬಸ್ಥರಿಗೆ, ಯಾರು ಇವರನ್ನು ನಂಬಿಕೊಂಡಿರ್ತಾರೆ ಅಂಥ ಕುಟುಂಬದ ವಾರಸುದಾರರಿಗೆ ಅವರಿಗೆ ವ್ಯವಸ್ಥೆಯನ್ನು ಪರಿಹಾರವನ್ನು ಮಾಡ್ತಾರೆ. ನಾವು ಒಂದು ಏನಾದರೂ ಪೋಸ್ಟ್ಮಾರ್ಟಮ್ ಆಗಿದೆಯೇ ಅಂತ ಖಚಿತಪಡಿಸ್ಕೊಳ್ಬೇಕು. ಯಾಕಂದರೆ ಈಗ ಅಪಘಾತ ಪ್ರಕರಣದಲ್ಲಿ ಪೋಸ್ಟ್ಮಾರ್ಟಮ್ ತುಂಬ ಅವಶ್ಯಕವಾಗಿದೆ. ಮತ್ತು ಅದೇ ರೀತಿ ಕೊಲೆ ಏನಾದರೂ ಆಗಿದ್ರೆ ಅದಕ್ಕೂ ಸಹ ಪೋಸ್ಟ್ಮಾರ್ಟಮ್ ರಿಪೋರ್ಟು ಅಗತ್ಯ ಆಗಿದೆ. ಯಾಕಂದರೆ ಅವರಿಗೆ ಶಿಕ್ಷೆ ಆಗಲ್ಲ ಮತ್ತೆ. ಹಾಗಾಗಿ ಆ ಪೋಸ್ಟ್ಮಾರ್ಟಮ್ ರಿಪೋರ್ಟನ್ನು ಖಚಿತಪಡಿಸ್ಕೊಳ್ಬೇಕು. ಮತ್ತು FIR ಅನ್ನು ದಾಖಲಿಸಿ ಮಾಡಿಸ್ಬೇಕು. ಮತ್ತು ಈ ಎಲ್ಲ ದಾಖಲೆಗಳನ್ನು ನಾವು ಜೋಪಾನವಾಗಿ ಇಟ್ಕೊಂಡ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗಿರ್ಬೋದು, ಮಾಲೀಕರಿಂದ ಆಗಿರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳಿಂದ ಕೊಡತಕ್ಕಂಥ ಪರಿಹಾರಗಳನ್ನು
1: ಆಗಿರ್ಬೋದು
2: ಈ ಎಲ್ಲ ಇದನ್ನ ದಾಖಲೆಗಳನ್ನು ಇಟ್ಕೊಂಡು ನಾವು ನಿರ್ದಿಷ್ಟ ಅವಧಿಯೊಳಗೆ ಒಂದು ಅರ್ಜಿಯನ್ನ ಸಲ್ಲಿಸಿದ್ರೆ ಖಂಡಿತ ಪರಿಹಾರ ಸಿಗುತ್ತೆ
1: ಅಲ್ವಾ. ಈಗ ಕೆಲಸದ ಸ್ಥಳದಲ್ಲಿ ಅಪಘಾತ ಆಗಿ ಸಾವಾಗತ್ತಂತ ಒಂದು ಮಾತಾಡಿದ್ರು ಕೂಡ ವೈದ್ಯಕೀಯ ನಿರ್ಲಕ್ಷ್ಯದಿಂದ ಏನಾದರೂ ಸಾವಾದ್ರು ಕೂಡ ಅಲ್ಲಿ ಕೊಲೆ ಆಗಿರ್ಬೋದು ಇತ್ಯಾದಿ ಏನೇ ಚಿಕಿತ್ಸೆ ಸಂದರ್ಭದಲ್ಲಿ ಅಜಾಗರೂಕತೆ ಆಗಿರ್ಬೋದು, ಒಟ್ಟಾರೆ ಕಾನೂನಿನ ಪ್ರಕಾರ ಕೋರ್ಟ್ ಮೂಲಕವಾಗಿ ನಮಗೆ ನ್ಯಾಯ ಸಿಗಲು ದಾರಿ ಇದೆ, ಅದಕ್ಕಾಗಿ ಹೋರಾಟ ಮಾಡಬಹುದು. ಎಲ್ಲಾ ದಾಖಲೆಗಳನ್ನ ಸರಿಯಾಗಿ ಜೋಪಾನವಾಗಿ ಇಟ್ಕೊಂಡಿರ್ಬೇಕು ಮಾತ್ರ.
2: ಹೌದು ಸರ್.
1: ವಕೀಲರಾದ ಮುನಿರಾಜ್ ಅವರೇ, ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಈ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ. ನಮಸ್ಕಾರ.
2: ನಮಸ್ಕಾರ ಸರ್.
0: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: FM 103.1 ಮೆಗಾಹೆಡ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:49:52.
4: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
5: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
6: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟಕುವ ಬೆಲೆಯಲ್ಲೇ ಸಿಗುತ್ತೆ.
5: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
7: ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್.

0: ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರು.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
3: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
5: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
4: ಹಾಗಾದ್ರೆ ಇವತ್ತೇ ಹೋಗೋಣ.
6: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
7: ಹೇ ರಮ್ಯಾ, ಒಂದು ಎಲಿಗೆಂಟ್ ಡೈಮಂಡ್ ನೆಕ್ಲೆಸ್ ತಗೋಬೇಕು.
8: ಇದು ಪರ್ಫೆಕ್ಟ್ ಟೈಮಿಂಗ್. ನಮ್ಮ ಬೆಂಗಳೂರಿನ ಕೀರ್ತಿ ಲಾಲ್ಸ್ ನ ಹೊಸ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ಎಲ್ಲಾರ ಸ್ಪೆಷಲ್ ಡಿಸ್ಪ್ಲೇಗೆ ಬಂದಿದೆ. ಜೊತೆಗೆ ವೈಡ್ ರೇಂಜ್ ಆಫ್ ಡೈಮಂಡ್ ನೆಕ್ಲೆಸಸ್ ಅನ್ನ ಎಕ್ಸ್ಪ್ಲೋರ್ ಕೂಡ ಮಾಡಬಹುದು.
7: ಹೌದಾ, ಹಾಗಾದ್ರೆ ಇವತ್ತೇ ಹೋಗೋಣ.
8: ಡಿಸ್ಕವರ್ ಎಲ್ಲಾರ ಕೀರ್ತಿ ಲಾಲ್ಸ್ ಎಕ್ಸ್ಕ್ವಿಸಿಟ್ ನ್ಯಾಚುರಲ್ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ನೌ ಆನ್ ಡಿಸ್ಪ್ಲೇ ಅಟ್ ಕೀರ್ತಿ ಲಾಲ್ಸ್ ನಿಯರ್ ರಿಚ್ಮಂಡ್ ಸರ್ಕಲ್, ಬೆಂಗಳೂರು.
9: ಅಭಿಲಾಷ್ ಗ್ರೇಟ್ ಫ್ರೀಡಮ್ ಸೇಲ್ 2026. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಗಳ ಖರೀದಿಯ ಮೇಲೆ ಸ್ಪೆಷಲ್ ಡಿಸ್ಕೌಂಟ್ ಹಾಗೂ ಮೆಗಾ ಎಕ್ಸ್ಚೇಂಜ್ ಆಫರ್. ಇನ್ವರ್ಟರ್ ಸ್ಪೆಷಲ್ ರೇಟ್ ನಲ್ಲಿ ಸಿನ್ಸ್ 1975. ಅಭಿಲಾಷ್ ಸ್ಟೋರ್, ವಿರಾಜ್ಪೇಟೆ.
10: ಮಾಪುಗ್ಲು ಸಮೀಪದ ಕೊಡಕೇರಿಯಲ್ಲಿರುವ ಹೆಸರಾಂತ ಬಿದ್ದಾಟಂಡ ಬುಟ್ಟಿಯಾಕದಲ್ಲಿ ವರ್ಷಂ ಪ್ರತಿಯಂತೆ ಸಾಂಪ್ರದಾಯಿಕ ನಾಟಿ ಓಟವನ್ನು ಇದೇ August 8 ಶನಿವಾರ ಮಧ್ಯಾಹ್ನ 2:30 ಏರ್ಪಡಿಸಲಾಗಿದೆ. ಸಾಂಪ್ರದಾಯಿಕ ಗಣೋದಿಯೊಂದಿಗೆ ಈ ನಾಟಿ ಓಟ ಆರಂಭವಾಗಲಿದ್ದು, ನಾಟಿ ನೀಡುವವರಿಗೆ, ಸಾರ್ವಜನಿಕರಿಗೆ, ಹೈಸ್ಕೂಲ್ ಮತ್ತು ಕಾಲೇಜ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹಾಗೂ ಪ್ರಾಥಮಿಕ ಶಾಲಾ ಮಕ್ಕಳ ವಿಭಾಗದಲ್ಲಿ ಸಾಂಪ್ರದಾಯಿಕ ನಾಟಿ ಓಟ ನಡೆಯಲಿದೆ. ಭಾಗವಹಿಸಲು ಇಚ್ಛಿಸುವವರು ಸ್ಥಳದಲ್ಲೇ ಹೆಸರು ನೋಂದಾಯಿಸಬಹುದು. ನಾಟಿ ಓಟಕ್ಕೆ ಕನಿಷ್ಠ 5 ಕಡ್ಡಾಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿದ್ದಾಟಂಡ ಎಸ್ ತಮ್ಮಯ್ಯ, ತಮ್ಮಿ 9980000260.
1: ಬೆಳಿಗ್ಗೆ 4 ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
3: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಸರ್ವರ್ ಅನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
11: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
12: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
13: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
12: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:55 ನಿಮಿಷಗಳಾಗಲಿವೆ. ಇನ್ನು ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

ನಿಧನ ಸುದ್ದಿ. ಗರ್ವಾಲೆ ಗ್ರಾಮದ ಕೀಜಿಗಂಡ ಕುಟ್ಟಪ್ಪ ಅಪ್ಪಾಜಿ ಇವರ ಪತ್ನಿ ಗಂಗಮ್ಮ ದಮಯಂತಿ ಇವರು ಇಂದು ಬೆಳಿಗ್ಗೆ ನಿಧನರಾದರು. 83 ವರ್ಷ ಪ್ರಾಯದ ಗಂಗಮ್ಮ ದಮಯಂತಿ ತವರುಮನೆ ಪೋಡಿಮನೆಯಂಡ ಕಕ್ಕಬೆ. ಅಂತ್ಯಕ್ರಿಯೆ ಇಂದು ಸಂಜೆ 4 ಗಂಟೆ ನಂತರ ಗರ್ವಾಲೆಯ ಮೃತರ ಸ್ವಂತ ಮನೆಯಲ್ಲಿ ನಡೆಯಲಿದೆ. ಅರಸೀಕೆರೆಯಲ್ಲಿ ವಾಸವಾಗಿದ್ದ ನಾಪೋಕ್ಲು ನಿವಾಸಿ ಮಾಜಿ ಸೈನಿಕ ಮಲಯಾಳಿ ಟಿಎ ಲಕ್ಷ್ಮಣ ಡಾಲು ಅವರು ನಿನ್ನೆ ನಿಧನರಾಗಿದ್ದು 75 ವರ್ಷ ಪ್ರಾಯದ ಟಿಎ ಲಕ್ಷ್ಮಣ ಅವರ ಅಂತ್ಯಕ್ರಿಯೆ ಇಂದು ಮೃತರ ಸಹೋದರ ಚೋಣಕೆರೆಯ ಟಿಎ ಮಿಟ್ಟು ಅವರ ಮನೆಯಲ್ಲಿ ನಡೆಯಲಿದೆ. ಚಿಟ್ಟಿಮಾನಿ ಕುಂದಚೇರಿ ಗ್ರಾಮದ ಕೆದಂಬಾಡಿ ಸುಬ್ರಾಯನವರ ಮಗ ಆನಂದರಾಜು ಇವರು ತಮ್ಮ 72ನೇ ವರ್ಷ ಪ್ರಾಯದಲ್ಲಿ ಇಂದು ಮುಂಜಾನೆ ನಿಧನರಾದರು. ಚಿಟ್ಟಿಮಾನಿ ಆನಂದರಾಜು ಇವರ ಅಂತ್ಯಕ್ರಿಯೆ ಇಂದು ಮೃತರ ಐನ್ಮನೆಯಲ್ಲಿ ನಡೆಯಲಿದೆ. ಪಾರಾಣೆ ಕೊಣಂಜಗೇರಿ ಕಾರಳಾನ ಕಾದಿರ ಪೌತಿ ಶಂಭುಜಿಂಗಪ್ಪ ಅಂಗಡ ಪೊಣ್ಣು ಮೀನಾ ಆಯಂಗ ನಿನಾಂದು ಮರಣಪಟ್ಟಿತ್ತು. ಎಳುವುದು ಬಯತ್ರ ಕಾದಿರ ಮೀನಾ ತಾಮನೆ ಅಳ್ತಂಡ ಬಾವಲಿ ಗ್ರಾಮ ಅಂಗಡ ಅಖಿರಿ ಕಾರ್ಯ ಇಂದು ಮಜ್ಜಿನ 1.5 ಗಂಟೆಗೆ ಅಂಗಡ ಸ್ವಂತ ಮನೆಯಲ್ಲಿ ನಡುಪ. ಆಕಾಶವಾಣಿ ಮಡಿಕೇರಿ, ಸಮಯ 7 ಗಂಟೆ 2 ನಿಮಿಷಗಳಾಗಲಿವೆ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
2: ಅಮ್ಮ, ನನ್ಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
3: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡು. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
0: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
4: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
5: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
3: ಏಕೆಂದರೆ ನೀರು ಜೀವಜಲ.
4: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ನನ್ನ ಕೈಮಗ್ಗ ನನ್ನ ಹೆಮ್ಮೆ. ಇಂದು 12ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ. ಕೈಮಗ್ಗ ನೇಕಾರರಿಗೆ ರೇಷ್ಮೆ, ಹತ್ತಿ ಹಾಗೂ ಉಣ್ಣೆ ವಿಭಾಗದಲ್ಲಿ ರಾಜ್ಯ ಪ್ರಶಸ್ತಿ ಪ್ರದಾನ. ಉಡುಪಿ ಜಿಲ್ಲೆ

0: ನಿಟ್ಟೆಯ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಗ್ರಾಮೀಣ ಪ್ರತಿಭೆಗಳ ಉದ್ಯಮಶೀಲತೆಗೆ ಆಧಾರ. 2026 ಕಾಮನ್ವೆಲ್ತ್ ಕ್ರೀಡಾಕೂಟ ಪ್ಯಾರಾ ಅಥ್ಲೀಟ್ ಕೆಎಸ್ ಶಿಲ್ಪಾ ಅವರಿಗೆ ಬೆಂಗಳೂರಿನಲ್ಲಿ ಸನ್ಮಾನ. ಈಗ ವಾರ್ತೆಗಳ ವಿವರ. ಕೈಮಗ್ಗ ಮತ್ತು ಜವಳಿ ಇಲಾಖೆ ನನ್ನ ಕೈಮಗ್ಗ ನನ್ನ ಹೆಮ್ಮೆ ಧ್ಯೇಯದೊಂದಿಗೆ 12ನೇ ರಾಷ್ಟೀಯ ಕೈಮಗ್ಗ ದಿನಾಚರಣೆ ಹಾಗೂ ಕೈಮಗ್ಗ ನೇಕಾರರಿಗೆ ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಇಂದು ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕೇಂದ್ರದ ಕೊಂಡಜ್ಜಿ ಬಸಪ್ಪ ಸಭಾಂಗಣದಲ್ಲಿ ಆಯೋಜಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಲಿದ್ದು, ರಾಜ್ಯ ಸಹಕಾರ ಕೈಮಗ್ಗ ನೇಕಾರರ ಮಂಡಲದ ಅಧ್ಯಕ್ಷ ಬಿಜೈ ಗಣೇಶ್, ಕೈಮಗ್ಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ನಾಗೇಂದ್ರ ಕುಮಾರ್ ಹಾಗೂ ರಾಜ್ಯ ಜವಳಿ ಮೂಲಸೌಕರ್ಯ ಅಭಿವೃದ್ಧಿ ನಿಗಮ ನಿಯಮಿತದ ಅಧ್ಯಕ್ಷ ಕೆ ಚೇತನ್ ಭಾಗವಹಿಸಲಿದ್ದಾರೆ. 2019-20 ಕೇಂದ್ರ ಸರ್ಕಾರದ 4ನೇ ರಾಷ್ಟೀಯ ಕೈಮಗ್ಗ ಗಣತಿಯ ಪ್ರಕಾರ ಕರ್ನಾಟಕದಲ್ಲಿ 54,791 ಕೈಮಗ್ಗ ನೇಕಾರರಿದ್ದಾರೆ. 29,377 ಕೈಮಗ್ಗಗಳಲ್ಲಿ ವಿವಿಧ ಬಟ್ಟೆಗಳನ್ನು ಉತ್ಪಾದಿಸಲಾಗುತ್ತಿದೆ. 1905 ಆಗಸ್ಟ್ 7 ಕಲ್ಕತ್ತಾದಲ್ಲಿ ಸ್ವದೇಶಿ ಚಳವಳಿ ಪ್ರಾರಂಭವಾಯಿತು. ಆ ದಿನದ ಸ್ಮರಣಾರ್ಥ ಭಾರತದ ಕೈಮಗ್ಗ ಉತ್ಪನ್ನಗಳನ್ನು ಉತ್ತೇಜಿಸಲು 2015 ಕೇಂದ್ರ ಸರ್ಕಾರ ಆಗಸ್ಟ್ 7 ರಾಷ್ಟೀಯ ಕೈಮಗ್ಗ ದಿನವೆಂದು ಘೋಷಿಸಿತು. ಇಂದು 2026 ಸಾಲಿನ ರಾಜ್ಯಮಟ್ಟದ ಕೈಮಗ್ಗ ನೇಕಾರರ ಪ್ರಶಸ್ತಿಗಳನ್ನು ಮುಖ್ಯಮಂತ್ರಿ ನೀಡಿ ಗೌರವಿಸಲಿದ್ದಾರೆ. ರೇಷ್ಮೆ ವಿಭಾಗದಲ್ಲಿ ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡದ ಗುರುನಾಥ್ ಗೊಂಡಬಾಳ್ ಇಳಕಲ್ ಸೀರೆ ನೇಯಿಕೆಗಾಗಿ ಪ್ರಥಮ ಸ್ಥಾನದೊಂದಿಗೆ 25,000 ರೂಪಾಯಿ ನಗದು ಬಹುಮಾನ, ಬೆಂಗಳೂರು ನಗರದ ಸುಂದರ್ ಆನೇಕಲ್ ಸಾಂಪ್ರದಾಯಿಕ ಸೀರೆ ನೇಯಿಕೆಗಾಗಿ ದ್ವಿತೀಯ ಸ್ಥಾನದೊಂದಿಗೆ 20,000 ರೂಪಾಯಿ ಬಹುಮಾನಕ್ಕೆ ಆಯ್ಕೆಯಾಗಿದ್ದಾರೆ. ಹತ್ತಿ ವಿಭಾಗದಲ್ಲಿ ಬಾಗಲಕೋಟೆಯ ಸಣ್ಣಪ್ಪ ಜುಂಜಾ ಇಳಕಲ್ ಖಾದಿ ಹತ್ತಿ ಸೀರೆ ಮಾದರಿಯಲ್ಲಿ ಪ್ರಥಮ ಸ್ಥಾನದೊಂದಿಗೆ 20,000 ರೂಪಾಯಿ ಬಹುಮಾನ, ಬೆಂಗಳೂರಿನ ಎಪಿ ನಾಗರಾಜ್ ಸ್ವರ್ಣ ಕಲ್ಯಾಣಿ ಹತ್ತಿ ಜರಿ ಸೀರೆ ಮಾದರಿಯಲ್ಲಿ ದ್ವಿತೀಯ ಸ್ಥಾನದೊಂದಿಗೆ 15,000 ರೂಪಾಯಿ ಹಾಗೂ ಉಣ್ಣೆ ವಿಭಾಗದಲ್ಲಿ ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ಪಿಟಿ ತಿಪ್ಪೇಸ್ವಾಮಿ ಕನಕದಾಸರ ಚಿತ್ರದ ಉಣ್ಣೆ ಕಂಬಳಿ ಮಾದರಿಯಲ್ಲಿ ಪ್ರಥಮ ಸ್ಥಾನ ಪಡೆದು 15,000 ರೂಪಾಯಿ ನಗದು ಬಹುಮಾನಕ್ಕೆ ಭಾಜನರಾಗಿದ್ದಾರೆ. ಇಂದು 12ನೇ ರಾಷ್ಟೀಯ ಕೈಮಗ್ಗ ದಿನಾಚರಣೆ. ಕೇಂದ್ರ ಜವಳಿ ಸಚಿವಾಲಯ 2026 ರಾಷ್ಟೀಯ ಕಾರ್ಯಕ್ರಮವನ್ನು ನನ್ನ ಕೈಮಗ್ಗ ನನ್ನ ಹೆಮ್ಮೆ, ವೋಕಲ್ ಫಾರ್ ಲೋಕಲ್ ಮತ್ತು ಕೈಮಗ್ಗ ಹ್ಯಾಕಥಾನ್ನಂತಹ ಪ್ರಮುಖ ಅಭಿಯಾನಗಳ ಸುತ್ತ ಕೇಂದ್ರೀಕರಿಸಿದೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಹೆಗ್ಗೋಡು ಬಳಿ ಭೀಮನಕೋಣೆಯ ಚರಕ ಮಹಿಳಾ ವಿವಿಧೋದ್ದೇಶ ಕೈಗಾರಿಕಾ ಸಹಕಾರ ಸಂಘದ ಅಧ್ಯಕ್ಷೆ ಮಹಾಲಕ್ಷ್ಮಿ ಸ್ವದೇಶಿ ಬಟ್ಟೆ ಖರೀದಿಸಿ ನೇಕಾರರಿಗೆ ನೆರವಾಗುವಂತೆ ಮನವಿ ಮಾಡಿದ್ದಾರೆ.
1: ನಾವು ಪ್ರತಿ ವರ್ಷವೂ ಆಗಸ್ಟ್ 7 ರಾಷ್ಟೀಯ ಕೈಮಗ್ಗ ದಿನಾಚರಣೆಯನ್ನು ಆಚರಣೆ ಮಾಡುತ್ತಾ ಬಂದಿದ್ದೇವೆ. ತಾವೆಲ್ಲರೂ ಪಾಲ್ಗೊಳ್ಳಿ. ಇದರ ಉದ್ದೇಶ ವಿದೇಶಿ ಬಟ್ಟೆಯನ್ನು ತ್ಯಜಿಸಿ ಸ್ವದೇಶಿ ಬಟ್ಟೆಯನ್ನು ತೊಡಿರಿ ಎಂದು ನಾವೆಲ್ಲರೂ ಇಂದಿನಿಂದ ಪ್ರಯತ್ನ ಮಾಡೋಣ. ಯಾಕಂದ್ರೆ ನೇಕಾರರನ್ನು ಬೆಳೆಸಿ ಅವರನ್ನು ಉಳಿಸಿ ಅವರ ಆರ್ಥಿಕ ಮಟ್ಟವನ್ನು ಹೆಚ್ಚಿಸುವುದರಿಂದ ನಾವು ಈ ಕುಲಕಸುಬನ್ನು ಉಳಿಸಲು ಸಹಾಯವಾಗುತ್ತದೆ. ಅದರಿಂದ ದಯವಿಟ್ಟು ಎಲ್ಲರೂ ಸಹಕರಿಸಿ ಬೆಂಬಲಿಸಿ ಬೆಳೆಸಿ.
0: ಕೈಮಗ್ಗವನ್ನು ರಕ್ಷಿಸಲು ಈಗಾಗಲೇ ಜಾರಿಯಲ್ಲಿರುವ ಕಾನೂನುಗಳನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸಬೇಕು ಎಂದು ಖ್ಯಾತ ರಂಗಕರ್ಮಿ ಪ್ರಸನ್ನ ಹೆಗ್ಗೋಡು ಆಗ್ರಹಿಸಿದ್ದಾರೆ.
2: ಇವತ್ತು ಕೈಮಗ್ಗ ದಿನಾಚರಣೆ ಇದೊಂದು ಸಂಭ್ರಮದ ದಿನಾಚರಣೆಯಾಗಬೇಕೆಂಬುದು ನಮ್ಮೆಲ್ಲರ ಆಶಯ. ಆದರೆ ಹಾಗಾಗುತ್ತಿಲ್ಲ. ಕಾರಣ ನಾವೆಲ್ಲರೂ ಹೌದು. ಏಕೆಂದರೆ ನಾವೆಲ್ಲರೂ ವಿದ್ಯುತ್ ಮಗ್ಗವನ್ನು ತಿಳಿದೋ ತಿಳಿಯದೆಯೋ ಪ್ರೋತ್ಸಾಹಿಸುತ್ತಿದ್ದೇವೆ. ಅವುಗಳ ಬಟ್ಟೆಯನ್ನೇ ಕೈಮಗ್ಗದ ಬಟ್ಟೆ ಎಂದು ಭ್ರಮಿಸಿ ಕೊಳ್ಳುತ್ತಿದ್ದೇವೆ. ಇದು ತಪ್ಪಬೇಕು. ಕೈಮಗ್ಗವನ್ನು ರಕ್ಷಿಸಲಿಕ್ಕೆ ಈಗಾಗಲೇ ಇರುವ ಕಾನೂನನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕೆಂದು ನಾನು ಆಗ್ರಹಿಸುತ್ತೇನೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿ

0: ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕು ನಿಟ್ಟೆಯ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ 2047 ವಿಕಸಿತ ಭಾರತಕ್ಕಾಗಿ ಯುವಜನರನ್ನು ಸ್ವಯಂ ಉದ್ಯೋಗಿಗಳಾಗಲು ಪ್ರೇರೇಪಿಸುತ್ತಿದೆ. ಗ್ರಾಮೀಣ ಪ್ರತಿಭೆಗಳ ಕೃಷಿ ಮತ್ತು ತೋಟಗಾರಿಕೆ ಉತ್ಪನ್ನಗಳ ಮೌಲ್ಯವರ್ಧನೆ ಹಾಗೂ ಹಲಸಿನ ಉತ್ಪನ್ನಗಳ ಸಂಶೋಧನೆಗೆ ಅವಕಾಶ ಕಲ್ಪಿಸಿದೆ. ಪ್ರದೇಶ ಸಮಾಚಾರಕ್ಕಾಗಿ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ ನಿಟ್ಟೆ ಇನ್ಕ್ಯುಬೇಷನ್ ಸೆಂಟರ್ ಸಿಇಒ ಪುನೀತ್ ರೈ.
3: ಕಳೆದ 6 ವರ್ಷಗಳಲ್ಲಿ ಎಐಸಿ ನಿಟ್ಟೆ ಇನ್ಕ್ಯುಬೇಷನ್ ಸೆಂಟರ್ ವಿದ್ಯಾರ್ಥಿಗಳು ಮತ್ತು ಸ್ಟಾರ್ಟ್ಅಪ್ಗಳಿಗಾಗಿ ಒಂದು ಶಕ್ತಿಯುತ ವೇದಿಕೆಯಾಗಿದ್ದು ಹೊಸ ಆಲೋಚನೆಗಳನ್ನು ಯಶಸ್ವಿ ಉದ್ಯಮಿಗಳಾಗಿ ರೂಪಿಸಲು ಮಹತ್ವದ ಪ್ರಯತ್ನ ವಹಿಸಿದೆ. ಯುವ ಪ್ರತಿಭೆಗಳಿಗೆ ಸರಿಯಾದ ಮಾರ್ಗದರ್ಶನ, ಸಂಪನ್ಮೂಲಗಳು ಮತ್ತು ಅವಕಾಶಗಳನ್ನು ಒದಗಿಸುವುದು. ನಾವು ಸ್ಟಾರ್ಟ್ಅಪ್ಗಳಿಗೆ ಮೆಂಟರಿಂಗ್ ತರಬೇತಿ, ನೆಟ್ವರ್ಕಿಂಗ್ ಅವಕಾಶಗಳು ಮತ್ತು ಫಂಡಿಂಗ್ ಸಂಪರ್ಕಗಳನ್ನು ಒದಗಿಸುವ ಮೂಲಕ ಅವರ ಬೆಳವಣಿಗೆಗೆ ಬಲವಾದ ಬೆಂಬಲವನ್ನು ನೀಡುತ್ತಿದ್ದೇವೆ. ನಾವು ಸ್ಟಾರ್ಟ್ಅಪ್ಗಳಿಗೆ ಸರ್ಕಾರದ ಯೋಜನೆಗಳು, ಹೂಡಿಕೆದಾರರು ಮತ್ತು ಇತರ ಮೂಲಗಳ ಮೂಲಕ 14 ಕೋಟಿಗೂ ಹೆಚ್ಚು ನಿಧಿ ಸಂಗ್ರಹಿಸಲು ಸಹಾಯ ಮಾಡಿದ್ದೇವೆ. ಇಂದಿನ ತನಕ 130ಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ಗಳನ್ನು ಇನ್ಕ್ಯುಬೇಟ್ ಮಾಡಿದ್ದು ಅನೇಕ ವಿದ್ಯಾರ್ಥಿಗಳಿಗೂ ಉದ್ಯಮಿಗಳಾಗಿ ಬೆಳೆಯಲು ನಾವು ಸಹಕಾರ ಮಾಡಿದ್ದೇವೆ. ಗ್ರಾಮೀಣ ಮಟ್ಟದಲ್ಲಿಯೂ ಪ್ರಯತ್ನಗಳನ್ನು ಮುಂದುವರೆದಿದೆ. 10 FPOಗಳನ್ನು ಸ್ಥಾಪಿಸುವ ಮೂಲಕ ಸುಮಾರು 10,000 ರೈತರಿಗೆ ನೇರವಾಗಿ ಸಹಾಯ ಮಾಡಲಾಗಿದೆ. ವಿಶೇಷವಾಗಿ ನಿಟ್ಟೆ ಜಾಕ್ ಫ್ರೂಟ್ ಪ್ರೊಸೆಸಿಂಗ್ ಕ್ಲಸ್ಟರ್ ಮೂಲಕ ರೈತರಿಗೆ ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಸಂಪರ್ಕ ಹಾಗೂ ಆದಾಯ ಹೆಚ್ಚಿಸುವ ನೆರವು ನೀಡಲಾಗಿದೆ.
2: ಕೊಪ್ಪಳ ಜಿಲ್ಲೆಯ ಕುಷ್ಟಗಿ, ಕುಕನೂರು, ಯಲಬುರ್ಗಾ ಹಾಗೂ ಕೊಪ್ಪಳ ತಾಲೂಕುಗಳಲ್ಲಿ ಸಚಿವರಾದ ಶಿವರಾಜ್ ತಂಗಡಗಿ ಹಾಗೂ ಬಸವರಾಜ್ ರಾಯರೆಡ್ಡಿ ಬರ ಪರಿಸ್ಥಿತಿ ಅವಲೋಕಿಸಿದರು. ರಾಜೂರು ಗ್ರಾಮದಲ್ಲಿ ರೈತರೊಂದಿಗೆ ಉಭಯ ಸಚಿವರು ಸಮಾಲೋಚನಾ ಸಭೆ ನಡೆಸಿದರು. ಧಾರವಾಡ ತಾಲೂಕು ಹಾರೋ ಬೆಳವಡಿ ಮತ್ತು ನವಲಗುಂದ ತಾಲೂಕಿನ ಶಿರೂರ್, ಶಿರಕೋಳ, ಮೊರಬ್ ಹಾಗೂ ತಿರ್ಲಾಪುರ ಗ್ರಾಮಗಳ ಹೊಲಗಳಿಗೆ ಸಚಿವ ಸಂತೋಷ್ ಲಾಡ್ ಭೇಟಿ ನೀಡಿ ಬೆಳೆಹಾನಿ ಅವಲೋಕಿಸಿದರು. ಗ್ಲಾಸ್ಕೋದಲ್ಲಿ ಆಯೋಜಿತ 2026 ಕಾಮನ್ವೆಲ್ತ್ ಪ್ಯಾರಾ ಕ್ರೀಡಾಕೂಟದಲ್ಲಿ ಶಾರ್ಟ್ಪಟ್ ಕ್ರೀಡೆಯಲ್ಲಿ ಕಂಚಿನ ಪದಕ ಗಳಿಸಿದ ಕೆಎಸ್ ಶಿಲ್ಪಾ ಅವರಿಗೆ ಬೆಂಗಳೂರಿನ ಶ್ರೀ ಕಂಠೀರವ ಕ್ರೀಡಾಂಗಣದಲ್ಲಿ ರಾಜ್ಯ ಒಲಿಂಪಿಕ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಗೋವಿಂದ ರಾಜು ಸನ್ಮಾನಿಸಿದರು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಆಯುಕ್ತ ಎಂಎನ್ ಅನುಚೇತ್ ಮಾತನಾಡಿ, ಕೆಎಸ್ ಶಿಲ್ಪಾ ಅವರಿಗೆ 15 ಲಕ್ಷ ನಗದು ಬಹುಮಾನ ಹಾಗೂ ಗ್ರೂಪ್ ಬಿ ಸರ್ಕಾರಿ ಹುದ್ದೆ ನೀಡಿ ಗೌರವಿಸಲಾಗುವುದು ಎಂದರು. ಪೂಜ್ಯಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ 31ನೇ ಚಾತುರ್ಮಾಸ್ಯ ಮಹೋತ್ಸವದ ಅಂಗವಾಗಿ ಇಂದು ಸಂಜೆ 5 ಗಂಟೆಗೆ ಧಾರವಾಡದ ಶ್ರೀ ಉಳವಿ ಚನ್ನಬಸವೇಶ್ವರ ವೃತ್ತದಿಂದ ಶ್ರೀ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರ ಪಾದುಕೆಗಳ ಶೋಭಾಯಾತ್ರೆ ಹಾಗೂ ಶ್ರೀ ಸತ್ಯಾತ್ಮ ತೀರ್ಥರಿಗೆ ಸ್ವಾಗತ ಕಾರ್ಯಕ್ರಮ ನಡೆಯಲಿದ್ದು, ಉತ್ತರಾದಿ ಮಠದವರೆಗೆ ಪೂಜ್ಯರ ಮೆರವಣಿಗೆ ನಡೆಯಲಿದೆ ಎಂದು ಪಂಡಿತ್ ಪ್ರಹ್ಲಾದಾಚಾರ್ಯ ಗಲಗಲಿ ತಿಳಿಸಿದ್ದಾರೆ. ಸಂಕ್ಷಿಪ್ತ ಸುದ್ದಿಗಳು. ಸರ್ಕಾರಿ ಹುದ್ದೆಗಳ ನೇಮಕಾತಿಯಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ನಡೆದಿರುವ ಹಗರಣಗಳ ಕುರಿತು ಅಧಿವೇಶನದಲ್ಲಿ ಚರ್ಚಿಸುವುದಾಗಿ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಗದಗ ನಗರದ ಬಳಗಾನೂರ್ ರಸ್ತೆಯಲ್ಲಿರುವ ಘನತ್ಯಾಜ್ಯ ನಿರ್ವಹಣಾ ಕೇಂದ್ರ ಹಾಗೂ ಭೀಷ್ಮನ ಕೆರೆಗೆ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಭೇಟಿ ನೀಡಿ ಪರಿಶೀಲಿಸಿದರು. ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕು ಹಾರ್ವಾಡ್ ಗ್ರಾಮದ ಕಡಲ್ ಕೊರೆತದ ಸ್ಥಳಕ್ಕೆ ಸಚಿವ ಲಕ್ಷ್ಮಣ ಸವದಿ ಭೇಟಿ ನೀಡಿ ಪರಿಶೀಲಿಸಿದರು. ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಜಗನ್ನಾಥ್ ಹಲಮಡಗಿ ಧಾರವಾಡ ಹುಬ್ಬಳ್ಳಿಯ ವಿವಿಧ ಅನುಪಾಲನಾ ಗೃಹಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನನ್ನ ಕೈಮಗ್ಗ ನನ್ನ ಹೆಮ್ಮೆ, ಇಂದು 12ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ. ಕೈಮಗ್ಗ ನೇಕಾರರಿಗೆ ರೇಷ್ಮೆ, ಹತ್ತಿ ಹಾಗೂ ಉಣ್ಣೆ ವಿಭಾಗದಲ್ಲಿ ರಾಜ್ಯ ಪ್ರಶಸ್ತಿ ಪ್ರದಾನ. ಉಡುಪಿ ಜಿಲ್ಲೆ ನಿಟ್ಟೆಯ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಗ್ರಾಮೀಣ ಪ್ರತಿಭೆಗಳ ಉದ್ಯಮಶೀಲತೆಗೆ ಆಧಾರ. 2026 ಕಾಮನ್ವೆಲ್ತ್ ಕ್ರೀಡಾಕೂಟ ಪ್ಯಾರಾ ಅಥ್ಲೀಟ್ ಕೆಎಸ್ ಶಿಲ್ಪಾ ಅವರಿಗೆ ಬೆಂಗಳೂರಿನಲ್ಲಿ ಸನ್ಮಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.

0: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:15:50.
1: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
2: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
3: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0 ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
4: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
5: The number you've dialed is currently busy. Kindly
6: ಎಷ್ಟು ಹೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
7: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
6: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
7: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
6: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
8: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
9: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
10: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
11: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
12: ಮಡಿಕೇರಿಯ D2N ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, CCTV, UPS, ಬ್ಯಾಟರಿ ಇದೀಗ ಸುಲಭ ಕಂತಿನ EMI ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. D2N ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರೇಟಿ ರಾಮದನ್ 9834-8199.
13: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
14: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
6: ನಾನು ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
15: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
16: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
6: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
15: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
17: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
18: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
19: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಷೀನ್ ಖರೀದಿಸುವಾಗ 3,000 ರೂಪಾಯಿ ವರ್ತ್ ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
0: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
8: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
2: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗೊಪ್ಪಲು. ನಮ್ಮಲ್ಲಿ ಸ್ಟಿಲ್ ವೀಡ್ ಕಟರ್, ಹಸ್ಕೋವರ್ಣ, ಇಮಾಸ್, ವಿರಾಟ್, ಸ್ಟಿಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV ಇಂದ 100 KV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಸ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 0827429875, ಮೊಬೈಲ್ 9108752744 ಅಥವಾ 9448448744.
3: ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೇಘಾ ಸೇಲ್. 3-ಡೋರ್ ವಾರ್ಡ್ರೋಬ್, ಫ್ಯಾಮಿಲಿ ಕಾಟ್, ಡ್ರೆಸ್ಸಿಂಗ್ ಟೇಬಲ್, ಕಾಟ್ ಬಾಕ್ಸ್ ಇವೆಲ್ಲವೂ ಸೇರಿದ ಬೆಡ್ರೂಮ್ ಸೆಟ್ ಕೇವಲ 25,990 ರೂಪಾಯಿಗೆ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
1: ಸಿನ್ಸ್ 1983 ಭೀಮಾ ಫರ್ನಿಚರ್, ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್.
6: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್.

0: ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ. ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ಕಮಾಡ ಪುನೀತ್. ಕಾಲ್ 9606048734. ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
1: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
0: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲಿ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
2: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
3: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
4: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
3: ಹಾಗಾದ್ರೆ ಇವತ್ತೇ ಹೋಗೋಣ.
5: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
0: ನಾನಿದುವರೆಗೆ ಈ ಟೇಸ್ಟ್ ನಲ್ಲಿ ನಾಟಿ ಸ್ಟೈಲ್ ಫುಡ್ ತಿಂದೇ ಇಲ್ಲ. ವಾವ್, ಸೂಪರ್ ಸೂಪರ್ ಟೇಸ್ಟ್ ರೀ.
4: ಹೌದು, ಈ ರಾಗಿ ಮುದ್ದೆ, ಈ ನಾಟಿ ಕೋಳಿ ಸಾರಂತೂ ಸೂಪರ್.
6: ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್ ನ ನಾಟಿ ಕೋಳಿ, ನಾಟಿ ಮಟನ್ ಎಲ್ಲಾ ಐಟಮ್ಸ್, ಮಟನ್ ಸೂಪ್, ಬೋಟಿ, ಮಟನ್ ಚಾಪ್ಸ್, ಮಟನ್ ಅಂಡ್ ಚಿಕನ್ ಬಿರಿಯಾನಿ ಟೇಸ್ಟ್ ಅಂತೂ ಹೇಳೋಕೆ ಆಗಲ್ಲ. ಬಾಯಲ್ಲಿ ನೀರ್ ಬರುತ್ತೆ.
0: ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್, ಹೊಸ ತಾಲೂಕು ಕಚೇರಿ ಸಮೀಪ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ. ಅಭಿಲಾಷ್ ಗ್ರೇಟ್ ಫ್ರೀಡಮ್ ಸೇಲ್ 2026. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಗಳ ಖರೀದಿಯ ಮೇಲೆ ಸ್ಪೆಷಲ್ ಡಿಸ್ಕೌಂಟ್ ಹಾಗೂ ಮೆಗಾ ಎಕ್ಸ್ಚೇಂಜ್ ಆಫರ್. ಇನ್ವರ್ಟರ್ ಸ್ಪೆಷಲ್ ರೇಟ್ ನಲ್ಲಿ ಸಿನ್ಸ್ 1975. ಅಭಿಲಾಷ್ ಸ್ಟೋರ್, ವಿರಾಜಪೇಟೆ.
7: ರೀ, ಒಂದೊಳ್ಳೆ ವೆಜ್ ಊಟ, ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು. ಎಲ್ಲಿ ಕೊಡಿಸ್ತೀರಾ ಹೇಳಿ?
4: ಅಷ್ಟೇನಾ, ಅದಕ್ಕೇನು, ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರಾಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಚಾಟ್ಸ್ ಎಲ್ಲ ಸಿಗುತ್ತೆ.
7: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ಫಾಸ್ಟ್ ಅಲ್ಲಿಂದನೇ ಮಾಡೋಣ.
4: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
8: ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಪೊನ್ನಂಪೇಟೆ ಕೊಡಗುನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಿಷನ್ ಲರ್ನಿಂಗ್, ಸಿವಿಲ್ ಎಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಎಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಮತ್ತು ಕಂಪ್ಯೂಟರ್ ಸೈನ್ಸ್ ವಿತ್ ಸೈಬರ್ ಸೆಕ್ಯೂರಿಟಿಗಾಗಿ ಅಡ್ಮಿಷನ್ಸ್ ಪ್ರಾರಂಭವಾಗಿದೆ. ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯ. ಉತ್ತಮ ಸ್ಪೋರ್ಟ್ಸ್ ಸೌಲಭ್ಯ ಕೂಡ ಲಭ್ಯ. ಕರೆ ಮಾಡಿ 9611555457.
9: ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರ್.
10: ಮೈಸೂರಿನ ತನಿಷ್ಕ್ ನಲ್ಲಿ ಫೆಸ್ಟಿವಲ್ ಆಫ್ ಡೈಮಂಡ್ಸ್, ಆ ಪ್ರಯುಕ್ತ ನೀವು ಖರೀದಿಸುವ ಡೈಮಂಡ್ ಆಭರಣಗಳ ವ್ಯಾಲ್ಯೂ ಮೇಲೆ ಫ್ಲಾಟ್ 20% ಆಫ್. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ 0% ಕಡಿತದೊಂದಿಗೆ. ಈ ಆಫರ್ ಗಾಗಿ ಬನ್ನಿ ಮೈಸೂರಿನ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ಸ್ ಅಪ್ಲೈ. ಸಂಭ್ರಮಗಳನ್ನು ಆಚರಿಸಿ ತನಿಷ್ಕ್ ನ ಟ್ರೆಂಡಿ ಆರ್ನಮೆಂಟ್ಸ್ ನೊಂದಿಗೆ.
11: ಆಂಥೂರ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತೆ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಥೂರ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
12: ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಕೊಡಗು ಜಿಲ್ಲೆ, ಇದರ ವಾರ್ಷಿಕ ಮಹಾಸಭೆ ಇದೇ August 9 10 ಗಂಟೆಗೆ ಸಂಘದ ಅಧ್ಯಕ್ಷರಾದ ಶ್ರೀ ಸುಧೀರ್ ಅವರ ಅಧ್ಯಕ್ಷತೆಯಲ್ಲಿ ಮಡಿಕೇರಿಯ ಕಾವೇರಿ ಹಾಲ್ ಸಭಾಂಗಣದಲ್ಲಿ ನಡೆಯಲಿದೆ. ಸಭೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಅಲ್ಲದೆ ಜಿಲ್ಲೆಯ ಎಲ್ಲಾ ತಾಲೂಕಿನ ತಹಶೀಲ್ದಾರರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಗಣ್ಯರಿಗೆ ಸನ್ಮಾನ, ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಹೊಸ ಸದಸ್ಯರ ನೋಂದಣಿ ಪ್ರಕ್ರಿಯೆಗಳು ನಡೆಯಲಿವೆ. ಸಂಘದ ಸರ್ವ ಸದಸ್ಯರು ತಮ್ಮ ಕುಟುಂಬ ಸಮೇತರಾಗಿ ಸಭೆಗೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಸಂಘದ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ವಿನಂತಿಸಿಕೊಂಡಿದ್ದಾರೆ.
0: ರೈತ ಬಾಂಧವರೇ, ಪೊನ್ನಿಮಾನಿಸ್ ನಲ್ಲಿ 1 KVA ಇಂದ 10 KVA ವರೆಗಿನ ಪೆಟ್ರೋಲ್ ಹಾಗೂ ಡೀಸೆಲ್ ಜನರೇಟರ್,
13: ಸ್ಟಿಲ್, ಹಸ್ಕವರ್ಣ, ಹೋಂಡಾ, ಓಲಿಯೋಮ್ಯಾಕ್ ಇತರ ಎಲ್ಲಾ ಕಂಪನಿಗಳ ಮಷಿನರಿ ಹಾಗೂ ಬಿಡಿಭಾಗಗಳ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ಅಗತ್ಯ ಮಾಡುವ ಟಿಲ್ಲರ್, ನಾಟಿ ಮಾಡುವ ಮಷಿನ್ ಹಾಗೂ ಡ್ರಮ್ ಸೀಡರ್, ವುಡ್ ಚಿಪ್ಪರ್ ಮಷಿನ್,
0: 80 ಸ್ಪ್ರೇಯರ್ ದೋಟಿ ಲಭ್ಯವಿದೆ. ಲಿಥಿಯಂ ಬ್ಯಾಟರಿ ಚಾಲಿತ 300 ಹೆಚ್ಚು ಉಪಕರಣಗಳ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು.
13: ಸಂಪರ್ಕಿಸಿ
0: ಪೊನ್ನಿಮಾನಿಸ್, ಕೈಕೇರಿ, ಗೋಣಿಕೊಪ್ಪಲ್ ಮತ್ತು ನಾರ್ತ್ ಕೊಡಗು, ಮೇಕೇರಿ. ಕಾಲ್ 8722044039.
14: ನಾಪೋಕ್ಲು ಬಿಲ್ಲವ ಸಮಾಜದ ವತಿಯಿಂದ ಆಟಿ ಡೊಂಜಿ ದಿನ ಕಾರ್ಯಕ್ರಮ ಇದೇ 9 ಭಾನುವಾರ ಬೆಳಿಗ್ಗೆ ನಾಪೋಕ್ಲು ಕೊಡವ ಸಮಾಜದಲ್ಲಿ ನಡೆಯಲಿದೆ. ಬಿಲ್ಲವ ಸಮುದಾಯ ಭವನದ ಶಂಕುಸ್ಥಾಪನೆ ಹಾಗೂ ಬೃಹತ್ ರಕ್ತದಾನ ಶಿಬಿರ ನಡೆಯಲಿದ್ದು

0: ಜನಾಂಗ ಬಾಂಧವರೆಲ್ಲ ಪಾಲ್ಗೊಳ್ಳುವಂತೆ ಬಿಲ್ಲವ ಸಮಾಜ ನಾಪುಕು ಇದರ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
1: ನಾಪುಕ್ಲು ಸಮೀಪದ ಕೊಳಕೇರಿಯಲ್ಲಿರುವ ಹೆಸರಾಂತ ಬಿದ್ದಾಟಂಡ ಬುಟ್ಟಿಯಾಕದಲ್ಲಿ ವರ್ಷಂ ಪ್ರತಿಯಂತೆ ಸಾಂಪ್ರದಾಯಿಕ ನಾಟಿ ಓಟವನ್ನು ಇದೇ ಆಗಸ್ಟ್ 8ರಂದು ಶನಿವಾರ ಮಧ್ಯಾಹ್ನ 2:30 ಗಂಟೆಗೆ ಏರ್ಪಡಿಸಲಾಗಿದೆ. ಸಾಂಪ್ರದಾಯಿಕ ಗಣೋದಿಯೊಂದಿಗೆ ಈ ನಾಟಿ ಓಟ ಆರಂಭವಾಗಲಿದ್ದು ನಾಟಿ ನೀಡುವವರಿಗೆ, ಸಾರ್ವಜನಿಕರಿಗೆ, ಹೈಸ್ಕೂಲ್ ಮತ್ತು ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹಾಗೂ ಪ್ರಾಥಮಿಕ ಶಾಲಾ ಮಕ್ಕಳ ವಿಭಾಗದಲ್ಲಿ ಸಾಂಪ್ರದಾಯಿಕ ನಾಟಿ ಓಟ ನಡೆಯಲಿದೆ. ಭಾಗವಹಿಸಲಿಚ್ಛಿಸುವವರು ಸ್ಥಳದಲ್ಲೇ ಹೆಸರು ನೋಂದಾಯಿಸಬಹುದು. ನಾಟಿ ಓಟಕ್ಕೆ ಕನಿಷ್ಠ 5 ಮಂದಿ ಕಡ್ಡಾಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿದ್ದಾಟಂಡ ಎಸ್ ತಮ್ಮಯ್ಯ, ತಮ್ಮಿ 9980020260.
2: ಜಲಪಾತಗಳು, ಪ್ರೇಕ್ಷಣೀಯ ಸ್ಥಳಗಳಲ್ಲಿ, ಅಪಾಯಕಾರಿಯಾದ ಜಾಗಗಳಲ್ಲಿ ನಿಂತು ಫೋಟೋ ವಿಡಿಯೋ ತೆಗೆಯುವ ದುಸ್ಸಾಹಸಗಳನ್ನು ಯಾವುದೇ ಕಾರಣಕ್ಕೂ ಮಾಡದಿರಿ. ಪ್ರವಾಹ ಅಥವಾ ವೇಗವಾಗಿ ಚಲಿಸುವ ನದಿಗಳನ್ನು, ಹೊಳೆಗಳನ್ನು ಎಂದಿಗೂ ದಾಟಬೇಡಿ. ನದಿ ಜಲಪಾತಗಳು ಮಳೆಗಾಲದಲ್ಲಿ ರಮ್ಯ, ಮನೋಹರ, ಆದರೆ ಅಷ್ಟೇ ಅಪಾಯಕಾರಿ. ಪ್ರವಾಸ, ಟ್ರೆಕಿಂಗ್ ಸಂದರ್ಭದಲ್ಲಿ ಸುರಕ್ಷತೆ ನಿಮ್ಮ ಆದ್ಯತೆಯಾಗಿರಲಿ. ಮಳೆಗಾಲದ ಸುಂದರ ಕೊಡಗು ಸುರಕ್ಷತೆಯೊಂದಿಗೆ. ಪ್ರಕಟಣೆ ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ, ಕೊಡಗು ಜಿಲ್ಲೆ.
3: ಮಡಿಕೇರಿಯ ಅರುಣ್ ಸ್ಟೋರ್ಸ್ ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ.
4: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
5: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
4: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
5: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
4: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.

0: ಜಸ್ಟ್ ಟ್ರಿಪಲ್ ಎನ್ಗೆ ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಗಂಟೆ ಮತ್ತೊಂದು 3-10 ಗಂಟೆ ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಇದೆ. ಜುಲೈ 13 ಆಗಸ್ಟ್ 14 ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನದ ಆಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್, ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
2: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ. June 15-14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
3: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ಸ್ ನ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಆಗಿರುವಂತ ಡಾಕ್ಟರ್ ವಿಪಿನ್ ಕಾವೇರಪ್ಪ ಅವರು. ಡಾಕ್ಟರ್, ಈ ಕಿಡ್ನಿ ಸಮಸ್ಯೆ ಅನ್ನೋದು ವಯಸ್ಸಾದವರಲ್ಲಿ ಮಾತ್ರ ಕಾಣಿಸ್ಕೊಳ್ತಾ?
4: ಅನ್ಫಾರ್ಚುನೇಟ್ಲಿ ಕಿಡ್ನಿ ಡಸಂಟ್ ಡಿಸ್ಕ್ರಿಮಿನೇಟ್ ಏಜ್. ಸೊ ಕಿಡ್ನಿ ತೊಂದರೆ ಕಮ್ಮಿ ವಯಸ್ಸವರಿಗೂ ಬರಬಹುದು, ಎಲ್ಡರ್ಲಿ ಪೀಪಲ್ಗೂ ಬರಬಹುದು. ವಿ ಹ್ಯಾವ್ ಸೀನ್ ಅ ಲಾಟ್ ಆಫ್ ಯಂಗ್ ಕಿಡ್ಸ್ ಲೆಸ್ ದೆನ್ 1 ಇಯರ್, ಇನ್ಫ್ಯಾಕ್ಟ್ ಇನ್ಫೆಂಟ್ಸ್ ಅಂತ ಹೇಳ್ತೀವಿ, ಅವ್ರಿಗೆ ಕೂಡ ಕಿಡ್ನಿ ತೊಂದರೆ ಇರುತ್ತೆ. ಲೆಸ್ ದೆನ್ 5 ಇಯರ್ಸ್ ಅಂತೂ ತುಂಬಾ ಜನರಿಗೂ ಕಿಡ್ನಿ ತೊಂದರೆ ಇರುತ್ತೆ. ಎಲ್ಡರ್ಲಿ ಆಸ್ ಯೂಶುವಲ್ ಕಿಡ್ನಿ ತೊಂದರೆ ಬಂದೇ ಬರುತ್ತೆ. ಬಟ್ ಸ್ಪೆಕ್ಟ್ರಮ್ ಆಫ್ ಡಿಸೀಸ್ ಅಂದ್ರೆ ಯಂಗ್ಸ್ಟರ್ಸ್ ಅಲ್ಲಿ ಬರುವಂತಹ ಕಿಡ್ನಿ ತೊಂದರೆ ಬೇರೆ ತರ ಇರುತ್ತೆ, ಅಂಡ್ ಅಡಲ್ಟ್ಸ್ ಬರುವಂತಹ ಕಿಡ್ನಿ ತೊಂದರೆ ಜನರಲಿ ಬೇರೆ ತರ ಇರುತ್ತೆ.
5: This information is brought to you by Manipal Hospital. Lives on. For any health emergencies, call 0821-255-000. Save the number. Save lives.
6: ಕಠಿಣ ಶ್ರಮದ ಸಂದರ್ಭದಲ್ಲಿಯೂ ಸ್ವಉದ್ಯೋಗವನ್ನ ಕಂಡುಕೊಂಡು ರೇಡಿಯೋವನ್ನ ವ್ಯಾಪಾರ ಮಾಡುತ್ತಾ, ರೇಡಿಯೋ ಕಾರ್ಯಕ್ರಮಗಳನ್ನ ಆಲಿಸುತ್ತಾ, ರೇಡಿಯೋದ ಮಹತ್ವವನ್ನ ಸಾರುತ್ತಾ ಬಂದಿರುವ
7: ಕ್ಯಾಸೆಟ್ ತಗೊಂಡು ಹಾಡಾಕ್ಬೇಕು ಈ ಹಾಕ್ಬೇಕು ಅಂತಲ್ಲ, ಒಬ್ಬರಿಗೆ ಅಭಿಮಾನಿ ಕೇಳ್ತಾರೆ ಇಂಥ ಹಾಡಾಕಿ ಅಂತ ಕೇಳ್ತಾರೆ, ಖುಷಿ ಅದು ಕೇಳ್ತಾ ಇರ್ತೀನಿ.
6: ಪ್ರೀತಿಯ ಶ್ರೋತೃಗಳೇ, ಇದೇ ಶನಿವಾರ ಅಂದರೆ ನಾಳಿನ ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ರೇಡಿಯೋ ಅಭಿಮಾನಿ ಮಡಿಕೇರಿ ಆಕಾಶವಾಣಿ ಕೇಂದ್ರ ಆರಂಭವಾದ ದಿನಗಳಿಂದಲೂ ಆಕಾಶವಾಣಿಯ ಕಾರ್ಯಕ್ರಮವನ್ನು ಕೇಳುತ್ತಾ ಜನರಿಗೆ ಆಕಾಶವಾಣಿಯ ಬಗ್ಗೆ ಅರಿವನ್ನು ಮೂಡಿಸುತ್ತಿರುವಂತಹ ಮಡಿಕೇರಿಯ KS ವೆಂಕಟೇಶ್ ಶೆಟ್ಟಿ.
7: ಅಪ್ಪ ಮಾಡಿದ ಅಪ್ಪನಿಗೆ ನಾವು ಮಾಡಿದ್ ನಾವು ನಾವು ದುಡಿದು ಹೊಟ್ಟೆ ತುಂಬ ತಿಂದ ಊಟ ನೆಮ್ಮದಿ
6: ಸಮಯ ನಾಳೆ.

ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 7:31. ಪ್ರಕಟಣೆಗಳು. ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ವತಿಯಿಂದ ಅಕ್ಟೋಬರ್ 1, 2026 ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯನ್ನು ರಾಜ್ಯ ಮಟ್ಟದಲ್ಲಿ

ಸಮಯ 7:31. ಪ್ರಕಟಣೆಗಳು. ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ವತಿಯಿಂದ ಅಕ್ಟೋಬರ್ 1, 2026ರಂದು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯನ್ನು ರಾಜ್ಯ ಮಟ್ಟದಲ್ಲಿ ಆಚರಿಸುವ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಾದ ಶಿಕ್ಷಣ, ಸಾಹಿತ್ಯ, ಕಲೆ, ಕಾನೂನು, ಕ್ರೀಡೆ ಮತ್ತು ಹಿರಿಯ ನಾಗರಿಕರ ಕ್ಷೇತ್ರದಲ್ಲಿ ಸಮಾಜ ಸೇವೆ, ಈ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಹಿರಿಯ ನಾಗರಿಕರಿಗೆ ಹಾಗೂ ಹಿರಿಯ ನಾಗರಿಕರ ಕ್ಷೇತ್ರದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಒಂದು ಸಂಸ್ಥೆಗೆ ಪ್ರಶಸ್ತಿಗಳನ್ನು ನೀಡಲಾಗುವುದು. ಆದ್ದರಿಂದ ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಿರಿಯ ನಾಗರಿಕರು ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳಿಗೆ ನೀಡುವ ಪ್ರಶಸ್ತಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ನಿಗದಿತ ಅರ್ಜಿ ನಮೂನೆಯನ್ನು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಮಡಿಕೇರಿ ಇಲ್ಲಿಂದ ಪಡೆದು ಕನ್ನಡ ಭಾಷೆಯಲ್ಲಿ ಭರ್ತಿ ಮಾಡಿ ಅರ್ಜಿಯನ್ನು ಎಲ್ಲಾ ದಾಖಲಾತಿಗಳೊಂದಿಗೆ ದ್ವಿಪ್ರತಿಯಲ್ಲಿ ದಿನಾಂಕ 24/8/2026 ಅಂದರೆ ಈ ತಿಂಗಳ 24ನೇ ತಾರೀಕು ಸಂಜೆ 5 ಗಂಟೆಯ ಒಳಗಾಗಿ ಸಲ್ಲಿಸುವಂತೆ ಕೋರಲಾಗಿದೆ. ತಡವಾಗಿ ಬಂದ ಪ್ರಸ್ತಾವನೆಗಳನ್ನು ಪರಿಗಣಿಸಲಾಗುವುದಿಲ್ಲ. ಹೆಚ್ಚಿನ ಮಾಹಿತಿಗಾಗಿ ಕಚೇರಿಯ ದೂರವಾಣಿ ಸಂಖ್ಯೆ 0827229852829. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 0827229582 9 ಇದನ್ನು ಸಂಪರ್ಕಿಸಬಹುದು. ಅಲ್ಪಸಂಖ್ಯಾತರ ಸಮುದಾಯದ ವಿದ್ಯಾರ್ಥಿಗಳಿಂದ 2026/27 ಸಾಲಿಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಿಂದ ನೀಡಲಾಗುವ ದೂರ ಶಿಕ್ಷಣ ಮಾದರಿಯ ಉಚಿತ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ಕೋರ್ಸ್ಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನು ಇದೇ ತಿಂಗಳ 10 ಸೋಮವಾರದವರೆಗೆ ವಿಸ್ತರಿಸಲಾಗಿದೆ. ಅರ್ಹ ವಿದ್ಯಾರ್ಥಿಗಳು ಕೂಡಲೇ ಇದರ ಸದುಪಯೋಗಪಡಿಸಿಕೊಳ್ಳಲು ಕೋರಲಾಗಿದೆ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 7:34 ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲೇ.

ಆಕಾಶವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಪ್ರತಿಯೊಬ್ಬ ನಾಗರಿಕನು ಇಂದು ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಅತ್ಯಂತ ಉತ್ಸಾಹ ಮತ್ತು ಸಂತೋಷದಿಂದ ಆಚರಿಸಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಈ ಕುರಿತು ವಿಡಿಯೋ ಸಂದೇಶವೊಂದನ್ನು ಹಂಚಿಕೊಂಡಿರುವ ಅವರು, ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಭಾಗವಾಗಿ 1905 ಆಗಸ್ಟ್ 7 ಸ್ವದೇಶಿ ಚಳವಳಿಯನ್ನು ಪ್ರಾರಂಭಿಸಲಾಯಿತು. ಈ ಐತಿಹಾಸಿಕ ಹೋರಾಟದಲ್ಲಿ ಸಮಾಜದ ಎಲ್ಲಾ ವರ್ಗದ ಜನರು ಒಗ್ಗೂಡಿ ಬ್ರಿಟಿಷ್ ಆಡಳಿತದ ವಿರುದ್ಧ ಹೋರಾಡಿದ್ದರು ಎಂದು ಸ್ಮರಿಸಿದ್ದಾರೆ. ಸ್ವಹಸ್ತದಿಂದ ಸುಂದರ ವಸ್ತ್ರಗಳನ್ನು ಸಿದ್ಧಪಡಿಸುವ ಬಡ ನೇಕಾರ ಕುಟುಂಬಗಳು ಮತ್ತು ಕರಕುಶಲ ಕಾರ್ಮಿಕರನ್ನು ಪ್ರತಿಯೊಬ್ಬರೂ ಬೆಂಬಲಿಸಬೇಕು ಎಂದು ಪ್ರಧಾನಿಯವರು ತಿಳಿಸಿದ್ದಾರೆ.
1: ಮೈ ಆಜ್ ಆಗ್ರಹ ಕರ್ತಾ ಹೂ 7 ಅಗಸ್ತ್ ಹ್ಯಾಂಡ್ಲೂಮ್ ಡೇ ಹೋಗಾ ಹಮನೆ ಉತ್ಸಾಹ ಔರ್ ಉಮಂಗ್ಕೆ ಸಾಥ್ ಹ್ಯಾಂಡ್ಲೂಮ್ ಡೇ ಮನಾನಾ ಹೈ ಹಮಾರಾ ಕಾಮ್ ಹೈ ಆತ್ಮನಿರ್ಭರ್ ಭಾರತ್ ಬನಾನೆ ಕೆ ಲಿಯೆ ಹಮಾರಿ ಇನ್ ಛೋಟೆ ಛೋಟೆ ಛೋಟೆ ಗರೀಬ್ ಪರಿವಾರೋ ಕೋ ಭೀ ಆರ್ಥಿಕ ರೂಪ ಸೆ ಸಮೃದ್ಧ ಕರ್ನಾ ಆಯಿಯೆ ಹಮ್ ಸ್ವಯಂ ಹ್ಯಾಂಡ್ಲೂಮ್ ಸೆ ಕುಛ್ ನ ಕುಛ್ ಖರೀದೆ ಉಸ್ಕಾ ಏಕ್ ವಿಡಿಯೋ ಬನಾಯೆ ಔರ್ ದೇಶ್ ಔರ್ ದುನಿಯಾ ಮೇ ಉಸ್ ವಿಡಿಯೋ ಕೋ ಪ್ರಚಾರಿತ್ ಕರೆ ತಾಕಿ ಹಮಾರೆ ಬುನ್ಕರ್ ಭಾಯಿ ಬಹನೋ ಕೆ ಸಾಮರ್ಥ್ಯ ಕಾ ಪರಿಚಯ ದುನಿಯಾ ಕೋ ಭೀ ಹೋ.
0: 12 ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯ ಅಂಗವಾಗಿ ಜವಳಿ ಸಚಿವಾಲಯವು ಇಂದು ರಾಷ್ಟ್ರಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದು, ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಹಾಗೂ ರಾಜ್ಯ ಸಚಿವ ಪವಿತ್ರ ಮಾರ್ಗರೀಟಾ ಪಾಲ್ಗೊಳ್ಳಲಿದ್ದಾರೆ. ಕಾರ್ಯಕ್ರಮದಲ್ಲಿ 2025 ಸಾಲಿನ ಸಂತ ಕಬೀರ್ ಕೈಮಗ್ಗ ಪ್ರಶಸ್ತಿ ಹಾಗೂ ರಾಷ್ಟ್ರೀಯ ಕೈಮಗ್ಗ ಪ್ರಶಸ್ತಿಗಳನ್ನು 22 ಮಂದಿ ನೇಕಾರರಿಗೆ ಪ್ರದಾನ ಮಾಡಲಾಗುವುದು ಹಾಗೂ 4 ಸ್ಮರಣಾರ್ಥ ಅಂಚೆ ಚೀಟಿಗಳನ್ನು ಸಹ ಬಿಡುಗಡೆ ಮಾಡಲಾಗುವುದು. 1905 ಆಗಸ್ಟ್ 7 ಆರಂಭವಾದ ಸ್ವದೇಶಿ ಚಳುವಳಿಯನ್ನು ಸ್ಮರಿಸುವ ಸಲುವಾಗಿ ಪ್ರತಿ ವರ್ಷ ಆಗಸ್ಟ್ 7 ರಾಷ್ಟ್ರೀಯ ಕೈಮಗ್ಗ ದಿನ ಆಚರಿಸಲಾಗುತ್ತದೆ. 23,731 ಕೋಟಿ ರೂಪಾಯಿಗಳ ಒಟ್ಟು ವೆಚ್ಚದ ರಾಷ್ಟ್ರೀಯ ಜೈವಿಕ ಇಂಧನ ಯೋಜನೆ ಗೋಬರ್ಧನ್ ಅನ್ನು ಕೇಂದ್ರ ಸಚಿವ ಸಂಪುಟ ನಿನ್ನೆ ಅನುಮೋದಿಸಿದೆ. ಈ ಕುರಿತು ನವದೆಹಲಿಯಲ್ಲಿ ನಿನ್ನೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್, ಈ ಯೋಜನೆ 1.5 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿಸುತ್ತದೆ. ಗೋಬರ್ಧನ್ ಭಾರತದ ಶುದ್ಧ ಇಂಧನ ಪ್ರಯಾಣದಲ್ಲಿ ಒಂದು ನಿರ್ಣಾಯಕ ಮೈಲುಗಲ್ಲನ್ನು ಗುರುತಿಸುತ್ತದೆ. ಇದು ದೇಶದ ಹೇರಳವಾದ ಕೃಷಿ ತ್ಯಾಜ್ಯ, ದನದ ಸಗಣಿ, ಮಣ್ಣು, ಸಾವಯವ ತ್ಯಾಜ್ಯ ಮತ್ತು ಇತರ ಜೀವರಾಶಿ ಸಂಪನ್ಮೂಲಗಳನ್ನು ಶುದ್ಧ ಇಂಧನ, ಸಾವಯವ ಗೊಬ್ಬರ, ಗ್ರಾಮೀಣ ಆದಾಯ ಮತ್ತು ರಾಷ್ಟ್ರೀಯ ಆರ್ಥಿಕ ಮೌಲ್ಯವಾಗಿ ಪರಿವರ್ತಿಸುತ್ತದೆ ಎಂದು ತಿಳಿಸಿದರು. ಮುಂಬರುವ 6 ಆವೃತ್ತಿಯ ಹರ್ ಘರ್ ತಿರಂಗ ಅಭಿಯಾನದಲ್ಲಿ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ಮಾತನಾಡಿದ ಅವರು, 5 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿರುವ ಅಭಿಯಾನ ರಾಷ್ಟ್ರೀಯ ಏಕತೆ ಮತ್ತು ಹೆಮ್ಮೆಯ ಸಂಕೇತವಾಗಿ ಜನಾಂದೋಲನವಾಗಿ ರೂಪುಗೊಂಡಿದೆ ಎಂದರು. ಈ ವರ್ಷದ ಅಭಿಯಾನ ವಂದೇ ಮಾತರಂನ 150 ವರ್ಷಾಚರಣೆಯೊಂದಿಗೆ ನಡೆಯುತ್ತಿರುವುದರಿಂದ ವಿಶೇಷ ಮಹತ್ವ ಪಡೆದಿದೆ. ಇದೇ 9-17 ದೇಶಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು. 200 ಹೆಚ್ಚು ಭಾರತೀಯ ರಾಯಭಾರ ಕಚೇರಿಗಳು, ಹೈಕಮಿಷನ್ಗಳು ಮತ್ತು ದೂತವಾಸ ಕಚೇರಿಗಳು ಅಭಿಯಾನದ ಅಂಗವಾಗಿ ಕಾರ್ಯಕ್ರಮಗಳನ್ನು ಆಯೋಜಿಸಲಿವೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ಆಗಸ್ಟ್ 15 ಫಿಜಿಯಿಂದ ಆರಂಭವಾಗಿ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿರುವ ಭಾರತೀಯ ದೂತವಾಸ ಕಚೇರಿಯಲ್ಲಿ ಅಂತ್ಯಗೊಳ್ಳುವ ಸೂರ್ಯಪಥ ತಿರಂಗ ಡಿಜಿಟಲ್ ರಿಲೇ ಈ ಬಾರಿಯ ಪ್ರಮುಖ ಆಕರ್ಷಣೆಯಾಗಲಿದೆ ಎಂದು ಅವರು ಹೇಳಿದರು. ಭಾರತ ನಿನ್ನೆ ಒಡಿಶಾದ ಚಾಂದಿಪುರದ ಸಮಗ್ರ ಪರೀಕ್ಷಾ ವ್ಯಾಪ್ತಿಯಿಂದ ಮಧ್ಯಮ ದೂರದ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಗ್ನಿ 4 ಯಶಸ್ವಿಯಾಗಿ ಪರೀಕ್ಷಿಸಿದೆ. ಕ್ಷಿಪಣಿಯ ಎಲ್ಲಾ ಕಾರ್ಯಾಚರಣಾ ಮತ್ತು ತಾಂತ್ರಿಕ ಮಾನದಂಡಗಳು ಯಶಸ್ವಿಯಾಗಿ ದೃಢಪಟ್ಟಿವೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಕಾರ್ಯತಂತ್ರ ಪಡೆಗಳ ಕಮಾಂಡ್ ನೇತೃತ್ವದಲ್ಲಿ ಪರೀಕ್ಷೆ ನಡೆಸಲಾಗಿದ್ದು, ದೇಶದ ಕಾರ್ಯತಂತ್ರದ ಪ್ರತಿಬಂಧಕ ಸಾಮರ್ಥ್ಯ ಬಲಪಡಿಸುವ ನಿಟ್ಟಿನಲ್ಲಿ ಇದು ಮತ್ತೊಂದು ಮಹತ್ವದ ಮೈಲುಗಲ್ಲಾಗಿದೆ ಎಂದು ಸಚಿವಾಲಯ ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಮೆರಿಕದ ಜನ್ಮಸಿದ್ಧ ಪೌರತ್ವವನ್ನು ನಿಯಂತ್ರಿಸುವ ಹಾಗೂ ಬರ್ತ್ ಟೂರಿಸಂ ಅಂದರೆ ಪೌರತ್ವ ಮತ್ತಿತರದ ಉದ್ದೇಶಗಳಿಗಾಗಿ ನಿರ್ದಿಷ್ಟ ದೇಶಗಳಲ್ಲಿ ಜನ್ಮ ನೀಡುವುದನ್ನು ತಡೆಯುವ ಉದ್ದೇಶದಿಂದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು 2 ಕಾರ್ಯಕಾರಿ ಆದೇಶಗಳಿಗೆ ಸಹಿ ಹಾಕಿದ್ದಾರೆ. ಈ ಕುರಿತು ಮಾತನಾಡಿರುವ ಅವರು, ಈ ವಿಷಯಕ್ಕೆ ಸಂಬಂಧಿಸಿದ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಕುರಿತು ನಿರಾಶೆ ವ್ಯಕ್ತಪಡಿಸಿದ್ದು, ಅದನ್ನು ದುರದೃಷ್ಟಕರ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಇಂದು ರಾಷ್ಟ್ರೀಯ ಕೈಮಗ್ಗ ದಿನ. ನೇಕಾರ ಕುಟುಂಬಗಳು ಮತ್ತು ಕರಕುಶಲ ಕಾರ್ಮಿಕರನ್ನು ಬೆಂಬಲಿಸುವಂತೆ ನಾಗರಿಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ನವದೆಹಲಿಯಲ್ಲಿಂದು ಜವಳಿ ಸಚಿವಾಲಯದಿಂದ ರಾಷ್ಟ್ರೀಯ ಕೈಮಗ್ಗ ದಿನದ ವಿಶೇಷ ಕಾರ್ಯಕ್ರಮ ಆಯೋಜನೆ. ರಾಷ್ಟ್ರಪತಿ ಸೇರಿದಂತೆ ಗಣ್ಯರ ಉಪಸ್ಥಿತಿ. ಅಮೆರಿಕದ ಜನ್ಮಸಿದ್ಧ ಪೌರತ್ವವನ್ನು ನಿಯಂತ್ರಿಸಲು ಅಮೆರಿಕ ಅಧ್ಯಕ್ಷರಿಂದ ಎರಡು ಕಾರ್ಯಕಾರಿ ಆದೇಶಗಳಿಗೆ ಸಹಿ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಭಾರತದ ತನ್ವಿ, ರಕ್ಷಿತಾ ಮತ್ತು ಅಶ್ಮಿತಾ ಕಣದಲ್ಲಿ. ಹಾಗೂ ಮಹಿಳಾ ಟಿ ಟ್ವೆಂಟಿ ಏಷ್ಯಾ ಕಪ್ 2026 ಸೆಪ್ಟೆಂಬರ್ 5 ರಂದು ಭಾರತ ಪಾಕಿಸ್ತಾನ ಪಂದ್ಯ. ವಾರ್ತೆಗಳ ವಿವರ.

0: ಎಂದು ಬಣ್ಣಿಸಿದ್ದಾರೆ. ಇದರೊಂದಿಗೆ ಅಮೆರಿಕದ ವಲಸೆ ವ್ಯವಸ್ಥೆಯ ದುರ್ಬಳಕೆಯ ವಿರುದ್ದ ತಮ್ಮ ಸರ್ಕಾರ ಅತ್ಯಂತ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುತ್ತಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ನವದೆಹಲಿಯಲ್ಲಿ 6ನೇ ರಾಷ್ಟ್ರೀಯ ಸಂಸದೀಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ಗೆ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ನಿನ್ನೆ ಚಾಲನೆ ನೀಡಿದರು. ಸಂವಿಧಾನ ಕ್ಲಬ್ ಆಫ್ ಇಂಡಿಯಾದಲ್ಲಿ ನಡೆಯುತ್ತಿರುವ 4 ದಿನಗಳ ಚಾಂಪಿಯನ್ಶಿಪ್ ಭಾನುವಾರದವರೆಗೆ ಮುಂದುವರಿಯಲಿದೆ. ಸಂಸದರಲ್ಲಿ ಸ್ನೇಹ, ಏಕತೆ ಮತ್ತು ಆರೋಗ್ಯಕರ ಸಂವಹನ ಬೆಳೆಸಲು ಕ್ರೀಡಾಕೂಟ ಪ್ರಮುಖ ವೇದಿಕೆಯಾಗಿದೆ ಎಂದು ಸಚಿವರು ಹೇಳಿದರು. ಸಂಸದರು ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ಮೀರಿ ಒಗ್ಗೂಡಲು ಕ್ರೀಡೆ ಅವಕಾಶ ಕಲ್ಪಿಸುತ್ತದೆ ಎಂದು ಅವರು ತಿಳಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅವರು ಭಾರತ ಇಸ್ರೇಲ್ ವಿಶೇಷ ಕಾರ್ಯತಂತ್ರದ ಸಹಭಾಗಿತ್ವದಲ್ಲಿ ಆಗಿರುವ ಪ್ರಗತಿಯನ್ನು ಪರಿಶೀಲಿಸಿದರು. ಎರಡೂ ದೇಶಗಳ ಪರಸ್ಪರ ಹಿತಕ್ಕಾಗಿ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲು ಬದ್ಧತೆ ವ್ಯಕ್ತಪಡಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನಿನ್ನೆ ಇಸ್ರೇಲ್ ಪ್ರಧಾನಿಯವರು ದೂರವಾಣಿ ಕರೆ ಮಾಡಿದ್ದು ಪಶ್ಚಿಮ ಏಷ್ಯಾದ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆಯೂ ಇಬ್ಬರೂ ನಾಯಕರು ಅಭಿಪ್ರಾಯ ವಿನಿಮಯ ಮಾಡಿಕೊಂಡರು. ಸಮಗ್ರ ಕಾರ್ಯತಂತ್ರದ ಸಹಭಾಗಿತ್ವದ ಮಾರ್ಗಸೂಚಿಯಲ್ಲಿ ಗುರುತಿಸಲಾಗಿರುವ 8 ಕ್ಷೇತ್ರಗಳಲ್ಲಿನ ದ್ವಿಪಕ್ಷೀಯ ಸಹಕಾರದ ಪ್ರಗತಿಯನ್ನು ಭಾರತ ಮತ್ತು ಸಿಂಗಾಪುರ ಪರಿಶೀಲಿಸಿವೆ. ನವದೆಹಲಿಯಲ್ಲಿ ನಡೆದ 19ನೇ ಸುತ್ತಿನ ಭಾರತ ಸಿಂಗಾಪುರ ವಿದೇಶಾಂಗ ಕಚೇರಿ ಸಮಾಲೋಚನೆಯಲ್ಲಿ ಉಭಯ ದೇಶಗಳು ಪ್ರಾದೇಶಿಕ ಮತ್ತು ಜಾಗತಿಕ ಬೆಳವಣಿಗೆಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಂಡವು. ಅಸ್ಸಾಂನಲ್ಲಿ ನಡೆಯುತ್ತಿರುವ ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಭಾರತದ ತನ್ವಿ ಶರ್ಮಾ ಭಾರತದವರೇ ಆದ ರಕ್ಷಿತಾ ರಾಮರಾಜ ಅವರನ್ನು ಎದುರಿಸಲಿದ್ದಾರೆ. ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ತನ್ವಿ ಮತ್ತೊಬ್ಬ ಭಾರತೀಯ ಆಟಗಾರ್ತಿ ಶ್ರೇಯಾಂಶಿ ವಾಲಿಶೆಟ್ಟಿ ಅವರನ್ನು ಸೋಲಿಸುವ ಮೂಲಕ ಕ್ವಾರ್ಟರ್ ಫೈನಲ್ಗೆ ಮುನ್ನಡೆದರೆ ರಕ್ಷಿತಾ ಜಪಾನಿನ ಮನಾಮಿ ಸುಯಿಜು ಅವರನ್ನು ಸೋಲಿಸುವ ಮೂಲಕ ಕ್ವಾರ್ಟರ್ ಫೈನಲ್ಗೆ ಪ್ರವೇಶ ಪಡೆದರು. ಇನ್ನು ಅಸ್ಮಿತಾ ಚಲಿಹಾ ಮತ್ತೊಂದು ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಜಪಾನಿನ ಹಿನಾ ಅಕೇಚಿ ಅವರನ್ನು ಎದುರಿಸಲಿದ್ದಾರೆ. ದಕ್ಷಿಣ ಕೊರಿಯಾದ ಕಿಮ್ ಮಿನ್ ಜಿ ವಿರುದ್ಧ ಜಯ ಸಾಧಿಸುವ ಮೂಲಕ ಅಸ್ಮಿತಾ ಕೊನೆಯ 8ರ ಘಟ್ಟಕ್ಕೆ ತಲುಪಿದ್ದಾರೆ. ಇನ್ನು ಪುರುಷರ ಡಬಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತದ ಪೃಥ್ವಿ ಕೃಷ್ಣಮೂರ್ತಿ ರಾಯ್ ಮತ್ತು ಕೃಷ್ಣ ಪ್ರಸಾದ್ ಗರಗ ಜೋಡಿ ಸೆಮಿಫೈನಲ್ನಲ್ಲಿ ಸ್ಥಾನ ಪಡೆಯಲು ಮಲೇಷ್ಯಾದ ಮನ್ ವಿ ಚೋಂಗ್ ಮತ್ತು ಸೋಹ್ ವುಯಿ ಯಿಕ್ ಜೋಡಿಯನ್ನು ಎದುರಿಸಲಿದೆ. ದುಬೈನಲ್ಲಿ ನಡೆಯಲಿರುವ ಭಾರತ ಮಹಿಳಾ ಟಿ20 ಏಷ್ಯಾಕಪ್ 2026ರ ವೇಳಾಪಟ್ಟಿಯನ್ನು ಏಷ್ಯನ್ ಕ್ರಿಕೆಟ್ ಮಂಡಳಿ ಪ್ರಕಟಿಸಿದೆ. ಆಗಸ್ಟ್ 28ರಂದು ಥೈಲ್ಯಾಂಡ್ ಹಾಗೂ ಹಾಂಕಾಂಗ್ ನಡುವಿನ ಪಂದ್ಯದೊಂದಿಗೆ ಸರಣಿ ಆರಂಭವಾಗಲಿದ್ದು ಸೆಪ್ಟೆಂಬರ್ 13ರಂದು ಫೈನಲ್ ಪಂದ್ಯ ನಡೆಯಲಿದೆ. ಟಿ20 ಮಾದರಿಯ ಈ 6ನೇ ಆವೃತ್ತಿಯ ಪ್ರಮುಖ ಪಂದ್ಯದಲ್ಲಿ ಸೆಪ್ಟೆಂಬರ್ 5ರಂದು ದುಬೈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯಾವಳಿಯಲ್ಲಿ ಒಟ್ಟು 8 ತಂಡಗಳು 2 ಗುಂಪುಗಳಲ್ಲಿ ಸ್ಪರ್ಧಿಸಲಿವೆ. ಎ ಗುಂಪಿನಲ್ಲಿ ಭಾರತ, ಪಾಕಿಸ್ತಾನ, ಥೈಲ್ಯಾಂಡ್, ಹಾಂಕಾಂಗ್ ಮತ್ತು ಚೀನಾ ತಂಡಗಳಿದ್ದರೆ ಬಿ ಗುಂಪಿನಲ್ಲಿ ಶ್ರೀಲಂಕಾ, ಬಾಂಗ್ಲಾದೇಶ, ಯುಎಇ ಹಾಗೂ ಇಂಡೋನೇಷ್ಯಾ ಸ್ಥಾನ ಪಡೆದಿವೆ. ಹಾಲಿ ಚಾಂಪಿಯನ್ ಶ್ರೀಲಂಕಾ ಮತ್ತು 2018ರ ಚಾಂಪಿಯನ್ ಬಾಂಗ್ಲಾದೇಶ ಪಂದ್ಯಾವಳಿಯ ಪ್ರಮುಖ ಸ್ಪರ್ಧಿಗಳಾಗಿದ್ದು 2012, 2016 ಮತ್ತು 2022ರಲ್ಲಿ 3 ಬಾರಿ ಪ್ರಶಸ್ತಿ ಗೆದ್ದಿರುವ ಭಾರತ ಸರಣಿಯ ಅತ್ಯಂತ ಯಶಸ್ವಿ ತಂಡವಾಗಿದೆ. ಭಾರತೀಯ ಹವಾಮಾನ ಇಲಾಖೆ ಕೇರಳದಾದ್ಯಂತ ಭಾರಿ ಮಳೆಯಾಗುವ ಮುನ್ಸೂಚನೆ ನೀಡಿದೆ. ಪತ್ತನಂತಿಟ್ಟ, ಕೊಟ್ಟಾಯಂ ಮತ್ತು ಇಡುಕ್ಕಿ ಜಿಲ್ಲೆಗಳಲ್ಲಿ ರಾತ್ರಿಯಿಡೀ ಜಾರಿಯಲ್ಲಿದ್ದ ರೆಡ್ ಅಲರ್ಟ್ ಅನ್ನು ಇಂದು ಆರೆಂಜ್ ಅಲರ್ಟ್ ಆಗಿ ಘೋಷಿಸಲಾಗಿದ್ದು ಇತರ 5 ಜಿಲ್ಲೆಗಳಲ್ಲಿಯೂ ಇದು ಜಾರಿಯಲ್ಲಿದೆ. ಉಳಿದ 6 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ರಾಷ್ಟ್ರೀಯ ಕೈಮಗ್ಗ ದಿನ. ನೇಕಾರ ಕುಟುಂಬಗಳು ಮತ್ತು ಕರಕುಶಲ ಕಾರ್ಮಿಕರನ್ನು ಬೆಂಬಲಿಸುವಂತೆ ನಾಗರಿಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ನವದೆಹಲಿಯಲ್ಲಿಂದು ಜವಳಿ ಸಚಿವಾಲಯದಿಂದ ರಾಷ್ಟ್ರೀಯ ಕೈಮಗ್ಗ ದಿನದ ವಿಶೇಷ ಕಾರ್ಯಕ್ರಮ ಆಯೋಜನೆ. ರಾಷ್ಟ್ರಪತಿ ಸೇರಿದಂತೆ ಗಣ್ಯರ ಉಪಸ್ಥಿತಿ. ಅಮೆರಿಕದ ಜನ್ಮಸಿದ್ಧ ಪೌರತ್ವವನ್ನು ನಿಯಂತ್ರಿಸಲು ಅಮೆರಿಕ ಅಧ್ಯಕ್ಷರಿಂದ 2 ಕಾರ್ಯಕಾರಿ ಆದೇಶಗಳಿಗೆ ಸಹಿ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಭಾರತದ ತನ್ವಿ, ರಕ್ಷಿತಾ ಮತ್ತು ಅಸ್ಮಿತಾ ಕಣದಲ್ಲಿ. ಹಾಗೂ ಮಹಿಳಾ ಟಿ20 ಏಷ್ಯಾಕಪ್ 2026 ಸೆಪ್ಟೆಂಬರ್ 5ರಂದು ಭಾರತ ಪಾಕಿಸ್ತಾನ ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಎಫ್ಎಂ 103.1 ಮೆಗಾಹೆಡ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:45. ನಿಧನ ಸುದ್ದಿ. ಗರ್ವಾಲೆ ಗ್ರಾಮದ ಗೀಜಿಗಂಡ ಕುಟ್ಟಪ್ಪ, ಅಪ್ಪಾಜಿ ಇವರ ಪತ್ನಿ ಗಂಗಮ್ಮ ದಮಯಂತಿ ಇವರು ಇಂದು ಬೆಳಿಗ್ಗೆ ನಿಧನರಾದರು. 83 ವರ್ಷ ಪ್ರಾಯದ ಗಂಗಮ್ಮ ದಮಯಂತಿ ತವರುಮನೆ ಪೋಡಿಮನಿಯಂಡ ಕಕ್ಕಬೆ. ಅಂತ್ಯಕ್ರಿಯೆ ಇಂದು ಸಂಜೆ 4 ಗಂಟೆ ನಂತರ ಗರ್ವಾಲೆಯ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಅರಸೀಕೆರೆಯಲ್ಲಿ ವಾಸವಾಗಿದ್ದ ನಾಪೋಕ್ಲು ನಿವಾಸಿ ಮಾಜಿ ಸೈನಿಕ ಮಲಯಾಳಿ ಟಿಎ ಲಕ್ಷ್ಮಣ ಡಾ

0: ಅವರು ನಿನ್ನೆ ನಿಧನರಾಗಿದ್ದು 75 ವರ್ಷ ಪ್ರಾಯದ ಟಿಎ ಲಕ್ಷ್ಮಣ ಅವರ ಅಂತ್ಯಕ್ರಿಯೆ ಇಂದು ಮೃತರ ಸಹೋದರ ಚೋಣಕೆರೆಯ ಟಿಎ ಮಿಟ್ಟು ಅವರ ಮನೆಯಲ್ಲಿ ನಡೆಯಲಿದೆ. ಚೆಟ್ಟಿಮಾನಿ ಕುಂದಚೇರಿ ಗ್ರಾಮದ ಕೆದಂಬಾಡಿ ಸುಬ್ರಾಯನವರ ಮಗ ಆನಂದ ರಾಜು ಇವರು ತಮ್ಮ 72ನೇ ವರ್ಷ ಪ್ರಾಯದಲ್ಲಿ ಇಂದು ಮುಂಜಾನೆ ನಿಧನರಾದರು. ಚೆಟ್ಟಿಮಾನಿ ಆನಂದ ರಾಜು ಇವರ ಅಂತ್ಯಕ್ರಿಯೆ ಇಂದು ಮೃತರ ಐನ್ಮನೆಯಲ್ಲಿ ನಡೆಯಲಿದೆ. ಪಾರಾಣೆ ಕೊಣಂಜಗೇರಿ ಕಾರಳಾನ ಕಾದಿರ ಪೌತಿ ಶಂಭು ಚಿಂಗಪ್ಪ ಎಂಡ ಪೊಣ್ಣು ಮೀನಾ ಆಯಂಗ ನಿನಾಂದು ಮರಣಪಟ್ಟಿತ್ತು. ಅಳುವದು ಬಯತ್ರ ಕಾದಿರ ಮೀನಾ ತಾಮನೆ ಅಳ್ತಂಡ ಬಾವಲಿ ಗ್ರಾಮ ಆಯಂಗಡ ಅಕಿರಿ ಕಾರ್ಯ ಇಂದು ಮಜ್ಜಣ 1.5 ಗಂಟೆಗ ಎಂಡ ಸ್ವಂತ ಮನೆಯಲ್ಲಿ ನಡಪ.
1: ISO 9001:2015 ಪ್ರಮಾಣಿತ ಬಿಟ್ಟಂಗರದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಓಣಂ ಆಫರ್.
2: ಕಾರ್ನರ್ ಸೋಫಾ 15,900 ರುಪೀಸ್,
1: ಡೈನಿಂಗ್ ಟೇಬಲ್ 6 ಚೇರ್ ಸೆಟ್ 16,900 ರುಪೀಸ್,
2: 3 ಡೋರ್ ವಾರ್ಡ್ರೋಬ್ 9,500 ರುಪೀಸ್,
1: ಕ್ವೀನ್ ಸೈಜ್ ಕಾಟ್ 14,900 ರುಪೀಸ್.
2: ನಾರ್ತ್ ಕೇರಳಾಸ್ ಬಿಗ್ಗೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಗ್ರೀನ್ಸ್ ಫರ್ನಿಚರ್, ಪಾಲುಗೋಡು ಜಂಕ್ಷನ್, ಬಿಟ್ಟಂಗಾಲ.
3: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
4: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
3: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.
5: ಅಲ್ಲ ಮಂಗಲ ಅಲತೆ ಇನ್ನು ಸುಮಾರು ಫಂಕ್ಷನ್ಸ್ ಉಂಡ್, ಅದಂಗ ನಿಂಗಕ್ಕೆ 5 ಪೇರ್ ಪ್ಯಾಂಟ್ ಶರ್ಟ್ಸ್ ಒಮ್ಮೆಗೆ ಸ್ಟಿಚ್ ಮಾಡ್ಸಿಟ್ರನ.
6: ಅಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರು ಆಯ್ಪಲ.
5: ಇಲ್ಲ, ವಿರಾಜಪೇಟೆರ ರೇಮಂಡ್ಸ್ ಶಾಪಿಲ್ ನಂಗ ಹೆಚ್ಚಕ್ಕೆ ಪೇರ್ ಫ್ಯಾಬ್ರಿಕ್ ಕಡ್ತೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡ್ಸಿಡೋಕ ಒಂದು ಪೇರರ ಸ್ಟಿಚಿಂಗ್ ಚಾರ್ಜ್ ಕೊಡ್ತು ತೆಂಗಿ ಮದಿ, ಬಾಕಿ ಎಲ್ಲ ಫ್ರೀ. ಈ ಆಫರ್ ಚೆನ್ನ ಸಮಯ ಮಾತ್ರ ಉಳ್ಳೋ.
7: ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್ ವಿರಾಜಪೇಟೆ.
5: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ, ವಾಷಿಂಗ್ ಮಿಷಿನ್ ಯುಪಿಎಸ್ ಯಾವ್ದು ವರ್ಕ್ ಆಗ್ತಾ ಇಲ್ಲ, ಜನರೇಟರ್ ತಗೊಂಡ್ಬಿಡೋಣವಾ?
7: ಇವತ್ತೇ ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯನೂ ಇದೆ.
8: ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
9: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
10: ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
11: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
10: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
12: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
13: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
14: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂಡ್, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
15: ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೆಗಾ ಸೇಲ್. 3 ಡೋರ್ ವಾರ್ಡ್ರೋಬ್, ಫ್ಯಾಮಿಲಿ ಕಾಟ್, ಡ್ರೆಸ್ಸಿಂಗ್ ಟೇಬಲ್, ಕಾಟ್ ಬಾಕ್ಸ್ ಇವೆಲ್ಲವೂ ಸೇರಿದ ಬೆಡ್ರೂಮ್ ಸೆಟ್ ಕೇವಲ 25,990 ರೂಪಾಯಿಗೆ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
16: ಸಿನ್ಸ್ 1983 ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್.
17: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
18: ಮೂರ್ನಾಡಿನಲ್ಲಿ ಶುಭಾರಂಭಗೊಂಡಿದೆ ಓಂ ಶ್ರೀ ಎಂಟರ್ಪ್ರೈಸಸ್. ಇಲ್ಲಿ ಅತ್ಯುತ್ತಮ ಗುಣಮಟ್ಟದ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ಸ್ಯಾನಿಟರಿ ವೇರ್ ಆಕರ್ಷಕ ರಿಯಾಯಿತಿ ದರದಲ್ಲಿ ನಿಮಗೆ ಲಭ್ಯವಿದೆ. ಮನೆಯೊಂದು ಬೆಳಗಿದರೆ ಮನವೆಲ್ಲ ಬೆಳಗುವುದು. ಓಂ ಶ್ರೀ ಎಂಟರ್ಪ್ರೈಸಸ್, ಶ್ರೀ ಅಮ್ಮ ಮೆಡಿಕಲ್ಸ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂರ್ನಾಡು.
19: ಕೂರ್ಗ್ ಪ್ಲೈಗೆ ಸ್ವಾಗತ. ಫ್ಯಾಕ್ಟರಿಯಿಂದ ನೇರವಾಗಿ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ವಾಟರ್ ಪ್ರೂಫ್ ಅಂಡ್ ಕಮರ್ಷಿಯಲ್ ಪ್ಲೈವುಡ್, 25 ವರ್ಷ ಗ್ಯಾರಂಟಿಯೊಂದಿಗೆ ಎಲ್ಲಾ ವಿಧದ ಮರಗಳನ್ನು ಉತ್ತಮ ಬೆಲೆಗೆ ಖರೀದಿ ಮಾಡಲಾಗುವುದು. ಕೂರ್ಗ್ ಪ್ಲೈ, ವಿರಾಜಪೇಟೆ. ಕಾಲ್ 9448057309.
18: ಕೊರಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ನಿಮ್ಮ ಮನೆಗೆ ಬೇಕಾದ ಅಂದ ಚಂದದ ಫರ್ನಿಚರ್ ಗಳು ಹೋಲ್ಸೇಲ್ ಹಾಗೂ ರಿಟೇಲ್ ರೇಟ್ ನಲ್ಲಿ. ಸುಲಭ ಕಂತಿನ ಇಎಂಐ, ಲೈಫ್ ಟೈಮ್ ವಾರಂಟಿ, ಕೊಡಗಿನಾದ್ಯಂತ ಫ್ರೀ ಹೋಮ್ ಡೆಲಿವರಿ, ಟೀಕುಡ್ ನ ಡೋರ್ ಹಾಗೂ ವಿಂಡೋಗಳು ಲಭ್ಯವಿದೆ. ಎಲ್ಲಾ ರೀತಿಯ ಇಂಟೀರಿಯರ್ ವರ್ಕ್ ಮಾಡಿಕೊಳ್ಳಲಾಗುವುದು. ಎಕೆ ಫರ್ನಿಚರ್, ಬಿಎಂ ರೋಡ್, ಕೊಡಗರಹಳ್ಳಿ.
20: ಎಷ್ಟೊತ್ತಿನಿಂದ
21: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
22: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
21: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH275ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
22: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಖ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ ಇಎಂಐ ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
21: ಸೈಟ್ ವಿಸಿಟ್ಗಾಗಿ ಕಾಲ್ ಮಾಡಿ 9900091282.
0: ಮಾರುತಿ ವಾಹನ ಪ್ರಿಯರಿಗೆ ಮಾಂಡವಿ ಮೋಟಾರ್ಸ್ ವತಿಯಿಂದ ಶುಭ ಸುದ್ದಿ. ಮಾಂಡವಿ ಮೋಟಾರ್ಸ್ ತನ್ನ ಸುದೀರ್ಘ 40 ವರ್ಷಗಳ ಸೇವೆಯ ಸಂಭ್ರಮವನ್ನು ಆಚರಿಸಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ತನ್ನ ಹೆಮ್ಮೆಯ ಗ್ರಾಹಕರಿಗೆ ಅದ್ಭುತ ಆಫರ್ಗಳನ್ನು ನೀಡುತ್ತಿದೆ. ನಿಮ್ಮ ಸಮೀಪದ ಮಾಂಡವಿ ಶೋರೂಮ್ನಲ್ಲಿ ನಿಮ್ಮ ಆಯ್ಕೆಯ ಮಾರುತಿ ಕಾರ್

0: ಖರೀದಿಸಿ ನೀವು ಊಹಿಸಲಾಗದ ಕ್ಯಾಶ್ ಡಿಸ್ಕೌಂಟ್ ನೊಂದಿಗೆ ಲಕ್ಕಿ ಡ್ರಾನಲ್ಲಿ 5 ಗ್ರಾಮ್ ಗೋಲ್ಡ್ ಕಾಯಿನ್ ಸೇರಿದಂತೆ ಹಲವು ಬಹುಮಾನಗಳನ್ನು ಗೆಲ್ಲುವ ಅವಕಾಶ ನಿಮ್ಮದಾಗಿಸಿ. ಈ ಅವಕಾಶ ಇದೆ ಸೆಪ್ಟೆಂಬರ್ 5 ರವರೆಗೆ ಮಾತ್ರ. ಲಕ್ಕಿ ಡ್ರಾ ಸೆಪ್ಟೆಂಬರ್ 10 ರಂದು. ಕೂಡಲೇ ಸಂಪರ್ಕಿಸಿ ಮಾಂಧವಿ ಮೋಟಾರ್ಸ್, ಗೋಣಿಕೊಪ್ಪಲ್, ಕುಶಾಲನಗರ, ಸೋಮಾರಪೇಟೆ, ಶನಿವಾರ ಸಂತೆ, ನಾಪೋಕ್ಲು.
1: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ಗಾಗಿ ಕಾಲ್ ಮಾಡಿ 9606076450.
3: ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಜಿಲ್ಲೆ ಮಳೆ ಬೊಳೆ ಪಿಂಜ ಜಲಕ್ಷೇತ್ರ ಸ್ಥಿತಿಗತಿನ ನೋಟಿತ್ ಸರ್ಕಾರಕ್ಕೆ ವರದಿ ಒಪ್ಪಿಚಿಡುವ. ಜಿಲ್ಲೆ ಮಳೆ ಚಾಯ್ತೆ ಆಚಿಂಗಿ ಕುಡಿಪ ನೀರು ಪಿಂಜ ಕೃಷಿಕ್ ಪೆರೆತ ಅನುಕೂಲ ಆಪಾಂದ್ ಸಚಿವ ನರೇಂದ್ರ ಸ್ವಾಮಿ ಎಣುಚಿ. ಜಿಲ್ಲೆ ಭಾಗಮಂಡಲತ್ರ ಭಗಂಡೇಶ್ವರ ತಿರಿಕೆ ಪಿಂಜ ಪುಣ್ಯಕ್ಷೇತ್ರ ತಲಕಾವೇರಿಗೆ ಪೋಯಿತು ಪೂಜೆ ಮಾಡಿತು ಬಯ್ಯಂಜ. ಸುದ್ದಿಗಾರಗಳ ಕೂಡ ತಕ್ಕ ಪರಂದ ಸಚಿವಂಗ ಕಾವೇರಿ ಕಣಿವೆ ಕೂಡನಕ್ಕೆ ಮಲೆನಾಡಲು ಜಾಸ್ತಿ ಮಳೆ ಆಪಾನುಂಡು. ದೇಶತ್ರ ತೇಕ ದಿಕ್ಕಲುಳ್ಳ ಎಲ್ಲಾ ರಾಜ್ಯಕ್ಕೂ ಕುಡಿಪ ನೀರು ಪಿಂಜ ಬೊಳೆ ಬೊಳಿಯುವಕ್ಕೆ ಅನುಕೂಲ ಆಪಾಂದ್ ಅರಿಚಿಟ್ಟದು. ಬಯ್ಯಂಜ ಮಡಿಕೇರಿ ಕೆ ನಡುಗಣಗ್ರಾಮ ಉಳ್ಳ ಸರ್ಕಾರಿ ಗೋಶಾಲೆಗೆ ಪೋದ ಸಚಿವಂಗ ಅಲ್ಲಿತ್ರ ವ್ಯವಸ್ಥೆ ಮೀದ ಮಾಹಿತಿ ಪಡೆದ. ಈ ಸಂದರ್ಭ ತಕ್ಕ ಪರಂದ ಪಶುಪಾಲನಾ ಇಲಾಖೆಯ ಉಪನಿರ್ದೇಶಕಗಳನ್ನ ಲಿಂಗರಾಜು ದೊಡ್ಡಮನಿ ಗೋಶಾಲೆಗೆ ಮಂಜೂರಾದ ಒಟ್ಟು 8 ಎಕರೆ ಕೂಟು ಬರೀ 2 ಎಕರೆಗೆ ಮಾತ್ರ ಬೇಲಿ ಇಟ್ಟಿತು ಎಂದು ಅರಿಚಿಟ್ಟಿತ್ತು. ಅತ್ತ ಖರ್ಚಿಯಕ್ಕೆ ಅಧಿಯಾನ ಕೊಟ್ಟು ಕಟ್ಟುವಕ್ಕೆ ಪಿಂಜ ಮೇಚಿನ ಕೂಟಿ ಬೆಪ್ಪಕ್ಕೆ ಕಾಂಬರೆ ಕಟ್ಟುವಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆ ಒಪ್ಪಿಚಿಟ್ಟದಾಯಿತು ಮಾಹಿತಿ ಕೊಡತತ್ತು. ಜಿಲ್ಲಾಧಿಕಾರಿ ಸೋಮಶೇಖರ್, ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ ಕೂಡನಕ್ಕೆ ಬಾರೆ ಬಾರೆ ಇಲಾಖೆಯ ಅಧಿಕಾರಿಯ ಈ ನೇರತ್ ಸಚಿವಂಗಡ ಕೂಡ ಇಂಜತ್ತು. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಬೋಧಕ ಆಸ್ಪತ್ರೆ ಪಿಂಜ ಜಿಲ್ಲಾ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣ ಇಲಾಖೆಯ ಕೂಟ ದನಿಲ್ ಸ್ತನ್ಯಪಾನ ಸಪ್ತಾಹ ಕಾರ್ಯಕ್ರಮ ಮಡಿಕೇರಿ ಜಿಲ್ಲಾಸ್ಪತ್ರೆಯ ಮಕ್ಕಳ ಪರೋರೋಗ್ಯದ ವಿಭಾಗದ ನಿನ್ನಂದು ನಡೆದತ್ತು. ಗಿಡಕ್ಕೆ ನೀರು ಬೂಕ್ವಾಣ ಮೂಲಕ ಕಾರ್ಯಕ್ರಮಕ್ಕೂ ಮುಳ್ಳಿಟ್ಟಿತ್ತು. ತಕ್ಕ ಪರಂದ ಸಂಸ್ಥೆಯ ಡೀನ್ ಪಿಂಜ ನಿರ್ದೇಶಕಗಳನ್ನ ಡಾಕ್ಟರ್ ಲೋಕೇಶ್ ಅವ್ವಂಡ ಎದೆಪಾಲು ಕುಂಜಿರ ಆದ್ಯ ಹಕ್ಕು ಅದು ಮಕ್ಕಕ್ಕೆ ರೋಗ ನಿರೋಧಕ ಚೂದು ಮದ್ದು ಅಕ್ಕು ಕೂಳು ಅಕ್ಕು ಕುಂಜಿ ಪುಟ್ಟನಕ್ಕೆ ಅವ್ವಂಡ ಎದೆಪಾಲು ಕುಡುಪಿಸಿಡುವುದು ತುಂಬಾ ಅವಶ್ಯ ಎಂದು ಅಣಿತು ಕುಂಜಿರ ಬದುಕಲು ಎದೆಪಾಲರ ಮಹತ್ವತರ ಮೇಲೆ ಮಾಹಿತಿ ಕೊಡತತ್ತು. ಜಿಲ್ಲಾ ಶಸ್ತ್ರಚಿಕಿತ್ಸಕಗಳನ್ನ ಡಾಕ್ಟರ್ ಅಂಜುಂಡಯ್ಯ ತಕ್ಕ ಬರೆದಿತ್ತು. ಅವ್ವಂಡ ಎದೆಪಾಲು ಮಕ್ಕಳ ತಲಚರ ಬೊಳಚಕ್ಕೆ ತುಂಬಾ ಸಹಕಾರಿ ಆಯಿತು ಎಂದು ಮಾಹಿತಿ ಕೊಡತತ್ತು. ಸ್ಥಳೀಯ ವೈದ್ಯಾಧಿಕಾರಿ ಡಾಕ್ಟರ್ ಧನಂಜಯ ತಕ್ಕ ಬರೆದಿತ್ತು. ಅವ್ವಂಡ ಎದೆಪಾಲು ಅವ್ವಪಿನ ಕುಂಜಿರ ಬಾಂಧವ್ಯತ್ನ ಗಟ್ಟಿ ಮಾಡುವುದಲ್ಲದೆ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಅದಿ ಮಾಡುವಂತೆ ಅರಿಚಿಟ್ಟತ್ತು. ಸ್ತನ್ಯಪಾನ ಸಪ್ತಾಹತ್ರ ಮಾರಿಪತ್ತು ವೈದ್ಯಕೀಯ ಮಕ್ಕಕ್ಕೆ ಪ್ರಬಂಧ ಚಿತ್ರ ಕುರಿಪು ರಂಗೋಲಿ ಇಡುವ ಕೂಡನಿಗೆ ಬಾರೆ ಬಾರೆ ಪೈಪೋಟಿನ ಏರ್ಪಾಡು ಮಾಡಿ ತಿಂಜತ್ತು ಗದ್ದ ಮಕ್ಕಕ್ಕೆ ಕೊದಿಮದ ಕೊಡತತ್ತು. ಮಡಿಕೇರಿ ಕೊಡಗು ವಿದ್ಯಾಲಯತ್ರ ಆದನಲ್ಲಿ ಏರ್ಪಾಡು ಮಾಡಿ ತಿಂಜ ಅಂತರ ಸ್ಕೂಲ್ ಚೆಸ್ ಕಳಿಕೂಟ ಸ್ಕೂಲ್ರ ಬಿಕೆ ಸುಬ್ಬಯ್ಯ ಸಭಾಬಾಡಲು ನಡೆದತ್ತು. 20 ಅಂಜನೆ ಕಾಲತ್ರ ಈ ಕಳಿಕೂಟತ್ನ ಉದ್ಘಾಟನೆ ಮಾಡಿದ ತಕ್ಕ ಪರಂದ ಯುವ ಸಬಲೀಕರಣ ಪಿಂಜ ಕ್ರೀಡಾ ಇಲಾಖೆ ಉಪನಿರ್ದೇಶಕಿ ವಿಸ್ಮಯ ಚಕ್ರವರ್ತಿ ಚೆಸ್ ಬರೀ ಕಳಿಯಲ್ಲ ಅದು ಮಕ್ಕಳಲ್ಲಿ ಏಕಾಗ್ರತೆ ತಾರ್ಕಿಕ ಚಿಂತನೆ ಪಿಂಜ ತೀರ್ಮಾನ ಅರ್ಥವ ಸಾಮರ್ಥ್ಯತರ ಕೂಟಕ್ಕೆ ಆತ್ಮವಿಶ್ವಾಸತನ ಬಳತುವ ಬೌದ್ಧಿಕ ಕಳಿ ಆಯಿತು ಎಂದು ಅರಿಚಿಟ್ಟಿತ್ತು. ಇಂದತ್ರ ಪೈಪೋಟಿದ ಕಾಲತ್ ಮಕ್ಕ ಚೆಸ್ರಂತ ಕೌಶಲ್ಯಕ್ಕೂ ಒತ್ತು ಕೊಡಪ ಕಳಿನ ಪಡಿಪಕ್ಕೆ ಮೇನ ತೊಡನೊಂದು ಕೆಮಿತಕ್ಕೆ ಅಣುಚಿ ಕಾರ್ಯಕ್ರಮ ಹತ್ರ ಕೊರು ಕಾರ್ಯಕ್ರಮ ವಹಿಸಿದ ತಕ್ಕ ಬರಂದ ಜಿಲ್ಲಾ ಜಾನಪದ ಪರಿಷತ್ ಅಧ್ಯಕ್ಷಗಳನ್ನ ಬಿಜಿ ಅನಂತ ಶಯನ ಚುರುಕು ಪಡೆದಿತ್ತುಳ್ಳ ಇಂದಿತರ ಬದುಕಲು ತಾಳ್ಮೆ ಪಿಂಜ ಏಕಾಗ್ರತೆ ತುಂಬಾ ಮುಖ್ಯ ಚೆಸ್ ಮಕ್ಕಳಲ್ಲಿ ಚಿಂತನೆ ಮಾಡುವ ಶಕ್ತಿ ಯೋಜನಾ ಸಾಮರ್ಥ್ಯ ಸಹನೆ ಪಿಂಜ ಸಮಸ್ಯೆನ ಅರಿಂಜಡು ಅದಕ್ಕೆ ಪರಿಹಾರ ಕಂಡುವ ಕೌಶಲ್ಯತ್ನ ಅದಿ ಮಾಡುವ ಅರಿಚಿಟ್ಟತ್ತು. ಸ್ಕೂಲ್ ಸಮಿತಿಯ ಸದಸ್ಯ ಗುರುದತ್ ಪ್ರಿನ್ಸಿಪಲ್ ಸುಮಿತ್ರ ಕೂಡನಿಗೆ ಖನಪಟ್ಟವು ಹಾಜರಿಂಜ ಕಾರ್ಯಕ್ರಮಕ್ಕೆ ಚೆಸ್ ತರಬೇತುದಾರಗಳನ್ನ ಶಂಕರ ನಾರಾಯಣ ಅಳ್ದನ್ನ ಹೌ ಟು ಇಂಪ್ರೂವ್ ಚೆಸ್ ಪುಸ್ತಕತನ ಬಿಡುಗಡೆ ಮಾಡಿಚಿ ದಂಡದಿಂದ ನರದ ಕಾಳಿಕೂಟತ್ತು ಜಿಲ್ಲರ 18 ಸ್ಕೂಲ್ರ ನೂಟ ಇರುವುದಾಂಗು ಅಧ್ಯಯನ ಮಕ್ಕ ಕೂಡಿಯಾಡಿ ತಿಂಜತ್ತು. ಮಾನವ ಕಳ್ಳಕಡತರ ವಿರುದ್ಧತ್ರ ವಿಶ್ವನಾಳರ ಮಾರಿಪತ್ ತಾಲೂಕು ಕಾನೂನು ಸೇವಾ ಪ್ರಾಧಿಕಾರ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲಂಗಡ ಸಂಘ ಪಿಂಜ ಬಾರೆ ಬಾರೆ ಇಲಾಖೆಯ ಕೂಡು ಕೂಟತ್ ಮಾದಾಪುರತ್ರ ಚೆನ್ನಮ್ಮ ಪದವಿ ಪೂರ್ವ ಕಾಲೇಜಲ್ಲಿ ಕಾನೂನು ಅರಿವು ಕಾರ್ಯಕ್ರಮ ನಡೆದತ್ತು. ಸಂಪನ್ಮೂಲ ವ್ಯಕ್ತಿಯಾಯಿತು ಕೂಡಿಯಾಡನ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರತ್ರ ಕಾನೂನು ನೆರವು ಅಭಿರಕ್ಷಕಿ ಪವಿತ್ರ ಮಾನವ ಕಳ್ಳಕಡತಲು ಪೋಕ್ಸೋ ಕಾಯ್ದೆ ಅಮಲು ಪದಾರ್ಥ ಬಳಸುವಾಡ ಕಟ್ಟ ಪರಿಣಾಮ ಕೂಡ ನನಗೆ ಪೊಮ್ಮಕಡ ಮೇಲೆ ಆಪನಂತ ದೌರ್ಜನ್ಯ ಪಿಂಜ ಚೆರುಬಯತರ ಮಂಗಲತ್ನ ನಿಷೇಧ ಮಾಡುವ ಮೀದ ಮಕ್ಕಕ್ಕೆ ಮಾಹಿತಿ ಮಾಡಿಕೊಡ್ತಿತ್ತು. ಏದೇ ಸಮಸ್ಯೆ ಅದುಮುಟ್ಟು ಚೆಂಗಿಯು ಕಾನೂನರ ಸಹಾಯತ್ನ ಇದೆ ಪೋಡಿಲ್ಲತೆ ಪಡೆದವನಿಗೆ ಅರಿಚಿಟ್ಟದು. ಕಾಲೇಜಿನ ಪ್ರಿನ್ಸಿಪಲ್ ಚಯ್ಯಣ್ಣ ಮಂದಪ ತಕ್ಕ ಬಂದಿತ್ತು ಮಕ್ಕ ನಲ್ಲ ಸಂಸ್ಕಾರ ಶಿಸ್ತು ಪಿಂಜ ಕಾನೂನನ್ನ ಪಾಲನೆ ಮಾಡುವಂಡ ಕೂಟಕ್ಕೆ ನಲ್ಲ ಶಿಕ್ಷಣ ಪಡೆದಂಡು ಜವಾಬ್ದಾರಿ ಉಳ್ಳಂತ ಪ್ರಜೆಗಳಾಯಿತು ಬೊಳಿಯೋಣ ಎಂದು ಎಣ್ಣುಚಿ. ಸುಮಾರು 400 ಮಕ್ಕ ಕಾರ್ಯಕ್ರಮದ ಪ್ರಯೋಜನ ಪಡೆದಂಡತ್ತು. ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆ ಕುಶಾಲನಗರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪಿಂಜ ಕುಶಾಲನಗರ ಕನ್ನಡ ಭಾರತಿ ಪದವಿ ಪೂರ್ವ ಕಾಲೇಜರ ಕೂಡು ಕೂಟತ್ತು ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬದುಕು ಪಿಂಜ ಸಾಧನರ ಕಾರ್ಯಕ್ರಮ ವಿಶೇಷ ಘಟಕ ಯೋಜನೆ ಅಡಿಯಲ್ಲಿ ಏರ್ಪಾಡು ಮಾಡಿದ ಅಂಬೇಡ್ಕರ್ ಓದು ಕಾರ್ಯಕ್ರಮ ಇಂದು ಪಲಕ 11 ಗಂಟೆಗೆ ಕುಶಾಲನಗರ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ನರ್ಪ. ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣ ಇಲಾಖೆಯ ಆದನಲ್ಲಿ ರಾಷ್ಟೀಯ ಜಂತುಪುಳು ನಾಳನ ಇದೆ 10 ಅಂಗ ಪಿಂಜ ಕಾರ್ಯಕ್ರಮ ಹತ್ರ ಮಾಪಪ್ ನಾಳನ ಇದೆ 17 ಅಂಗ ಕೈಪ ಕಾರ್ಯಕ್ರಮ ಹತ್ರ ಉದ್ಘಾಟನೆ ಇದೆ 10 ಅಂಗ ಪಲಕ 11 ಗಂಟೆಗೆ ಮಡಿಕೇರಿಯ ಪಿಎಂ ಶ್ರೀ ಸರ್ಕಾರಿ ಪ್ರೈಮರಿ ಸ್ಕೂಲಲ್ಲಿ ನರಪ ಎಂದು ಜಿಲ್ಲಾ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣಾಧಿಕಾರಿ ಡಾ ಸತೀಶ್ ಕುಮಾರ್ ಅರಿಚಿಟ್ಟಿತು. ಕರ್ನಾಟಕ ಲೋಕಾಯುಕ್ತ ಕೊಡಗು ಜಿಲ್ಲೆಯ ಅಧಿಕಾರಿಯ ಲೋಕಾಯುಕ್ತ ಕಾಯ್ದೆ ಅಡಿಯಲ್ಲಿ ಪುಕಾರ ಅರ್ಜಿಯನ್ನು ಕೊಡುತ್ತಿತ್ತು ದುಂಬುಚಿಟ್ಟಿತ್ತು ನೋಟರಿಂಜ್ ಅಫಿಡವಿಟ್.

0: ಪರಿಶಿಷ್ಟ ಅರ್ಜಿನ ಸ್ವೀಕಾರ ಮಾಡುವ ಅಭಿಯಾನದನ್ನ ಇದೇ 12ನೇ ಪಾಲಕ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಗೆ ತಾನೆ ಮಡಿಕೇರಿ ವಿರಾಜಪೇಟೆ ತಾಲೂಕು ಕಚೇರಿ ಸಭಾಭಾಡಲ್ಲಿ ನಡತುವ. ಸರ್ಕಾರಿ ಕಚೇರಿಯಲ್ಲಿ ಅಧಿಕೃತ ಕೆಲಸ ಮಾಡಿಕೊಡಬೇಕು, ತಡ ಮಾಡುವ ಕೂಡನಕ್ಕೆ ಅನಾವಶ್ಯ ತೊಂದರೆ ಕೊಡುವಂತ ಅಧಿಕಾರಿಯ ಪಿನ್ನ ಸಿಬ್ಬಂದಿಯ ವಿರುದ್ದ ಸಾರ್ವಜನಿಕಂಗ ನಿರ್ಕಮಾಡಿನ ಅರ್ಜಿಲು ಪುಕಾರು ಕೊಡ್ತಿತ್ತು. ಅಭಿಯಾನ ಹತ್ರ ಪ್ರಯೋಜನ ಪಡೆದವನಕ್ಕೆ ಕರ್ನಾಟಕ ಲೋಕಾಯುಕ್ತತ್ರ ಪೊಲೀಸ್ ಉಪಾಧೀಕ್ಷಕಂಗ ಅರಿಚಿಟ್ಟಿತ್ತು. ಇಲ್ಲಿಕ್ಕೆ ಪೊಲಕತ್ರ ಸುದ್ದಿ ಸಮಾಚಾರ ತಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ ಪ್ರಾಯೋಜಕರು.
2: ಅದ್ವೈತ್ ಹ್ಯುಂಡೈ ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್. ಮುಳಿಯ ಸಿಲ್ವರ್ ಮ್ಯಾರಥಾನ್ 2026 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ ಜೂನ್ 15ರಿಂದ ಸೆಪ್ಟೆಂಬರ್ 14ರವರೆಗೆ 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗುಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
3: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಇದೆ. ಜುಲೈ 13ರಿಂದ ಆಗಸ್ಟ್ 14ರವರೆಗೆ ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನದ ಆಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್, ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
4: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
5: ನಾನು ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
4: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲ್ ನಗರ. ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ ಎಲ್ಇಡಿ ಟಿವಿ ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. P2 ಎಲೆಕ್ಟ್ರಾನಿಕ್ಸ್, ಗೋಣಿಕೊಪ್ಪ.
6: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ ಇರಿಟ್ಟಿ, ತಲಶ್ಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
4: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
5: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
4: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
7: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗುಪ್ಪಲು. ನಮ್ಮಲ್ಲಿ ಸ್ಟಿಲ್ ವೀಡ್ ಕಟರ್, ಹಸ್ಕೋವರ್ಣ, ಇಮಾಸ್, ವಿರಾಟ್ ಸ್ಟಿಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV ಇಂದ 100 KV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಸ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 08274298705, ಮೊಬೈಲ್ 9108752744 ಅಥವಾ 9448448744.
8: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
9: ಆಕಾಶವಾಣಿ ಮಡಿಕೇರಿ, ಸಮಯ 8 ಗಂಟೆ ಆಗಲಿದೆ. ಇನ್ನು ಕ್ರಮವಾಗಿ ಹಿಂದಿಯಲ್ಲಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.

ಶ್ರೋತೃಗಳೇ ಗಮನಿಸಿ, ಈ ಬೆಳಿಗ್ಗೆ 8:50ಕ್ಕೆ ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ ಪ್ರಸಾರವಾಗಲಿದೆ. 9:05ಕ್ಕೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು. ಇದರಲ್ಲಿ ಭಾಗವಹಿಸುವವರು ಹುತಾತ್ಮರಾದ ಕ್ಯಾಪ್ಟನ್ ಎಂವಿ ಪ್ರಾಂಜಲ್ ಅವರ ಪಾಲಕರಾದ ಶ್ರೀಮತಿ ಅನುರಾಧ ಹಾಗೂ ಶ್ರೀ ಎಂ ವೆಂಕಟೇಶ್. 10:00ಕ್ಕೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದ್ವಾನ್ ಬಳ್ಳಾರಿ

ಎಂ ರಾಘವೇಂದ್ರ ಅವರ ಹಾಡುಗಾರಿಕೆಯನ್ನು ಆಲಿಸಲಿದ್ದೀರಿ. ಹನ್ನೊಂದು ಗಂಟೆ ಹತ್ತು ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ರಾಷ್ಟ್ರಪತಿ ಶ್ರೀಮತಿ ದ್ರೌಪದಿ ಮುರ್ಮು ಅವರು ರಾಷ್ಟೀಯ ಕೈಮಗ್ಗ ದಿನದ ಸಂದರ್ಭದಲ್ಲಿ ಭಾಗವಹಿಸುವ ಕಾರ್ಯಕ್ರಮದ ನೇರ ಪ್ರಸಾರ ಕೇಳಲಿದ್ದೀರಿ. ಸಂಜೆ 4:15ಕ್ಕೆ ಯುವವಾಣಿ, ಇದರಲ್ಲಿ ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ಕಾರ್ಯಕ್ರಮ ದಿಕ್ಸೂಚಿ ಪ್ರಸಾರವಾಗಲಿದೆ. 5 ಗಂಟೆಗೆ ಮಹಿಳಾ ಲೋಕ, ಇದರಲ್ಲಿ ವಿಚಾರ ಲಹರಿ, ಸ್ವಾತಂತ್ರ್ಯ ಚಳುವಳಿಯಲ್ಲಿ ಸ್ತ್ರೀಶಕ್ತಿ, ಈ ಕುರಿತ ಸಂಯೋಜಿತ ಕಾರ್ಯಕ್ರಮ ಆಲಿಸಲಿದ್ದೀರಿ. 6:50ಕ್ಕೆ ಹೆಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ, ಈ ದಿನದ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು. ಇದರಲ್ಲಿ ಭಾಗವಹಿಸುವವರು ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಬಾಳೆಹೊನ್ನೂರು, ಇದರ ಬೇಸಾಯ ಶಾಸ್ತ್ರ ವಿಭಾಗದ ವಿಜ್ಞಾನಿಗಳು ಮತ್ತು ಮುಖ್ಯಸ್ಥರಾದ ಡಾ ರುದ್ರಗೌಡ ಸಿಎಸ್.

0: ರೈತ ಬಾಂಧವರೇ, ಪೊನ್ನಿ ಮಾನಿಸ್ನಲ್ಲಿ 1 KVA ಇಂದ 10 KVA ವರೆಗಿನ ಪೆಟ್ರೋಲ್ ಹಾಗೂ ಡೀಸೆಲ್ ಜನರೇಟರ್,
1: ಸ್ಟಿಲ್, ಹಸ್ಕವರ್ಣ, ಹೋಂಡಾ, ಓಲಿಯೋಮ್ಯಾಕ್ ಇತರ ಎಲ್ಲಾ ಕಂಪನಿಗಳ ಮಷಿನರಿ ಹಾಗೂ ಬಿಡಿಭಾಗಗಳ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ಅಗತ್ಯ ಮಾಡುವ ಟಿಲ್ಲರ್, ನಾಟಿ ಮಾಡುವ ಮಷಿನ್ ಹಾಗೂ ಡ್ರಮ್ ಸೀಡರ್, ಉಡ್ಚಿಪರ್ ಮಷಿನ್,
0: 80 ಅಡಿ ಸ್ಪ್ರೇಯರ್ ದೋಟಿ ಲಭ್ಯವಿದೆ. ಲಿಥಿಯಂ ಬ್ಯಾಟರಿ ಚಾಲಿತ 300ಕ್ಕೂ ಹೆಚ್ಚು ಉಪಕರಣಗಳ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು.
1: ಸಂಪರ್ಕಿಸಿ
0: ಪೊನ್ನಿ ಮಾನೀಸ್, ಕೈಕೇರಿ, ಗೋಣಿಕೊಪ್ಪಲ್ ಮತ್ತು ನಾರ್ತ್ ಕೊಡಗು, ಮೇಕೇರಿ. ಕಾಲ್ 8722044039.
2: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ಸ್ ನ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ವಿಪಿನ್ ಕಾವೇರಪ್ಪ ಅವರು. ಡಾಕ್ಟರ್, ಈ ಕಿಡ್ನಿ ಸಮಸ್ಯೆಯ ಅರ್ಲಿ ಸೈನ್ಸ್ ಏನು?
3: ಯೂಶುವಲಿ ಮೋಸ್ಟ್ ಕಾಮನ್ ಆಗಿ ನಾವು ನೋಡುವಂತದ್ದು ಬೀಡಲ್ ಎಡಿಮಾ, ಕಾಲಲ್ಲಿ ಸ್ವೆಲ್ಲಿಂಗ್ ಬರುದು, ಊತ ಅಂತ ಹೇಳ್ತೇವೆ. ಸ್ವಲ್ಪ ಅಡ್ವಾನ್ಸ್ ಸ್ಟೇಜಸ್ ಅಲ್ಲಿ ಸ್ವೆಲ್ಲಿಂಗ್ ಎಲ್ಲಾ ಕಡೆ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಕೆಲವು ಜನರಿಗೆ ಮೂತ್ರ ಮಾಡಿದಾಗ ಕಲರ್ ಚೇಂಜಸ್ ಆಗುತ್ತೆ, ಕೆಲವು ಜನರಿಗೆ ನೊರೆ ಬರಬಹುದು, ಇನ್ನು ಕೆಲವು ಜನರಿಗೆ ಸ್ವಲ್ಪ ಡಾರ್ಕ್ ಕಲರ್ ಯೂರಿನ್, ರಕ್ತ ತರ ಯೂರಿನ್ ಬರಬಹುದು. ಒನ್ ಮೋರ್ ಸ್ಪೆಕ್ಟ್ರಮ್ ನಾವು ಏನ್ ನೋಡ್ತೀವಿ ಅಂತ ಹೇಳಿದ್ರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಎಸ್ಪೆಷಲಿ ಯಂಗ್ಸ್ಟರ್ಸ್ ಗೆ. ಕಮ್ಮಿ ವಯಸ್ಸಿನವರಿಗೆ ಬಿಪಿ ಜಾಸ್ತಿ ಬಂದಾಗ ನಾವು ಯಾವಾಗಲೂ ಕಿಡ್ನಿನ ಚೆಕ್ ಮಾಡಿ ನೋಡಬೇಕು, ಬಿಕಾಸ್ ದ ಪ್ರಾಬ್ಲಮ್ ಮೈಟ್ ಲೈ ದೇರ್.
4: ದಿಸ್ ಇನ್ಫಾರ್ಮೇಷನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್, ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸೀಸ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈವ್ಸ್.
5: ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರು.
6: ಹೇ ರಮ್ಯಾ, ಒಂದು ಎಲಿಗೆಂಟ್ ಡೈಮಂಡ್ ನೆಕ್ಲೆಸ್ ತಗೋಬೇಕು.
7: ಇದು ಪರ್ಫೆಕ್ಟ್ ಟೈಮಿಂಗ್. ನಮ್ಮ ಬೆಂಗಳೂರಿನ ಕೀರ್ತಿ ಲಾಲ್ಸ್ ನ ಹೊಸ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ಎಲ್ಲಾರ ಸ್ಪೆಷಲ್ ಡಿಸ್ಪ್ಲೇಗೆ ಬಂದಿದೆ. ಜೊತೆಗೆ ವೈಡ್ ರೇಂಜ್ ಆಫ್ ಡೈಮಂಡ್ ನೆಕ್ಲೆಸಸ್ ಅನ್ನ ಎಕ್ಸ್ಪ್ಲೋರ್ ಕೂಡ ಮಾಡಬಹುದು.
6: ಹೌದಾ, ಹಾಗಾದ್ರೆ ಇವತ್ತೇ ಹೋಗೋಣ.
7: ಡಿಸ್ಕವರ್ ಎಲ್ಲಾರ ಕೀರ್ತಿ ಲಾಲ್ಸ್ ಎಕ್ಸ್ಕ್ವಿಸಿಟ್ ನ್ಯಾಚುರಲ್ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ನೌ ಆನ್ ಡಿಸ್ಪ್ಲೇ ಅಟ್ ಕೀರ್ತಿ ಲಾಲ್ಸ್ ನಿಯರ್ ರಿಚ್ಮಂಡ್ ಸರ್ಕಲ್, ಬೆಂಗಳೂರು.
8: ಅಕ್ಷರದಿಂದ ಅಂತ್ಯ ಆಗಿದೆ.
9: ಕಣ್ಗಳು ವಂದನೆ ಹೇಳಿವೆ, ಹೃದಯವು ತುಂಬಿ ಹಾಡಿದೆ, ಹಾಡದೆ ಉಳಿದಿಹ ಮಾತು ನೂರಿದೆ.
8: ಪ್ರೀತಿಯ ಶ್ರೋತೃಗಳೇ, ಇದೇ ಭಾನುವಾರ ಅಂದರೆ August 9th ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
10: ಸ್ವರ ಸಾಂಗತ್ಯ ಅಂತ್ಯಾಕ್ಷರಿ ನೇರ ಫೋನಿಂಗ್ ಕಾರ್ಯಕ್ರಮ.
11: ನಿನ್ನ ನೀನು ಮರೆತರೇನು ಸುಖವಿದೆ.
8: ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆಗಳು 2285558, ಮತ್ತೊಂದು ದೂರವಾಣಿ ಸಂಖ್ಯೆ 2281129, ಕೋಡ್ ಸಂಖ್ಯೆ 08272. ಕಾರ್ಯಕ್ರಮ ಅಂತ್ಯಾಕ್ಷರಿ, ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ಟ್ಯೂನ್ ಮಾಡಿ FM 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8:36:20. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳೋಣ ರಘು ದೀಕ್ಷಿತ್ ಅವರು ರಾಗ ಸಂಯೋಜಿಸಿ ಹಾಡಿರುವ ಜಸ್ಟ್ ಮಾತ್ಮ ತಲ್ಲಿ ಚಿತ್ರದ ಗೀತೆ. ಈ ಗೀತೆಯನ್ನ ಬರೆದಿದ್ದಾರೆ ರಾಘವೇಂದ್ರ ಕಾಮತ್.

0: ಒಂದು ಎಲಿಗೆಂಟ್ ಡೈಮಂಡ್ ನೆಕ್ಲೆಸ್ ತಗೋಬೇಕು.
1: ಇದು ಪರ್ಫೆಕ್ಟ್ ಟೈಮಿಂಗ್. ನಮ್ಮ ಬೆಂಗಳೂರಿನ ಕೀರ್ತಿ ಲಾಲ್ಸ್ ನ ಹೊಸ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ಎಲ್ಲಾರ ಸ್ಪೆಷಲ್ ಡಿಸ್ಪ್ಲೇಗೆ ಬಂದಿದೆ. ಜೊತೆಗೆ ವೈಡ್ ರೇಂಜ್ ಆಫ್ ಡೈಮಂಡ್ ನೆಕ್ಲೆಸಸ್ ಅನ್ನ ಎಕ್ಸ್ಪ್ಲೋರ್ ಕೂಡ ಮಾಡಬಹುದು.
0: ಹೌದಾ, ಹಾಗಾದ್ರೆ ಇವತ್ತೇ ಹೋಗೋಣ.
1: ಡಿಸ್ಕವರ್ ಎಲ್ಲಾರ ಕೀರ್ತಿ ಲಾಲ್ಸ್ ಎಕ್ಸ್ಕ್ವಿಸಿಟ್ ನ್ಯಾಚುರಲ್ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ನೌ ಆನ್ ಡಿಸ್ಪ್ಲೇ ಅಟ್ ಕೀರ್ತಿ ಲಾಲ್ಸ್ ನಿಯರ್ ರಿಚ್ಮಂಡ್ ಸರ್ಕಲ್ ಬೆಂಗಳೂರು.
2: ಶ್ರೋತೃಗಳೇ, ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಈಗ ಸಮಯ 8:42. ಇನ್ನು ಕೇಳೋಣ, ಕೆ ಕಲ್ಯಾಣ್ ಅವರು ರಾಗ ಸಂಯೋಜಿಸಿ ಸಾಹಿತ್ಯ ನೀಡಿರುವ ತನನಂ ತನನಂ ಚಿತ್ರದ ಗೀತೆ. ಈ ಗೀತೆಯನ್ನು ಹಾಡಿದ್ದಾರೆ ಚಿತ್ರಾ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ರಾಜೇಶ್ ಹಾಗೂ ರಶ್ಮಿ ಅವರು ಹಾಡಿರುವ ಮೈ ಆಟೋಗ್ರಾಫ್ ಚಿತ್ರದ ಗೀತೆ. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಭಾರದ್ವಾಜ್, ಸಾಹಿತ್ಯ ಕೆ ಕಲ್ಯಾಣ್ ಅವರದು.

ಇದುವರೆಗೆ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು. ಈಗ ಸಮಯ 8:50. ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಆಕಾಶವಾಣಿ.

ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ನೊಂದಬೇಕೆಂದಿರ್ದೋಡ್ ಹಿಂದೆ ಮೊದಲನಿಡು. ಎಂದಿಗಾನುಂ ನಿನ್ನ ಪೂರ್ವ ಋಣಗಳ ಲೆಕ್ಕ ನೊಂದಬೇಕೆಂದಿರ್ದೋಡ್ ಹಿಂದೆ ಮೊದಲನಿಡು. ಅಂದಿಸಿಕೋ ಹೆರರೆನಿಪರನು ಹೃದಯ ವಿಸ್ತರದೆ ಹೊಂದು ವಿಶ್ವಾತ್ಮತೆಯ ಮಂಕುತಿಮ್ಮ. ಅಂದಿಸಿಕೋ ಹೆರರೆನಿಪರನು ಹೃದಯ ವಿಸ್ತರದೆ ಹೊಂದು ವಿಶ್ವಾತ್ಮತೆಯ ಮಂಕುತಿಮ್ಮ.

ಋಣ ತೀರಿಕೆ ಹೇಗೆ? ನಿಜವಾಗಿ ನಮ್ಮ ನಮ್ಮಲ್ಲೇ ಕೇಳ ಡಿವಿಜಿಯವ್ರು ಎಷ್ಟೋ ಸಲ ಅದು ತಮಗೆ ಬಂದ ಪ್ರಶ್ನೆ ಅನಿಸೋದಿಲ್ಲ, ಎಲ್ಲ ಮನುಷ್ಯನಿಗೂ ಸಹಜವಾಗಿ ಜೀವನದಲ್ಲಿ ಬರುವಂಥ ಪ್ರಶ್ನೆ, ಅದನ್ನ ಎತ್ಕೊಳ್ತಾರೆ. ಋಣ ತೀರಿಕೆ ಹೇಗಪ್ಪ? ಎಂದಿಗಾನು ನಿನ್ನ ಪೂರ್ವ ಋಣಗಳ ಲೆಕ್ಕ ನೊಂದಬೇಕೆಂದಿರ್ದಡೆ. ನೊಂದು ಅಂದರೆ ದಾಖಲಾಗುವಂಥ ಅರ್ಥ, ಅಪರೂಪದ ಶಬ್ದ ಇದು. ಯಾವತ್ತಿಗಾದರೂ ನಿನ್ನ ಹಿಂದೆ ಮಾಡಿದ ಋಣಗಳ ಲೆಕ್ಕ ಇದೆಯಲ್ಲ, ಎಷ್ಟು ಋಣ ರೀ ನಮ್ಮದು? ಏನಿತು ಜನ್ಮದಲ್ಲಿ, ಏನಿತು ದೇವರಿಗೆ, ಏನಿತು ನಾವು ಋಣಿಯೋ? ಈ ಜೀವನ ಅನ್ನೋದಿದೆಯಲ್ಲ, ಶಿವರುದ್ರಪ್ಪರು ಹೇಳುವಂತೆ ಗಣಿ ಅದು, ಋಣದ ರತ್ನ ಗಣಿ. ಅದರಿಂದ ಎಷ್ಟು ಲೆಕ್ಕ ಹಾಕಕ್ಕೆ ಹೋಗಬೇಡ. ಎಂದಿಗಾರು ನಿನ್ನ ಪೂರ್ವ ಋಣಗಳ, ಪೂರ್ವ ಹಿಂದೆ ಮಾಡಿದ ನೀನು ಪಡೆದ ಋಣಗಳ ಲೆಕ್ಕ, ಅದನ್ನು ದಾಖಲಿಸೋದಕ್ಕೆ ಹೋಗಬೇಕು ಅಂತ ಅನಿಸಿದ್ರೆ ಇವತ್ತಿಂದಲೇ ಶುರು ಮಾಡು. ಓ 16 ವರ್ಷದ ಬೇಡಪ್ಪ, 17ನೇ ವರ್ಷ ಏನು ಮಾಡ್ತೀಯ ಅದನ್ನು ಹೇಳು, ಹಿಂದೆ ಮೊದಲನಿಡು. ಇನ್ನೊಂದು, ಅಂದಿಸಿಕೋ ಹೆರರೆನಿಪರನು ಹೃದಯ ವಿಸ್ತರದೆ. ಇದು ಡಿ ವಿ ಜಿಯವರು ಲೋಕಪ್ರೀತಿಯಿಂದ ಅದನ್ನೇನೆ, ಇನ್ನೊಬ್ಬರಿಗೆ ಅಪಚಾರವಾಗದಂತೆ ಹೆರರು ಅಂದರೆ ಹೊರಗಿನವರಿದಾರಲ್ಲ, ಅವರನ್ನು ನಿನ್ನ ಹೃದಯ ವಿಸ್ತಾರದಿಂದ ಅಂದಿಸಿಕೋ. ಈ ಅಂದಿಸು ಅನ್ನೋದು ಬಹಳ ಒಳ್ಳೆಯ ಶಬ್ದ. ಈ ಗಿಡದಲ್ಲಿ ಏನಾದ್ರು ಕೇಳಕ್ಕೆ ಹೋದಾಗ ಒಂದು ಕೋಲ್ ಇಟ್ಕೊಂಡು ಅಂದಿಸ್ಕೊಳ್ತೀವಿ, ಅದನ್ನು ಮೇಲೆ ಕೆಳಕ್ಕೆ ತಳ್ಕೊಳ್ತೀವಿ, ಹೂ ಕಿಡ್ಬೇಕಾದ್ರೂ ಅಷ್ಟೇ. ಹಾಗೆ ಬದುಕಿನಲ್ಲಿ ನಿಮ್ಗೆ ಹೊಂದದೇ ಇದ್ದಾಗ ಕೊಕ್ಕೆಯಿಂದ ಅದನ್ನು ನಿನ್ನಲ್ಲಿ ಬಗ್ಗಿಸ್ಕೊಂಡು ಪ್ರಪಂಚನ ಪ್ರೀತಿಸೋದನ್ನು ಕಲ್ತ್ಕೋ. ಅಷ್ಟೇ ಅಲ್ಲ, ಒಂದು ವಿಶ್ವಾತ್ಮತೆಯ ಡಿ ವಿ ಜಿಯವರಿಗೆ ಇದು ಭಾಳ ಮುಖ್ಯವಾದ ಭಾವ. ಇದು ವಿಶ್ವಾತ್ಮತೆ ಅಂದರೆ ಏನಪ್ಪ? ತರಂಗ ವಲಯ ಅಂತ ಕರೀತಾರೆ ಅದನ್ನು ಡಿ ವಿ ಜಿಯವರು. ದೊಡ್ಡ ಸರೋವರಕ್ಕೆ ದಪ್ಪ ಕಲ್ಲು ಎಸ್ತರೆ ಎಷ್ಟು ದೂರ ದೂರಿಗೆ ತರಂಗಗಳು ದುಂಡು ದುಂಡು ದುಂಡು ದುಂಡಾಗಿ ಅಲೆಯಲೆಯಾಗಿ ಹೇಳುತ್ತಲ್ಲ, ಹಾಗೆ ಪ್ರಪಂಚದಲ್ಲೂ ಕೂಡ ನಾವು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು, ಎಲ್ಲರ ವಿಶ್ವಾಸಕ್ಕೆ ಪಾತ್ರವಾಗೋದು, ತೆಗೆದುಕೊಳ್ಳೋದು ನೀವು, ನೀವು ಪಾತ್ರವಾಗೋದು ಅವರು. ಆದ್ದರಿಂದ ಇದನ್ನೇ ವಿಶ್ವಾತ್ಮಕತೆ ಅಂತ ಕರೀತಾರೆ. ಬಹಳ ಸೊಗಸಾದ ಒಂದು ಭಾವವುಳ್ಳಂಥ ಪದ್ಯ ಇದು.

0: ತನಗೆ ಬಾರದ ಲಾಭ ತನಯಂಗೆ ಬಂದಾಗ ಜನಕನ್ ಅದು ತನದೆಂದು ಸಂತಸಿಪ ತೆರದಿ. ತನಗೆ ಬಾರದ ಲಾಭ ತನಯಂಗೆ ಬಂದಾಗ ಜನಕನ್ ಅದು ತನದೆಂದು ಸಂತಸಿಪ ತೆರದಿ. ಜನದೊಳಾರ್ಗಾವ ಸೊಗವಾದೊಡಂ ತನದೆನ್ನು ತನುಭವಿಪನೋ ಜ್ಞಾನಿ ಮಂಕುತಿಮ್ಮ. ಜನದೊಳಾರ್ಗಾವ ಸೊಗವಾದೊಡಂ ತನದೆನ್ನು ತನುಭವಿಪನೋ ಜ್ಞಾನಿ ಮಂಕುತಿಮ್ಮ.
1: ತನಗೆ ಬಾರದ ಲಾಭ ತನಯಂಗೆ ಬಂದಾಗ

ಇನ್ನೊಂದು ಬದುಕಿನ ಕಲೆ ಅಂತ ಕರೀತಾ ಇದ್ದೆ, ಆರ್ಟ್ ಆಫ್ ಲಿವಿಂಗ್ ಅಂತ ನಾವು ಹೇಳ್ತೀವಲ್ಲ, ಅದು ಜೀವನ ಕಲೆ, ಅದೊಂದು ಯೋಗ. ಅದು ಈಗ ಉದಾಹರಣೆಗೆ ನಮ್ಗೇನೋ ನಷ್ಟ ಆಯ್ತಪ್ಪ, ನಮ್ಮ ಪಕ್ಕದ ಅಂಗಡಿಯವನಿಗೆ ಹೋಟ್ಲಿಗೆ ವ್ಯಾಪಾರ ಆಗ್ತಾ ಇದೆ ಚೆನ್ನಾಗಿ, ನಿಮ್ಮ ಹೋಟ್ಲಿಗೆ ವ್ಯಾಪಾರ ಆಗಲಿಲ್ಲ, ಯಾಕೆ ಸಂಕಟ ಪಡ್ತೀಯ? ಅದಕ್ಕೆ ಕಾರಣ ಹುಡ್ಕೊಂಡು ಕೂತ್ಕೊಳ್ಳೋದು ಒಳ್ಳೇದಲ್ಲ. ತನಗೆ ಬಾರದ ಲಾಭ ತನಯಂಗೆ ಬಂದಾಗ ಅಪ್ಪ ಇರೋ ತನಕ

0: ವ್ಯಾಪಾರ ಸರಿಯಾಗಿ ಆಗ್ತಾ ಇರೋದಿಲ್ಲ. ಕೊನೆಗೆ ಮಗನ ಬಿಡ್ತಾನಲ್ಲ, ಅವನಿಗೆ ತುಂಬ ಪ್ರಾಫಿಟ್ ತಂದ್ಬಿಟ್ರೆ ಅವನು ಜನಕನ್ ಅದು ತನದೆಂದು ಸಂತಸಿಪ ತೆರದಿ. ಬಹಳ ಒಳ್ಳೆ ಮಾತಿದು. ಅಸೂಯೆ ಇದೆಯಲ್ಲ, ಕೊಂಡೆಯ ಚಾಡಿ ಇತ್ಯಾದಿಗಳಿಂದ ತುಂಬಿದ ಈ ಬದುಕಿದೆಯಲ್ಲ, ದ್ವೇಷ ಈರ್ಷ್ಯೆ ಅಸೂಯೆ, ಯಾಕಪ್ಪ ನಿನಗೆ? ಅವನಿಗೆ ರ್ಯಾಂಕ್ ಬಂತು ಅಂದರೆ ನಿಂಗೆ ಯಾಕೆ ಬೇಜಾರು? ಆ ಪಕ್ಕದ ಮನೆಯವನು ಸ್ವಲ್ಪ ಪ್ರಮೋಷನ್ ಸಿಕ್ತು ಅಂದರೆ ನಿಂಗೆ ಯಾಕೆ ಸಂಕಟ? ಅಂದರೆ ತನಗೆ ಬಂದ ಲಾಭ ತನಯಂಗೆ ಬಂದಾಗ ಜನಕನ್ ಅಪ್ಪ ತನದೆಂದು ಸಂತಸಿ ಪತ್ತಾರೆ. ನಿನಗೇ ಬಂತು ಅಂತ ಸಂತೋಷ ಪಡ್ತೀಯಲ್ಲ, ಹಾಗೆ ಜಗದೊಳ್ ಆರ್ಗೆ ಆವ ಸೊಗವಾದೊಡಂ ತನದೆನ್ನುತ್ತಾ. ಇಷ್ಟು ಮನಸ್ಸು ಬೆಳೆಸೋದು ಭಾಳ ಕಷ್ಟ ಅಂತ ಇಟ್ಕೊಳ್ಳಿ. ಲೋಕದಲ್ಲಿ ಯಾರಿಗೆ ಯಾವ ಸುಖ ಆದರೂ ಕೂಡ ಅದು ತನ್ನ ಸುಖ ಅಂತ ಅಂದ್ಕೊಳ್ಳೋದಿದೆಯಲ್ಲ. ಒಂದ್ಸಲ ಡಿ ವಿ ಜಿಯವರ ಸ್ನೇಹಿತರು ಟಿ ಎಸ್ ವೆಂಕಣ್ಣಯ್ಯನವರು ಎಸ್ ಎಸ್ ಎಲ್ ಸಿಯಲ್ಲಿ ಹಳೆಗನ್ನಡನೇ ಇಡೋದ್ರ ಬದಲು ನವೋದಯದ ಗೀತೆಗಳನ್ನು ಕೂಡ ಇಡಬೇಕು ಅಂತ ತೀರ್ಮಾನ ಆಯಿತು ಅಂತ ಪೇಪರಲ್ಲಿ ಬಂದರೆ ಅವ್ರ ಮನೆ 3 ಮೈಲಿ ದೂರದಲ್ಲಿ ನಡ್ಕೊಂಬಂದು ಬೆಳಗಿನ ಜಾವದಲ್ಲಿ ಪೇಪರ್ ಓದಿದ ಕೂಡಲೇ ಡಿ ವಿ ಜಿಯವರ ಮನೆಗೆ ಬಂದು ಹೇಳಿದ್ರಂತೆ. ಅಂದರೆ ಹೀಗೆ ಜಗದೊಳ ಆರ್ಗ್ಯ ಆವ ಸೊಗವಾದೊಡಂ. ಕನ್ನಡ ಪ್ರೊಫೆಸರ್ ಆಗಿದ್ದವರು ಕನ್ನಡದಲ್ಲಿ ಹಳೆಗನ್ನಡ ಬಿಟ್ಟು ಇನ್ನೊಂದು ಕನ್ನಡವನ್ನು ಸೂಚಿಸ್ತೀನಿ ಅಂದಾಗ ಸಂತೋಷ ಪಡ್ತಾರೆ. ಯಾರಿಗೇ ಆಗಲಿ ಸಂತೋಷವಾಗಲಿ ಅದು ತನ್ನದೇನುತ್ತಾ. ಅನುಭವಿಪನೋ ಜ್ಞಾನಿ. ಜ್ಞಾನಿ ಇದಾನಲ್ಲ ಅವನು ಪ್ರಪಂಚದ ಎಲ್ಲ ಒಂದು ಹುಲ್ಲು ಕಡ್ಡಿ ಕಿತ್ತರು ನಕ್ಷತ್ರಕ್ಕೆ ನೋವಾಗುತ್ತೆ ಅಂತ ತಿಳ್ಕೊಳ್ಳೋ ಮನುಷ್ಯ ಅಂತ ಕರೀತಾರೆ ನಮ್ಮ ವೇದಗಳಲ್ಲಿ. ಅಂಥ ಮನುಷ್ಯ ವಿಶ್ವಪ್ರಜ್ಞೆ ಉಳ್ಳಂಥ ಮನುಷ್ಯ. ಎಲ್ಲ ಸೋದರ ಸೋದರಿಯರೊಂದಿಗೆ ಬಾಳಬೇಕು ಎಂದು ಮನಸ್ಸನ್ನು ದೊಡ್ಡದಾಗಿ ಮಾಡಿಕೊಳ್ತಕ್ಕಂಥ ಮನುಷ್ಯ. ಆ ಇನ್ನೊಬ್ಬರ ಸುಖವೇ ತನ್ನ ಸುಖ. ಇದು ಯಾರಿಗೂ ಬರೋದಿಲ್ಲರಿ. ಇದು ನಮ್ಮ ಸುಖವನ್ನು ಬೇರೆ ಕಡೆ ಕಾಣೋದಿದೆಯಲ್ಲ. ಅಯ್ಯೋ ಅವ್ರು ಸಂತೋಷ ಪಡ್ತಾ ಇದ್ದಾರೆ, ನಾವು ಸಂತೋಷ ಪಡೋಣ.
1: ಕಗ್ಗದ ಸಿರಿ. ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂಆರ್ ಮಂಜುಳಾ, ವ್ಯಾಖ್ಯಾನ ಪ್ರೊಫೆಸರ್ ಆರ್ ಆ ಮಿತ್ರ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಎಫ್ಎಂ 103.1 ಮೆಗಾಹೆಡ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:15.

0: ಹೇ ರಮ್ಯಾ, ಒಂದು ಎಲಿಗೆಂಟ್ ಡೈಮಂಡ್ ನೆಕ್ಲೆಸ್ ತಗೋಬೇಕು.
1: ಇದು ಪರ್ಫೆಕ್ಟ್ ಟೈಮಿಂಗ್. ನಮ್ಮ ಬೆಂಗಳೂರಿನ ಕೀರ್ತಿ ಲಾಲ್ಸ್ ನ ಹೊಸ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ಎಲ್ಲಾರ ಸ್ಪೆಷಲ್ ಡಿಸ್ಪ್ಲೇಗೆ ಬಂದಿದೆ. ಜೊತೆಗೆ ವೈಡ್ ರೇಂಜ್ ಆಫ್ ಡೈಮಂಡ್ ನೆಕ್ಲೆಸಸ್ ಅನ್ನ ಎಕ್ಸ್ಪ್ಲೋರ್ ಕೂಡ ಮಾಡಬಹುದು.
0: ಹೌದಾ? ಹಾಗಾದ್ರೆ ಇವತ್ತೇ ಹೋಗೋಣ.
1: ಡಿಸ್ಕವರ್ ಎಲ್ಲಾರ ಕೀರ್ತಿ ಲಾಲ್ಸ್ ಎಕ್ಸ್ಕ್ವಿಸಿಟ್ ನ್ಯಾಚುರಲ್ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ನೌ ಆನ್ ಡಿಸ್ಪ್ಲೇ ಅಟ್ ಕೀರ್ತಿ ಲಾಲ್ಸ್ ನಿಯರ್ ರಿಚ್ಮಂಡ್ ಸರ್ಕಲ್, ಬೆಂಗಳೂರು.
2: ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸತೀಶ್ ರಾವ್, ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್, ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿಂದ. ಡಾಕ್ಟರ್, ಐಬಿಎಸ್ ಅಂದ್ರೆ ಏನು?
3: ಐಬಿಎಸ್ ಅಂತ ಹೇಳೋದನ್ನ ನಾವು ಇರಿಟೇಬಲ್ ಬವಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇದು ಒಂದು ಬಹಳವಾದ ಮುಖ್ಯವಾದ ಒಂದು ಸಮಸ್ಯೆ ಆಗಿದೆ. ಭಾರತ ದೇಶದಲ್ಲಿ ಅರೌಂಡ್ 30% ಆಫ್ ಪೀಪಲ್ ಗೆ ಈ ಇರಿಟೇಬಲ್ ಬವಲ್ ಸಿಂಡ್ರೋಮ್ ಅಂತ ಒಂದು ಸಮಸ್ಯೆ ಇದೆ. ಇದರಲ್ಲಿ ಮುಖ್ಯವಾಗಿ ಏನಾಗುತ್ತಂದ್ರೆ, ಒಬ್ಬ ರೋಗಿಗೆ ಪದೇ ಪದೇ ಮಲ ವಿಸರ್ಜನೆ ಮಾಡ್ಬೇಕಂತ ಅನಿಸ್ತಾ ಇರೋದು, ಅಥವಾ ಕೆಲವೊಮ್ಮೆ ಮೋಷನ್ ಸರಿಯಾಗಿ ಪಾಸ್ ಆಗದೆ ಇರುವಂತದ್ದು, ಪಟ್ಟು ಉಬ್ಬರ್ಸ್ಕೊಂಡಾಗಿರೋದು, ಯಾವಾಗಲೂ ಗ್ಯಾಸ್ ತುಂಬಿದೆ ಅಂತ ಹೇಳುವಂತದ್ದು, ಅಥವಾ ಸಣ್ಣದಾಗಿ ಕೆಳಗಡೆ ಹೊಟ್ಟೆಯಲ್ಲಿ ನೋವು ಬರ್ತಾ ಇರುವಂತದ್ದು, ಏನೋ ಒಂಥರ ಕಿರಿಕಿರಿ ಹೊಟ್ಟೆಗೆ ಸಂಬಂಧಪಟ್ಟ ಕಿರಿಕಿರಿ ಆಗುವಂತದ್ದು, ಇದನ್ನು ನಾವು ಇರಿಟೇಬಲ್ ಬವಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇದಕ್ಕೆ ನಿರ್ದಿಷ್ಟವಾದ ಕಾರಣಗಳು ಇರುವುದಿಲ್ಲ. ಕೆಲವೊಮ್ಮೆ ಪೋಸ್ಟ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ, ಹಿಂದ್ಗಡೆ ಇನ್ಫೆಕ್ಷನ್ ಆಗಿರಬಹುದು, ಅಥವಾ ಕೆಲವೊಮ್ಮೆ ತುಂಬಾ ಬೇರೆ ಬೇರೆ ಔಷಧಿಗಳನ್ನು ತೆಗೆದುಕೊಳ್ಳೋದ್ರಿಂದ, ಅಥವಾ ಆಹಾರದಲ್ಲಿ ತುಂಬಾ ವಿಪರೀತವಾಗಿ ಔಟ್ ಸೈಡ್ ಫುಡ್ ಗಳನ್ನು ತೆಗೆದುಕೊಳ್ಳುವ, ಪ್ರೊಸೆಸ್ಡ್ ಫುಡ್ ತಗೊಳ್ಳುವರಲ್ಲಿ ಈ ರೀತಿಯ ಇರಿಟೇಬಲ್ ಬವಲ್ ಸಿಂಡ್ರೋಮ್ ಕಾಣಿಸ್ಕೊಳ್ತಾ ಇದೆ.
1: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರು. ಲೈಫ್ಸ್ ಆನ್ ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-350-3500. ಸೇವ್ ದ ನಂಬರ್, ಸೇವ್ ಲೈಫ್ಸ್.
4: ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ ಕಣ್ಣೂರು.
5: ಬೆಳಿಗ್ಗೆ 4 ಗಂಟೆ.

0: ಪೈಪ್ ಹಾಕೋ ಕೆಲಸ ಶುರು ಆಗತ್ತೆ. ಮಳೆ ಇರಲಿ ಚಳಿ ಇರಲಿ ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಪ್ರೀತಿಯ ಪುಟಾಣಿಗಳೇ, ನಾಳೆ ಬೆಳಿಗ್ಗೆ 9:05 ಚಿಣ್ಣರ ಕಥಾಲೋಕ, ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರ ಮೊಮ್ಮಗಳಿಗೆ ಹೇಳಿದ ಪುರಾಣ ಕಥೆಗಳು ಪುಸ್ತಕದಲ್ಲಿನ ಪುರಾಣ ಕಥೆಗಳನ್ನ ಪ್ರಸಾರ ಮಾಡಲಾಗುತ್ತೆ. ಅಂದೂ ಕೂಡ ಕಟ್ಟಿಗೆ ತರಲು ಕೊಡಲಿಯನ್ನು ಹಿಡಿದು ಕಾಡಿಗೆ ಹೋದನು. ತಾನು ಕೂಡ ಜತೆಯಲ್ಲಿ ಬರುವೆನೆನ್ನುತ್ತಾ ಸಾವಿತ್ರಿ ಸತ್ಯವಾನನನ್ನು ಹಿಂಬಾಲಿಸಿದಳು. ಅಂದ ಹಾಗೆ ಈ ಕಾರ್ಯಕ್ರಮ ನಾಳೆ 4:00 ಕೂಡ ಮರುಪ್ರಸಾರ ಆಗುತ್ತೆ. ಯಾವ ಕಾರ್ಯಕ್ರಮ? ಚಿಣ್ಣರ ಕಥಾಲೋಕ. ನನಗಾಗಿ ನೀವಾರೂ ಮರುಗದಿರಿ, ನಾನು ಮಾನುಷಿಯಲ್ಲ, ಇಂದ್ರ ರಾಣಿಯಾದ ಶಚಿದೇವಿ. ಕೇಳ್ತಿರಲ್ಲ ಮಕ್ಕಳೇ,
4: ಹೇ ರಮ್ಯಾ, ಒಂದು ಎಲಿಗೆಂಟ್ ಡೈಮಂಡ್ ನೆಕ್ಲೆಸ್ ತಗೋಬೇಕು.
5: ಇದು ಪರ್ಫೆಕ್ಟ್ ಟೈಮಿಂಗ್. ನಮ್ಮ ಬೆಂಗಳೂರಿನ ಕೀರ್ತಿ ಲಾಲ್ಸ್ ನ ಹೊಸ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ಎಲ್ಲಾರ ಸ್ಪೆಷಲ್ ಡಿಸ್ಪ್ಲೇಗೆ ಬಂದಿದೆ. ಜೊತೆಗೆ ವೈಡ್ ರೇಂಜ್ ಆಫ್ ಡೈಮಂಡ್ ನೆಕ್ಲೆಸಸ್ ಅನ್ನ ಎಕ್ಸ್ಪ್ಲೋರ್ ಕೂಡ ಮಾಡಬಹುದು.
4: ಹೌದಾ? ಹಾಗಾದ್ರೆ ಇವತ್ತೇ ಹೋಗೋಣ.
5: ಡಿಸ್ಕವರ್ ಎಲ್ಲಾರ ಕೀರ್ತಿ ಲಾಲ್ಸ್ ಎಕ್ಸ್ಕ್ವಿಸಿಟ್ ನ್ಯಾಚುರಲ್ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ನೌ ಆನ್ ಡಿಸ್ಪ್ಲೇ ಅಟ್ ಕೀರ್ತಿ ಲಾಲ್ಸ್ ನಿಯರ್ ರಿಚ್ಮಂಡ್ ಸರ್ಕಲ್, ಬೆಂಗಳೂರು.
6: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 9:05 ಇನ್ನು ಕೇಳಿ ವಂದೇ ಮಾತರಂಗೆ 150ರ ಸಂಭ್ರಮ ಹಾಗೂ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಈ ವಿಶೇಷ ಕಾರ್ಯಕ್ರಮ. ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಹುತಾತ್ಮರಾದ ಕ್ಯಾಪ್ಟನ್ ಎಂ ವಿ ಪ್ರಾಂಜಲ್ರ ಪಾಲಕರು ಶ್ರೀಮತಿ ಅನುರಾಧ ಹಾಗೂ ಶ್ರೀ ಎಂ ವೆಂಕಟೇಶ್ ಅವರು.
1: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾವು ಕಳೆದ ಅನೇಕ ವಾರಗಳಿಂದ ಈ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಇದರಲ್ಲಿ ಭಾರತೀಯ ರಕ್ಷಣಾ ವ್ಯವಸ್ಥೆಯ ಬೇರೆ ಬೇರೆ ವಿಭಾಗಗಳಲ್ಲಿ, ಬೇರೆ ಬೇರೆ ಹುದ್ದೆಗಳಲ್ಲಿ, ಬೇರೆ ಬೇರೆ ಸ್ಥಳಗಳಲ್ಲಿ ಕೆಲಸ ಮಾಡಿದಂತಹ ಅನೇಕ ವೀರ ಯೋಧರನ್ನು ಇದರಲ್ಲಿ ಪರಿಚಯಿಸಿದ್ದೀವಿ. ಅವರನ್ನು ಪರಿಚಯಿಸುವಾಗ ಅವರ ಶೌರ್ಯದ ಹೆಮ್ಮೆಯ ಕಥೆಗಳನ್ನು, ಅವರ ಯಶಸ್ವಿ ಕಥೆಗಳನ್ನು ನಾವು ಕೇಳ್ತಾ ನಮ್ಮ ಶ್ರೋತೃಗಳಿಗೂ ಅದನ್ನು ತಲುಪಿಸಿದ್ದೀವಿ. ನಮ್ಮ ಅನೇಕ ಶ್ರೋತೃಗಳು ಈ ಕಾರ್ಯಕ್ರಮದ ಯಶಸ್ವಿ ಕಥೆಗಳನ್ನು ಕೇಳೋದಕ್ಕೆ ಕಾಯ್ತಾ ಇರ್ತಾರೆ. ಇವತ್ತಿನ ಕಾರ್ಯಕ್ರಮ ಈ ಎಲ್ಲ ಕಾರ್ಯಕ್ರಮಗಳಿಗಿಂತ ಬಹಳ ವಿಶಿಷ್ಟ ಅಂತ ನನಗನ್ನಿಸ್ತಾ ಇದೆ. ಇವತ್ತು ನಮ್ಮೊಂದಿಗೆ ಭಾರತೀಯ ಸೇನೆಯ ಅಧಿಕಾರಿ, ಅವರ ತಂದೆ ತಾಯಿಗಳು ಇದ್ದಾರೆ. ನಮ್ಮೆಲ್ಲರ ನೆನಪಿನಲ್ಲಿ

0: ಭಾರತದ ಇತಿಹಾಸದಲ್ಲಿ ಸದಾ ಅಜರಾಮರವಾಗಿ ಇರುವಂತಹ ಕೆಲಸವನ್ನ ಮಾಡಿ ಹೋಗಿದ್ದಾರೆ. ಅವರ ತಂದೆ ತಾಯಿಗಳು ಈಗ ನಮ್ಮೊಂದಿಗೆ ಅವರ ಯಶೋಗಾಥೆಯನ್ನ ಹೇಳ್ತಾರೆ. ನಾವೀಗ ಎಲ್ಲರೂ ಸೇರಿ ಅವರ ಹೆಮ್ಮೆಯ ಪಾಲಕರನ್ನ, ಅವರ ತಾಯಿ ಅನುರಾಧ ಹಾಗೂ ತಂದೆ ವೆಂಕಟೇಶ್ ಇವರನ್ನ ಆತ್ಮೀಯವಾಗಿ ಬಹಳ ಪ್ರೀತಿಯಿಂದ ಬಹಳ ಗೌರವದಿಂದ ಸ್ವಾಗತಿಸೋಣ. ಜೈ ಹಿಂದ್ ಅನುರಾಧ ಅವರೇ ಹಾಗೂ ವೆಂಕಟೇಶ್ ಅವರೇ.
1: ಜೈ ಹಿಂದ್.
2: ಜೈ ಹಿಂದ್, ನಮಸ್ಕಾರ.
0: ಪ್ರತಿ ಬಾರಿ ತುಂಬಾ ಸಂತೋಷ ಆಗುತ್ತೆ ಅಂತ ಹೇಳ್ತಾ ಇದ್ದೆ ನಾನು, ಆದರೆ ಇವತ್ತು ಸಂತೋಷದ ಜೊತೆಗೆ ಬಹಳ ದೊಡ್ಡ ಹೆಮ್ಮೆ, ಬಹಳ ದೊಡ್ಡ ಗೌರವ, ಜೊತೆಗೆ ಅಷ್ಟೇ ಒಂದು ರೀತಿಯ ಸಂಕಟ ಕೂಡ ನನಗೆ ಅನುಭವಕ್ಕೆ ಬರ್ತಾ ಇದೆ. ಕ್ಯಾಪ್ಟನ್ ಪ್ರಾಂಜಲ್ ಒಬ್ಬ ಚಿಕ್ಕ ಹುಡುಗ, ಉತ್ಸಾಹಿ ಯುವಕ, ಮಂಗಳೂರಿನಲ್ಲಿ ಆಟ ಆಡಿಕೊಂಡು ತುಂಬಾ ಲವಲವಿಕೆಯಿಂದ ಇದ್ದಂಥವ್ರು, ಕ್ಯಾಪ್ಟನ್ ಪ್ರಾಂಜಲ್ ಆಗಿ ಇವತ್ತು ಶೌರ್ಯ ಚಕ್ರವನ್ನ ಪಡೆದಂಥ ಒಂದು ಪಯಣ ಇದೆಯಲ್ಲ, ಇದು ನನಗೆ ಈ ಮಾತನ್ನು ಹೇಳುವಾಗ್ಲೂ ಕೂಡ ತುಂಬಾ ರೋಮಾಂಚನ ಆಗ್ತಾ ಇದೆ. ಈ ಸಮಯ ಬರೀ 28 ವರ್ಷಗಳಷ್ಟೇ ಆದರೂ ಕೂಡ ಅದು ನಾನೀಗಾಗಲೇ ಹೇಳಿದ ಹಾಗೆ ಭಾರತದ ಇತಿಹಾಸದಲ್ಲಿ ಸದಾ ಅಜರಾಮರವಾಗಿ ಇರುವಂಥದ್ದು. ಅವರ ಹೆಸರಿಗೆ ತಕ್ಕದಾಗೆ ಪ್ರಾಂಜಲ್ ಅವರು ಬದುಕಿದ್ರು ಅಂತ ಅನ್ಸುತ್ತೆ. ಅನುರಾಧ ಅವರೇ, ತಾಯಿಗೆ ಬಹಳ ವಿಶೇಷವಾಗಿ ಮಕ್ಕಳ ಜೊತೆಗೆ ಒಂದು ಬಂಧ ಇರುತ್ತೆ. ಪ್ರಾಂಜಲ್ ಒಬ್ರೇ ಅವರನ್ನ ನೀವು ಸೈನ್ಯಕ್ಕೆ ಕಳಿಸ್ಬೇಕು ಅಂತಾದಾಗ ನೀವು ಒಪ್ಕೊಂಡ್ರ ಹೇಗೆ?
1: ತುಂಬಾ ಮನಸ್ಸಿಂದ ಒಪ್ಕೊಂಡ್ವಿ ಇಬ್ರುನು. ಆ ರೀತಿ ಸಪೋರ್ಟ್ ಅವನಿಗೆ ಇತ್ತು. ಹೇಗೆ ಅಂದ್ರೆ, ತುಂಬಾ ಮೊದ್ಲಿಂದ ನಮ್ಮ ಸ್ಟ್ಯಾಂಡ್ ಏನಿತ್ತು ಅಂತಂದ್ರೆ, ನಮ್ಮ ಆಸೆ ಅಥವಾ ನಮ್ದು ಆಂಬಿಷನ್ ಏನಿರುತ್ತೆ ಅದನ್ನ ನಮ್ಮ ಮಕ್ಳ ಮೇಲೆ ನಾವು ಹೊರಸಬಾರ್ದು. ಅವ್ರಿಗೇನ್ ಇಷ್ಟ ಇರತ್ತೋ ಅದನ್ನ ಪರ್ಸ್ಯೂ ಮಾಡ್ಬೇಕು ಮಕ್ಕಳು ಅಂತನ್ನೋದನ್ನ ನಾವಿಬ್ರು ತುಂಬಾ ಮುಂಚಿಂದ ಬಿಲೀವ್ ಮಾಡ್ಕೊಂಡು ಬಂದವರು. ಸೊ ಹಾಗಾಗಿ ಅವನ್ ಹೋಗ್ತೀನಿ ಅಂತ ಅದಕ್ಕೆ ಒಂಥರ ಕಂಪ್ಲೀಟ್ ಸಪೋರ್ಟ್ ಸಿಕ್ತು. ಅಂದ್ರೆ ಆಕ್ಚುಲಿ ಏನಾರ ಕೆಟ್ಟ ದಾರಿ ತುಳಿತಾರೆ ಮಕ್ಕಳು ಅಂತನ್ನುವಾಗ ನಾವು ಹಿಂಜರಿಬೇಕೇ ವಿನ, ಅಷ್ಟು ಒಳ್ಳೆ ದಾರಿನಲ್ಲಿ ಹೋಗ್ತೀನಿ ಅಂತನ್ನುವಾಗ ಏನ್ ಪ್ರಾಬ್ಲಮ್, ನೋ ಪ್ರಾಬ್ಲಮ್ ಅಟ್ ಆಲ್. ಸೊ ಸಪೋರ್ಟ್ ಸಿಕ್ತು. ಆಕ್ಚುಲಿ ಆಸೆ ಅಷ್ಟು ಅವಂದು, ಆ ಆಂಬಿಷನ್ ಅವಂದು, ಅದಕ್ಕೆ ಬೇಕಾದ ಗೈಡೆನ್ಸ್ ಸಪೋರ್ಟ್ ನಮ್ಮಿಂದ ಫಸ್ಟ್ ಇಂದ ಸಿಕ್ತು.
0: ವೆಂಕಟೇಶ್ ಅವ್ರೆ, ನೀವು ಉದ್ಯೋಗ ಮಾಡ್ತಾ ಇದ್ದಿದ್ದ ಕ್ಷೇತ್ರನೇ ಬೇರೆ ಆಗಿತ್ತು. ಅಲ್ಲಿಂದ ಸೈನ್ಯಕ್ಕೆ ಕಳಿಸೋದು ಅನ್ನುವಾಗ ಯಾಕೆ ಎಂಜಿನಿಯರಿಂಗ್ ಓದಿ ನನ್ ಜೊತೆನೆ ಕೆಲಸ ಮಾಡಬಹುದಲ್ಲ ಅಂತ ಒಂದ್ಸತಿ ಅನಿಸ್ತಾ ಹೇಗೆ?
2: ಆ ರೀತಿ ದೃಢವಾದ ಸಂಕಲ್ಪ ಏನು ಅನ್ಸಿರ್ಲಿಲ್ಲ. ನಮ್ಮನ್ನು ತಯಾರಿ ಮಾಡಿಕೊಂಡೇ ಬಂದ್ಬಿಟ್ಟಿದ್ದ. ಅವನು ಆರ್ಮಿಗೆ ಹೋಗ್ಬೇಕು ಅಥವಾ ಏರ್ಫೋರ್ಸ್ಗೆ ಹೋಗ್ಬೇಕು ಅಂತ ತಯಾರಿನಲ್ಲಿ ನಮ್ಮನ್ನು ಕೂಡಿಸ್ಕೊಂಡಿದ್ದ. ಸಿಇಟಿ ಎಕ್ಸಾಮ್ ಬರೆಯೋ ಸಂದರ್ಭದಲ್ಲಿ ಅವನು ಬರೆಯೋದೇ ಇಲ್ಲ ಅಂತ ಕೂತಿದ್ದ. ಇಲ್ಲಪ್ಪ, ಏನಕ್ಕಾದ್ರೂ ಇರ್ಲಿ, ಸಿಇಟಿ ಬರೀ ಅಂತ ಹೇಳಿ ಸಿಇಟಿ ಬರ್ಸಿದ್ದಾಯ್ತು. ಫೋರ್ಸ್ ಮಾಡಿದ್ರೆ
1: ಇನ್ ಕೇಸ್ ಸಿಗ್ಲಿಲ್ಲ ಅಂತಂದ್ರೆ ಏನಾರ ಒಂದ್ ಫಾಲ್ ಬ್ಯಾಕ್ ಇರ್ಬೇಕು, ಅದಕ್ಕೋಸ್ಕರ ಒಂದ್ ವರ್ಷ ಕಳ್ಕೊಂಡ್ಬಿಡಬಾರ್ದು ನೀನು. ಸೊ ಅದಕ್ಕೋಸ್ಕರ ಸಿಇಟಿ ಕೊಡು, ನಿನ್ ದಾರಿಗೆ ಅಡ್ಡ ಬರ್ತಾ ಇಲ್ಲ ನಾವು, ಬಟ್ ಫಾಲ್ ಬ್ಯಾಕ್ ಇರ್ಲಿ.
2: ಸೊ ಸಿಇಟಿನಲ್ಲಿ 8,000 ಚಿಲ್ಡ್ರನ್ನಲ್ಲಿ ಅವನಿಗೆ ರ್ಯಾಂಕ್ ಸಿಕ್ತು. ಅವನಿಗೆ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಪ್ರೆಸಿಡೆಂಟ್ ಮೆಡಲ್, ಅವನು ರಾಷ್ಟ್ರಪತಿ ಪುರಸ್ಕಾರ ಅವನು. ಅದರಿಂದ ಆರ್ವಿ ರಾಷ್ಟ್ರೀಯ ವಿದ್ಯಾಲಯ ಇಂಜಿನಿಯರಿಂಗ್ ಬೆಂಗಳೂರಲ್ಲಿ ಅವನಿಗೊಂದು ಕೆಮಿಕಲ್ ಇಂಜಿನಿಯರಿಂಗ್ ಸೀಟ್ ಸಿಕ್ತು. ನಾನು ಕೂಡ ಕೆಮಿಕಲ್ ಇಂಜಿನಿಯರಿಂಗ್ ಓದಿರೋದು, ಅವನಿಗೂ ಅದೇ ಸಿಕ್ತು. ಅಲ್ಲಿ ಹೋಗಿ ಸೇರಿಸಿದ್ದು ಆಯ್ತು. ಬಟ್ ಅವನಿಗೆ ಅವನ ದೃಷ್ಟಿ ಆಗ್ಲಿ, ಅವನ ಯೋಚನೆ ಆಗ್ಲಿ, ಎಲ್ಲಾನು ಸೇನೆ ಕಡೆಗೆ ಇತ್ತು. ಅಲ್ಲಿ ಆರ್ವಿ ಕಾಲೇಜಲ್ಲಿ ಆರ್ಮಿ ವಿಂಗ್ NCC ಇತ್ತು, ಅದಕ್ಕೆ ಹೋಗಿ ಸೇರ್ಕೊಂಡ. ಅಷ್ಟರಲ್ಲಿ ಅವನು NDA ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಫಸ್ಟ್ ಅಟೆಂಪ್ಟ್ ಮಾಡಿದ್ದ. ಫಸ್ಟ್ ಅಟೆಂಪ್ಟ್ ಅಲ್ಲಿ ಸಕ್ಸಸ್ ಆಗಿರ್ಲಿಲ್ಲ. ಈ ಮಧ್ಯದಲ್ಲಿ ಅವನಿಗೆ ಟೆಕ್ನಿಕಲ್ ಎಂಟ್ರಿ ಸ್ಕೀಮ್ ಅಪ್ಲೈ ಮಾಡ್ಕೊಂಡಿದ್ದ. ಆ ಟೆಕ್ನಿಕಲ್ ಎಂಟ್ರಿ ಸ್ಕೀಮ್ ಬೇಸ್ಡ್ ಆನ್ ಹಿಸ್ ಟೆಕ್ನಿಕಲ್ ಸ್ಕಿಲ್ ಅಂಡ್ ದ ಮಾರ್ಕ್ಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಅಲ್ಲಿ ಅವನಿಗೆ ಇಂಟರ್ವ್ಯೂ ಕಾಲ್ ಬಂತು. SSB ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಇಂಟರ್ವ್ಯೂ ಕಾಲ್ ಬಂತು. 5 November 2013 ಬೆಂಗಳೂರಲ್ಲೇ ಸೆಲೆಕ್ಷನ್ ಸೆಂಟರ್, SSB ಸೆಲೆಕ್ಷನ್ ಸೆಂಟರ್ ಅಲ್ಲಿ ಇಂಟರ್ವ್ಯೂಗೂ ಹೋದ. ಸುಮಾರೊಂದು 15-20 ದಿನ ಆಯ್ತದು. ಅವನದು ಫಸ್ಟ್ ರೌಂಡ್ ಆಗಿ, ಸೆಕೆಂಡ್ ರೌಂಡ್ ಆಗಿ, ಮೆಡಿಕಲ್ ಆಗಿ ತೇರ್ಗಡೆ ಒಂದು ಫಸ್ಟ್ ಅಟೆಂಪ್ಟ್ ಅಲ್ಲೇ ಕ್ಲಿಯರ್ ಮಾಡ್ದ SSB ನ. ಅದೊಂದು ಮುಖ್ಯವಾದ ಒಂದು ಅಚೀವ್ಮೆಂಟ್.
0: ಹೀಗೆ ಅವರು 1995 July 18 ಅವರ ಹುಟ್ಟಿದ ದಿನ. ನೀವು ಅವಾಗ ಮಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ರ ಸರ್?
2: ಮಂಗಳೂರಲ್ಲಿ ಮ್ಯಾಂಗ್ಳೂರ್ ರಿಫೈನರಿ ಅಂಡ್ ಪೆಟ್ರೋಕೆಮಿಕಲ್ಸ್ ಅಂತ ಶೆಡ್ಯೂಲ್ A ಪಬ್ಲಿಕ್ ಸೆಕ್ಟರ್

0: ಆರ್ಗನೈಸೇಷನ್ ಸಬ್ಸಿಡಿಯರಿ ONGC. 1994ರಿಂದ ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. 95 ಜುಲೈ 18 ಇವ್ನು ಹುಟ್ಟಿದ್ದು. ಆಮೇಲೆ 4ನೇ ತಿಂಗಳಿಗೇನೆ ಬೆಂಗಳೂರಿಂದ ಮಂಗಳೂರಿಗೆ ಸಹಜವಾಗಿ ಕರ್ಕೊಂಡು ಬಂದ್ವಿ. ಅವಾಗಿಂದ ಅವನು ಮಂಗಳೂರಲ್ಲೇ ಬೆಳೆದಿದ್ದು, ಮಂಗಳೂರಲ್ಲೇ ಆಟ ಪಾಠ ಎಲ್ಲ. ಅವನು ನರ್ಸರಿಯಿಂದ ಹಿಡಿದು 10ನೇ ಕ್ಲಾಸ್ವರೆಗೂ MRPL ಸ್ಕೂಲಲ್ಲೇ ಪಾಠ. 6ನೇ ತರಗತಿ ಮಾತ್ರ ಒಂದ್ ವರ್ಷ ಡೆಲ್ಲಿಯಲ್ಲಿ ಟ್ರಾನ್ಸ್ಫರ್ ಆಗಿತ್ತು ನಂಗೆ. ಡೆಲ್ಲಿಗೆ ಹೋಗಿದ್ವಿ. 6ನೇ ಕ್ಲಾಸು BGS ಇಂಟರ್ನ್ಯಾಷನಲ್ ಸ್ಕೂಲ್ ಡೆಲ್ಲಿಯಲ್ಲಿ, ಅದೊಂದು ವರ್ಷ ಇದ್ವಿ. ಆಮೇಲೆ ಮತ್ತೆ ಮಂಗಳೂರಿಗೆ ಟ್ರಾನ್ಸ್ಫರ್ ಆಯ್ತು. ಅವಾಗಿಂದ ಅವನು ಕಂಟಿನ್ಯೂಸ್ ಆಗಿ 10ನೇ ಕ್ಲಾಸ್ ಮುಗಿಸ್ಕೊಂಡು ಫಸ್ಟ್ PU ಮತ್ತೆ ಸೆಕೆಂಡ್ PU ಮಹೇಶ್ PU ಕಾಲೇಜ್ ಮಂಗಳೂರಲ್ಲಿ. ಅವನಿಗೆ ಇಂಟ್ರೆಸ್ಟ್ ಇದ್ದಿದ್ದೆ ಅವನು ಸೇನೆಗೆ ಸೇರ್ಕೋಬೇಕು ಅಂತ. ಅದೇ ಪ್ರಯುಕ್ತ ಅವನ್ ಏನೇನ್ ಮಾಡ್ಬೇಕು ಅವನಾಗೋನೆ ಮಾಡ್ಕೊಂಡ.
1: ಅದು ಅಷ್ಟು ಚಿಕ್ಕ ವಯಸ್ಸಿನಲ್ಲಿ, ಅನುರಾಧ ಅವರೇ, ನೀವು ಜೊತೆಗೆ ಇರ್ತೀರಾ, ಮಕ್ಕಳ ಜೊತೆಗೆ ತಾಯಿ ಸದಾ ಇರ್ತಾರೆ. ಆ ಚಿಕ್ಕ ವಯಸ್ಸಿನಲ್ಲಿ ಅವರು ಎಲ್ಲ ಮಕ್ಕಳು ಬೇರೆ ಬೇರೆ ಆಟದ ಸಾಮಾನು ತಗೊಂಡು ಆಡಿದ್ರೆ ಇವರು ಹೇಗೆ ಇರ್ತಾ ಇದ್ರು ಅಂದ್ರೆ, ಅನೇಕ ನಾವು ನೋಡ್ತೀವಿ ಅವರು ಸೈನ್ಯದ ಕೆಲವರು ಡ್ರೆಸ್ ಹಾಕೋತಾರೆ, ಈ ತರದ್ದೆಲ್ಲ ಕತೆಗಳನ್ನ ಕೇಳ್ತೀವಿ ನಾವು. ಮುಂದೆ ಅವರು ಸೇನೆಗೆ ಸೇರೋ ಅಂತವ್ರಿದ್ರೆ ಮೊದಲೇ ಹೀಗೆ ಮಾಡ್ತಾ ಇದ್ರು ಅಂತ. ಹಾಗೆ ನೀವೇನಾದ್ರೂ ಈ ತರ ವಿಶೇಷವಾಗಿ ನೋಡಿದ್ರ ಅವರಲ್ಲಿ?
2: ನಾವು ಈ ಕೂತು ಯೋಚನೆ ಮಾಡುವಾಗ ನಮ್ಗೆ ಅನ್ಸೋದೇನು ಅಂತಂದ್ರೆ, ಕಾರ್ಗಿಲ್ ವಾರ್ ನಡೀತಾ ಇದ್ದಾಗ ಅವನು ಹಾರ್ಡ್ಲಿ 5 ಇಯರ್ಸ್ ಅಷ್ಟೇ ಇದ್ದಿದ್ದು, ನಮಗ್ ಗೊತ್ತಿದ್ದಂಗೆ ಟಿವಿನಲ್ಲಿ ಬರೋದು. ಸೊ ನಾವು ನೋಡ್ತಾ ಕೂತಿರ್ತಾ ಇದ್ವಿ, ಅವನು ಜೊತೆಲಿ ನೋಡ್ತಾ ಇದ್ದ. ಸೊ ವಾರ್ ಅಂದ್ರೆ ಏನು ಅಂತೆಲ್ಲ ಅರ್ಥ ಆಗೋ ಏಜ್ ಅಲ್ಲ ಅದು, ಬಟ್ ಏನಂದ್ರೆ ನೋಡ್ತಾ ಇರ್ತಿದ್ನಲ್ಲ. ಸೊ ಆ ಫೈಟರ್ ಜೆಟ್ಗಳು ಅದೆಲ್ಲ ಓಡಾಡುವಾಗ ಪ್ರಾಬಬ್ಲಿ ಅದ್ರ ಸ್ಪೀಡ್ ಮತ್ತೆ ಆ ಸೌಂಡ್ ಅದೆಲ್ಲ ಅವನನ್ನ
1: ಆಕರ್ಷಣೆ ಮಾಡ್ತಾ ಅನ್ಸುತ್ತೆ.
2: ನಮ್ಗ್ ಅನ್ಸೋದು ಅದು ಇವಾಗ ಆತರ ಆ ಏಜ್ ಅಲ್ಲಿ ಅಷ್ಟೇನೆ, ಅಂದ್ರೆ ಆ ಸ್ಪೀಡ್ ಸೌಂಡ್, ಹಬ್ಬಾ ನಾನು ಪೈಲಟ್ ಆಗ್ಬೇಕು ಅಂತನ್ನೋ ಆಸೆ ಅದು ಮೊಳಕೆ ಹೊಡೆದಿದ್ದ ಆ ಟೈಮಲ್ಲಿ ಅವನಿಗೆ. ಸೊ ಅದು ಪೈಲಟ್ ಆಗ್ಬೇಕು ಅಂತ ಇದ್ದಿದ್ದು, ಇಲ್ಲ ಏರ್ ಫೋರ್ಸ್ ಹೋಗ್ಬೇಕು ಅಂತನ್ನೋವರೆಗೂ ಪ್ರಾಬಬ್ಲಿ ನಮ್ಮಿಂದ ಗೈಡೆನ್ಸ್ ಸಿಕ್ಕಿರ್ಬೋದು ಅವ್ನಿಗೆ. ಪೈಲಟ್ ಆಗ್ತೀನಿ ಅಂದ್ರೆ ಏರ್ ಫೋರ್ಸ್ ಅಲ್ಲಿ ಪೈಲಟ್ ಆಗುವಂತ. ಸೊ ಅವನ್ ಸಣ್ಣವನಿದ್ದಾಗಿಂದ ಅವನು ಕನಸು ಕಟ್ಟಿದ್ದು ಏರ್ ಫೋರ್ಸ್ಗೆ ಸೇರ್ಬೇಕು ಅಂತ. ಬಟ್ ಹೀ ಗ್ರೂ ಅಪ್ ಟು ಬಿ 6 ft 3 inches. ಸೊ ಅವನ್ನ ಅವ್ರದ್ದು ತುಂಬಾ ಮೆಡಿಕಲ್ ಸ್ಟ್ಯಾಂಡರ್ಡ್ ಸಿಕ್ಕಾಪಟ್ಟೆ ಇರತ್ತಲ್ಲ, ಹೀ ಕುಡ್ ನಾಟ್ ಬಿ ಅಕಾಮಡೇಟೆಡ್ ಇನ್ ದ ಕಾಕ್ಪಿಟ್. ಸೊ ಹಾಗಾಗಿ ದಿಸ್ ವಾಸ್ ದ ಸೆಕೆಂಡ್ ಬೆಸ್ಟ್ ಆಪ್ಷನ್ ಅವನಿಗೆ. ಸೊ ಆರ್ಮಿಗೆ ಹೋಗ್ತೀನಿ ಅನ್ಕೊಂಡ. ಸೊ ಅದು ಒಂದು. 9th ಅಲ್ಲಿ ಅವನಿದ್ದಾಗ ಲಕ್ಷ ಫಿಲಂ ರಿಲೀಸ್ ಆಯ್ತು. ಎನಿವೇ ಅವನ್ಗೆ ಇದೆಲ್ಲ ನೋಡ್ತಾನೆ ಇದ್ನಲ್ಲ, ಅದ್ರಲ್ಲಿ ಅವನಿಗೆ ತುಂಬಾ ಅಟ್ರಾಕ್ಟ್ ಮಾಡಿದ್ದೇನು ಅಂತಂದ್ರೆ, ಓದ್ ತಗೊಳ್ಳೋದು ಪೂರ್ತಿ ಓದ್ತಿದೆ.
1: ಹೌದು,
2: ಲಕ್ಷದಲ್ಲಿ. ಹೌದು. ಸೊ ಅದು ಯಾವ ರೀತಿ ಅವನಿಗೆ ಹುಚ್ಚಿಡಿಸ್ತು ಅಂತಂದ್ರೆ, ಓಡಾಡ್ತಾ ಮೆಟ್ಲು ಹತ್ತುತ್ತಾ ಮೆಟ್ಲು ಇಳೀತಾ, ಅಂದ್ರೆ ನಾವು
1: ಯಾವ್ದಾದ್ರೂ ಶುರು ಮಾಡ್ಬಿಟ್ರು ಅಲ್ವಾ.
2: ಅಂದ್ರೆ
1: ಆವಾಗ್ಲೇನೆ
2: ನಿಜವಾಗ್ಲು, ಅಂದ್ರೆ ಅದಿನ್ನೆಷ್ಟು ದಿನಕ್ಕೆ 40 ಸಲ 50 ಸಲ 60 ಸಲ ಅದೇ ಓದ್. ಅಂದ್ರೆ ನಾವು ಏನಾರ ಒಂದ್ ಹಾಡ್ ಮನ್ಸಿಗೆ ಬಂದಾಗ ಅದನ್ನೇ ಗುನ್ಗುನಾಯಿಸ್ತೀವಲ್ಲ, ಆತರ ಆ ಓದನ್ನ ಹೇಳೋದು. ಸೊ ಅವನು ಆಕ್ಚುಲಿ ಓದ್ ತಗೊಳ್ಳೋ ಅಷ್ಟರಲ್ಲಿ 1000s of times ಹೇಳ್ಬಿಟ್ಟಿದ್ದ ಅನ್ಸುತ್ತೆ ಅಷ್ಟೇ. ಅಂಡ್ ಆ ಓದ್ ನೀವು ಕೇಳಿರೋ ಹಾಗೆ ಆಕ್ಚುಲಿ ಈವನ್ ಟು ದ ಪೆರಿಲ್ ಆಫ್ ಮೈ ಲೈಫ್ ಅಂತ ಎಂಡ್ ಆಗತ್ತೆ ಅದು. ಸೊ ಫೈನಲಿ ಅದೇ ಇದಕ್ಕೆ
1: ಅಂದ್ರೆ, ನಾನು ಅವಾಗ್ಲೇ ಹೇಳಿದ ಹಾಗೆ ಸೈನ್ಯಕ್ಕೆ ಸೇರೋಕ್ಕಿಂತ ಮೊದ್ಲೇನೆ ಪ್ರತಿ ಕ್ಷಣನು ಒಬ್ಬ ಯೋಧನಾಗೆ ಬಹುಶಃ ಬದುಕಿದ್ದಾರೆ. ನಾವು ಆಮೇಲೆ ಗುರುತಿಸಿದ್ವಿ ಆತ ಯೋಧ ಆದ ಅಂತ, ಆದ್ರೆ ಬಹುಶಃ ಅವರು ತಾನೊಂದು ಯೋಧ ಅಂತಾನೆ ಪ್ರತಿ ಕ್ಷಣನು ಅಂದ್ಕೊಂಡು ಬದುಕಿದ್ರು ಅಂತ ನಂಗ್ ನೀವೀಗ ಹೇಳ್ತಾ ಇರುವಾಗ ಅನ್ಸುತ್ತೆ. ಯಾಕೆಂದ್ರೆ 9ನೇ ಕ್ಲಾಸ್ ಅಲ್ಲಿ ಮಕ್ಕಳಿಗೆ ಇಷ್ಟೆಲ್ಲ ತಿಳಿಯೋದು ನಮ್ಗೆ ಅನುಮಾನ ಆಗುತ್ತೆ. ಬಹುಶಃ ಅದೇ ನಾವ್ ಅಂದ್ಕೋತೀವಲ್ಲ ಒಂದೊಂದ್ಸತಿ, ಅವರು ಅದಕ್ಕೋಸ್ಕರನೇ ಹುಟ್ಟಿದವರು ಅಂತ ಅನ್ಕೋತೀವಲ್ವಾ, ಹಾಗೆ ಇವರು ಸೈನ್ಯಕ್ಕೋಸ್ಕರನೇ ಹುಟ್ಟಿದವರು ಪ್ರಾಂಜಲ್ ಅಂತ ಅನ್ಸುತ್ತೆ ನನಗೆ. ಮತ್ತೆ ಮಂಗಳೂರಿಂದ ಬೆಂಗಳೂರಿಗೆ ಬರುವಂತಹ ಪ್ರಸಂಗ ಬಂತು. ನೀವು ಆಗ್ಲೇ ಹೇಳಿದ್ರಿ ಆರ್ವಿ ಕಾಲೇಜಲ್ಲಿ ಬಂದ್ರು ಇಲ್ಲಿ ಸೇರ್ಕೊಂಡ್ರು ಅಂತ. ಅದಕ್ಕಿಂತ ಮೊದ್ಲೇ ಅವರು NCCನ ಮಂಗಳೂರಲ್ಲೇ ಓದುವಾಗ ತಗೊಂಡಿದ್ರ ಅಥವಾ ನಂತರದಲ್ಲಿ ತಗೊಂಡ್ರ ಅದನ್ನ?
2: ನಂತರ ಅವನು ಆರ್ವಿ ಕಾಲೇಜಿಗೆ ಜಾಯಿನ್ ಆದ್ಮೇಲೆ ಅಲ್ಲಿ NCC ಇತ್ತು.
1: ಅವಾಗ್ಲೇ ಅವರಿಗೆ ರಾಷ್ಟ್ರಪತಿ ಪದಕ ಬಂದಿದ್ದು ಅಷ್ಟೇ ಸಣ್ಣ ಪೀರಿಯಡ್ ನಲ್ಲಿ.
0: ಅವನು ರಾಷ್ಟ್ರಪತಿ ಪದಕ ಸ್ಕೌಟ್ ಅಂಡ್ ಗೈಡ್ ಅಲ್ಲಿ ಬಂದಿದ್ದು ಅವನ್ಗೆ. ಆ ಪದಕ ಇಸ್ಕೊಳ್ಳೋ ಟೈಮ್ ಬಂದಾಗ ಅವ್ರ ಜೊತೆ ಸುಮಾರು ಜನನು ಇದ್ರು, ಸ್ಕೌಟ್ಸ್ ಗೈಡ್ಸ್ ಎಲ್ಲರೂ ಡೆಲ್ಲಿಗೆ ಹೋಗಿ ಅಲ್ಲೇ ಒಂದು 2 ವಾರ ಪದಕಕ್ಕೆ ಪ್ರಿಪರೇಷನ್ಸ್ ಮಾಡ್ಕೊಂಡು ಅವನು ಹೋದ. ರಾಷ್ಟ್ರಪತಿ ಭವನದ ಒಳಗಡೆ ಅವನ ಜೊತೆಯಲ್ಲಿ

0: ಬಂದಿರೋರು ಎಲ್ಲಾರ್ಗೂ ಒಟ್ಟಿಗೆ ಸೇರಿ
1: ಇಸ್ಕೊಂಡಿದ್ದಾರೆ.
0: ಆ ಟೈಮಲ್ಲಿ ಅವನು ಒಂದು ಮಾತಾ ಹೇಳಿದಾನೆ, ಅವನು MRPL ಸ್ಕೂಲ್ ಅಲ್ಲಿ ಕೆಮಿಸ್ಟ್ರಿ ಟೀಚರು ವೆಂಕಟರಾವ್ ಸರ್ ಅಂತ, ಸ್ಕೌಟ್ ಮಾಸ್ಟರ್ ಆಗಿದ್ರು. ಅವರು ಟೀಮ್ ಹಿಡ್ಕೊಂಡು ರಾಷ್ಟ್ರಪತಿ ಭವನಕ್ಕೆ ಹೋಗಿ ಅಲ್ಲಿ ಮೆಡಲ್ ಇವನ್ ಪರವಾಗಿ ಇನ್ನಿಬ್ರು ಇಸ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಒಂದು ಮಾತು ಹೇಳಿದಾನೆ, ಈ ರಾಷ್ಟ್ರಪತಿ ಭವನಕ್ಕೆ ನಾನೇ ಬರ್ತೀನಿ, ನಾನೇ ಮೆಡಲ್ ಇಸ್ಕೋತೀನಿ ರಾಷ್ಟ್ರಪತಿಯವ್ರ ಕೈಲಿ. ಆ ಒಂದು ಮಾತು ಹೇಳಿದ್ದ, ಅದನ್ನ ನಮ್ಗೆ ಅವ್ರ ಕೆಮಿಸ್ಟ್ರಿ ಟೀಚರ್ ನಮ್ಗೆ ಆಮೇಲೆ ಹೇಳಿದ್ರು. ಅವ್ರ ಅದನ್ನ ನಮ್ಗೆ ಹೇಳಿದ್ರು, ಈತನು ಈ ರೀತಿ ಹೇಳಿದ್ದ.
2: ನಾವು ಇನ್ಫ್ಯಾಕ್ಟ್ ಶೌರ್ಯ ಚಕ್ರ ಅವಾರ್ಡ್ ಸೆರೆಮನಿಗೆ ಡೆಲ್ಲಿಗೆ ಹೊರಡಬೇಕಾಗಿತ್ತು. ಹೊರಡೋ ದಿವಸ ಬೆಳಗ್ಗೆ 6:30 ಹೊತ್ತಿಗೆ ಅವನ್ ಸರ್ ಫೋನ್ ಮಾಡಿದ್ರು, ಈ ತರ ರಾಷ್ಟ್ರಪತಿ ಬ್ಯಾಚ್ ಇಸ್ಕೊಳಕ್ ಹೋದಾಗ ಫೈನಲಿ ಅಂದ್ರೆ ಇಡೀ ಟೀಮ್ ಇಂದ ಇಬ್ರನ್ನ ರೆಪ್ರೆಸೆಂಟ್ ಮಾಡೋದಿಕ್ಕೆ ಕಳಿಸಿರ್ತಾರೆ. ಸೊ ಅವನ್ ಖುದ್ದಾಗ ಹೋಗಿ ಅವ್ರ ಕೈಲಿ ಇಸ್ಕೊಳ್ಳಿಲ್ಲ. ಅದೇ ದಿವಸ ಅವನ್ ನನಗೆ ಹೇಳಿದ್ದ, ನೋಡ್ತಾ ಇರಿ ನಾನ್ ಮತ್ತೆ ಬರ್ತೀನಿ ರಾಷ್ಟ್ರಪತಿ ಭವನ್ಗೆ, ನಾನು ರಾಷ್ಟ್ರಪತಿ ಅವ್ರ ಕೈಯಲ್ಲೇನೆ ನಾನು ಅವಾರ್ಡ್ ಇಸ್ಕೊಳ್ತೀನಿ ಅಂತ. ಸೊ ಅವರು ನಾವು ಶೌರ್ಯ ಚಕ್ರ ಇಸ್ಕೊಳಕ್ ಹೋದಾಗ ಅದನ್ನೇ ಹೇಳಿದ್ರು.
1: ಒಂದು 17-18 ವರ್ಷದ ಹುಡುಗನಲ್ಲಿ ಅದು ಎಂಥ ಒಂದು ದೃಢ ನಿರ್ಧಾರ ಇತ್ತು ಅನ್ನೋದು ಈಗ ಈ ಮಾತು ಹೇಳಿದಾಗ ತುಂಬಾ ಆಶ್ಚರ್ಯ ಅನ್ಸುತ್ತೆ, ತುಂಬಾ ಹೆಮ್ಮೆನೂ ಆಗುತ್ತೆ ನಿಮ್ ಜೊತೆ ನಮಗೂ ಕೂಡ. ಅಂದ್ರೆ ಸೈನ್ಯಕ್ಕೆ ಬೇಕಾಗಿರುವಂತಹ ಒಂದು ಮುಖ್ಯ ಗುಣ ಅಂದ್ರೇನೆ ಈ ತರದ ಒಂದು ದೃಢ ನಿಶ್ಚಯ ಆಗಿರಬಹುದು ಅಥವಾ ಈ ಸ್ಥಿರತೆ ಆಗಿರಬಹುದು, ಅದು ಅವರಿಗೆ ದೈವದತ್ತವಾಗಿ ಬಂದಿದೆಯಲ್ಲ ಅಂತ ನನಗೀಗ ನೀವು ಹೇಳ್ತಾ ಇರೋ ಮಾತಿನಿಂದ ತುಂಬಾ ಆಶ್ಚರ್ಯ ಆಗ್ತಾ ಇದೆ ಕೇಳಿ.
0: ಸ್ಕೌಟ್ಸ್ ಅಂಡ್ ಗೈಡ್ಸ್ ಪ್ರೆಸಿಡೆಂಟ್ ಮೆಡಲ್ ಕೋಟಾದಿಂದ ಅವನಿಗೆ ಕೆಮಿಕಲ್ ಇಂಜಿನಿಯರಿಂಗ್ ಸಿಕ್ತು. ಆರ್ವಿ ಕಾಲೇಜಲ್ಲಿ ಬಂದು ಸೇರಿಸಿದ್ದು ಆಯ್ತು 2013 ಜುಲೈನಲ್ಲಿ. ಅವನು ಅಲ್ಲಿ ಇಮಿಡಿಯೇಟ್ ಆಗಿ NCC ಗೆ ಸೇರ್ಕೊಂಡ, NCC ಆರ್ಮಿ ವಿಂಗ್ ಇದೆ ಅಲ್ಲಿ. ಅವನಿಗೆ ಬಹಳ ಇಷ್ಟ ಆಯ್ತು NCC. ಇಲ್ಲಿ ಬಂದು ಸೇರ್ಕೊಂಡ ಮೇಲೆ ಅವನ ಫುಲ್ ಫೋಕಸ್ NCC, ಅದರ ಯೂನಿಫಾರ್ಮ್, ಆ NCC ಆಕ್ಟಿವಿಟಿ ಯಾವ್ದನ್ನು ಬಿಡ್ಲಿಲ್ಲ,
1: ಹೆಚ್ಚು ಸ್ಪಷ್ಟ ಆಗ್ತಾ ಹೋಯ್ತು ನಾನೇನ್ ಮಾಡ್ತಿದ್ದೀನೋ ಆ ದಾರಿ ಕಾಣ್ತಾ ಇದೆ ಅಂತ.
0: ಆಮೇಲೆ NCC ಕ್ಯಾಂಪ್ಗೆ ಹೋಗೋದು ತಪ್ಪೆ, ಇರೋ ಒಂದ್ 3-4 ತಿಂಗಳಲ್ಲೇನೆ ಅವನ್ ಕ್ಲಿಯರ್ ಆಗಿ ಗೊತ್ತಿತ್ತು ಅವನ್ಗೆ, ಹೇಗಾದ್ರೂ ಮಾಡಿ ಅವನು ಸೈನ್ಯಕ್ಕೆ ಸೇರ್ಕೊಂಡೇ ಸೇರ್ಕೋತೀನಿ ಅಂತ.
1: ಆಮೇಲೆ NDA ಪರೀಕ್ಷೆ ತಗೊಂಡಾಗ ಅವರು ರಾಷ್ಟ್ರೀಯ 2ನೇ ರ್ಯಾಂಕ್ ತಗೊಂಡ್ರು. NDA ಪರೀಕ್ಷೆ ಅನ್ನೋದೇ ಬಹಳ ಕಷ್ಟದ ಪರೀಕ್ಷೆ, ಅದನ್ನ ನೀವೇ ಹೇಳಿದ್ರಿ ಮೊದಲನೇ ಬಾರಿ ಆಗ್ಲಿಲ್ಲ ಅದು ಅಂತ ಹೇಳಿ. 2ನೇ ಬಾರಿ ಮಾಡಿದಾಗ್ಲೂ ಅವರು 2ನೇ ರ್ಯಾಂಕ್ ತಗೊಂಡ್ರು. ಅಂದ್ರೆ ಎಷ್ಟು ಅದಕ್ಕೆ ಸಿದ್ಧತೆ ಮಾಡಿಕೊಂಡಿರಬಹುದು ಅಂತ.
0: ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅವನ್ ಫೋಕಸ್ ಇತ್ತು, ಮೊದಲನೇ ಪ್ರಯತ್ನಕ್ಕೆ ಅವನ್ ಸಕ್ಸಸ್ ಆಗಿರ್ಲಿಲ್ಲ. ಈ ಮಧ್ಯದಲ್ಲಿ ಅವನು 2ನೇ ಪ್ರಯತ್ನ ಕೊಟ್ಟಿದ್ದ NDAಗೆ. ಟೆಕ್ನಿಕಲ್ ಎಂಟ್ರಿ ಸ್ಕೀಮ್ ಅಂತ, TES ಸ್ಕೀಮ್ ಅಂತ, ಅದು NDA ಪ್ಯಾರಲಲ್. ಅದು NDA ಎಕ್ಸಾಮ್ ಬರೆದು SSB ಇಂಟರ್ವ್ಯೂ ಹೋಗ್ತಾರೆ. ಇಲ್ಲಿ ಅವ್ರದ್ದು ಟೆಕ್ನಿಕಲ್ ಮಾರ್ಕ್ಸ್ ಏನ್ ಬಂದಿದೆ 8ನೇ ಕ್ಲಾಸ್ ಇಂದ ಹಿಡಿದು 12ನೇ ಕ್ಲಾಸ್ ವರ್ಗುನು, ಅದನ್ನ ಲೆಕ್ಕಕ್ಕೆ ತಗೊಂಡು ಅವ್ರ ಇಂಟರ್ವ್ಯೂ ಕರೀತಾರೆ. ಆ ಟೆಕ್ನಿಕಲ್ ಎಂಟ್ರಿ ಸ್ಕೀಮ್ ಅಲ್ಲಿ ಅವನಿಗೆ SSB ಇಂಟರ್ವ್ಯೂ 5ನೇ ತಾರೀಕು ನವೆಂಬರ್ 2013 ಬೆಂಗಳೂರಲ್ಲೇ ಸಿಕ್ತು ಅವನಿಗೆ. SSB ಇಂಟರ್ವ್ಯೂನಲ್ಲಿ ಅವನು ಒಂದಾಗತ್ಲು ಒಂದು ಪಾಸ್ ಮಾಡಿಕೊಂಡು ಫೈನಲ್ ಆಗಿ ಮೆಡಿಕಲ್ ಟೆಸ್ಟ್ ಪಾಸ್ ಆಯ್ತು. ಅವನ್ ಒಂದೋ ಎರಡೋ ಮೆಡಿಕಲ್ ಟೆಸ್ಟ್ ಅಲ್ಲಿ ಟೆಂಪ್ರರಿ ರಿಜೆಕ್ಷನ್ ಅಂತ ಆಯ್ತು. ಅವನ್ ವೈಟ್ ಇರ್ಲಿಲ್ಲ, ಅವನ್ ಹೈಟ್ಗೆ 7-8 kg ಕಡಿಮೆ ಇದ್ದ. ಆ ಒಂದು ರಿಜೆಕ್ಷನ್ಗೆ ಟೈಮ್ ಕೊಡ್ತಾರೆ,
2: 45 ದಿವಸ ಟೈಮ್ ಕೊಡ್ತಾರೆ.
0: ಆ ಟೈಮ್ ಅಲ್ಲಿ ಅವನ ವಾಪಸ್ ಮಂಗಳೂರಿಗೆ ಕರೆಸ್ಕೊಂಡು ಅವನ್ಗೆ ಏನ್ ಪೋಷಣೆ ಮಾಡ್ಬೇಕು ಮಾಡಿ ಅವನು ಮಾಡ್ದ.
1: ಅದರಲ್ಲಿ ಅನುರಾಧ ಅವ್ರ ಕೊಡುಗೆ ಜಾಸ್ತಿ ಇರುತ್ತೆ.
2: ಹೌದು, ಇನ್ಫ್ಯಾಕ್ಟ್ ಅವನು 7-7.5 kg ಕಡಿಮೆ ಇದ್ದ. ಬಟ್ ಫೈನಲಿ ಆ 40 ದಿವಸದಲ್ಲಿ ಮತ್ತೆ ಟೆಸ್ಟ್ ಕೊಡಕ್ ಹೋಗೋತ್ತಿಗೆ 9.5 kg ಏನಾಗಿದ್ದ, ಒಂಥರ ನಿಜವಾಗ್ಲೂ ಆಶ್ಚರ್ಯ ಆಯ್ತು ನಮ್ಗೆನೆ. ಅಂಡ್ ಅವನು TES ಎಂಟ್ರಿ ಇಂದ ಹೋಗಿ NDA ಎಂಟ್ರಿ ಎಕ್ಸಾಮ್ ಬರ್ದಿದ್ದ, ಫಸ್ಟ್ ಟೈಮ್ ಆಗಿರ್ಲಿಲ್ಲ TES ಇಂದ.
0: ಸೆಕೆಂಡ್ ಟೈಮ್ ತೇರ್ಗಡೆ ಆದ, NDA ರಿಸಲ್ಟ್ ಬಂತು, ಅಷ್ಟಲ್ಲ ಅವನು ODA TES ಎಂಟ್ರಿ ನಲ್ಲಿ
1: ಸೇರ್ಕೊಂಡಿದ್ದ.
0: ಅಲಹಾಬಾದ್ ಅಲ್ಲಿ ಅವನಿಗೆ SSB ಬಂದಿತ್ತು NDA, ಇಲ್ಲ ಟೆಕ್ನಿಕಲ್ ಎಂಟ್ರಿ ಸ್ಕೀಮ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ಅವನು SSB ಸೆಲೆಕ್ಷನ್ ಮೆರಿಟ್ ಲಿಸ್ಟ್ ಅಲ್ಲಿ ಆಲ್ ಇಂಡಿಯಾ ಸೆಕೆಂಡ್ ರ್ಯಾಂಕ್, ಸೌತ್ ಇಂಡಿಯಾ ಫಸ್ಟ್. ಅವನ್ ಈ ಒಂದು ಸಂದರ್ಭದಲ್ಲಿ ನಾವು ಡೆಲ್ಲಿಗೆ ಹೋಗಿ ಅವನ್ನ ರೀಮೆಡಿಕಲ್, ಅವನ್ ವೈಟ್ ಏನು ಕಡಿಮೆ ಇತ್ತು ಅದನ್ನ ಮಾಡಿ ಕ್ಲಿಯರ್ ಆದ ಕೂಡಲೇ ಅವನು ನಾವೆಲ್ಲ ಹೊರಗಡೆ ಕಾಯ್ತಾ ಇದ್ವಿ ಮೆಡಿಕಲ್ ಟೆಸ್ಟ್ ಸೆಂಟರ್ ಅಲ್ಲಿ. ಮೆಸೇಜ್ ಬೇರೆ ಮಾಡ್ದ, ದ ಗೇಟ್ಸ್ ಆಫ್ OTA ಗಯಾ ಆರ್ ಓಪನ್ ಟು ಮೀ ನೌ.
1: ಒಂಥರ ಹೀಸ್ ಅಹೆಡ್ ಆಫ್ ಹಿಸ್ ಟೈಮ್ಸ್ ಅಂತ ನಂಗೆ ಅನ್ಸುತ್ತೆ ನೋಡಿ, ಎಷ್ಟು ದೊಡ್ಡ ಮಾತದು, ದ ಗೇಟ್ಸ್ ಆರ್ ಓಪನ್ ಅಂತಂದ್ರೆ.
0: ಸರಿ, ಆಮೇಲೆ ನಾವು ಅಷ್ಟೇ

0: ಆದ್ಮೇಲೆ ಮೆರಿಟ್ ಲಿಸ್ಟ್ ಅಲ್ಲಿ ಬರಬೇಕು. ಮೆರಿಟ್ ಲಿಸ್ಟ್ ಇಸ್ ಆಲ್ಸೋ ದ ಲಾಸ್ಟ್ ಫೈನಲ್ ಪ್ರೂಫ್ ದಟ್ ಹಿ ಹ್ಯಾಸ್ ಗಾಟ್ ಸೆಲೆಕ್ಟೆಡ್. ನಾವು ಟ್ರೈನ್ ಇಂದ ಬರ್ತಾ ಇದ್ವಿ, ಡೆಲ್ಲಿಯಿಂದ ಬೆಂಗಳೂರಿಗೆ ಬುಕ್ ಮಾಡಿಕೊಂಡು ರಾತ್ರಿ ಟ್ರೈನ್ ಅದು. ನಾವು ಭೋಪಾಲಿಗೆ ಬರೋ ಹೊತ್ತಿಗೆ ಅವನಿಗೆ ಮೆಸೇಜ್ ಬಂತು, ಲಿಸ್ಟ್ ಬಂತು, ನಂಬರ್ 2 ಲಿಸ್ಟ್ ಅಲ್ಲಿ
1: ಹೆಸರಿದೆ.
0: ಸೊ ಹಿ ವಾಸ್ ಸೋ ವೆರಿ ಕ್ಲಿಯರ್ ದಟ್ ಅವನ್ ಆರ್ಮಿಗೆ ಫೋರ್ಸಸ್ಗೆ ಸೇರ್ಕೋಬೇಕು ಅಂತ ಅದನ್ನ ಮಾಡಿ ತೋರಿಸ್ತ.
1: ತುಂಬಾ ಸೂಕ್ಷ್ಮವಾಗಿನೇ ಎಲ್ಲನ್ನು ಗಮನಿಸೋದು ಅಥವಾ ಎಲ್ಲವನ್ನು ತಾವು ಅಳವಡಿಸ್ಕೊಳ್ಳೋದು ಉದ್ದಕ್ಕೂ ಕಾಣ್ತಾ ಹೋಗುತ್ತೆ. ಈಗ ನೀವು ಹೇಳ್ತಾ ಇರುವಾಗ ಕೊನೆಗೆ ಕಮಿಷನ್ ಆಗ್ತಾರಲ್ಲ, ಅದು ಬಹಳ ಮುಖ್ಯ. ಸೆಲೆಕ್ಷನ್ ಆದಾಗ ಒಂದ್ ಸಂತೋಷ, ಟ್ರೈನಿಂಗ್ ಹೋಗ್ತಾರೆ, ಟ್ರೈನಿಂಗ್ ನಾರ್ಮಲ್ ಎಲ್ಲರ ಹಾಗೆ ಆಗುತ್ತೆ. ಮೊದಲಿಂದ ಅವ್ರು ಎಲ್ಲದರಲ್ಲೂ ಚೆನ್ನಾಗೇ ಮಾಡ್ತಿರೋದ್ರಿಂದ ಬಹುಶಃ ಟ್ರೈನಿಂಗ್ ಅಲ್ಲೂ ತುಂಬಾನೇ ಚೆನ್ನಾಗಿ ಮಾಡಿರ್ತಾರೆ ಅಂತ ಅನ್ಸುತ್ತೆ. ಆಮೇಲೆ ಪೋಸ್ಟಿಂಗ್ ಸಿಗುತ್ತೆ ನೋಡಿ ಅವ್ರಿಗೆ, ಅದು ಬಹಳ ಮುಖ್ಯ. ಅದರಲ್ಲೂ ರಾಷ್ಟ್ರೀಯ ರೈಫಲ್ಸ್ ಅಲ್ಲಿ ಕೆಲಸ ಮಾಡಬೇಕು ಅನ್ನೋದು ಬಹುಶಃ ಇಂಡಿಯನ್ ಆರ್ಮಿಯ ಎಲ್ಲರದ್ದು ಒಂದು ಕನಸು ಅಂತ ನನ್ಗನ್ಸುತ್ತೆ. ಹಾಗೆ ಇವರಿಗೆ ರಾಷ್ಟ್ರೀಯ ರೈಫಲ್ಸೇ ಸಿಕ್ಬಿಡ್ತಲ್ಲ, ಅವಾಗ ಏನ್ ಅನಿಸ್ತು ಅವರಿಗೆ?
0: ಅವನು 2018 ಡಿಸೆಂಬರ್ ಇಂಜಿನಿಯರಿಂಗ್ ಅವರೇ ಮಾಡ್ಸ್ ಟೆಲಿಕಮ್ಯುನಿಕೇಶನ್ ಅಂಡ್ ಐಟಿ ಮಾಹು ಇಂದೂರಲ್ಲಿ, ಮೂರ್ ಕಡೆ ಇದೆ CTW ಕ್ಯಾಡೆಟ್ ಟ್ರೈನಿಂಗ್ ವಿಂಗ್, ಒಂದು ಮಾಹು, ಇನ್ನೊಂದು ಸಿಕಿಂದ್ರಾಬಾದ್ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಮೂರನೇದು ಕಾಂಬ್ಯಾಟ್ ಇಂಜಿನಿಯರಿಂಗ್ ಪುಣೆಯಲ್ಲಿದೆ. ಸೊ ಹಿ ಸೆಲೆಕ್ಟೆಡ್ ಮಾಹು ಟೆಲಿಕಮ್ಯುನಿಕೇಶನ್ ಅಂಡ್ ಐಟಿ. 4 ವರ್ಷ ಇಂದೂರಲ್ಲಿ ಮಾಹು ಮಿಲಿಟರಿ ಹೆಡ್ ಕ್ವಾರ್ಟರ್ಸ್ ಆಫ್ ವಾರ್ 4 ವರ್ಷ ಇದ್ದ. 2017 ಗಯಾ OTA ಒಂದು ಪೇರೆಂಟ್ ಮಿಲಿಟರಿ ಟ್ರೈನಿಂಗ್ ಅಲ್ಲಿ ಅವನಿಗೆ ಪಾಸ್ ಔಟ್ ಪೀರಿಯಡ್ ಇತ್ತು. ಪಾಸ್ ಔಟ್ ಪೀರಿಯಡ್ ದೆನ್ ಹಿ ಗಾಟ್ ದ ರ್ಯಾಂಕ್ ಆಫ್ ಎ ಲೆಫ್ಟಿನೆಂಟ್. ಸೊ ಹಿ ಟುಕ್ ದ ರ್ಯಾಂಕ್, ಒನ್ ಮೋರ್ ಇಯರ್ ವಾಸ್ ಲೆಫ್ಟ್, ಇನ್ನೊಂದು ವರ್ಷ ಉಳಿದಿತ್ತು ಇಂಜಿನಿಯರಿಂಗ್ ಅಲ್ಲಿ. ಅದ್ ಮಾಹುನಲ್ಲಿ ಮುಗಿಸ್ಕೊಂಡು 2018 ಡಿಸೆಂಬರ್ ಅವನಿಗೆ ಪೋಸ್ಟಿಂಗ್ ಬಂತು. ಫಸ್ಟ್ ಪೋಸ್ಟಿಂಗ್ ಅಂಬಾಲಾ, ಅಂಬಾಲಾ ಸ್ಟ್ರೈಕ್ ಕೋರ್ 2 ಕೋರ್ ಆಫ್ ಸಿಗ್ನಲ್ಸ್ ಅಲ್ಲಿ ಅವನ ಅಂಬಾಲಾಗ ಹೋಗಿ ಸೇರ್ಕೊಂಡ. ಇಮಿಡಿಯೇಟ್ ಆಗಿ 2019 ಅವನಿಗೆ ಫರೀದ್ಕೋಟ್ ಒಂದು ಪೋಸ್ಟಿಂಗ್ ಆಯ್ತು. ಫರೀದ್ಕೋಟ್ ಅಲ್ಲಿ ಅವನು ವಾಲಂಟರಿ ಮಾಡ್ದ. ಇನ್ಯಾರೋ ಹೋಗ್ಬೇಕಾಗಿತ್ತು,
1: ತಾನೇ ಹೋಗ್ತೀನಿ,
0: ಅವ್ರು ಹೋಗಲ್ಲ ಅಂತ ಹೇಳದ್ಮೇಲೆ ಇವನ್ ವಾಲಂಟಿಯರ್ ಮಾಡ್ಕೊಂಡು ಫರೀದ್ಕೋಟ್ ಹೋಗಿ ಹಿ ವಾಸ್ ದೇರ್ ಇನ್ ದ 6 ಮಂತ್ಸ್ ಫರೀದ್ಕೋಟ್ ಅಲ್ಲಿ. ಅದಾದ್ಮೇಲೆ ಮತ್ತೆ ಯಂಗ್ ಆಫೀಸರ್ ಕೋರ್ಸ್ ಅಂತ ಮತ್ತೆ ಮಾಹುಗ್ ಬಂದ. ದೆನ್ ಆಫ್ಟರ್ ದಟ್ ಯಂಗ್ ಆಫೀಸರ್ಸ್ ಕೋರ್ಸ್ ಹಿ ವೆಂಟ್ ಬ್ಯಾಕ್ ಟು ಅಂಬಾಲಾ. ಅಂಬಾಲಲ್ಲಿ 2021 ಆಗಸ್ಟ್ ಸೆಪ್ಟೆಂಬರ್ ವರೆಗೂ ಅಂಬಾಲಲ್ಲೇ ಇದ್ದಿದ್ದು. ನವೆಂಬರ್ ಹಿ ವಾಸ್ ಪೋಸ್ಟೆಡ್ ಇನ್ ರಾಷ್ಟ್ರೀಯ ರೈಫಲ್ಸ್ 63 ಕಾಲಕೋಟ್ ಅಲ್ಲಿ. 2.5 ವರ್ಷ
2: ಪೋಸ್ಟಿಂಗ್, ಅದು ಮ್ಯಾಂಡೇಟರಿ ಪೋಸ್ಟಿಂಗ್ ಸಿಗ್ನಲ್ಸ್ ಅಲ್ಲಿ ಇರೋರ್ಗೆ, ಮತ್ತೆ ಇಂಜಿನಿಯರಿಂಗ್ ರೆಜಿಮೆಂಟ್ ರಾಷ್ಟ್ರೀಯ ರೈಫಲ್ಸ್ ಅಲ್ಲಿ 30 ಮಂತ್ಸ್ ಮಾಡ್ಲೇಬೇಕು ಮ್ಯಾಂಡೇಟರಿ ಪೀರಿಯಡ್ ಅದು. ಸೊ ಅದನ್ನ ಆ ಟೈಮ್ ಆಪ್ಟ್ ಮಾಡ್ಕೊಂಡ ಅವನು,
1: ಅವರೇ ಆರಿಸ್ಕೊಂಡಿದ್ದು.
2: ಹೌದು,
0: 2021 ಆಗಸ್ಟ್ 27 ಅವನ ಅದಿತಿ ಜೊತೆ ಅವನ್ ಮದ್ವೆ ಆಯ್ತು. ಬೆಂಗಳೂರಲ್ಲೇ ಮಾಡಿದ್ವಿ. ಅವಳು ಅಂಬಾಲಲ್ಲಿ ಒಂದು 3-4 ತಿಂಗಳು ಇದ್ಲು. ಆಮೇಲೆ ನಾನೇ ಅವಳನ್ನ IIT ಮದ್ರಾಸ್ ಹೋಗಿ ಚೆನ್ನೈಗೆ ಹೋಗಿ ಬಿಟ್ಬಿಟ್ ಬಂದ. ಅವಳು IIT ಖರಗ್ಪುರ್ ಅಲ್ಲಿ PhD ಬಯೋಟೆಕ್ ಅಲ್ಲಿ ಸೇರ್ಕೊಂಡಿದ್ಲು, ಬಟ್ ಗಾಟ್ ಎ ಚೇಂಜ್ ಟು IIT ಚೆನ್ನೈ. ನಾನೇ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಬಂದೆ IIT ಚೆನ್ನೈಗೆ. ಬೈ ದ ಟೈಮ್ ಹಿ ಹ್ಯಾಡ್ ಜಾಯಿನ್ಡ್ ರಾಷ್ಟ್ರೀಯ ರೈಫಲ್ಸ್.
1: ಅನುರಾಧ ಅವರೇ ಹಾಗೂ ವೆಂಕಟೇಶ್ ಅವರೇ, ನಾವು ಇನ್ನೂ ಹೆಚ್ಚು ವಿಷಯವನ್ನ ನಿಮ್ಮೊಂದಿಗೆ ಮಾತನಾಡ್ತಾ ತಿಳಿದುಕೊಳ್ಬೇಕು. ಮುಂದಿನ ವಾರ ಇದೇ ಹೊತ್ತಿಗೆ ಇನ್ನಷ್ಟು ವಿವರಗಳನ್ನ ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಳ್ಳೋಣ. ಮುಂದಿನ ಕಾರ್ಯಕ್ರಮದಲ್ಲಿ ಬರುವ ಶುಕ್ರವಾರ ಭೇಟಿಯಾಗೋಣ. ಜೈ ಹಿಂದ್.
0: ಜೈ ಹಿಂದ್. ಭಾರತ ಮಾತಾ ಕೀ ಜೈ.
3: ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಈ ವಿಶೇಷ ಕಾರ್ಯಕ್ರಮ. ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿದ್ದವರು ಹುತಾತ್ಮರಾದ ಕ್ಯಾಪ್ಟನ್ MV ಪ್ರಾಂಜಲ್ ಅವರ ಪಾಲಕರಾದ ಶ್ರೀಮತಿ ಅನುರಾಧ ಹಾಗೂ ಶ್ರೀ ಎಂ ವೆಂಕಟೇಶ್ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ, ಸಂಕಲನ ಧನರಾಜ್ SB. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
4: FM 103.1 MHz ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:20

ಸ್ವಚ್ಛತೆಯಲ್ಲಿ ದೈವತ್ವವನ್ನು ಕಂಡವರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು. ಆರೋಗ್ಯಪೂರ್ಣ ಜೀವನ ನಡೆಸಲು ಎಲ್ಲಾ ಹಂತಗಳಲ್ಲೂ ಸ್ವಚ್ಛತೆ ಬೇಕೇ

0: ಸ್ವಚ್ಛತೆ ಜೀವನದ ಭಾಗವಾಗಬೇಕು. ಶರೀರ, ಮನೆ, ಸುತ್ತಲಿನ ಪರಿಸರ ಎಲ್ಲೆಡೆ ನೈರ್ಮಲ್ಯವನ್ನು ಕಾಪಾಡೋಣ.
1: ಸ್ವಚ್ಛತೆ ಉಡುವ ಉಡುಪಿನಲ್ಲಿರಲಿ,
0: ಸ್ವಚ್ಛತೆ ಆಡುವ ಮಾತಿನಲ್ಲಿರಲಿ,
1: ಸ್ವಚ್ಛತೆ ನಡೆವ ನಡತೆಯಲ್ಲಿರಲಿ.
2: ಕಠಿಣ ಶ್ರಮದ ಸಂದರ್ಭದಲ್ಲಿಯೂ ಸ್ವಉದ್ಯೋಗವನ್ನ ಕಂಡುಕೊಂಡು ರೇಡಿಯೋವನ್ನ ವ್ಯಾಪಾರ ಮಾಡುತ್ತಾ, ರೇಡಿಯೋ ಕಾರ್ಯಕ್ರಮಗಳನ್ನ ಆಲಿಸುತ್ತಾ, ರೇಡಿಯೋದ ಮಹತ್ವವನ್ನ ಸಾರುತ್ತಾ ಬಂದಿರುವ
3: ಒಬ್ಬರಿಗೆ ಅಭಿಮಾನಿ ಕೇಳ್ತಾರೆ, ಇಂಥ ಹಾಡಾಕಿ ಅದು ಕೇಳ್ತಾ ಇರ್ತೀವಿ.
2: ಪ್ರೀತಿಯ ಶ್ರೋತೃಗಳೇ, ಇದೇ ಶನಿವಾರ ಅಂದರೆ ನಾಳಿನ ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ರೇಡಿಯೋ ಅಭಿಮಾನಿ ಮಡಿಕೇರಿ ಆಕಾಶವಾಣಿ ಕೇಂದ್ರ ಆರಂಭವಾದ ದಿನಗಳಿಂದಲೂ ಆಕಾಶವಾಣಿಯ ಕಾರ್ಯಕ್ರಮವನ್ನ ಕೇಳುತ್ತಾ ಜನರಿಗೆ ಆಕಾಶವಾಣಿಯ ಬಗ್ಗೆ ಅರಿವನ್ನು ಮೂಡಿಸುತ್ತಿರುವಂತಹ ಮಡಿಕೇರಿಯ ಕೆಎಸ್ ವೆಂಕಟೇಶ್ ಶೆಟ್ಟಿ.
3: ಅಪ್ಪ ಮಾಡಿದ ಅಪ್ಪನಿಗೆ ನಾವು ಮಾಡಿದ್ ನಾವು ನಾವು ದುಡಿದು ಹೊಟ್ಟೆ ತುಂಬ ತಿಂದೆ ಊಟ ನೆಮ್ಮದಿ.
2: ಸಮಯ ನಾಳೆ ಸಂಜೆ 5 ಗಂಟೆಗೆ. ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಕಾರ್ಯಕ್ರಮವನ್ನ ಕೇಳ್ತೀರಾ ಅಲ್ಲ?

ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 9:39. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಚಿತ್ರಚಿತ್ತಾರ, ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ.

ಚಿತ್ರ ಚಿತ್ತಾರ ಕಾರ್ಯಕ್ರಮ ಕೇಳ್ತಾ ಇರುವ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ರೇಷ್ಮಾ ತೀರ್ಥರಾಮ್. ಶ್ರೋತೃಗಳೇ, ಈ ಹಾಸ್ಯ ಎನ್ನುವುದು ಜೀವನದ ಟಾನಿಕ್. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಹಾಸ್ಯ ಎನ್ನುವುದು ಹಾಸುಹೊಕ್ಕಾಗಿರುತ್ತದೆ. ನಕ್ತ ನಕ್ತ ಇರುವವನಿಗೆ ಜೀವನ ಯಾವತ್ತಿಗೂ ಬೇಸರ ಭಾರ ಅಂತ ಅನಿಸೋದಿಲ್ಲ. ಉತ್ತಮ ಹಾಸ್ಯ ಎಂತಹ ಬಿಗುವಿನ ಪರಿಸರವನ್ನು ಕೂಡ ತಿಳಿಗೊಳಿಸುತ್ತದೆ.

ತಿಳಿಗೊಳ್ಳದಂತಹ ಮನಸ್ಸಿದ್ದಾಗ ಮನುಷ್ಯ ಎಂತಹ ಕಷ್ಟದ ಕೆಲಸವನ್ನ ಕೂಡ ಸುಲಭವಾಗಿ ನಿರ್ವಹಿಸ್ತಾರೆ. ಹಿಂದೆ ರಾಜರ ಆಸ್ಥಾನಗಳಲ್ಲಿಯೂ ಕೂಡ ವಿದೂಷಕರನ್ನ ನೇಮಿಸ್ತಾ ಇದ್ರಂತೆ. ರಾಜರ ಜಂಜಾಟದ ಜೀವನವನ್ನ ಶಾಂತಗೊಳಿಸಲಿಕ್ಕೆ ಅವರ ಅವಶ್ಯಕತೆ ಇತ್ತು. ಅಕ್ಬರನ ಆಸ್ಥಾನದಲ್ಲಿ ಬೀರಬಲ್ಲ, ಕೃಷ್ಣದೇವರಾಯನ ತೆನಾಲಿರಾಮ ಇವರು ಶ್ರೇಷ್ಠ ದರ್ಜೆಯ ಹಾಸ್ಯಗಾರರು ಹಾಗೂ ಬುದ್ಧಿವಂತರೂ ಆಗಿದ್ರು. ಹಾಗಾದ್ರೆ ಬನ್ನಿ ಶ್ರೋತೃಗಳೇ, ಈ ಹಾಸ್ಯ ಪ್ರಜ್ಞೆ ಜೀವನದಲ್ಲಿ ಎಷ್ಟು ಮುಖ್ಯ ಅನ್ನೋದನ್ನ ನಾವು ಈ ಕಾರ್ಯಕ್ರಮದಲ್ಲಿ ಮಾತಾಡೋಣ. ಅದಕ್ಕೂ ಮೊದಲು ಕೇಳಿ ಅರಮನೆ ಚಿತ್ರದ ಗೀತೆ.

Euro. ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರ ಆಗ್ತಾ ಇದೆ ಕಾರ್ಯಕ್ರಮ ಚಿತ್ರ ಚಿತ್ತಾರ. ಈಗ ಸಮಯ 9:38:20. ಶ್ರೋತೃಗಳೇ, ಈ ಹಿಂದೆ ಅಂದರೆ ವೇದ, ಉಪನಿಷತ್ತು, ಪುರಾಣ, ಪುಣ್ಯಕಥೆಗಳ ಚೌಕಟ್ಟಿನಲ್ಲಿ ಬೆಳೆದು ಬಂದ ಜೀವನ ಶೈಲಿಯಲ್ಲಿ ಹಾಸ್ಯಕ್ಕೆ ಅಷ್ಟೊಂದು ಪ್ರಾಧಾನ್ಯತೆ ಇರಲಿಲ್ಲ. ಹಿಂದಿನವರ ಕಟ್ಟುಪಾಡಿನ ಪಾಲನೆಯಿಂದಲೋ ಅಥವಾ ದೇವರ ಮೇಲಿನ ಭಯದಿಂದಲೋ ಹಾಗೆ ಇದ್ದಿರಬಹುದು. ಆದರೆ ಬರ್ತಾ ಬರ್ತಾ ತ್ರಿಲೋಕ ಸಂಚಾರಿ ನಾರದ ಮಹರ್ಷಿ ದೇವತೆಗಳ ಬಗ್ಗೆ ಆಡುವ ಮಾತುಗಳು ನವಿರು ಹಾಸ್ಯಕ್ಕೆ ಎಡೆಮಾಡಿಕೊಟ್ಟವು. ಆದರೆ ಈಗಿನ ದೈನಂದಿನ ಜೀವನದಲ್ಲಿ ನಗದೆ ಲಾಫ್ಟರ್ ಕ್ಲಬ್ಗೆ ಹೋಗಿ ದುಡ್ಡು ಕೊಟ್ಟು ನಗುವ ಪರಿಪಾಠ ಬಂದಿರುವುದು ಎಂತಹ ವಿಪರ್ಯಾಸ ಅಲ್ವಾ? ಹಾಸ್ಯವು ನಗೆಹನಿಯಾಗಿ, ಚುಟುಕು, ಹರಟೆ, ಅಣಕ, ಪ್ರಹಸನವಾಗಿ ಪತ್ರಿಕೆಗಳ ಉಳಿದ ಪುಟಗಳನ್ನು ತುಂಬಿಸುವ ಸಾಹಿತ್ಯವಾಗಿ, ಓದುಗರಿಗೆ ಲೈಟ್ ರೀಡಿಂಗ್ ಅನ್ನು ನೀಡುವ ಅನಿವಾರ್ಯತೆಯ ಸ್ಥಾನವನ್ನು ಪಡೆದಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಾರದ ವಿಜಯ ಚಿತ್ರದ ಗೀತೆ ಇದು. ಹಾಡಿದವರು ಕೆಜೆ ಯೇಸುದಾಸ್. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಅಶ್ವಿತ್ ವೈದಿ. ಸಾಹಿತ್ಯ ಚಿ ಉದಯಶಂಕರ್.

0: ಹೇ ರಮ್ಯಾ, ಒಂದು ಎಲಿಗೆಂಟ್ ಡೈಮಂಡ್ ನೆಕ್ಲೆಸ್ ತಗೋಬೇಕು.
1: ಇದು ಪರ್ಫೆಕ್ಟ್ ಟೈಮಿಂಗ್. ನಮ್ಮ ಬೆಂಗಳೂರಿನ ಕೀರ್ತಿ ಲಾಲ್ಸ್ ನ ಹೊಸ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ಎಲ್ಲಾರ ಸ್ಪೆಷಲ್ ಡಿಸ್ಪ್ಲೇಗೆ ಬಂದಿದೆ. ಜೊತೆಗೆ ವೈಡ್ ರೇಂಜ್ ಆಫ್ ಡೈಮಂಡ್ ನೆಕ್ಲೆಸಸ್ ಅನ್ನ ಎಕ್ಸ್ಪ್ಲೋರ್ ಕೂಡ ಮಾಡಬಹುದು.
0: ಹೌದಾ, ಹಾಗಾದ್ರೆ ಇವತ್ತೇ ಹೋಗೋಣ.
1: ಡಿಸ್ಕವರ್ ಎಲ್ಲಾರ ಕೀರ್ತಿ ಲಾಲ್ಸ್ ಎಕ್ಸ್ಕ್ವಿಸಿಟ್ ನ್ಯಾಚುರಲ್ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ನೌ ಆನ್ ಡಿಸ್ಪ್ಲೇ ಅಟ್ ಕೀರ್ತಿ ಲಾಲ್ಸ್ ನಿಯರ್ ರಿಚ್ಮಂಡ್ ಸರ್ಕಲ್, ಬೆಂಗಳೂರು.

ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ನಗುವ ಕೇಳುತ್ತ ನಗಿಸುವುದು ಅತಿಶಯದ ಧರ್ಮ. ನಗುವ ನಗಿಸುವ, ನಗಿಸಿ ನಗುತ ಬಾಳುವ ವರವ, ಮಿಗೆ ನೀನು ಬೇಡಿಕೊಳ್ಳು ಮಂಕುತಿಮ್ಮ. ನಗುವ ನಗಿಸುವ, ನಗಿಸಿ ನಗುತ ಬಾಳುವ ವರವ, ಮಿಗೆ ನೀನು

ಬೇಡಿಕೊಳ್ಳು ಮಂಕುತಿಮ್ಮ ಎನ್ನುವ ಡಿವಿಜಿಯವರು ನಗುವಿಗೆ ಧರ್ಮದ ಮಹತ್ವವನ್ನು ನೀಡಿದ್ದಾರೆ. ಇತರರನ್ನು ನಗಿಸುವುದು ಒಂದು ಪುಣ್ಯ ಕಾರ್ಯ. ಈ ಲೋಕದಲ್ಲೇ ಸ್ವರ್ಗ ನರಕಗಳು ಇರುವುದು ಹೌದಾದರೆ ಅದು ನಗು ಮತ್ತು ಅಳುವಿನಲ್ಲಿ ಮಾತ್ರ. ನಗು ಅಂತ ಹೇಳುವುದು ಅದೊಂದು ಸಾಂಕ್ರಾಮಿಕ. ನಾವು ನಕ್ಕಾಗ ಜಗತ್ತೇ ನಮ್ಮೊಂದಿಗೆ ಸೇರಿಕೊಳ್ತದೆ. ಆದರೆ ನಾವು ಅತ್ತರೆ ನಮಗೆ ಏಕಾಂಗಿತನ ಬಿಟ್ಟು ಬೇರೇನೂ ಸಿಗೋದಿಲ್ಲ. ಆದರೆ ಕೆಲವರಿಗೆ ಏನೂ ಕೆಲಸ ಇಲ್ಲದಿರುವಾಗ, ಪರರ ದೂಷಣೆಯೇ ನಿತ್ಯದ ಕಾಯಕವಾಗಿರುವಾಗ, ಸ್ವಾರ್ಥ ರಾರಾಜಿಸುತ್ತಿರುವಾಗ ಹಾಸ್ಯಕ್ಕೆ ನಗುವಿಗೆ ಎಡೆಯಲ್ಲಿದೆ. ಈ ಅವಸರದ ಯುಗದಲ್ಲಿ ತಂದೆ ತಾಯಿಗಳ ಮನಸ್ಸು ಕೂಡ ಕಡಿವಾಣ ಇಲ್ಲದ ಕುದುರೆಯಂತೆ ಓಡ್ತಾ ಇರುವಾಗ ಅವರ ಮಕ್ಕಳ ಮನಸ್ಸನ್ನ ಪ್ರಸನ್ನಗೊಳಿಸಲಿಕ್ಕೆ ಹೇಗೆ ಸಾಧ್ಯ? ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸಂಗಡಿಗರು ಹಾಡಿರುವ ಪರಶುರಾಮ ಚಿತ್ರದ ಗೀತೆ ಇದು. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

0: ಪರೀಕ್ಷೆ ಲಾಟ್ರಿ ನನ್ಗೆ
1: ಸಿಕ್ಕಿಬಿದ್ರು. ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
2: RBI ಹೇಳುತ್ತೆ,
1: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಹೇ ರಮ್ಯಾ, ಒಂದು ಎಲಿಗೆಂಟ್ ಡೈಮಂಡ್ ನೆಕ್ಲೆಸ್ ತಗೋಬೇಕು.
4: ಇದು ಪರ್ಫೆಕ್ಟ್ ಟೈಮಿಂಗ್. ನಮ್ಮ ಬೆಂಗಳೂರಿನ ಕೀರ್ತಿ ಲಾಲ್ಸ್ ನ ಹೊಸ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ಎಲ್ಲಾರ ಸ್ಪೆಷಲ್ ಡಿಸ್ಪ್ಲೇಗೆ ಬಂದಿದೆ. ಜೊತೆಗೆ ವೈಡ್ ರೇಂಜ್ ಆಫ್ ಡೈಮಂಡ್ ನೆಕ್ಲೆಸಸ್ ಅನ್ನ ಎಕ್ಸ್ಪ್ಲೋರ್ ಕೂಡ ಮಾಡಬಹುದು.
3: ಹೌದಾ, ಹಾಗಾದ್ರೆ ಇವತ್ತೇ ಹೋಗೋಣ.
4: ಡಿಸ್ಕವರ್ ಎಲ್ಲಾರ ಕೀರ್ತಿ ಲಾಲ್ಸ್ ಎಕ್ಸ್ಕ್ವಿಸಿಟ್ ನ್ಯಾಚುರಲ್ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ನೌ ಆನ್ ಡಿಸ್ಪ್ಲೇ ಅಟ್ ಕೀರ್ತಿ ಲಾಲ್ಸ್ ನಿಯರ್ ರಿಚ್ಮಂಡ್ ಸರ್ಕಲ್, ಬೆಂಗಳೂರು.

ಕೇಳುಗರೆ, ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಚಿತ್ರಚಿತ್ತಾರ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಈಗ ಸಮಯ 9:49:50. ಶ್ರೋತೃಗಳೇ, ಕೆಲವರು ಎಷ್ಟೇ ಕಷ್ಟ ಬಂದರೂ ಅಳು ನುಂಗಿ ನಗುವವರಿದ್ದಾರೆ. ಇಂಥವರು ನಿಜಕ್ಕೂ ಶ್ರೇಷ್ಠರು ಅಂತ ಹೇಳಬಹುದು. ಕವಿ ದರಾ ಬೇಂದ್ರೆಯವರು ತಮ್ಮ ಮಗನೂರ್ವನನ್ನು ಕಳೆದುಕೊಂಡಾಗ ಕುಟುಂಬ ಅನುಭವಿಸಿದ ತೀವ್ರತರದ ದುಃಖವನ್ನು ಹಾಡಾಗಿಸಿದ್ದು ಒಂದು ವಿಶೇಷ ಉದಾಹರಣೆ. ನೀ ಹಿಂಗ ನೋಡಬೇಡ ನನ್ನ, ತಿರುಗಿ ನಾ ಹೆಂಗ ನೋಡಲೆ ನಿನ್ನ, ಇದೇ ಆ ಮನಕರಗಿಸುವ ಹಾಡು. ಹೀಗೆ ಅನೇಕ ಹಾಸ್ಯ ನಟರು, ಹಾಸ್ಯ ಬರಹಗಾರರು ದುರಂತಮಯ ಜೀವನವನ್ನು ಸಾಗಿಸಿದ್ರೂ ಕೂಡ ಇತರರನ್ನ ನಗಿಸಿದ್ದು ಮಹತ್ ಕಾರ್ಯವೇ ಸರಿ. ಹಾಸ್ಯ ನಗು ಎಂದಾಗ ಕುಹಕ, ವ್ಯಂಗ್ಯ, ಕೊಂಕು ನುಡಿ, ಅಗ್ಗದ ಜೋಕ್ಸ್ಗಳಿಗೆ ಅಲ್ಲಿ ಸ್ಥಾನಮಾನ ಇರಬಾರ್ದು. ಇವುಗಳೆಲ್ಲ ಅನಾರೋಗ್ಯಕಾರಿ ಮನಸ್ಸಿನ ಫಲ. ಇತರರನ್ನ ಚುಚ್ಚುವ, ನೋಯಿಸುವ ಕೆಲಸವನ್ನು ಕೆಲವರು ಹಾಸ್ಯದ ಹೆಸರಿನಲ್ಲಿ ಮಾಡೋದುಂಟು. ಅಂತಹ ವಿಷ ಕಾರುವವರಿಂದ ಸಮಾಜದ ಸ್ವಾಸ್ಥ್ಯಕ್ಕೆ ಅಪಾಯವಿದೆ. ಕವಿರಾಜ್ ಅವರು ಬರೆದಿರುವ ಶ್ರಾವಣಿ ಸುಬ್ರಹ್ಮಣ್ಯ ಚಿತ್ರದ ಗೀತೆ. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ, ಹಾಡಿದವರು ಸೋನು ನಿಗಮ್ ಹಾಗೂ ನಂದಿತಾ.

ಶ್ರೋತೃಗಳೇ, ಒಂದು ಕಥೆ ಹೀಗಿದೆ. ಒಬ್ಬ ನದಿ ತೀರದಲ್ಲಿ ಹಾಯಾಗಿ ನಗ್ತಾ ಕೂತಿದ್ದ. ಅಲ್ಲಿ ಕೊಪ್ಪ ಬಂದು, ಯಾಕೆ ನೀನು ಹೀಗೆ ಕೂತಿದ್ದಿ? ಕಾಡಿನಿಂದ ಕಟ್ಟಿಗೆಗಳನ್ನು ಕೊಂಡು ಹೋಗಿ ಮಾರಿ ಹಣ ಸಂಪಾದಿಸಬಹುದಲ್ಲ ಅಂತಾನೆ. ಕುಳಿತಿದ್ದವ ಮತ್ತೆ ಅಂತ ಹೇಳ್ತಾನೆ. ಹಣ ಸಂಪಾದಿಸಿ ಒಂದು ಗಾಡಿ ತಗೊಂಡು ಇನ್ನೂ ಹೆಚ್ಚಿನ ಕಟ್ಟಿಗೆಗಳನ್ನು ತುಂಬಿ ಪೇಟೆಯಲ್ಲಿ ಮಾರಿ ಹೆಚ್ಚು ಹಣ ಸಂಪಾದಿಸಬಹುದಲ್ಲ ಹೇಳ್ತಾನೆ. ಕುಳಿತಿದ್ದವ ಆಯ್ತು ಮತ್ತೇನು ಮಾಡೋದು ಅಂತಾನೆ. ಹಣ ಸಂಪಾದಿಸಿ ಒಂದು ಲಾರಿ ತಗೊಂಡು ಲೋಡುಗಟ್ಟಲೆ ಕಟ್ಟಿಗೆ ಮಾರಿ ಹಣ ಸಂಪಾದಿಸಬಹುದಲ್ಲ ಅಂತಾನೆ. ಮತ್ತೆ ಅಂತ ಕೂತಿದ್ದವ ಕೇಳ್ತಾನೆ. ಆ ಹಣದಿಂದ ಒಂದು ದೊಡ್ಡ ಬಂಗಲೆ ಕಟ್ಟಿ ಹಾಯಾಗಿ ನಗ್ತಾ ಕೂರಬಹುದಲ್ಲ ಅಂತಾನೆ. ಅದಕ್ಕೆ ಕೂತಿದ್ದವ ಹೇಳ್ತಾನೆ, ನಾನೀಗ ಮತ್ತೆ ಮಾಡ್ತಾ ಇರೋದೇನಾನ ಎಂದಾಗ ಪ್ರಶ್ನೆ ಕೇಳಿದವ ತಬ್ಬಿಬ್ಬಾಗ್ತಾನೆ. ಶ್ರೋತೃಗಳೇ, ಮನುಷ್ಯನ ಆಸೆಗೆ ಮಿತಿ ಇಲ್ಲ. ಇನ್ನೂ ಬೇಕು ಇನ್ನೂ ಬೇಕು ಎಂಬುದು ದಿನನಿತ್ಯದ ಮಂತ್ರ ಆದಾಗ ಮನುಷ್ಯನಿಗೆ ನಗುವಿಲ್ಲಿ ಬರ್ತದೆ. ಅತಿ ಆಸೆಯಿಂದಾಗಿ ರಕ್ತದೊತ್ತಡ ಹೆಚ್ಚಿ ಮಧುಮೇಹದಂತಹ ಕಾಯಿಲೆಗಳು ಬಂದು ಬದುಕಿನಲ್ಲಿ ಮತ್ತೆಂದಿಗೂ ನಗು ಬರದ ಪರಿಸ್ಥಿತಿ ಬರಬಹುದು. ನಗುವಿಗೆ ಬರ ಬರುವುದಕ್ಕಿಂತ ಮುಂಚೆಯೇ ಎಚ್ಚೆತ್ತು ಇನ್ನುಳಿದ ಜೀವನವನ್ನಾದರೂ ನಗ್ತ ನಗ್ತ ಕಳೆಯೋಣ ಅಲ್ವಾ? ನಮಸ್ಕಾರ. ನಂದಿತಾ ಹಾಗೂ ಚೇತನ್ ಅವರು ಹಾಡಿರುವ ಜೋಗ್ ಫಾಲ್ಸ್ ಚಿತ್ರದ ಗೀತೆ. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಮನೋಮೂರ್ತಿ, ಸಾಹಿತ್ಯ ಕೆ ಕಲ್ಯಾಣ್.

0: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ಪ್ರಿಯ ಶ್ರೋತೃಗಳೇ, ಇದೀಗ ಈ ಪ್ರಸಾರದಲ್ಲಿ ನಾನು ನಿಮ್ಮೊಂದಿಗೆ ಅಮ್ಮಂಡ ಸೋನಿ ಪೂವಣ್ಣ. ರೇಡಿಯೋ ಸಮಯ 10:07. ಇದೀಗ ಬಂದೊಂದು ನಿಧನ ಸುದ್ದಿ. ಕಾಲೂರು ಗ್ರಾಮ ಕಾರ್ಯರ ಪೌತಿ ಚಂಗಪ್ಪ ಅಮ್ಮಣ್ಣ ಅಯ್ಯಂಗಡ ಪೊಣ್ಣು ಸೀತಮ್ಮ ಸರಸು ಅಯ್ಯಂಗ ಇಂದು ಪೊಲಾಕ ಮರಣಪಟ್ಟಿತ್ತು. ಅಳುವದ ಬೈತ್ರ ಕಾರ್ಯರ ಸೀತಮ್ಮ ಸರಸು ಇಂಗಡ ಆಖಿರಿ ಕಾರ್ಯ ಇಂದೇ ಮಜ್ಜನತ್ರ ಮೀದ ಸ್ವಗ್ರಾಮತ್ಲು ನಡ್ಪ.
1: ಹೇ ರಮ್ಯಾ, ಒಂದು ಎಲಿಗೆಂಟ್ ಡೈಮಂಡ್ ನೆಕ್ಲೆಸ್ ತಗೋಬೇಕು.
2: ಇದು ಪರ್ಫೆಕ್ಟ್ ಟೈಮಿಂಗ್. ನಮ್ಮ ಬೆಂಗಳೂರಿನ ಕೀರ್ತಿ ಲಾಲ್ಸ್ ನ ಹೊಸ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ಎಲ್ಲಾರ ಸ್ಪೆಷಲ್ ಡಿಸ್ಪ್ಲೇಗೆ ಬಂದಿದೆ. ಜೊತೆಗೆ ವೈಡ್ ರೇಂಜ್ ಆಫ್ ಡೈಮಂಡ್ ನೆಕ್ಲೆಸಸ್ ಅನ್ನ ಎಕ್ಸ್ಪ್ಲೋರ್ ಕೂಡ ಮಾಡಬಹುದು.
1: ಹೌದಾ, ಹಾಗಾದ್ರೆ ಇವತ್ತೇ ಹೋಗೋಣ.
2: ಡಿಸ್ಕವರ್ ಎಲ್ಲಾರ ಕೀರ್ತಿ ಲಾಲ್ಸ್ ಎಕ್ಸ್ಕ್ವಿಸಿಟ್ ನ್ಯಾಚುರಲ್ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ನೌ ಆನ್ ಡಿಸ್ಪ್ಲೇ ಅಟ್ ಕೀರ್ತಿ ಲಾಲ್ಸ್ ನಿಯರ್ ರಿಚ್ಮಂಡ್ ಸರ್ಕಲ್ ಬೆಂಗಳೂರು.
3: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
4: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
5: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇಂದು ವಿದ್ವಾನ್ ಬಳ್ಳಾರಿ ಎಂ ರಾಘವೇಂದ್ರ ಅವರ ಹಾಡುಗಾರಿಕೆ. ಮೊದಲಿಗೆ ಪುರಂದರದಾಸರ ಕೀರ್ತನೆ ಸತ್ಯವಂತರಿಗಿದು ಕಾಲವಲ್ಲ. ಭೈರವಿ ರಾಗ ಖಂಡಚಾಪುತಾಳ.

0: ಪ್ರಿಯ ಶ್ರೋತೃಗಳೇ, ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದ್ವಾನ್ ಬಳ್ಳಾರಿ ಎಂ ರಾಘವೇಂದ್ರ ಅವರ ಹಾಡುಗಾರಿಕೆಯನ್ನು ಆಲಿಸಿದಿರಿ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ಸಮಯ 10:31:20. ಪ್ರೀತಿಯ ಶ್ರೋತೃಗಳೇ, ಗಮನಿಸಿ, ಇಂದು ಬೆಳಗ್ಗೆ 11:00 ಪ್ರಸಾರವಾಗಬೇಕಿದ್ದ ನನ್ನೆದೆಯ ಹಾಡು ನೇರ ಫೋನಿನ್ ಕಾರ್ಯಕ್ರಮವು ಇಂದು ಇರುವುದಿಲ್ಲ. ಇದರ ಬದಲಾಗಿ ಕನ್ನಡ ಚಿತ್ರಗೀತೆಗಳು ಪ್ರಸಾರವಾಗುತ್ತದೆ. 11:10 ಬೆಂಗಳೂರು ಕೇಂದ್ರದಿಂದ ರಾಷ್ಟ್ರಪತಿ ಶ್ರೀಮತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರೀಯ ಕೈಮಗ್ಗ ದಿನದ ಸಂದರ್ಭದಲ್ಲಿ ಭಾಗವಹಿಸುವ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಲಿದ್ದೀರಿ.
1: ಆಕಾಶವಾಣಿ ಮಡಿಕೇರಿ, ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ನವನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನಾ.

ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಸುನಿಧಿ ಚೌಹಾನ್ ಅವರ ಧ್ವನಿಯಲ್ಲಿ ಚಮೇಲಿ ಚಿತ್ರದ ಈ ಗೀತೆ. ಸಾಹಿತ್ಯ ಇರ್ಷಾದ್ ಕಾಮಿಲ್, ಸಂಗೀತ ನೀಡಿದ್ದಾರೆ ಸಂದೇಶ್ ಶಾಂಡಿಲ್ಯಾ.

ಇರ್ಷಾದ್ ಕಾಮಿಲ್ ಅವರ ಸಾಹಿತ್ಯಕ್ಕೆ ಸ್ನೇಹಾ ಖನ್ವರ್ಕರ್ ಸಂಗೀತ ನೀಡಿರುವ ಲವ್ ಆಜ್ಕಲ್ ಚಿತ್ರದ ಈ ಗೀತೆ ನೀರಜ್ ಶ್ರೀಧರ್ ಹಾಗೂ ಸುನಿಧಿ ಚೌಹಾನ್ ಅವರ ಧ್ವನಿಯಲ್ಲಿ.

0: ಹೇ ರಮ್ಯಾ, ಒಂದು ಎಲಿಗೆಂಟ್ ಡೈಮಂಡ್ ನೆಕ್ಲೆಸ್ ತಗೋಬೇಕು.
1: ಇದು ಪರ್ಫೆಕ್ಟ್ ಟೈಮಿಂಗ್. ನಮ್ಮ ಬೆಂಗಳೂರಿನ ಕೀರ್ತಿ ಲಾಲ್ಸ್ ನ ಹೊಸ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ಎಲ್ಲಾರ ಸ್ಪೆಷಲ್ ಡಿಸ್ಪ್ಲೇಗೆ ಬಂದಿದೆ. ಜೊತೆಗೆ ವೈಡ್ ರೇಂಜ್ ಆಫ್ ಡೈಮಂಡ್ ನೆಕ್ಲೆಸಸ್ ಅನ್ನ ಎಕ್ಸ್ಪ್ಲೋರ್ ಕೂಡ ಮಾಡಬಹುದು.
0: ಹೌದಾ, ಹಾಗಾದ್ರೆ ಇವತ್ತೇ ಹೋಗೋಣ.
1: ಡಿಸ್ಕವರ್ ಎಲ್ಲಾರ ಕೀರ್ತಿ ಲಾಲ್ಸ್ ಎಕ್ಸ್ಕ್ವಿಸಿಟ್ ನ್ಯಾಚುರಲ್ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ನೌ ಆನ್ ಡಿಸ್ಪ್ಲೇ ಅಟ್ ಕೀರ್ತಿ ಲಾಲ್ಸ್ ನಿಯರ್ ರಿಚ್ಮಂಡ್ ಸರ್ಕಲ್, ಬೆಂಗಳೂರು.
2: ಪ್ರಿಯ ಶ್ರೋತೃಗಳೇ, ಗಮನಿಸಿ, 11 ಗಂಟೆಗೆ ಪ್ರಸಾರವಾಗಬೇಕಿದ್ದ ನನ್ನೆದೆಯ ಹಾಡು ನೇರ ಫೋನಿನ್ ಕಾರ್ಯಕ್ರಮವು ಇಂದು ಇರುವುದಿಲ್ಲ. ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತೀರಿ. 11:10 ಬೆಂಗಳೂರು ಕೇಂದ್ರದಿಂದ ರಾಷ್ಟ್ರಪತಿ ಶ್ರೀಮತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರೀಯ ಕೈಮಗ್ಗ ದಿನದ ಸಂದರ್ಭದಲ್ಲಿ ಭಾಗವಹಿಸುವ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಲಿದ್ದೀರಿ. ಈಗ ರೇಡಿಯೋ ಸಮಯ 10:43:27

ಗಳು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನವನ್ನು ಆಲಿಸುತ್ತಿರುವಿರಿ ಶ್ರೋತೃಗಳೇ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕೇಳೋಣ ಅರಿಜಿತ್ ಸಿಂಗ್ ಅವರ ಧ್ವನಿಯಲ್ಲಿ ಲೂಡೋ ಚಿತ್ರದ ಗೀತೆ. ಸಂದೀಪ್ ಶ್ರೀವಾಸ್ತವ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಪ್ರೀತಮ್.

0: ಹೇ ರಮ್ಯಾ, ಒಂದು ಎಲಿಗೆಂಟ್ ಡೈಮಂಡ್ ನೆಕ್ಲೆಸ್ ತಗೋಬೇಕು.
1: ಇದು ಪರ್ಫೆಕ್ಟ್ ಟೈಮಿಂಗ್. ನಮ್ಮ ಬೆಂಗಳೂರಿನ ಕೀರ್ತಿ ಲಾಲ್ಸ್ ನ ಹೊಸ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ಎಲ್ಲಾರ ಸ್ಪೆಷಲ್ ಡಿಸ್ಪ್ಲೇಗೆ ಬಂದಿದೆ. ಜೊತೆಗೆ ವೈಡ್ ರೇಂಜ್ ಆಫ್ ಡೈಮಂಡ್ ನೆಕ್ಲೆಸಸ್ ಅನ್ನ ಎಕ್ಸ್ಪ್ಲೋರ್ ಕೂಡ ಮಾಡಬಹುದು.
0: ಹೌದಾ, ಹಾಗಾದ್ರೆ ಇವತ್ತೇ ಹೋಗೋಣ.
1: ಡಿಸ್ಕವರ್ ಎಲ್ಲಾರ ಕೀರ್ತಿ ಲಾಲ್ಸ್ ಎಕ್ಸ್ಕ್ವಿಸಿಟ್ ನ್ಯಾಚುರಲ್ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ನೌ ಆನ್ ಡಿಸ್ಪ್ಲೇ ಅಟ್ ಕೀರ್ತಿ ಲಾಲ್ಸ್ ನಿಯರ್ ರಿಚ್ಮಂಡ್ ಸರ್ಕಲ್, ಬೆಂಗಳೂರು.
2: ಪ್ರೀತಿಯ ಶ್ರೋತೃಗಳಿಗೆ ಗಮನಿಸಿ, 11 ಗಂಟೆಗೆ ಪ್ರಸಾರವಾಗಬೇಕಿದ್ದ ನನ್ನೆದೆಯ ಹಾಡು ನೇರ ಫೋನಿನ ಕಾರ್ಯಕ್ರಮವು ಇಂದು ಇರುವುದಿಲ್ಲ. ಬದಲಿಗೆ ಕನ್ನಡ ಚಿತ್ರಗೀತೆಗಳು ಪ್ರಸಾರವಾಗುತ್ತದೆ. 11:10 ಬೆಂಗಳೂರು ಕೇಂದ್ರದಿಂದ ರಾಷ್ಟ್ರಪತಿ ಶ್ರೀಮತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರೀಯ ಕೈಮಗ್ಗ ದಿನದ ಸಂದರ್ಭದಲ್ಲಿ ಭಾಗವಹಿಸುವ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಲಿದ್ದೀರಿ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 10:55. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನಭಜಾನವನ್ನು ಮುಂದುವರಿಸುತ್ತಾ ಈಗ ಕೇಳೋಣ ಅರಿಜಿತ್ ಸಿಂಗ್ ಹಾಗೂ ನಿಖಿತಾ ಗಾಂಧಿಯವರ ಧ್ವನಿಯಲ್ಲಿ War 2 ಚಿತ್ರದ ಗೀತೆ. ಅಮಿತಾಭ್ ಭಟ್ಟಾಚಾರ್ಯ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಪ್ರೀತಮ್.

ಶ್ರೋತೃಗಳೇ, ಇದೊಂದು ನಿಧನ ಸುದ್ದಿ. ಕಾಲೂರು ಗ್ರಾಮ ಕಾರೆರ ಪೌತಿ ಚಂಗಪ್ಪ ಅಮ್ಮಣ ಆ್ಯಂಡ ಪುಣ್ಣು ಸೀತಮ್ಮ ಸರಸು ಇಂಗ ಇಂದು ಪೊಲಾಕ ಮರಣಪಟ್ಟಿತ್ತು. ಅಳುವದು ಬಯತ್ರ ಕಾರೆರ ಸೀತಮ್ಮ ಸರಸು ಇಂಗಡ ಆಖಿರಿ ಕಾರ್ಯ ಇಂದೇ ಮಜನತ್ರ ಮೀದ ಸ್ವಗ್ರಾಮತ್ಲು ನಡುಪ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು ಸಮಯ 11:07. ಪ್ರಿಯ ಶ್ರೋತೃಗಳೇ, ಇಂದು ಪ್ರಸಾರವಾಗಬೇಕಿದ್ದ ನನ್ನೆದೆಯ ಹಾಡು ನೇರ ಫೋನಿನ ಕಾರ್ಯಕ್ರಮ ಇಂದು ಇರುವುದಿಲ್ಲ. ನೀವು ಕರೆ ಮಾಡ್ತಾ ಇದ್ದೀರಿ, ಆದರೆ ಕರೆಯನ್ನು ಸ್ವೀಕರಿಸಲು ಆಗೋದಿಲ್ಲ, ಕ್ಷಮೆ ಇರಲಿ. ಕನ್ನಡ ಚಿತ್ರಗೀತೆಯನ್ನು ಕೇಳಬಹುದು, ಯಾಕೆಂದರೆ 11:10 ಇಂದು ಬೆಂಗಳೂರು ಕೇಂದ್ರದಿಂದ ರಾಷ್ಟ್ರಪತಿ ಶ್ರೀಮತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರೀಯ ಕೈಮಗ್ಗ ದಿನದ ಸಂದರ್ಭದಲ್ಲಿ ಭಾಗವಹಿಸುವ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಲಿದ್ದೀರಿ. ಈಗ ದಿಯಾ ಚಿತ್ರದ ಒಂದು ಗೀತೆಯನ್ನು ಕೇಳೋಣ. ಸಂಜಿತ್ ಹೆಗಡೆ ಹಾಗೂ ಚಿನ್ಮಯಿ ಅವರ ಧ್ವನಿಯಲ್ಲಿ ಧನಂಜಯ್ ರಂಜನ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಬಿ ಅಜನೀಶ್ ಲೋಕನಾಥ್.

ಇನ್ನು ಕೇಳೋಣ ರಾಘವೇಂದ್ರ ಕಾಮತ್ ಅವರ ಸಾಹಿತ್ಯಕ್ಕೆ ನಕುಲ್ ಅಭ್ಯಂಕರ್ ಸಂಗೀತ ನೀಡಿರುವ ಲವ್ ಮಾಕ್ಟೇಲ್ 3 ಚಿತ್ರದ ಗೀತೆ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ.

ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 11:10. ಇನ್ನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಕೇಂದ್ರದಿಂದ ರಾಷ್ಟ್ರಪತಿ ಶ್ರೀಮತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರೀಯ ಕೈಮಗ್ಗ ದಿನದ ಸಂದರ್ಭದಲ್ಲಿ ಭಾಗವಹಿಸುವ ಕಾರ್ಯಕ್ರಮದ ನೇರ ಪ್ರಸಾರ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 12:31:09.
1: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
2: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
3: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
2: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
3: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
2: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
4: ಕಠಿಣ ಶ್ರಮದ ಸಂದರ್ಭದಲ್ಲಿಯೂ ಸ್ವಉದ್ಯೋಗವನ್ನ ಕಂಡುಕೊಂಡು ರೇಡಿಯೋವನ್ನ ವ್ಯಾಪಾರ ಮಾಡುತ್ತಾ, ರೇಡಿಯೋ ಕಾರ್ಯಕ್ರಮಗಳನ್ನ ಆಲಿಸುತ್ತಾ, ರೇಡಿಯೋದ ಮಹತ್ವವನ್ನ ಸಾರುತ್ತಾ ಬಂದಿರುವ
5: ತಗೊಂಡು ಹಾಡಾಕ್ಬೇಕು ಈ ಹಾಕ್ಬೇಕು ಅಂತಲ್ಲ, ಒಬ್ರಿಗೆ ಅಭಿಮಾನಿ ಕೇಳ್ತಾರೆ ಇಂತ ಹಾಡಾಕಿ ಅಂತ ಕೇಳ್ತಾರೆ. ಖುಷಿಯನ್ನು ಅದು ಕೇಳ್ತಾ ಇರ್ತೀನಿ.
4: ಪ್ರೀತಿಯ ಶ್ರೋತೃಗಳೇ, ಇದೇ ಶನಿವಾರ ಅಂದರೆ ನಾಳೆನ ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ರೇಡಿಯೋ ಅಭಿಮಾನಿ ಮಡಿಕೇರಿ ಆಕಾಶವಾಣಿ ಕೇಂದ್ರ ಆರಂಭವಾದ ದಿನಗಳಿಂದಲೂ ಆಕಾಶವಾಣಿಯ ಕಾರ್ಯಕ್ರಮವನ್ನು ಕೇಳುತ್ತಾ ಜನರಿಗೆ ಆಕಾಶವಾಣಿಯ ಬಗ್ಗೆ ಅರಿವನ್ನು ಮೂಡಿಸುತ್ತಿರುವಂತಹ ಮಡಿಕೇರಿಯ KS ವೆಂಕಟೇಶ್ ಶೆಟ್ಟಿ.
5: ಅಪ್ಪ ಮಾಡಿದ ಅಪ್ಪನಿಗೆ ನಾವು ಮಾಡಿದ್ ನಾವು ನಾವು ದುಡಿದು ಹೊಟ್ಟೆ ತುಂಬ ತಿಂದೆ ಊಟ ನೆಮ್ಮದಿ
4: ಸಮಯ ನಾಳೆ ಸಂಜೆ 5 ಗಂಟೆಗೆ ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಕಾರ್ಯಕ್ರಮವನ್ನ ಕೇಳ್ತೀರಾ ಅಲ್ಲ?
6: ಜೀವನಕ್ಕೆ ಮುಖ್ಯ ಆಧಾರವಾದ ಗಾಳಿಯೂ ಕೂಡ ಮಾಲಿನ್ಯವೆಂಬ ಹಿಡಿತಕ್ಕೆ ಸಿಕ್ಕಿ ನಲುಗುತ್ತಿದೆ. ಇದರಿಂದ ಮನುಷ್ಯರು ಮಾತ್ರವಲ್ಲದೆ ಪ್ರಾಣಿ ಪಕ್ಷಿಗಳೂ ಕೂಡ ಸಂಕಷ್ಟಕ್ಕೆ ಸಿಲುಕಿವೆ. ಹೆಚ್ಚುತ್ತಿರುವಂತಹ ಜನಸಂಖ್ಯೆಯ ಕಾರಣ ಕಾಡುಗಳನ್ನು ನಾಶಗೊಳಿಸಲಾಗಿದೆ. ಇದರಿಂದ ಪ್ರಕೃತಿಯ ಸಮತೋಲನವೇ ಏರುಪೇರಾಗುತ್ತಿದೆ. ವೃಕ್ಷಗಳು ಜೀವಿಗಳಿಗೆ ಅತ್ಯವಶ್ಯಕವಾದ ಪ್ರಾಣವಾಯುವನ್ನು ಪ್ರಸಾರ ಮಾಡುತ್ತವೆ. ಮಳೆ ಮತ್ತು ಶುದ್ಧ ಗಾಳಿಯನ್ನು ಪಡೆಯಲು ವೃಕ್ಷಗಳು ಅವಶ್ಯಕವಾಗಿವೆ. ಆದುದರಿಂದ ಮರಗಳನ್ನ ಬೆಳೆಸೋಣ, ಕಾಡನ್ನು ಉಳಿಸೋಣ. ಪ್ರಕೃತಿಯನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆ.
0: ಇದೊಂದು ನಿಧನ ಸುದ್ದಿ. ಕಾಲೂರು ಗ್ರಾಮ ಕಾರೇರ ಪೌತಿ ಚಂಗ

0: ಆಕಾಶವಾಣಿ
1: ಆಕಾಶವಾಣಿ ನಮ್ಮ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಕೇಳಿ, ಆಸ್ತಮಾ ಕಾಯಿಲೆಗೆ ಕಾರಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ಶ್ವಾಸಕೋಶ ತಜ್ಞರಾದ ಡಾಕ್ಟರ್ ಸುಪ್ರೀತಾ ಟಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳವಾರ್.
2: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಶ್ವಾಸಕೋಶ ತಜ್ಞರಾಗಿರುವಂತಹ ಡಾಕ್ಟರ್ ಸುಪ್ರೀತಾ ಟಿ ಅವರು. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಆಸ್ತಮಾ ಕುರಿತಂತೆ ಮಾಹಿತಿಯನ್ನ ಮಾಡಿಕೊಳ್ಳೋಣ. ಮೇಡಮ್ ನಮಸ್ಕಾರ.
3: ನಮಸ್ಕಾರ.
2: ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಆಸ್ತಮಾ ಕುರಿತಂಗೆ ಮಾತಾಡಬಹುದು ಅಂತ ಅನ್ಸುತ್ತೆ. ಮೊದಲನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಆಸ್ತಮಾ ಅಂದ್ರೆ ಏನು ಮೇಡಮ್?
3: ಆಸ್ತಮಾ ಅಂದ್ರೆ ಒಂದು ದೀರ್ಘಕಾಲದ ಶ್ವಾಸಕೋಶದ ತೊಂದ್ರೆ. ಅದು ಯೂಶಲಿ ವಾಯುನಾಳಗಳ ಊತದಿಂದ ಬರುತ್ತೆ. ವಾಯುನಾಳ ಊತ ಸುಮಾರು ತೊಂದರೆಗಳಿಂದ ಆಗಿರ್ಬೋದು, ಬಿಕಾಸ್ ಆಫ್ ಅಲರ್ಜನ್ ಎಕ್ಸ್ಪೋಸ್ ಆದಾಗ ಅದರಿಂದ ಟ್ರಿಗರ್ ಆಗ್ಬೋದು, ಅಥವಾ ಬೇರೆ ಪಲ್ಯೂಷನ್ ಅಥವಾ ಬೇರೆ ಈಗ ಪಶು ಅಥವಾ ಡಾಗ್ಸ್ ಅದ್ರೆಲ್ಲ ಡ್ಯಾಂಡರ್ಸ್ ಅಂತ ಹೇಳ್ತೀವಿ, ಆ ಧೂಳಿಂದನೋ ಅಥವಾ ತುಂಬಾ ಎಮೋಷನಲ್ ಸ್ಟ್ರೆಸ್ ಆದಾಗ ಅಥವಾ ತುಂಬಾ ಎಕ್ಸಸೈಸ್ ಮಾಡ್ದವ್ರಿಗೆ, ಅಂದ್ರೆ ಆಲ್ರೆಡಿ ಆಸ್ತಮಾ ಇದ್ದು ಎಕ್ಸಸೈಸ್ ಮಾಡ್ದವ್ರಿಗೆ ಈ ತರದಿಂದ ವಾಯುನಾಳದ ಊತ ಆಗ್ಬೋದು ಅಥವಾ ಲೋಳೆ ಬರ್ಬೋದು. ಲೋಳೆ ಅಂದ್ರೆ ಸೆಕ್ರೀಷನ್ಸ್ ತುಂಬ್ಕೋಬಹುದು. ಸೊ ದೀರ್ಘಕಾಲದಿಂದ ಆಗಿ ಇದ್ರಿಂದ ದಮ್ ಕಟ್ಬೋದು, ಇಲ್ಲ ಕೆಮ್ ಬರ್ಬೋದು, ಅಥವಾ ವೀಸಿಂಗ್ ಬರ್ಬೋದು. ವೀಸಿಂಗ್ ಅಂದ್ರೆ ಶಿಳ್ಳೆ ಹೊಡೆಯೋ ಶಬ್ದ ಬರುತ್ತೆ. ಸೊ ಇದೇ ಆಸ್ತಮಾ ಅಂತ ಹೇಳ್ತೀವಿ ನಾವು.
2: ಏನೇನು ಲಕ್ಷಣಗಳು ಕಾಣಿಸ್ಕೊಳುತ್ತೆ?
3: ಯೂಶಲಿ ಆಸ್ತಮಾ ಮೇನ್ ತೊಂದ್ರೆ ದಮ್ ಕಟ್ಟತ್ತೆ, ಎದೆ ಕಟ್ಟದಂಗ ಆಗುತ್ತೆ, ಚೆಸ್ಟ್ ಟೈಟ್ನೆಸ್ ಆಗ್ಬೋದು, ಅಥವಾ ವೀಸಿಂಗ್ ಸೌಂಡ್ ಬರ್ಬೋದು, ಅಥವಾ ತುಂಬಾ ದೀರ್ಘಕಾಲದ ಕೆಮ್ ಬರ್ಬೋದು. ಇಷ್ಟು ಮೇನ್ ಲಕ್ಷಣಗಳಿರುತ್ತೆ, ಕೆಮ್ಮು, ದಮ್ಮು, ವೀಸಿಂಗ್ ಶಬ್ದ ಅಂಡ್ ಚೆಸ್ಟ್ ಟೈಟ್ನೆಸ್. ಎದೆ ಹಿಡ್ಕೊಂಡಾಗ.
2: ತುಂಬಾ ಕಾಲ ಅಂತಂದ್ರೆ ಎಷ್ಟು ವಾರಗಳ, ತಿಂಗಳುಗಳ, ವರ್ಷಗಳ, ಹೇಗೆ?
3: ಯೂಶಲಿ ಇದು ಕ್ರಾನಿಕ್ ಡಿಸೀಸ್ ಅಂತ ಹೇಳ್ತೀವಿ. ಆಸ್ತಮಾ ಸಡನ್ ಆಗಿ ಶುರು ಆಗಿತ್ತು ಅಂತ ಏನಲ್ಲ, ಕೆಲವ್ರಿಗೆ ಚಿಕ್ಕ ವಯಸ್ಸಿಂದನೂ ಶುರು ಆಗಿರತ್ತೆ. ಸೊ ಚಿಕ್ಕ ವಯಸ್ಸಲ್ಲೂ ಬಂದು ಬಂದು ಅಲರ್ಜನ್ ಎಕ್ಸ್ಪೋಸ್ ಏನಾಗ್ತಾರೆ ಅಂದ್ರೆ, ಎಲ್ಲಾರ್ಗು ಒಂದೇ ಅಲರ್ಜನ್ಸ್ ಇರಲ್ಲ. ಕೆಲವ್ರಿಗೆ ಚಳಿಗಾಲದಲ್ಲಿ ಮಾತ್ರ ಬರುತ್ತೆ, ಕೆಲವ್ರಿಗೆ ಧೂಳಿಗೆ ಹೋದ್ರೆ ಮಾತ್ರ ಬರುತ್ತೆ, ಕೆಲವು ಫ್ರಾಗ್ರೆನ್ಸ್ ಏನಂತೆ ಪರ್ಫ್ಯೂಮ್ ಅಥವಾ ಕೆಲವ್ರಿಗೆ ಈ ಜಾಸ್ಮಿನ್ ಫ್ಲವರ್ಸ್ ಪರ್ಫ್ಯೂಮ್ ಆತರ ಎಕ್ಸ್ಪೋಸ್ ಆದಾಗ ಬರುತ್ತೆ. ಅದು ಎಕ್ಸ್ಪೋಸ್ ಆಗಿಲ್ಲ ಅಂದ್ರೆ ನಾರ್ಮಲ್ ಕಂಟ್ರೋಲ್ ಅಲ್ಲಿ ಬರ್ಬೋದು.
2: ಅಲ್ಲ, ಈಗ ಸಹಜವಾಗಿ ಆತರದ್ದು ಧೂಳಿಗೆ ಹೋದಾಗ ಕೆಮ್ಮ ಬರುವಂತದ್ದು ಅಥವಾ ಯಾವ್ದೋ ಒಂದು ಪರಿಮಳವನ್ನ ತಗೊಂಡಾಗ ಕೆಮ್ಮ ಬರುವಂತದ್ದು, ಸೀನ್ ಬರುವಂತದ್ದು, ಇದಕ್ಕೆಲ್ಲ ನಾವು ಅಲರ್ಜಿ ಅಂತ ಹೇಳ್ಬಿಡ್ತೀವಿ ಅಲ್ವಾ?
3: ಆಸ್ತಮಾಗೆ ಒನ್ ಆಫ್ ದ ಮೂಲ ಕಾರಣನೇ ಅಲರ್ಜಿ. ಎಲ್ಲಾ ಆಸ್ತಮಾನು ಅಲರ್ಜಿಯ ಆಸ್ತಮಾ ಅಂತ ಅನ್ನಲ್ಲ.
2: ಹಾಗಾದ್ರೆ ಎಲ್ಲಾ ಆಸ್ತಮಾ ಅಂತಂದ್ರೆ ಎಷ್ಟು ಪ್ರಕಾರಗಳಿದೆ ಆಸ್ತಮಾದಲ್ಲಿ?
3: ಎರಡು ಪ್ರಕಾರ ಇದೆ, ಒಂದು ಅಲರ್ಜಿಕ್ ಆಸ್ತಮಾ, ಒಂದು ನಾನ್ ಅಲರ್ಜಿಕ್ ಆಸ್ತಮಾ ಅಂತ ಬರುತ್ತೆ. ಸೊ ಇವಾಗ ನಮ್ಗೆ ಮೇನ್ ಟ್ರೀಟ್ಮೆಂಟ್ ಬರೋದು ಅಲರ್ಜಿಕ್ ಆಸ್ತಮಾಗೆ, ಬಿಕಾಸ್ ಮೋಸ್ಟ್ ಆಫ್ ದೆಮ್ ವಿಲ್ ಬಿ ಅಲರ್ಜಿಕ್ ಆಸ್ತಮಾಟಿಕ್ಸ್. ಸೊ ಅವ್ರದಕ್ಕೆ ಟ್ರೀಟ್ಮೆಂಟ್ ಫೋಕಸ್ ಆಗ್ಬೇಕಾಗ್ ಬರತ್ತೆ. ನಾನ್ ಅಲರ್ಜಿಕ್ ಆಸ್ತಮಾಗೆ ಅದ್ರದೇ ಸಪರೇಟ್ ಟ್ರೀಟ್ಮೆಂಟ್ ಬರುತ್ತೆ, ಅವ್ರಿಗೆ ಡಯಾಗ್ನೋಸಿಸ್ ಬೇರೆ ತರ ಇರುತ್ತೆ.
2: ನಾನ್ ಅಲರ್ಜಿಕ್ ಅಂತಂದ್ರೆ ಈ ಅಲರ್ಜಿಗಳು ಇಲ್ಲದೆ ಇದ್ದಾಗ್ಲೂ ಆಸ್ತಮಾ ಇರುತ್ತೆ.
3: ಹೌದು, ನಾನ್ ಅಲರ್ಜಿಕ್ ಇಲ್ಲದೆ ಇದ್ದಾಗ್ಲೂ ಆಸ್ತಮಾ ಇರುತ್ತೆ. ಕೆಲವ್ರಿಗೆ ಒಬಿಯಸಿಟಿ ಇರುತ್ತಲ್ಲ, ಅಂದ್ರೆ ತುಂಬಾ ದಪ್ಪ ಇದ್ದಾಗ ಅಥವಾ ಕೆಲವು ಆಲ್ರೆಡಿ ಶ್ವಾಸಕೋಶದ ತೊಂದರೆಗಳಿರುತ್ತೆ ಅಲ್ಲ, ಆತರ ಇದ್ದವ್ರಿಗೆ ಶ್ವಾಸಕೋಶ ವೀಕ್ ಇದ್ದಾಗ ಆಸ್ತಮಾ ತರ ಲಕ್ಷಣಗಳು ಬರುತ್ತೆ.
2: ಶ್ವಾಸಕೋಶ ಹುಟ್ಟಿದಾಗಿಂದ ವೀಕ್ ಆಗಿರುತ್ತಾ?

0: ಯಾಕೆ ವೀಕ್ ಆಗುತ್ತೆ?
1: ಬೆಳೀತಾ ಬೆಳೀತಾ ವೀಕ್ ಆಗ್ಬೋದು. ಈಗ ಸಿಒಪಿಡಿ ಅಂತ ಹೇಳ್ತೀವಿ, ಇನ್ನೊಂದು ಪ್ಯಾರಲಲ್ ಆಫ್ ಆಸ್ಮಾ, ಅದು ಅಲರ್ಜಿಯಿಂದ ಅಲ್ಲ, ಸ್ಮೋಕಿಂಗ್ ಬೇರೆ ಬೇರೆ ಕಾರಣಗಳಿಂದ. ಈಗ ತುಂಬಾ ವರ್ಷಗಳಿಂದ ಒಲೆಯಲ್ಲಿ ಅಡಿಗೆ ಮಾಡಿರ್ತಾರೆ, ಅಥವಾ ತುಂಬಾ ವರ್ಷಗಳು ಸ್ಮೋಕಿಂಗ್ ಮಾಡಿರ್ತಾರೆ, ಅಥವಾ ತುಂಬಾ ವರ್ಷ ಇಂಡಸ್ಟ್ರಿ ಹೊಗೆಯಲ್ಲಿ ಕೆಲಸ ಮಾಡಿರ್ತಾರೆ, ಇಂಥವ್ರಿಗೆ ಸಿಒಪಿಡಿ ಬರೋ ಚಾನ್ಸಸ್ ಇರುತ್ತೆ. ಅಂದ್ರೆ ಅವ್ರಿಗೆ ಅಲರ್ಜಿ ಹಿಸ್ಟ್ರಿನೇ ಇರಲ್ಲ. ಹಾಗೆ ಸೇಮ್ ನನಗೆ ಹೇಳ್ದಲ್ಲ ಸಿಂಪ್ಟಮ್ಸ್, ಕೆಮ್ಮು, ದಮ್ಮು, ವೀಸಿಂಗ್ ಇದೆಲ್ಲಾನು ಇರುತ್ತೆ. ಇದು ಸಿಒಪಿಡಿ ಅಂತ ಹೇಳ್ತೀವಿ, ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್. ಇನ್ನೊಂದು ಬಂದು ಆಸ್ತಮಾ. ಇದಕ್ಕೂ ಅದಕ್ಕೂ ಡಿಫ್ರೆನ್ಸ್ ಏನು ಅಂದ್ರೆ, ಆಸ್ತಮಾ ಇವಾಗ ನೀವು ಒಂದು ಏನಾದ್ರೂ ಎಕ್ಸ್ಪೋಸ್ ಆದ್ರೆ ಅದು ಇರುತ್ತೆ, ಸ್ವಲ್ಪ ದಿನ ಎಲ್ಲ ಸರಿ ಹೋದ್ಮೇಲೆ ತಮ್ಮು ಒಂಚೂರು ಇರಲ್ಲ, ಕೆಮ್ಮು ಒಂಚೂರು ಇರಲ್ಲ. ಬಟ್ ಸಿಒಪಿಡಿ ಹಂಗಲ್ಲ. ಸೊ ಸಿಒಪಿಡಿ ಇವಾಗ ಯಾವಾಗ್ಲೂ ಬೇಸ್ ಲೈನ್ ಸ್ವಲ್ಪ ದಮ್ಮು ಅಥವಾ ಸ್ವಲ್ಪ ಕೆಮ್ಮು ಇದ್ದೇ ಇರುತ್ತೆ. ಅದು ಏನಾದ್ರೂ ಧೂಳಿಗೋದ್ರೆ ಅಥವಾ ಕರೆಕ್ಟ್ ಆಗಿ ಮೆಡಿಸಿನ್ ತಗೊಳ್ದೆ ಇದ್ರೆ ಅಥವಾ ಏನಾದ್ರೂ ಇನ್ಫೆಕ್ಷನ್ ಆದಾಗ ಜೋರಾಗತ್ತೆ, ಸ್ವಲ್ಪ ಇದ್ದಿದ್ದು ತುಂಬಾ ಜೋರಾಗತ್ತೆ. ಮತ್ತೆ ಟ್ರೀಟ್ಮೆಂಟ್ ಕೊಟ್ಮೇಲೆ ಸ್ವಲ್ಪ ಆಲ್ಮೋಸ್ಟ್ ಇನ್ನೊಂದ್ ಚೂರ್ ಇದೆ ಅನ್ನೋ ತರ ಯಾವಾಗ್ಲೂ ಇದ್ದೇ ಇರತ್ತೆ. ಅಂಡ್ ಅದು ಯೂಶಲಿ ಸಿಒಪಿಡಿ ವಯಸ್ಸಾದವ್ರಿಗೆ ಜಾಸ್ತಿ, ಅಂಡ್ ಈ ಎಲ್ಲಾ ಎಕ್ಸ್ಪೋಜರ್ ಆಗಿದ್ದವ್ರಿಗೆ ಬರೋ ಚಾನ್ಸಸ್ ಇರುತ್ತೆ. ಬಟ್ ಸ್ಮೋಕರ್ಸ್ಗೆ ಮಾತ್ರ ಆಸ್ಮಾ ಬರೋದು ಅಥವಾ ದಮ್ ಕಟ್ಟೋದು ಅಂತ ಏನಿಲ್ಲ, ಚಿಕ್ಕ ಮಕ್ಕಳಿಂದಾನೆ ಶುರು ಆಗುತ್ತೆ. ಯಾಕಂದ್ರೆ ಹುಟ್ಟಾನೆ ಅವ್ರಿಗೆ ಆತರ ಸಮಸ್ಯೆ ಇರುತ್ತೆ. ಸೊ ಫಸ್ಟ್ ನಾವು ಈ ತರ ಲಕ್ಷಣಗಳಿದ್ರೆ ನಾವು ಸಿಂಪ್ಟಮ್ಸ್ ಆಧಾರಿತ ನೋಡ್ಕೊಂಡು ಡಯಾಗ್ನೋಸಿಸ್ ಬರ್ತೀವಿ.
0: ಈಗ ಹುಟ್ಟುತ್ತಾನೆ ಇರುತ್ತೆ ಅಂತ ಅಂದ್ರಲ್ಲ, ಹಂಗಾದ್ರೆ ಇದು ಹೆರಿಡಿಟಿಯಿಂದ ಅನುವಂಶಿಕವಾಗಿ ಬರುವಂತ ಕಾಯಿಲೆನಾ?
1: ಆಸ್ಮಾ ಅನುವಂಶಿಕ, ಹೌದು.
0: ಅಪ್ಪ ಅಮ್ಮ ಅಜ್ಜಿ ತಾತ ಯಾರಿಗಿದ್ರು ಬರುತ್ತೆ,
1: ಸೋದರತೆ ಸೋದ್ರು ಮಾವ ಆತರ ಯಾರಿಗಿದ್ರು ಬಂದೇ ಬರುತ್ತೆ ಅಂತ ಎಲ್ಲ ಬರೋ ಚಾನ್ಸಸ್ ಇರುತ್ತೆ. ಈಗ ಕೆಲವರಿಗೆ ಬರೀ ಅಲರ್ಜಿಕ್ ರೈನೈಟಿಸ್ ಇರುತ್ತೆ, ಅಂದ್ರೆ ಬರೀ ಸೀನೋದು ಬರೀ ನೆಗಡಿ ಆಗ್ತಾನೆ ಇರೋದು, ಅಂತವ್ರಿಗೆ ಕೆಲವು ವರ್ಷ ಆದ್ಮೇಲೆ ಆಸ್ಮಕ್ ತಿರ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಶ್ವಾಸಕೋಶ ತುಂಬಾ ವೀಕ್ ಮಾಡ್ತಾ ಮಾಡ್ತಾ ಮಾಡ್ತಾ ಅದು ಆಸ್ಮಕ್ಕೆ ತಿರ್ಕೊಳ್ಳೋ ಚಾನ್ಸಸ್ ಇರುತ್ತೆ.
0: ಈಗ ಮಕ್ಕಳಿಗೆ ಮತ್ತೆ ತುಂಬಾ ವಯಸ್ಸಾದವ್ರಿಗೆ ಅತಿ ಹೆಚ್ಚು ಇದು ಕಾಡುತ್ತೆ ಅಂತ ಹೇಳಿದ್ರಿ.
1: ಹೌದು, ಮಕ್ಕಳಿಗೆ ಕಾಣಿಸುತ್ತೆ. ಅತಿ ಹೆಚ್ಚು ವಯಸ್ಸಾದವ್ರಿಗೆ ಆಸ್ತಮಾಗಿಂತ ಸಿಒಪಿಡಿ, ಯಾಕೆಂದ್ರೆ ಅವರು ಈಗ ವಯಸ್ಸಾದವರೆಲ್ಲ ಆಲ್ಮೋಸ್ಟ್ 60-70 ಇಯರ್ಸ್ ಹಳೆ ಕಾಲದವ್ರು ಇರ್ತಾರೆ. ಮೋಸ್ಟ್ ಆಫ್ ದೆಮ್ ಒಲೆಯಲ್ಲಿ ಅಡಿಗೆ ಮಾಡಿರ್ತಾರೆ, ಸೊ ಒಲೆಯಲ್ಲಿ ಅಡಿಗೆ ಮಾಡಿರ್ಬೋದು ಅಥವಾ ಸ್ಮೋಕ್ ಮಾಡಿರ್ಬೋದು. ಸೊ ಇದೆಲ್ಲ ಕಾರಣಕ್ಕೆ ಸಿಒಪಿಡಿ ಬರೋ ಚಾನ್ಸಸ್ ಇರುತ್ತೆ. ಆಸ್ತಮಾ ವಯಸ್ಸಾದವ್ರಿಗೆ ಬರೋದು ಅಂದ್ರೆ ಏನೂ ಇಲ್ಲದೆ ಸಡನ್ ಆಗಿ ಬಂತು, ಯಾವತ್ತು ನಾನು ಒಲೆಯಲ್ಲಿ ಅಡಿಗೆ ಮಾಡಿಲ್ಲ, ಯಾವತ್ತು ಸ್ಮೋಕೇ ಮಾಡಿಲ್ಲ ಅಂತವ್ರಿಗೆ ಬಂತು ವಿತ್ ಅಲರ್ಜಿ ಸಿಂಪ್ಟಮ್ಸ್ ಇದ್ರೆ ಮಾತ್ರ ನಾವು ವಯಸ್ಸಾದವ್ರಿಗೆ ಆಸ್ತಮಾ ಅಂತ ಕನ್ಸಿಡರ್ ಮಾಡ್ಬೋದು. ಅದು ಕಮ್ಮಿ ಚಾನ್ಸಸ್ ಇರುತ್ತೆ. ಯೂಶಲಿ ಆಸ್ತಮಾ ಚಿಕ್ಕ ಏಜ್ ಇಂದಾನೆ ಸ್ಟಾರ್ಟ್ ಆಗುತ್ತೆ. ಹಂಗಂತ ಅಂದ್ರೆ 1-2 ವರ್ಷ ಅಂತ ಅಲ್ಲ, ಒಂದ್ 5-15 ವರ್ಷದಿಂದ ಶುರು ಆಗ್ಬೋದು. ಕೆಲವ್ರಿಗೆ ಪ್ರೆಗ್ನೆನ್ಸಿ ಆದ್ಮೇಲೆ ಬೇಸ್ ಲೈನ್ ಅಲ್ಲಿ ಇರುತ್ತೆ, ಯಾವತ್ತು ಕಾಣಿಸ್ಕೊಂಡಿರಲ್ಲ ಅಥವಾ ಕಾಣಿಸ್ಕೊಂಡ್ರು ಏನೋ ಯೂಶಲಿ ಕೆಮ್ಮು ಆತರ ಅನ್ಕೊಂಡಿರ್ತಾರೆ. ಒನ್ಸ್ ಪ್ರೆಗ್ನೆಂಟ್ ಆದ್ಮೇಲೆ ಏನಾಗುತ್ತೆ, ಇಮ್ಯುನಿಟಿ ಕಮ್ಮಿ ಆಗತ್ತಲ್ಲ ಅವರಿಗೆ, ಸೊ ಅವಾಗ ಜೋರ್ ಆಗತ್ತೆ ಏನಿದ್ದಿದ್ ಸಿಂಪ್ಟಮ್ ಆಚೆ ಬರಕ್ ಸ್ಟಾರ್ಟ್ ಆಗತ್ತೆ. ಪೋಸ್ಟ್ ಪ್ರೆಗ್ನೆನ್ಸಿ ಅವ್ರಿಗೆ ಆಸ್ಮಾ ಲಕ್ಷಣಗಳು ಜೋರ್ ಆಗ್ತಾ ಬರುತ್ತೆ. ಯೂಶಲಿ ಯಂಗರ್ ಜನರೇಷನ್ಗೆ ಜಾಸ್ತಿ ಕಾಣಿಸ್ಕೊಳ್ಳೋದಿದು. ಬಟ್ ಟ್ರೀಟ್ಮೆಂಟ್ ಅನ್ನೋದಿದೆ, ಆಸ್ಮಾ ಕ್ಯೂರ್ ಮಾಡಕ್ ಆಗಲ್ಲ, ಅದಕ್ಕೆ ಟ್ರೀಟ್ಮೆಂಟ್ ಇರುತ್ತೆ, ಕಂಟ್ರೋಲ್ ಅಲ್ಲಿ ಇಡ್ಕೋಬಹುದು ಆಸ್ತಮಾನ.
0: ಒಂದ್ಸರ್ತಿ ಬಂದ್ರೆ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಅಥವಾ ಪೂರ್ತಿ ಕಡಿಮೆ ಮಾಡಬಹುದು ಅನ್ನೋ ತರದಿಲ್ಲ.
1: ಈಗ ಬಿಪಿ ಶುಗರ್ ಹೇಗೋ ನಾವು ಮಾತ್ರೆ ತಗೊಂಡು ಕಂಟ್ರೋಲ್ ಅಲ್ಲಿ ಇಡ್ಕೋಬಹುದು, ಅದೇ ಕಂಪ್ಲೀಟ್ ಆಗಿ ವಾಸಿ ಮಾಡಕ್ ಆಗಲ್ಲ ಬಿಪಿ ಶುಗರ್. ಅದೇ ತರ ಆಸ್ಮಾ ಕೂಡ ಇನ್ಹೇಲರ್ಸ್ ಏನ್ ಕೊಟ್ಟಿರ್ತೀವಿ ಅದನ್ನ ತಗೊಂಡು ಕಂಟ್ರೋಲ್ ಅಲ್ಲಿ ಇಡ್ಕೋಬಹುದು, ಹೊರ್ತು ಅದನ್ನ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡಕ್ ಆಗಲ್ಲ. ನೀವು ಮತ್ತೆ ಎಕ್ಸ್ಪೋಜರ್ ಆದ್ರೆ ಮತ್ತೆ ಬಂದೇ ಬರತ್ತೆ.
0: ಮತ್ತೆ ಒಬ್ಬ ವ್ಯಕ್ತಿ ಜೀವನ ನಡೆಸ್ಬೇಕಲ್ವಾ, ಅವಾಗ ಹೊರಗಡೆ ಹೋಗ್ಬೇಕಾಗತ್ತೆ, ಧೂಳಿಗ್ ಹೋಗ್ಬೇಕು, ಮಳೆಗ್ ಹೋಗ್ಬೇಕು, ಚಳಿಗ್ ಹೋಗ್ಬೇಕು, ಹಾಗಾಗಿ ಅವ್ರಿಗೆ ಪದೇ ಪದೇ ಅಟ್ಯಾಕ್ ಆಗ್ತಾನೆ ಇರುತ್ತೆ, ಏನ್ ಮಾಡ್ಬೇಕು?
1: ಅದಕ್ಕೆ ಅಂತಾನೆ ಇನ್ಹೇಲರ್ಸ್ ಕೊಟ್ಟಿರ್ತೀವಲ್ಲ. ಇನ್ಹೇಲರ್ ತಗೊಂತಿದ್ದಾಗ ಅವ್ರಿಗೆ ಏನು ಎಕ್ಸ್ಪೋಸ್ ಆದ್ರೂ ಬರಲ್ಲ, ಯಾಕಂದ್ರೆ ಅವ್ರಿಗೆ ಆಲ್ರೆಡಿ ಔಷಧಿ ಕೊಟ್ಟಿರ್ತೀವಿ. ಔಷಧಿ ಡೈರೆಕ್ಟ್ ಶ್ವಾಸಕೋಶದ ಏನೇ ಈ ಟ್ರಿಗರ್ ಆದ್ರೂನು ಒಳಗಡೆ ಹಾಗೆ ಇರುತ್ತೆ. ಇನ್ಹೇಲರ್ಸ್ ಅದ್ ತಗೊಂಡಾಗ ಅದು ಸಿಂಪ್ಟಮ್ಸ್ ಬರದೇ ಇರಂಗೆ ತಡೆಯುತ್ತೆ. ಅದೇ ನಾವು ಇನ್ಹೇಲರ್ಸ್ ತಗೊಳ್ದೇನೆ ಅಥವಾ ಏನು ಔಷಧಿ ತಗೊಳ್ದೇನೆ ನಾವು ಎಕ್ಸ್ಪೋಸ್ ಆದ್ರೆ ಆಬ್ವಿಯಸ್ಲಿ ಬರುತ್ತೆ. ಈಗ ನಾವು ಎಸ್ಪೆಷಲಿ ಸ್ವಲ್ಪ ಯಂಗ್ ಪೇಷಂಟ್ಸ್ಗೆ ಕಂಟಿನ್ಯೂಸ್ ಆಗಿ ಲೈಫ್ ಲಾಂಗ್ ತಗೊಳ್ಳಿ ಅಂತ ನಾವು ಇನ್ಹೇಲರ್ಸ್ ಕೊಡಲ್ಲ. ನಾವು ಫಸ್ಟ್ ಡಯಾಗ್ನೋಸ್ ಮಾಡದೆ ಪಲ್ಮನರಿ ಫಂಕ್ಷನ್ ಟೆಸ್ಟ್ ಅಂತ ಹೇಳ್ತೀವಿ. ಅಂದ್ರೆ ಶ್ವಾಸಕೋಶದ ಕೆಪಾಸಿಟಿ ಎಷ್ಟಿದೆ ಅಂತ ನೋಡಕ್ಕೆ ಅದು ಪರೀಕ್ಷೆ, ಒಂದು ಊದೋ ಪರೀಕ್ಷೆ ಅದು. ಅದರಿಂದ ಎಷ್ಟು ಪರ್ಸೆಂಟೇಜ್ ನಿಮ್ ಶ್ವಾಸಕೋಶ ವೀಕ್ ಆಗಿದೆ ಅನ್ನೋದ್ ನೋಡ್ಕೊಂಡು ಔಷಧಿ ಒಂದು ಕೊಡ್ತೀವಿ. ಔಷಧಿ ಕೊಡಕ್ ಮುಂಚೆ ಒಂದ್ಸರಿ ಮಾಡ್ತೀವಿ, ಔಷಧಿ ಕೊಟ್ಟು ಒಂದ್ಸರಿ ಮಾಡ್ತೀವಿ. 20 ನಿಮಿಷ ಗ್ಯಾಪ್.

0: ಗ್ಯಾಪಲ್ಲಿ ಆ 20 ನಿಮಿಷ ಗ್ಯಾಪಲ್ಲಿ ಆ ಔಷಧಿ ರಿವರ್ಸಿಬಿಲಿಟಿ ಬರ್ತಾ ಇದೆ ಅಂದ್ರೆ ಓಕೆ ಆಸ್ಮಾ ತರ ಇದೆ, ಇದು ಎಷ್ಟು ಪರ್ಸೆಂಟೇಜ್ ಹಾಳಾಗಿದೆ ಅಂತ ನೋಡ್ಕೊಂಡು ಡೋಸೇಜ್ ನ ನಾವು ಒಂದು ಫಿಕ್ಸ್ ಮಾಡಿ ಕೊಟ್ಟಿರ್ತೀವಿ. ಸೊ ಮತ್ತೆ ನಾವು ರಿಪೀಟ್ ಟೆಸ್ಟ್ ಗಳು ಮಾಡಿದಾಗ ಓಕೆ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ. ಫಸ್ಟ್ ಎಕ್ಸಾಂಪಲ್ ಈಗ ಒಂದು 50% ಕಾಣಿಸ್ತು, ಆಮೇಲೆ ನೆಕ್ಸ್ಟ್ ನಾವು ಒಂದು 3 ಮಂತ್ಸ್ ತಗೊಂಡ್ಮೇಲೆ ಒಂದು 60% ಬಂದಿದೆ, 70% ಆಗಿದೆ. ಸೊ ಹಂಗೆ ಇಂಪ್ರೂವ್ಮೆಂಟ್ ಬರ್ತಾ ಬರ್ತಾ ಒಂದ್ 6 ಮಂತ್ಸ್ ಅಲ್ಲಿ ಓಕೆ ನಾವು ಈಗ ಒಂದು ಡೋಸ್ ಅಲ್ಲಿ ಸ್ಟಾರ್ಟ್ ಮಾಡಿರ್ತೀವಿ, ಆ ಡೋಸ್ ನ ಕ್ರಮೇಣ ಕಮ್ಮಿ ಮಾಡ್ಕೊಂತಾ ಬರ್ತೀವಿ. ಕ್ರಮೇಣ ಕಮ್ಮಿ ಮಾಡ್ಕೊಂತಾ ಬಂದಾಗ ಅವ್ರಿಗೆ ಏನೋ ಸಿಂಪ್ಟಮ್ಸ್ ಕಾಣಿಸೇ ಇಲ್ಲ ಒಂದ್ 6 ಮಂತ್ಸ್ ಅಲ್ಲಿ ಇನ್ಹೇಲರ್ ತಗೋತಿದ್ದಾಗ ಅಂತ ಅಂದಾಗ ಇನ್ಹೇಲರ್ ಯಾವಾಗ ಜೋರ್ ಆಗತ್ತೆ ಅವಾಗ ತಗೊಳ್ಳಿ ಅನ್ನೋ ತರ ಮಾಡ್ಕೊಟ್ಟಿರ್ತೀವಿ. ವಿತ್ ರಿಪೀಟೆಡ್ ಫಾಲೋ ಅಪ್ ಅಲ್ಲಿ ಇರ್ಬೇಕು ನಮ್ ಜೊತೆ, ಪ್ಲಸ್ ಒಂದ್ 6 ಮಂತ್ಸ್ ಒನ್ಸ್ ಅಟ್ಲೀಸ್ಟ್ PFT ಮಾಡ್ಕೋತಾ ಇರ್ಬೇಕು. ಸೊ ಅವ್ರ ಶ್ವಾಸಕೋಶದ ಕೆಪಾಸಿಟಿ ಎಷ್ಟಿದೆ ಅನ್ನೋದು ಗೊತ್ತಾಗತ್ತೆ. ಸೊ ಈ ತರ ಇದ್ದಾಗ ಕಂಟ್ರೋಲ್ ಅಲ್ಲೇ ಇರುತ್ತೆ. ಸೊ ಇದನ್ನ ಸ್ಟೇಬಲ್ ಆಸ್ತಮಾ ಅಂತ ಹೇಳ್ತೀವಿ, ಕಂಟ್ರೋಲ್ಡ್ ಆಸ್ತಮಾ. ಸೊ ಸಡನ್ ಆಗಿ ಏನೋ ಒಂದು ಇನ್ಫೆಕ್ಷನ್ ಗೆ ಎಕ್ಸ್ಪೋಸ್ ಆದ್ರು ಅಥವಾ ತುಂಬಾ ಧೂಳಿಗೆ ಎಕ್ಸ್ಪೋಸ್ ಆದ್ರು ಅವಾಗ ಸ್ವಲ್ಪ ಸಿಂಪ್ಟಮ್ ಬಂದಾಗ ಅವ್ರ ಹತ್ರ ಇನ್ಹೇಲರ್ ಇರುತ್ತೆ, ಆ ಇನ್ಹೇಲರ್ ತಗೊಂಡ್ರೆ ಕಮ್ಮಿ ಆಗುತ್ತೆ. ಅದು ಇನ್ಹೇಲರ್ ತಗೊಂಡ್ರು ಕಮ್ಮಿ ಆಗ್ತಾ ಇಲ್ಲ ಅಂದ್ರೆ ಮಾತ್ರ ನಮ್ಮ ಹತ್ರ ಬರ್ಲಿಕ್ಕೆ ಹೇಳ್ತೀವಿ, ನಾವೇನ್ ಸಿಂಪ್ಟಮ್ ನೋಡ್ಕೊಂಡು ಅದ್ರದ್ದು ಹೈಯರ್ ಟ್ರೀಟ್ಮೆಂಟ್ ಏನ್ ಬೇಕು ಅದನ್ನ ಸ್ಟಾರ್ಟ್ ಮಾಡ್ಕೋತೀವಿ. ಸೊ ಕೆಲವ್ರು ಏನ್ ಮಾಡ್ತಾರೆ, ಬರ್ತಾರೆ ತುಂಬಾ ಜೋರ್ ಇರುತ್ತೆ, ಇನ್ಹೇಲರ್ ಬರ್ಕೊಟ್ಟಿರ್ತೀವಿ, ಒಂದ್ ತಿಂಗ್ಳು ತಗೋತಾರೆ, ಒಂದ್ ತಿಂಗ್ಳು ತಗೊಂಡ್ಮೇಲೆ ನನಗ್ ಕಮ್ಮಿ ಆಯ್ತು, ಇನ್ನೇನು ಇನ್ಹೇಲರ್ ತಗೊಂಡ್ರೆ ಅಭ್ಯಾಸ ಆಗ್ಬಿಡುತ್ತೆ ಅನ್ಬಿಟ್ಟು ಬಿಟ್ಬಿಡ್ತಾರೆ, ಮತ್ತೆ 3 ಮಂತ್ಸ್ ಬಿಟ್ಕೊಂಡು ಅದೇ ಸಿಂಪ್ಟಮ್ ಅಲ್ಲಿ ಬರ್ತಾರೆ. ದಟ್ ಇಸ್ ವೆರಿ ಡೇಂಜರಸ್. ಸೊ ಪದೇ ಪದೇ ಹಿಂಗೆ ಎಕ್ಸ್ಪೋಸ್ ಆಗಿ ಪದೇ ಪದೇ ಎಕ್ಸಜರ್ವೇಷನ್ ಆದ್ರೆ ಆಸ್ತಮಾ ಅದು ವಾಯುನಾಳಗಳು ವೀಕ್ ಆಗ್ತಾ ಬರುತ್ತೆ. ಸೊ ಇದು ಮಾಡಕ್ ಬಿಡಬಾರ್ದು. ಸೊ ಆಸ್ ಅ ಡಾಕ್ಟರ್ ನಾವೇನ್ ಪ್ರಿಸ್ಕ್ರೈಬ್ ಮಾಡಿರ್ತೀವಿ ಇನ್ಹೇಲರ್ ಅದನ್ನ ಕರೆಕ್ಟ್ ಆಗಿ ತಗೋಬೇಕು. ಅಂಡ್ ಕೆಲವ್ರಿಗೆ ಮೂಢ ನಂಬಿಕೆಗಳಿದೆ, ಓ ಇನ್ಹೇಲರ್ಸ್ ತಗೊಂಡ್ರೆ ಅದು ಅಭ್ಯಾಸ ಆಗ್ಬಿಡುತ್ತೆ ಪರ್ಮನೆಂಟ್ ಏನೋ ಅದು. ಇಲ್ಲ, ಇನ್ಹೇಲರ್ಸ್ ಇಂದ ಅಷ್ಟು ಸೈಡ್ ಎಫೆಕ್ಟ್ ಇಲ್ಲ. ಯಾಕೆ ಅಂದ್ರೆ ಇನ್ಹೇಲರ್ಸ್ ಡೈರೆಕ್ಟ್ ಶ್ವಾಸಕೋಶಕ್ಕೆ ಹೋಗೋದು. ನೀವು ಸುಮ್ನೆ ಲಂಗ್ ಸ್ಪೆಷಲಿಸ್ಟ್ ಅಲ್ಲದೆ ಬೇರೆ ಅವ್ರ ಹತ್ರ ಹೋದ್ರೆ ಅಥವಾ ಮೆಡಿಕಲ್ ಶಾಪ್ ಅಲ್ಲಿ ತಗೊಂಡ್ರೆ ಅವ್ರ ಏನ್ ಮಾಡ್ತಾರೆ, ಸ್ಟೀರಾಯ್ಡ್ ಮಾತ್ರೆ ಆ ಮಾತ್ರೆ ಈ ಮಾತ್ರೆ ಅಂತ ಕೊಟ್ಬಿಡ್ತಾರೆ. ಅದು ಒಂದೆರಡು ದಿನ ಸರಿ ಹೋಗುತ್ತೆ ಮತ್ತೆ ಇದಾಗುತ್ತೆ. ಬಟ್ ಅದ್ರದೇ ಆದ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಕೆಲವ್ರು ವರ್ಷಾನ್ಗಟ್ಲೆ ಸ್ಟೀರಾಯ್ಡ್ ಮಾತ್ರೆ ತಗೋತಿರ್ತಾರೆ, ಅವ್ರಿಗೆ ಗೊತ್ತೇ ಇರಲ್ಲ ಸ್ಟೀರಾಯ್ಡ್ ಮಾತ್ರೆ ಅಂತ. ಇದ್ರಿಂದ ನಂಗೆ ಸಿಂಪ್ಟಮ್ ಕಮ್ಮಿ ಆಗ್ತಾ ಇದೆ. ಬಟ್ ಅದ್ರದ್ ಸೈಡ್ ಎಫೆಕ್ಟ್ಸ್ ತುಂಬಾನೇ ಇರುತ್ತೆ, ಯಾಕಂದ್ರೆ ಮಾತ್ರೆ ನುಂಗೋದ್ರಿಂದ ಇಡೀ ಬಾಡಿಗೆ ಎಫೆಕ್ಟ್ ಆಗುತ್ತೆ. ಅದೇ ಇನ್ಹೇಲರ್ ತಗೊಳ್ಳಿ ಅಂದ್ರೆ ತಗೊಳ್ಳಲ್ಲ, ಯಾಕೆಂದ್ರೆ ಅವ್ರಿಗೆ ಭಯ ಅಭ್ಯಾಸ ಆಗುತ್ತೆ ಅಂತ. ಬಟ್ ಇನ್ಹೇಲರ್ಸ್ ಇಂದ ಸೈಡ್ ಎಫೆಕ್ಟ್ ಮಿನಿಮಲ್, ಆದ್ರೆ ಅದೇ ಮಾತ್ರೆಗಳು ಅಥವಾ ಇಂಜೆಕ್ಷನ್ ಗಳಿಂದ ಇಡೀ ಬಾಡಿಗೂ ಸೈಡ್ ಎಫೆಕ್ಟ್ ಆಗುತ್ತೆ, ಶ್ವಾಸಕೋಶಕ್ಕೆ ಡೈರೆಕ್ಟ್ ಆಗಿ ಹೋಗಲ್ಲ ಅಲ್ಲ ಅದು. ಸೊ ಅದ್ರಿಂದ ಅದೊಂದು ಮಿತ್ತು ಜನಗಳು ಅರ್ಥ ಮಾಡ್ಕೋಬೇಕು. ಇನ್ಹೇಲರ್ಸ್ ತಗೊಳ್ಳೋದ್ರಿಂದ ಸೈಡ್ ಎಫೆಕ್ಟ್ ಕಮ್ಮಿ ಇದೆ, ಇನ್ಹೇಲರ್ಸ್ ಅಭ್ಯಾಸ ಆಗಲ್ಲ. ಡಾಕ್ಟರ್ ನಿಮ್ಗೆ ಇಷ್ಟು ತಿಂಗಳಿಗೆ ಅಂತ ಪ್ರಿಸ್ಕ್ರೈಬ್ ಮಾಡ್ತಾರೆ, ಕ್ರಮೇಣ ಕಮ್ಮಿ ಮಾಡ್ಕೊಂಡು ಅದ್ ನಿಲ್ಸ್ತಾ ಬರ್ತಾರೆ. ನಿಮ್ ಯಂಗ್ ಏಜ್ ಅಲ್ಲಿ ಇದ್ರೆ ಅಥವಾ ನಿಮ್ಗೆ ವಯಸ್ಸು ಆಗ್ತಾ ಬಂದಿದೆ, ಒಂದ್ 60-70 ವಯಸ್ಸು ಆಗಿದೆ, ಅವ್ರಿಗೆ ಇನ್ಹೇಲರ್ಸ್ ಡೈಲಿ ತಗೋಬೇಕಾಗಿ ಬರ್ತಾ. ಯಾಕಂದ್ರೆ ನಾನು ಆಲ್ರೆಡಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೆ, ಡೈಲಿ ಅವ್ರಿಗೆ ಸ್ವಲ್ಪ ಸಿಂಪ್ಟಮ್ ಇದ್ದೇ ಇರುತ್ತೆ, ಅಂಡ್ ಶ್ವಾಸಕೋಶ ಆಲ್ರೆಡಿ ಪರ್ಮನೆಂಟ್ ಡ್ಯಾಮೇಜ್ ಆಗೋಗಿರುತ್ತೆ ಅವ್ರಿಗೆ. ಸೊ ನಾವು ಅದನ್ನೇ ಕೇಳ್ಕೊಳ್ಳೋದು ಯಂಗರ್ ಪಾಪ್ಯುಲೇಷನ್ ಗೆ, ಪರ್ಮನೆಂಟ್ ಡ್ಯಾಮೇಜ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ಇನ್ಹೇಲರ್ಸ್ ಕರೆಕ್ಟ್ ಆಗಿ ತಗೊಂಡು ಆಸ್ತಮಾನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ. ಇವಾಗ ನಾವು ಇನ್ಹೇಲರ್ಸ್ ಕೊಟ್ಟು ಆಸ್ತಮಾ ಕಂಟ್ರೋಲ್ ಬರ್ತಾ ಇಲ್ಲ ಅಂದ್ರೆ ಅವ್ರಿಗೆ ಬೇರೆ ಕಾಯಿಲೆಗಳು ಇದೆಯಾ ಜೊತೆಗೆ ಅಂತ ನೋಡ್ಬೇಕು. ಕೆಲವರು ತುಂಬಾ ದಪ್ಪ ಇರ್ತಾರೆ, ಅಥವಾ ಕೆಲವ್ರಿಗೆ ಶುಗರ್ ಇರುತ್ತೆ, BP ಇರುತ್ತೆ, ಕೆಲವ್ರಿಗೆ ನಿದ್ದೆ ಸಮಸ್ಯೆಗಳಿರುತ್ತೆ. ಸೊ ಇವೆಲ್ಲಾನು ಕಂಟ್ರೋಲ್ ಅಲ್ಲಿ ತರ್ಕೊಂಡ್ ಬರ್ಬೇಕಾಗಿ ಬರುತ್ತೆ. ಇವೆಲ್ಲ ತಗೊಂಡು ಕಂಟ್ರೋಲ್ ಬರ್ತಾ ಇಲ್ಲ ಅಂತ ಅಂದ್ರೆ ಕೆಲವು ಬಯೋಲಾಜಿಕಲ್ಸ್ ಅಂತ ಬರುತ್ತೆ, ಆ ಔಷಧಿಗಳು ಶುರು ಮಾಡ್ಬೇಕಾಗ್ ಬರುತ್ತೆ. ಅದು ತುಂಬಾ ಹೈಯರ್ ಲೆವೆಲ್. ಸೊ ಅದೆಲ್ಲಾ ಲೆವೆಲ್ ಹೋಗ್ಬಾರ್ದು ಅಂದ್ರೆ ನೀವು ಕರೆಕ್ಟ್ ಆಗಿ ಇನ್ಹೇಲರ್ಸ್ ತಗೊಂಡ್ರೆ ಅಲ್ಲಿವರೆಗೂ ಹೋಗಲ್ಲ.
1: ಈಗ ಚಿಕ್ಕ ಮಕ್ಕಳಿಗಾದಾಗ ಅವ್ರಿಗೆ ಇಮ್ಯುನಿಟಿ ಬೆಳೆದಂಗೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾರಲ್ಲ, ವೈದ್ಯರಾಗಿ ತಾವೇನ್ ಹೇಳ್ತೀರಾ?
0: ಇಮ್ಯುನಿಟಿ ಬೆಳ್ದಂಗೆ ಎಲ್ಲಾರ್ಗೂ ಸರಿ ಹೋಗೇ ಹೋಗುತ್ತೆ ಅಂತ ಹೇಳಲ್ಲ. ನಾನ್ ಆಗ್ಲೇ ನಿಮ್ಗೆ ಹೇಳ್ದಂಗೆ ಕೆಲವ್ರಿಗೆ ಒಂದ್ 5-6 ವರ್ಷಕ್ಕೆ ಕಾಣಿಸ್ಕೊಂಡಿರುತ್ತೆ, ಒಂದ್ ಸ್ಕೂಲ್ ಏಜ್ ಅಲ್ಲಿ ಇದ್ದಾಗ ಕಾಣಿಸ್ಕೊಂಡಿರುತ್ತೆ, ಆಮೇಲೆ ಬೆಳೀತಾ ಬೆಳೀತಾ ಕಾಲೇಜ್ ಹೋದಾಗ ಏನೂ ಇರಲ್ಲ, ಆರಾಮಾಗಿರ್ತಾರೆ. ಒಂದ್ ಪ್ರೆಗ್ನೆನ್ಸಿ ಆಯ್ತು, ಪ್ರೆಗ್ನೆನ್ಸಿ ಅಲ್ಲೇ ಆಗ್ಬೋದು ಅಥವಾ ಪೋಸ್ಟ್ ಪ್ರೆಗ್ನೆನ್ಸಿನೇ ಆಗ್ಬೋದು, ಮತ್ತೆ ಸಿಂಪ್ಟಮ್ಸ್ ಬರುತ್ತೆ ಅವ್ರಿಗೆ. ಸೊ ಆವಾಗ ಮತ್ತೆ ಬಂದಾಗ ಓ ಪ್ರೆಗ್ನೆಂಟ್ ಇದಾರೆ ಇನ್ಹೇಲರ್ಸ್ ತಗೋಬಾರ್ದು ಹಂಗ ಯಾರು ಅನ್ಕೋಬೇಡಿ. ಅದು ಅಗೇನ್ ಮೂಢನಂಬಿಕೆ, ಓ ಪ್ರೆಗ್ನೆಂಟ್ ಇದ್ದವ್ರು ಇನ್ಹೇಲರ್ಸ್ ತಗೊಂಡ್ರೆ ಮಗುಗೆ ಎಫೆಕ್ಟ್ ಆಗುತ್ತೆ. ಪ್ರೆಗ್ನೆಂಟ್ ಇದ್ದವ್ರು ಇನ್ಹೇಲರ್ಸ್ ಕರೆಕ್ಟ್ ಆಗಿ ತಗೊಂಡಿಲ್ಲ ಅಂದ್ರೆ ಮಗುಗೆ ಎಫೆಕ್ಟ್ ಆಗುತ್ತೆ. ಯಾಕೆ ಅಂದ್ರೆ ಆಕ್ಸಿಜನ್ ಕರೆಕ್ಟ್ ಆಗಿ ನಿಮ್ ಬಾಡಿಯಲ್ಲಿ ಸಪ್ಲೈ ಆಗ್ತಾ ಇಲ್ಲ ಅಂತ ಅಂದ್ರೆ ಮಗುಗೂ ಆಕ್ಸಿಜನ್ ಕರೆಕ್ಟ್ ಆಗಿ ಹೋಗಲ್ಲ. ಸೊ ಆಗೇನಾಗತ್ತೆ, ಇನ್ನ ಎಫೆಕ್ಟ್ ಜಾಸ್ತಿ ಆಗತ್ತೆ. ಸೊ ಆ ತರ ಲಕ್ಷಣಗಳು ಕಾಣಿಸ್ಕೊಂಡ್ರೆ ಪ್ರೆಗ್ನೆನ್ಸಿ ಅಲ್ಲೇ ಆಗ್ಲಿ ಅಥವಾ ನಿಮಗ್ ಬೇರೆ ಯಾವ್ದೋ ಇನ್ಫೆಕ್ಷನ್ ಆಯ್ತು ಅವಾಗ ಇಮ್ಯುನಿಟಿ ಕಮ್ಮಿ ಆಯ್ತು. ಸೊ ಅವಾಗ ಮತ್ತೆ ಇದು ಬರೋ ಚಾನ್ಸಸ್ ಇರುತ್ತೆ.

0: ನಾನು ಹೇಳ್ದೆ ಅಲ್ಲ, ಆಸ್ತಮಾ ಪರ್ಮನೆಂಟ್ ಕ್ಯೂರ್ ಇಲ್ಲ, ಅದು ನಮ್ ಬಾಡಿಯಲ್ಲಿ ಸಬ್ ಕ್ಲಿನಿಕಲಿ ಇದ್ದೇ ಇರುತ್ತೆ. ಒಂದ್ ಯಾವಾಗ ಟ್ರಿಗರ್ ಆಗತ್ತೆ ಅವಾಗ ಬಂದೇ ಬರುತ್ತೆ.
1: ಈಗ ತಂಪು ಪ್ರದೇಶಗಳಲ್ಲಿ, ಅತಿ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ಅಥವಾ ಶುಚಿತ್ವ ಕಡಿಮೆ ಇರುವಂತಹ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಆಸ್ತಮಾದಿಂದ ಬಳಲ್ತಾರೆ ಅಂತ ಹೇಳ್ತಾರಲ್ಲ, ಅದು ನಿಜನಾ?
0: ಆಗ್ಲೇ ಹೇಳ್ದೆ ಅಲ್ಲ, ಎಲ್ಲಾರ್ ಬಾಡಿನೂ ಒಂದೇ ತರ ಇರಲ್ಲ. ಸೊ ಅವ್ರಿಗೆ ಒಳಗಡೆ ಶ್ವಾಸಕೋಶ ವೀಕ್ ಇದ್ದು ಆತರ ಅಲರ್ಜಿಕ್ ಇದ್ರೆ ಯಸ್, ಹೌದು, ತಂಪು ಪ್ರದೇಶಗಳಲ್ಲಿ ಚಳಿಗಾಲದಲ್ಲಿ ಅವ್ರಿಗೆ ಬರೋ ಚಾನ್ಸಸ್ ಇರುತ್ತೆ. ಎಲ್ಲಾರ್ಗು ತಂಪು ಪ್ರದೇಶ, ಈಗ ಹಿಮಾಲಯಸ್ ಅಲ್ಲಿ ಇದ್ದವ್ರ ಎಲ್ಲಾರ್ಗೂ ಆಸ್ತಮಾ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಹಿಮಾಲಯ ಬೇಡ, ಇಲ್ಲೇ ಚಿಕ್ಕಮಂಗ್ಳೂರ್ ಸಕಲೇಶ್ಪುರದಲ್ಲಿ ಎಲ್ಲಾರ್ಗೂ ಆಸ್ತಮಾ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಅವ್ರ ಬಾಡಿ ಜೆನೆಟಿಕ್ಸ್ ಹೆಂಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಗೇನ್, ಆಸ್ತಮಾ ಎಲ್ಲ ನಮ್ ಬಾಡಿ ಜೆನೆಟಿಕ್ಸ್ ಹೆಂಗೆ ಇದೆ ಹಂಗೆ, ಎಲ್ಲಾರ್ಗೂ ಶುಗರ್ ಕಾಯಿಲೆ ಬರಲ್ಲ ಅಲ್ಲ, ಹಂಗೆ ಎಲ್ಲಾರ್ಗೂ ಆಸ್ತಮಾ ಬರಲ್ಲ. ನಮ್ ಬಾಡಿ ಜೀನ್ಸ್ ಮೇಲೆ ಡಿಪೆಂಡ್ ಆಗತ್ತೆ.
1: ಈಗ ಮನೆಯಲ್ಲಿ ಯಾರಿಗಾದ್ರೂ ಇದ್ದವ್ರು ಹೇಗೆ ಕಾಳಜಿ ತಗೋಬೇಕು?
0: ಎಸ್ಪೆಷಲಿ ನೀವು ಮನೇನ ಫುಲ್ ಕ್ಲೀನ್ ಆಗಿ ಇಟ್ಕೋಬೇಕು. ಧೂಳು ಒಳಿಯೋದು ಅಥವಾ ಕಸ ಗುಡ್ಸೋ ಕೆಲಸ ಏನಾದ್ರು ನೀವ್ ಮಾಡ್ತಾ ಇದ್ರೆ ಮಾಸ್ಕ್ ಹಾಕೊಂಡ್ರೆ ಎಲ್ಲ ಮಾಡ್ಬೇಕು. ಯಾಕಂದ್ರೆ ಅಗೇನ್, ಧೂಳಿಗೆ ಎಕ್ಸ್ಪೋಸ್ ಆದ್ರೆ ಮತ್ತೆ ಟ್ರಿಗರ್ ಆಗೋ ಚಾನ್ಸಸ್ ಇರುತ್ತೆ. ನೀವು ಕರೆಕ್ಟ್ ಆಗಿ ಮೆಡಿಸಿನ್ ತಗೋತಾ ಇಲ್ಲ ಅಂದ್ರೆ ಮತ್ತೆ ತುಂಬಾ ಟ್ರಿಗರ್ ಆಗೋ ಚಾನ್ಸಸ್ ಇರುತ್ತೆ. ಅಂಡ್ ಪ್ರತಿದಿನ ಮನೇನೆಲ್ಲ ಕ್ಲೀನ್ ಆಗಿ ಇಟ್ಕೋಬೇಕು, ವೆಂಟಿಲೇಷನ್ ಕರೆಕ್ಟ್ ಆಗಿ ಇಟ್ಕೋಬೇಕು, ವಾರಕ್ಕೊಂದ್ಸರಿ ಬೆಡ್ಶೀಟ್ಸ್ ನೆಲ್ಲ ಚೇಂಜ್ ಮಾಡ್ತಾ ಇರ್ಬೇಕು. ಕೆಲವ್ರ ಮನೇಲಿ ಪಾಚಿ ಕಟ್ಟಿರೋ ತರ ಗೋಡೆಗಳೆಲ್ಲ ಇರುತ್ತಲ್ಲ, ಅದು ಟ್ರಿಗರ್ ಮಾಡುತ್ತೆ
1: ಫಂಗಸ್ ಬಂದಿರೋದು.
0: ಅದು ಇಲ್ದೇ ಇರೋ ತರ ಎಲ್ಲ ಕ್ಲೀನ್ ಆಗಿ ಇಟ್ಕೊಂಡ್ರೆ, ಅಂಡ್ ಎಲ್ಲಾದ್ರೂ ಧೂಳಿಗೆ ಹೋದ್ರೆ ಅಥವಾ ಈಗ ಹೊಲದ ಕಡೆ, ಈಗ ನಾವು ಜನಕ್ಕೆ ಹೊಲಕ್ ಹೋಗ್ಬೇಡಿ ಕೆಲಸ ಮಾಡ್ಬೇಡಿ ಅಂತ ಹೇಳಕ್ ಆಗಲ್ಲ. ಸೊ ನೀವು ಹೋದಾಗ ಮಾಸ್ಕ್ ಹಾಕೊಂಡು ಕೆಲಸ ಮಾಡ್ಬೇಕಾಗತ್ತೆ. ಇನ್ನೂ ಒಂದೇನು ಅಂದ್ರೆ, ಅಲರ್ಜಿಕ್ ಟೆಸ್ಟ್ ಅಂತ ಮಾಡ್ತೀವಿ, ಅಲರ್ಜಿಕ್ ಸ್ಕಿನ್ ಪ್ರಿಕ್ ಟೆಸ್ಟ್. ನಮ್ಮ ಆದಿಚುಂಚನಗಿರಿ ಹಾಸ್ಪಿಟಲ್ ಅಲ್ಲೂ ಅದು ಅವೈಲಬಲ್ ಇದೆ. ಆ ಸ್ಕಿನ್ ಪ್ರಿಕ್ ಟೆಸ್ಟ್ ಇಂದ ಒಂದಷ್ಟು ಅಲರ್ಜೆನ್ಸ್ ನ ನಿಮ್ ಸ್ಕಿನ್ ಗೆ ಹಾಕಿ ಯಾವ್ದು ನಿಮ್ಗೆ ಮೇನ್ ಆಗಿ ಅಲರ್ಜಿ ಇದೆ, ಯಾವ್ದು ನಿಮಗ್ ಟ್ರಿಗರ್ ಆಗ್ತಾ ಇದೆ ಅನ್ನೋದು ಕಂಡಿಡ್ಕೋತೀವಿ. ಆ ಅಲರ್ಜನ್ ನಿಮ್ಗೆ ಹೌದು ಇದೆ ಅಂತ ಗೊತ್ತಾದ್ರೆ ಆ ಪರ್ಟಿಕ್ಯುಲರ್ ಅಲರ್ಜನ್ನ ನೀವು ಅವಾಯ್ಡ್ ಮಾಡ್ಬೋದು. ಈಗ ಎಕ್ಸಾಂಪಲ್, ಕೆಲವರಿಗೆ ಪಾರ್ಥೆನಿಯಂ ಗಿಡ ತುಂಬಾ ಅಲರ್ಜಿ ಇರುತ್ತೆ. ಪಾರ್ಥೆನಿಯಂ ಗಿಡ ಅಲರ್ಜಿ ಇದ್ದಾಗ ಇದು ಗೊತ್ತಾದ್ರೆ ಓಕೆ ಇದ್ರಿಂದ ಆಗ್ತಾ ಇದೆ ಅಂತ ಅದನ್ನ ಅವಾಯ್ಡ್ ಮಾಡ್ಬೋದು. ಅಥವಾ ಕೆಲವರಿಗೆ ಕಾಕ್ರೋಚ್ ಅಲರ್ಜಿ ಇರುತ್ತೆ, ಅಥವಾ ಕೆಲವರಿಗೆ ಬೆಕ್ಕು ಅಥವಾ ಡಾಗ್ದು ಅಲರ್ಜಿ ಇರುತ್ತೆ. ಸೊ ಅದನ್ನೆಲ್ಲಾನು ಕಂಡಿಡ್ಕೊಂಡ್ರೆ ಓಕೆ ಇದನ್ನ ಅಲರ್ಜಿ ಮಾಡ್ಬೋದು. ಕೆಲವರಿಗೆ ಹೌಸ್ ಡಸ್ಟ್ ಮೈಟ್ ಅಂತ ಹೇಳ್ತೀವಿ, ಅದ್ರದ್ದು ಅಲರ್ಜಿ ಇದ್ದಾಗ ಅದನ್ನ ಕಂಟ್ರೋಲ್ ಮಾಡ್ಕೋಬಹುದು. ಅದಕ್ಕೆ ಆದಂತಾನು ಮೆಡಿಸಿನ್ ಇರುತ್ತೆ, ಇಮ್ಯುನೋಥೆರಪಿ ಅಂತ ಹೇಳ್ತೀವಿ. ಸೊ ಆ ಪರ್ಟಿಕ್ಯುಲರ್ ಅಲರ್ಜನ್ ಅಗೇನ್ ನಿಮ್ಗೆ ಮೆಡಿಸಿನ್ ಬರುತ್ತೆ. ಸೊ ನಾಟ್ ಜಸ್ಟ್ ಆಸ್ತಮಾ ಟ್ರಿಗರ್ ಆಗೋದು, ನೆಗಡಿ ಆಗೋದು, ಅಕ್ಷಿ ಬರೋದು, ತುಂಬಾ ಸ್ನೀಸಿಂಗ್ ಮಾಡೋದು, ಕಟ್ಟ ಬರೋದು, ಅದೆಲ್ಲಾನು ಆಗುತ್ತೆ. ಸೊ ಇಮ್ಯುನೋಥೆರಪಿ ಕೊಡೋದ್ರಿಂದ ಅಗೇನ್ ಸಿಂಪ್ಟಮ್ಸ್ ಕಮ್ಮಿ ಆಗ್ತಾ ಬರುತ್ತೆ. ಸೊ ಪರ್ಮನೆಂಟ್ ಕ್ಯೂರ್ ಅಂತ ಆಗಲ್ಲ, ಆಲ್ಮೋಸ್ಟ್ ಬರದೇ ಇರೋ ತರ
1: ತಡೆಗಟ್ಟಬಹುದು. ಈಗ ಈ ಶ್ವಾಸಕೋಶ ದುರ್ಬಲ ಆಗೋದ್ರಿಂದನೇ ಇದು ಬರುತ್ತೆ ಅಂತ ಹೇಳಿದ್ರಿ ಅಲ್ವಾ? ಶ್ವಾಸಕೋಶವನ್ನ ಸದೃಢ ಮಾಡ್ಲಿಕ್ಕೆ, ಸ್ಟ್ರಾಂಗ್ ಮಾಡ್ಲಿಕ್ಕೆ ಏನು ಔಷಧಿಗಳಿಲ್ವಾ?
0: ಆತರ ಏನೂ ಇಲ್ಲ, ಜಸ್ಟ್ ದಟ್ ನೀವು ಬ್ರೀದಿಂಗ್ ಎಕ್ಸಸೈಸಸ್, ರೆಗ್ಯುಲರ್ ಎಕ್ಸಸೈಸಸ್, ಹೆಲ್ದಿ ಡಯಟ್, ಅಂಡ್ ಮೇನ್ ಆಗಿ ಒಬೆಸಿಟಿ, ಒಬೆಸಿಟಿಗೆ ಹೋಗ್ದೇ ಇರೋ ತರ ಅಥವಾ ಆಲ್ರೆಡಿ ಹೋಗಿರೋ ನಾರ್ಮಲ್ ವೆಯ್ಟ್ ಇಟ್ಕೊಳ್ಳೋ ತರ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಮಾಡ್ಬೋದು ಹೊರತು ಸ್ಟ್ರಾಂಗ್ ಮಾಡ್ಕೊಳಕ್ ಏನು ಇಂಗ್ಲಿಷ್ ಮೆಡಿಸನ್ ಇಲ್ಲ. ಅದೇ ನಾ ಹೇಳ್ದಲ್ಲ, ಹೆಲ್ದಿ ಫುಡ್, ಹೆಲ್ದಿ ಡಯಟ್ ಅಂಡ್ ಗುಡ್ ಲೈಫ್ ಸ್ಟೈಲ್ ಇಷ್ಟ ಮೇಂಟೈನ್ ಮಾಡ್ಕೋಬಹುದು ಅಷ್ಟೇ. ಅದು ಬಿಟ್ರೆ ಔಟ್ ಸೈಡ್ ಏನೋ ಒಂದ್ ತಗೊಂಡು ನಾನು ಫುಲ್ ಸ್ಟ್ರಾಂಗ್ ಆಗ್ತೀನಿ ಅಂತ ಏನೂ ಇಲ್ಲ.
1: ಈಗ ಊಟದ ವಿಷಯಕ್ಕೆ ಬಂದ್ರೆ, ಆಸ್ತಮಾ ಇರೋರಿಗೆ ತುಂಬಾ ಬಾಯಿ ಕಟ್ಟಬೇಕು ಅಂತ ಹೇಳ್ತಾರೆ. ಬೆಣ್ಣೆ ತಿನ್ಬೇಡಿ, ತುಪ್ಪ ತಿನ್ಬೇಡಿ, ಕರ್ದದ್ ತಿನ್ಬೇಡಿ, ಆಮೇಲೆ ತಂಪಾಗಿರೋದನ್ನ ತಿನ್ಬೇಡಿ, ಆಮೇಲೆ ಈ ಹಣ್ಣು ತಿನ್ಬೇಡಿ, ಆ ಹಣ್ಣು ತಿನ್ಬೇಡಿ, ಮತ್ತೆ ಏನ್ ತಿನ್ಬೇಕು ಅಂದ್ರೆ ಆಹಾರ ಪದ್ಧತಿ ಹೇಗಿರ್ಬೇಕು
0: ಅಂದ್ರೆ, ಕೆಲವ್ರಿಗೆ ವಿಟಮಿನ್ ಸಿ ರಿಚ್ ಫ್ರೂಟ್ಸ್ ಏನಿರುತ್ತೆ, ಎಸ್ಪೆಷಲಿ ಹುಳಿ ಹಣ್ಣುಗಳು ಲೈಕ್ ಈ ಕಿತ್ತಲೆ ಹಣ್ಣು, ಗ್ರೇಪ್ ಅಂಡ್ ನಲ್ಲಿಕಾಯಿ, ಕೆಲವ್ರಿಗೆ ಈ ನೇರಳೆ ಹಣ್ಣು, ಪಚ್ಚಬಾಳೆ ಹಣ್ಣು, ಇವೆಲ್ಲಾನು ಟ್ರಿಗರ್ ಮಾಡುತ್ತೆ. ಆತರ ಟ್ರಿಗರ್ ಆಗ್ತಾ ಇದೆ ಅಂತ ಅವ್ರಿಗೆ ಗೊತ್ತಿರೋದ್ರಿಂದ ನಾವು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಒನ್ಸ್ ಅದ್ ಅವಾಯ್ಡ್ ಮಾಡದೆ ತಿನ್ಕೊಂಡು ಇದ್ ಮಾಡಿದ್ರೆ ಅಗೇನ್ ಅದು ಟ್ರಿಗರ್ ಆಗತ್ತೆ. ಎಣ್ಣೆಯಲ್ಲಿ ಕರೆದಿರೋ ಪದಾರ್ಥ ಕಂಪ್ಲೀಟ್ ಅವಾಯ್ಡ್ ಆಗ್ಬೇಕು. ಹಾಲು ಮೊಸರು ತಿನ್ಬಹುದು, ಬಟ್ ಫ್ರಿಡ್ಜ್ ಅಲ್ಲಿ ಇರಬಾರ್ದು. ಅದು ಬಿಸಿ ಬಿಸಿ ಇರೋ ಫುಡ್ ಆಗಿದ್ರೆ ತಿನ್ಬಹುದು, ಮೊಸರು ಫ್ರಿಡ್ಜ್ ಅಲ್ಲಿ ಇದ್ರೆ ಅದನ್ನು ತಿನ್ನಕ್ ಹೋಗ್ಬಾರ್ದು. ಹೈ ಫ್ಯಾಟಿ ಫುಡ್ ಟ್ರಿಗರ್ ಮಾಡುತ್ತೆ. ಸೊ ಆದಷ್ಟು ಹೈ ಫ್ಯಾಟಿ ಫುಡ್ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ. ಅದು ಬಿಟ್ಟು ಬಿಸಿ ಬಿಸಿ ಆಗಿರೋ ಆಹಾರ ಏನೇ ಆಗಿದ್ರು ತಿನ್ಬಹುದು. ಸೊಪ್ಪು ತರಕಾರಿ ಅವೆಲ್ಲ ಏನು ರಿಸ್ಟ್ರಿಕ್ಷನ್ ಇಲ್ಲ, ಕೆಲವು ಹುಳಿ ಹಣ್ಣುಗಳು ಮಾತ್ರ ರಿಸ್ಟ್ರಿಕ್ಷನ್ ಮಾಡಿದ್ರೆ ಬೆಟರು. ಎಲ್ಲಾರ್ಗು ಟ್ರಿಗರ್ ಆಗೇ ಆಗತ್ತೆ ಅಂತ ಇಲ್ಲ, ಬಟ್ ಮೋಸ್ಟ್

0: ಪ್ರಾಬ್ಲಮ್ಗೆ ಟ್ರಿಗರ್ ಆಗೋದ್ರಿಂದ ಹುಳಿ ಹಣ್ಣುಗಳು ಅವಾಯ್ಡ್ ಮಾಡೋದ್ ಬೆಟರು. ಪಚ್ಚಬಾಳೆ ಹಣ್ಣು ಮತ್ತೆ ಎಣ್ಣೆ ಕರೆದಿರೋ ಪದಾರ್ಥ, ಫ್ರಿಡ್ಜ್ ಅಲ್ಲಿರೋ ಪದಾರ್ಥ ಅವಾಯ್ಡ್ ಮಾಡ್ಬೇಕಾಗಿ ಬರುತ್ತೆ ಕಂಪ್ಲೀಟ್ಲಿ. ಕೆಲವ್ರಿಗೆ ಮಕ್ಳಿಗೆ ಎಸ್ಪೆಷಲಿ ಎದುರಿಸ್ಬಿಟ್ಟಿರ್ತಾರೆ ಹಾಲು ಕುಡಿಯಂಗೆ ಇಲ್ಲ ಅಂತ. ಹಾಲು ಕುಡಿಯೋದ್ರಿಂದ ಕೆಲವ್ರಿಗೆ ಅದು ಟ್ರಿಗರ್ ಆಗೋದು, ಬಿಕಾಸ್ ಹಾಲಲ್ಲಿ ಒಂದು ಅಂಶ ಏನಿರುತ್ತೆ ಅದು ಮಕ್ಳಿಗೆ ಅಲರ್ಜಿಕ್ ಇರುತ್ತೆ. ಆ ಇದ್ರಿಂದ ಕೆಸಿನ್ ಅಲರ್ಜಿ ಇರೋದ್ರಿಂದ ಅವ್ರಿಗೆ ಟ್ರಿಗರ್ ಆಗ್ತಿರ್ಬೋದು ಹೊರ್ತು ಹಾಲೇ ಕೆಟ್ಟದು ಅಂತ ಹೇಳಕ್ ಆಗಲ್ಲ. ಅದನ್ನ ಕಂಡಿಡ್ಕೊಂಡು ಓಕೆ ಮಗು ಕೆಲವು ಮಕ್ಳಿಗೆ ಇದ್ದಿದೆ ಅಂತಂದ್ರೆ ಓಕೆ ಯು ಕ್ಯಾನ್ ಅವಾಯ್ಡ್, ಅವಾಗ ಹಾಲು ಮೊಸರು ಅವಾಯ್ಡ್ ಮಾಡ್ಬೋದು. ಇಲ್ಲ ಅಂದ್ರೆ ಯಾವ್ದೋ ಒಂದ್ ಮಗುಗ್ ಹಾಲು ಮೊಸರು ಅಲರ್ಜಿ ಆಯ್ತು ಅಂದಿದ ತಕ್ಷಣ ಎಲ್ಲಾ ಮಕ್ಳಿಗೂ ಇರಲ್ಲ ಅದು. ಸೊ ಬೆಳೆಯೋ ಮಕ್ಳಿಗೆ ಹಾಲು ಮೊಸರು ಅವಶ್ಯಕತೆ ಇದ್ದೇ ಇರುತ್ತೆ. ಬಿಸಿ ಬಿಸಿ ಇದ್ರೆ ಕೊಡ್ಬೋದು. ಫ್ರಿಡ್ಜ್ ಅಲ್ಲಿರೋ ಹಾಲು, ಕೋಲ್ಡ್ ಐಸ್ ಕ್ರೀಮ್, ಎಸ್ಪೆಷಲಿ ಐಸ್ ತಿನ್ನೋ ಅಭ್ಯಾಸ ಇರುತ್ತೆ ಕೆಲವು ಮಕ್ಳಿಗೆ, ಅದನ್ನ ಅವಾಯ್ಡ್ ಮಾಡಿಸ್ಬೇಕು. ಮಕ್ಳು ಕೇಳೋದ್ ಕಷ್ಟ ಐಸ್ ಕ್ರೀಮ್ ಬೇಕು ಅಂತ ಹಠ ಮಾಡ್ತವೆ, ಬಟ್ ಆದಷ್ಟು ಅವಾಯ್ಡ್ ಮಾಡೋದು ಬೆಟರ್ ಇರುತ್ತೆ. ಅಂಡ್ ಹೈಜೀನಿಕ್ ಆಗಿ ಇಟ್ಕೊಂಡು ಹೈಜೀನ್ ಪ್ಲೇಸ್ ಅಲ್ಲಿ ತಿನ್ನೋದು ಬೆಟರ್ ಇರುತ್ತೆ. ಮನೆಯಲ್ಲಿ ಇನ್ನು ಅಷ್ಟು ಗಲೀಜ್ ಗಲೀಜ್ ಆಗಿ ಇಟ್ಕೊಂಡು ಈ ಹಂಗೆಲ್ಲ ಕುಕ್ ಮಾಡೋದೇ ಆಗ್ಲಿ ಅಥವಾ ಮನೇಲಿ ಎಲ್ಲಾ ಕಡೆ ಕಾಕ್ರೋಚಸ್ ಅಥವಾ ಆ್ಯಂಟ್ಸ್ ಎಲ್ಲ ಇಟ್ಕೊಂಡಿದ್ರೆ ಅದನ್ನು ಹಂಗೆ ಟ್ರಿಗರ್ ಮಾಡುತ್ತೆ ಅವ್ರಿಗೆ ಆಸ್ತಮಾ. ಆದಷ್ಟು ನೀವು ಮಕ್ಳಿಗೆ ಎಸ್ಪೆಷಲಿ ಹೈಜೀನ್ ಮೇಂಟೈನ್ ಮಾಡೋದು ಬೆಟರ್. ಮಕ್ಳಿಗೆ ಎಷ್ಟು ಹೇಳಿದ್ರು ಅವ್ರಿಗೆ ಅರ್ಥ ಆಗಲ್ಲ, ಚಿಕ್ಕ ಮಕ್ಳು ಇರ್ತಾರೆ.
1: ಹೈಜೀನ್ ಅಂದ ತಕ್ಷಣನೇ ನಮ್ಮ ಅಂದ್ರೆ ತಾಯಿಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಸ್ನಾನ ಮಾಡಿದ್ರೆ ತಂಪಾಗ್ಬಿಡ್ತದೆ, ನೆಗಡಿ ಆಗ್ಬಿಡುತ್ತೆ ಅಂತ ಸ್ನಾನನೇ ನಿಲ್ಲಿಸ್ತಾರೆ, ತಲೆ ಸ್ನಾನ ನಿಲ್ಲಿಸ್ತಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ?
0: ಡೆಫಿನೆಟ್ಲಿ ಅದನ್ನ ಫಾಲೋ ಮಾಡಬಾರ್ದು. ಯಾಕೆ ಅಂದ್ರೆ ಸ್ನಾನ ಮಾಡಿಲ್ಲ ಅಂದ್ರೆ ಅಗೇನ್ ಮಕ್ಳಿಗೆ ಹೈಜೀನ್ ಇರಲ್ಲ, ಅವ್ರ ಬಟ್ಟೆನೆ ಆಗ್ಲಿ ಅಥವಾ ಅವ್ರದ್ ದೇವ್ರು ಅಥವಾ ಆ ಧೂಳು ಇರುತ್ತೆ ಅದು ಮತ್ತೆ ಟ್ರಿಗರ್ ಆಗುತ್ತೆ. ಸೊ ನೀವ್ ಬಿಸಿನೀರಿಂದ ಸ್ನಾನ ಮಾಡಿಸ್ಬೋದು, ಏನು ಆಗಲ್ಲ. ಸ್ನಾನ ಮಾಡಿಸ್ದೆ ನೀವ್ ಮಕ್ಳಿಗೆ ಓ ಕೆಮ್ಮಿದೆ ಹುಷಾರಿಲ್ಲ ಅಂತ ಸ್ನಾನ ಮಾಡಿಸ್ದೆ ಹಾಗೆ ಇದ್ರೆ ಮತ್ತೆ ಅನ್ಹೈಜಿನಿಕ್ ಆಗಿರೋದ್ರಿಂದಾನೆ ಇನ್ನ ಜಾಸ್ತಿ ಕಾಯಿಲೆ ಬರೋ ಚಾನ್ಸಸ್ ಇರುತ್ತೆ.
1: ಒಟ್ಟಾರೆ ಆಸ್ತಮಾ ಅನ್ನೋದು ಒಂದು ಬಂದ್ರೆ ಅದು ಜೀವನ ಪೂರ್ತಿ ನಿಭಾಯಿಸಬಹುದು ಮತ್ತೆ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು. ಅದಕ್ಕೆ ಒಂದ್ ಮಾತ್ರೆ ತಗೊಂಡ ತಕ್ಷಣ ಅದು ಇಲ್ಲ ಹೋಯ್ತು ಅನ್ನೋ ತರದ್ ಇರೋದಿಲ್ಲ. ಅದ್ರ ಜೊತೆಗೆ ಜೀವನ ಶೈಲಿಯ ಬದಲಾವಣೆ ಮತ್ತೆ ಒಳ್ಳೆ ಆಹಾರ ತಿನ್ನೋದು, ಅದರ ಜೊತೆಗೆ ವೈದ್ಯರು ಹೇಳಿರುವಂತಹ ಔಷಧಿಗಳನ್ನ ನಿಯಮಿತವಾಗಿ ತೆಗೆದುಕೊಳ್ಳೋದು ಮತ್ತೆ ಫಾಲೋ ಅಪ್ ಮಾಡ್ಕೊಳ್ಳೋದು, ಇದಿಷ್ಟಿದ್ರೆ ಅದು ಒಂದು ಕಾಯಿಲೆ ಅಂತ ಅನ್ಸಲ್ಲ, ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ಅಂತ ಹೇಳ್ತೀರಾ?
0: ಆಸ್ತಮಾ ಡೆಡ್ಲಿ ಡಿಸೀಸ್ ಅಲ್ಲ, ಬಟ್ ನೀವು ಇನ್ಹೇಲರ್ಸ್ ಅಥವಾ ಡಾಕ್ಟರ್ ಏನ್ ಹೇಳ್ತಾರೆ ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಖಂಡಿತ ಅದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು. ಯಾವ್ದೇ ಮೂಢನಂಬಿಕೆಗಳಿಲ್ಲದೆ ಡಾಕ್ಟರ್ಗೆ ತೋರಿಸಿ ಕರೆಕ್ಟ್ ಆಗಿ ಡಾಕ್ಟರ್ ಹೇಳೋ ಟ್ರೀಟ್ಮೆಂಟ್ ನ ಫಾಲೋ ಮಾಡಿದ್ರೆ ಖಂಡಿತ ಕಂಟ್ರೋಲ್ ಆಗಿ ಬರುತ್ತೆ.
1: ತುಂಬಾ ಧನ್ಯವಾದಗಳು ಇಷ್ಟೊತ್ತು ಆಸ್ತಮಾ ಕುರಿತಂತೆ ಸವಿಸ್ತಾರವಾಗಿ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ. ನಮಸ್ಕಾರ.
0: ಥ್ಯಾಂಕ್ ಯು.
2: ಇದುವರೆಗೆ ಆಸ್ತಮಾ ಕಾಯಿಲೆಗೆ ಕಾರಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಶ್ವಾಸಕೋಶ ತಜ್ಞರಾದ ಡಾಕ್ಟರ್ ಸುಪ್ರೀತಾ ಟಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ರಾಜ್ಯವ್ಯಾಪಿ ಮೂಡಿಬಂದ ಇಂದಿನ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

ಕೇಳುವರೇ, ಇದೇ ಶುಕ್ರವಾರ ಆಗಸ್ಟ್ 7ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬಾಳೆಹೊನ್ನೂರಿನಲ್ಲಿರುವ ಕಾಫಿ ಸಂಶೋಧನಾ ಕೇಂದ್ರದ ವಿಭಾಗ ಮುಖ್ಯಸ್ಥರಾದ ಡಾಕ್ಟರ್ ರುದ್ರಗೌಡ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 2237 4788 2237 4999 STD ಕೋಡ್ 080. ಕೇಳಿ, ಇದೇ ಶುಕ್ರವಾರ ಆಗಸ್ಟ್ 7ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು.

0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ಯಾಕೆ?
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.

0: ಸಮಯ 1 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಳಿ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥ. ಇಂದಿನ ಕಾರ್ಯಕ್ರಮದಲ್ಲಿ ಪಿಎಂ ಖೇತ ಬಚಾವೋ ಅಭಿಯಾನ್ ಕುರಿತು ಸಂವಾದ.
2: ಸವಿತಾ,
3: ಹಾ ಹೇಳಿ ಶಮಣ್ಣ.
2: ಈ ವರ್ಷದ ಮಳೆ ನೋಡಿದ್ರೆ ಈ ಕೃಷಿಕರೆಲ್ಲ ಹೇಗೆ ಕೃಷಿ ಮಾಡುದು ಅಂತ ಯೋಚನೆ ಮಾಡ್ತಾ ಇದ್ವಿ ನಾವು.
3: ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಶಮಣ್ಣ. ನೋಡಿ, ಮಳೆ ಕಾದು ಬಿತ್ತನೆ ಮಾಡುದು ಯಾವಾಗ, ಬೇಸಾಯ ಮಾಡುದು ಯಾವಾಗ, ಅದರಲ್ಲೇ ಇದ್ದಾರೆ.
2: ಅಲ್ಲ ರೂಪಕ, ನಾನು ನೋಡ್ತಾ ಇದ್ದೇನೆ ಈಗ ನಮ್ಮ ಊರಿನಲ್ಲಿ ಸ್ವಲ್ಪ ಮಳೆ ಕಮ್ಮಿ ಅಂತ ತಿಳ್ಕೊಂಡ್ವಿ. ಅಲ್ಲಿ ನೋಡಿದ್ರೆ ಅಸ್ಸಾಮು ಮತ್ತೆ ಈ ಏನು ಅರುಣಾಚಲ ಪ್ರದೇಶ ಎಲ್ಲ ಇದೆಯಲ್ಲ, ಏನು ಈಶಾನ್ಯ ರಾಜ್ಯಗಳು ಅಂತ ಹೇಳ್ತೀವಲ್ಲ, ಅಲ್ಲಿ ನೋಡಿದ್ರೆ ನೆರೆ ಬಂದಿದೆ. ಸಾಕಷ್ಟು ಜಮೀನುಗಳೆಲ್ಲ ನೀರಿನಲ್ಲಿ ಮುಳುಗಿ
4: ಶಮಣ್ಣ, ನೋಡ್ಲಿಕ್ಕೆ ಆಗುದಿಲ್ಲ ಆತರ. ಅಲ್ಲಿ ದೊಡ್ಡ ಪ್ರವಾಹನೆ ಬಂದ್ಬಿಟ್ಟಿದೆ.
3: ಊರೇ ತೊಳ್ಕೊಂಡು ಹೋಗಿದ್ದು ಕಾಣಿಸ್ತಾ ಇದಾರಲ್ಲ ಶಮಣ್ಣ, ಗಾಳಿಗಳು ಮನೆಗಳು ಏನು ಇಲ್ಲ.
2: ಆದ್ರೆ ನಮ್ಮೂರಿನಲ್ಲಿ ನೋಡಿದ್ರೆ ವಾರ್ಷಿಕವಾಗಿ ಬರಬೇಕಾದಂತಹ ಮಳೆಯೂ ಕೂಡ ಬರಲಿಲ್ಲ ಅಂತ.
4: ಹೌದು ಶಮಣ್ಣ,
3: ಅಂದ್ರೆ ವಿಪರೀತ ಆಗ್ತಾ ಇದೆ, ಮಳೆಗಾಲನೋ ಬೇಸಿಗೆಗಾಲನೋ ಅಂತಾನೆ ಗೊತ್ತಾಗ್ತಾ ಇಲ್ಲ ಶಮಣ್ಣ.
2: ಹಾಗಾಗಿಯೇ ನಾವು ಯೋಚನೆ ಮಾಡಬೇಕಾಗಿರುವಂತಹದ್ದು ಇರುವಂತಹ ಮಳೆ ನೀರನ್ನ ಹೆಚ್ಚು ಹೆಚ್ಚು ಭೂಮಿಯ ಒಳಗಡೆ ಇಂಗಿಸುವುದು ಹೇಗೆ ಅಂತ ಯೋಚನೆ ಮಾಡಬೇಕು. ಯಾಕಂದ್ರೆ ನಾಳೆ ನಮಗೆ ಕೃಷಿಗೆ ಬೇಕಲ್ಲ,
3: ಕುಡಿಲಿಕ್ಕೆ ಬೇಕು,
2: ಜಾನುವಾರುಗಳಿಗೆ ಬೇಕು. ಹಾಗೆ ಈಗ ಇರುವ ಸಂಪನ್ಮೂಲವನ್ನ ಹೆಚ್ಚು ಹೆಚ್ಚು ಬಳಸುವುದು ಹೇಗೆ ಅಂತ ನಾವು ಯೋಚನೆ ಮಾಡಬೇಕು. ಅದಕ್ಕಂತಲೇ ರೂಪಕ ಈ ವರ್ಷ ಜೂನ್ ಮೊದಲ ವಾರದಿಂದ ಈ ಖೇತ್ ಬಚಾವೋ ಆಂದೋಲನ ಅಂತ ಒಂದು ಪ್ರಾರಂಭ ಮಾಡಿದ್ರು. ಅಂದ್ರೆ ಬೇಸಾಯವನ್ನ ಉಳಿಸಿ ಆಂದೋಲನ ಅಂತ ಹೇಳಿ.
3: ಯಾವ ತರ ಬಂತಲ್ಲ ಕಾಲ.
2: ಹೌದು,
3: ಇದನ್ನು ಯೋಚನೆ ಸಹ ಮಾಡಿರ್ಲಿಲ್ಲ ನಾವು, ಇಂಥದೊಂದು ಕಾಲ ಬರಬಹುದು.
2: ನಾವು ಈಗೇನಂದ್ರೆ ಹೆಚ್ಚು ಹೆಚ್ಚು ಆಹಾರ ಉತ್ಪಾದನೆ ಮಾಡಬೇಕು ಅಂತ ಹೇಳಿ ಮಣ್ಣಿಗೆ ಹೆಚ್ಚು ಹೆಚ್ಚು ರಾಸಾಯನಿಕ ಗೊಬ್ಬರವನ್ನ ಹಾಕುವುದು ಅಥವಾ ಯಾವುದೊಂದು ರಾಸಾಯನಿಕ ಸಿಂಪರಣೆಯನ್ನ ಮಾಡುವಂತಹದ್ದು ಹೆಚ್ಚು ಹೆಚ್ಚು ಮಾಡಿದ ಹಾಗೆ ವರ್ಷದಿಂದ ವರ್ಷಕ್ಕೆ ಫಸಲು ಕಡಿಮೆ ಆಗ್ತಾ ಹೋಗ್ತು ಹೊರತು ಹೆಚ್ಚಾಗುದಿಲ್ಲ,
3: ಮಣ್ಣಿನ ಗುಣಮಟ್ಟ ಹಾಳಾಗ್ತದೆ.
4: ಹೌದು ಶಮಣ್ಣ, ಮತ್ತೇನಪ್ಪಾ ಅಂತಂದ್ರೆ ನಾವು ಬೆಳೆಗಳನ್ನ ಬೆಳಿಬೇಕಿದ್ರೆ ಏನೋ ಒಂದಿಷ್ಟು ಗೊಬ್ಬರವನ್ನ ಯಾವ್ದೊಂದು ಗೊಬ್ಬರವನ್ನ ತಂದು ಹಾಕ್ಬಿಡ್ತೇವೆ, ನಮಗ ಮನ್ಸಿಗೆ ಬಂದಷ್ಟು ಗೊಬ್ಬರವನ್ನ ಹಾಕ್ಬಿಡ್ತೇವೆ. ಆದ್ರೆ ಹಂಗ್ ಹಾಕೋದ್ರಿಂದ ಭೂಮಿ ಮಣ್ಣು ಹಾಳಾಗ್ತದೆ.
2: ಹೌದು, ಈಗ ನಾವು ಇಲ್ಲಿ ಏನು ಭತ್ತ ಬೆಳೆಯುವಂತ ಒಂದು ಪ್ರದೇಶದಲ್ಲಿ ಹೆಚ್ಚು ಹೆಚ್ಚು ರಾಸಾಯನಿಕ ಗೊಬ್ಬರ ಬಳಸದೇ ಹೋಗ್ಬಹುದು. ಆದ್ರೆ ಉತ್ತರ ಭಾರತದಲ್ಲೆಲ್ಲ ಹೇಗೆ ಅಂತಂದ್ರೆ ಸಾವಿರಗಟ್ಟಲೆ ಎಕರೆಯಲ್ಲಿ ಗೋಧಿ ಬೆಳೆಯುವಂತಹ ಒಂದು ಪ್ರದೇಶ, ಈಗ ಪಂಜಾಬ್ ಆಗ್ಬಹುದು, ಹರಿಯಾಣ ಆಗ್ಬಹುದು ಅಥವಾ ಉತ್ತರ ಪ್ರದೇಶ ಆಗ್ಬಹುದು, ಇಲ್ಲೆಲ್ಲ ಸಿಕ್ಕಾಪಟ್ಟೆ ಈ ಗೋಧಿ ಬೆಳೆಯುವಂತಹ ಪ್ರದೇಶದಲ್ಲಿ ಹಟ್ಟಿ ಗೊಬ್ಬರ ಎಷ್ಟೊಂದ್ ಹಾಕ್ತೀರಿ. ಈಗ 1 ಎಕರೆ 2 ಎಕರೆಗೆ ಹಟ್ಟಿ ಗೊಬ್ಬರ ಹಾಕ್ಬಹುದು, 1000 ಎಕರೆ ಬೆಳೆಯುವಾಗ ಏನ್ ಮಾಡ್ತಾರೆ, ಹೆಚ್ಚು ಹೆಚ್ಚು ರಾಸಾಯನಿಕ ಗೊಬ್ಬರವನ್ನ ಬಳಕೆ ಮಾಡ್ತಾರೆ.
3: ಅಷ್ಟು ಪ್ರಮಾಣದ ಕೊಟ್ಟಿಗೆ ಗೊಬ್ಬರ ಸಿಗುವುದು ಕಷ್ಟ.
2: ಆಮೇಲೆ ಅಷ್ಟು ಜಾನುವಾರನ ಸಾಕುವುದು ಕಷ್ಟ ಅಲ್ವಾ. ಹಾಗೆ ಈ ವರ್ಷದಿಂದ ವರ್ಷಕ್ಕೆ ರಾಸಾಯನಿಕ ಗೊಬ್ಬರದ ಬಳಕೆ ಜಾಸ್ತಿ ಮಾಡಿದ ಹಾಗೆ ಮಣ್ಣಿನ ಆರೋಗ್ಯ ಕೂಡ ಕೆಡ್ತಾ ಹೋಗ್ತದೆ ಅಂತ.
4: ಹೌದು, ಅಂದ್ರೆ
3: ಹಾಕಿದ ವರ್ಷ ತುಂಬಾ ಚೆನ್ನಾಗಿ ಬೆಳೆ
2: ಬರ್ತದೆ,
3: ಆಮೇಲೆ ನಿಧಾನಕ್ಕೆ ಕಡಿಮೆ ಆಗ್ತಾ ಹೋಗ್ತದೆ ಇರ್ಬೇಕಲ್ಲ ಶಮಣ್ಣ.
4: ಮತ್ತೆ ಶಮಣ್ಣ, ಇಂತಿಷ್ಟು ಪೋಷಕಾಂಶಗಳು ಇಷ್ಟೇ ಇರಬೇಕು ಮಣ್ಣಲ್ಲಿ ಅಂತ ಇದೆ ಅಲ್ಲ,
2: ಮಣ್ಣಿನಲ್ಲಿ ಇರುವುದಲ್ಲ, ಬೆಳೆಗಳಿಗೆ ಎಷ್ಟು ಬೇಕು ಅಂತ ಒಂದು ನಿರ್ಧಾರ ಮಾಡಿರ್ತಾರೆ. ಈ ಭತ್ತದ ಬೆಳೆಗಾದ್ರೆ ಇಷ್ಟು ಕೊಡಬೇಕು, ಇಷ್ಟು ಸಾರಜನಕ, ಇಷ್ಟು ರಂಜಕ, ಇಷ್ಟು ಪೊಟ್ಯಾಶ್ ಅಂತ ಸಂಶೋಧನೆ ಎಲ್ಲ ಮಾಡಿರ್ತಾರೆ. ಅದಕ್ಕಿಂತ ಜಾಸ್ತಿ ಕೊಡ್ತಾ ಹೋದ್ರೆ ಬೆಳೆಗೇನು ಸಿಗುವುದಿಲ್ಲ, ಅದು ಪೋಲಾಗುವುದು ಜಾಸ್ತಿ, ಜೊತೆಗೆ ಮಣ್ಣಿನವು ಕೂಡ ರಸಸಾರವು ಕೂಡ ಕಡಿಮೆ ಆಗ್ತಾ ಹೋಗ್ತದೆ.
3: ಅದಕ್ಕೆ ಸರಿಯಾದ ಮಾಹಿತಿ ಬೇಕು ಅಲ್ಲ ಶಮಣ್ಣ, ಯಾವ ಬೆಳೆಗೆ ಎಷ್ಟು ಉಪಯೋಗ ಮಾಡ್ಬೇಕು. ರಾಸಾಯನಿಕ ಮಾಡುದು ತಪ್ಪೇ, ಆದ್ರೂ ಈಗ ಅನಿವಾರ್ಯ ಇದ್ದಲ್ಲಿ ಎಲ್ಲ ತಿಳ್ಕೊಂಡು ಉಪಯೋಗ ಮಾಡುದು ಒಳ್ಳೇದು.
2: ಆಮೇಲೆ ಈಗ ಮಣ್ಣು ಪರೀಕ್ಷೆ ಅಂತ ಮಾಡ್ತಾರೆ, ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಮಾಡೋ ಅಥವಾ ಒಂದು ಬಿತ್ತನೆ ಮಾಡುವುದಕ್ಕಿಂತ ಮೊದ್ಲೇ ಮಣ್ಣು ಪರೀಕ್ಷೆಯನ್ನ ಮಾಡಿ ಮಣ್ಣಿನಲ್ಲಿ ಯಾವ ಪೋಷಕಾಂಶ ಇದೆ, ಯಾವ್ದರ

0: ಕೊರತೆ ಇದೆ ಅಂತ ಒಂದು ಪರೀಕ್ಷೆ ಮಾಡುವಂತಹದ್ದು. ಸಾರಜನಕದ ಕೊರತೆ ಇದೆಯೋ, ರಂಜಕದ ಕೊರತೆ ಇದೆಯೋ, ಪೊಟ್ಯಾಷನ ಕೊರತೆ ಇದೆಯೋ ಅಂತ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಮಣ್ಣಿಗೆ ಕೊಡಬೇಕಾಗಿರುವಂತಹ ಗೊಬ್ಬರದ ಪ್ರಮಾಣವನ್ನು ಕೂಡ ನಿರ್ಧರಿಸ್ತಾರೆ. ಜೊತೆಗೆ ಈಗ ಎಷ್ಟೋ ಕಡೆ ಏನಾಗ್ತದೆ, ಮಣ್ಣು ಹುಳಿ ಮಣ್ಣು ಅಂತ ಹೇಳ್ತೀವಿ, ಹೆಚ್ಚು ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ, ಈಗ ನಮ್ಮ ಉತ್ತರ ಕನ್ನಡದಂತಹ ಜಿಲ್ಲೆಗಳಲ್ಲಿ ಹೆಚ್ಚು ಮಳೆ, ಈ ವರ್ಷ ಸ್ವಲ್ಪ ಕಡಿಮೆ ಇರಬಹುದು, ಆದ್ರೆ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ಮಣ್ಣಿನ ರಸಸಾರ ಅಥವಾ ಪಿ ಎಚ್ ಅಂತ ಹೇಳ್ತೀವಲ್ಲ, ಇದು ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಹೋಗ್ತದೆ. ಅಂದ್ರೆ 7 ಕಡಿಮೆ ಇರ್ತದೆ. 7 ಅನ್ನುವಂತದ್ದು ನ್ಯೂಟ್ರಲ್ ಅಂತ ಹೇಳುವಂತದ್ದು. ಅದಕ್ಕಿಂತ ಕಡಿಮೆ ಆದ ಹಾಗೆ ಬೆಳೆಗಳಿಗೂ ಕೂಡ ತೊಂದರೆ ಆಗ್ತದೆ,
1: ತೊಂದರೆ ಆಗ್ತದೆ, ಕೊಡಬೇಕಾದಂತ ಫಸಲು ಕೊಡದೇ ಇರಬಹುದು.
0: ಹೌದು
1: ಅಲ್ಲ. ಮತ್ತೆ ಶಾಮಣ್ಣ, ಈ ಮಣ್ಣಿನ ಬಗ್ಗೆ ನಾವು ಹೇಳಲಿಕ್ಕೆ ಹೋದ್ರೆ ಮಣ್ಣು ಪರೀಕ್ಷೆಯನ್ನ ನಾವೇ ಸ್ವತಃ ಮನೆಯಲ್ಲೂ ಸಹ ಮಾಡಬಹುದಂತೆ.
0: ಅಂದ್ರೆ ಮಣ್ಣು ಪರೀಕ್ಷೆ ಕಿಟ್ ಅಂತ ಸಿಗ್ತದೆ.
1: ಹಾ, ಅದು ಒಂದಾಯ್ತು ಶಾಮಣ್ಣ. ಇನ್ನೊಂದು, ಈ ನಾವು ಸ್ವಲ್ಪ ಮಣ್ಣು ತಗೊಂಡು ಅದರ ಒಂದು ಪರಿಮಳವನ್ನ ನೋಡಿದ್ರೆ, ಈ ಫಸ್ಟ್ ಮಳೆ ಬಂದಿರ್ತದಲ್ಲ ಶಾಮಣ್ಣ, ಅವಾಗ ಮಣ್ಣಿನ ವಾಸನೆ ಬರುತ್ತಲ್ಲ, ಆ ಪರಿಮಳ ಬಂದ್ರೆ ಮಣ್ಣು ಚೆನ್ನಾಗಿದೆ ಅಂತ ಅರ್ಥ ಅಂತ. ಮತ್ತೆ ಇನ್ನೊಂದು ಶಾಮಣ್ಣ, ಈ ಮಣ್ಣನ್ನ ನಾವು ಗುದ್ಲೇಲು ಅರ್ದಾಗ ಎರೆಹುಳುಗಳು ಸಿಕ್ಕಿದ್ರೆ ಮಣ್ಣು ಉತ್ತಮವಾಗಿದೆ ಅಂತ.
0: ಸಾಮಾನ್ಯವಾಗಿ ಮಣ್ಣಿನ ಫಲವತ್ತತೆ ಹೇಗಿದೆ ಅಂತ ನೋಡ್ಬೇಕಿದ್ರೆ ಬರಿಗಾಲನೇ ನಡಿಬೇಕು ಅಂತ ಹೇಳಿ, ಚಪ್ಪಲಿ ಹಾಕೊಂಡು ಹೋಗಬಾರ್ದು ಜಮೀನಿಗೆ. ಬರಿಗಾಲ ನಡೆದು ಹೋದಾಗ ಅದು ಮೆತ್ತಗೆ ಒಂದು ಹಾಸಿಗೆಯದ ಅನುಭವ ಆಯ್ತು ಅಂತಂದ್ರೆ ಮಣ್ಣು ಫಲವತ್ತಾಗಿದೆ ಅಂತ. ನೀವು ಬೇರೆ ಏನ್ ಪರೀಕ್ಷೆ ಬೇಕಾಗುದಿಲ್ಲ. ಹೌದು ಹೌದು. ಆದ್ರೂ ಕೂಡ ಈ ಆಸಿಡ್ ಸಾಯಿಲ್ ಅಂತ ಹೇಳ್ತೀವಲ್ಲ, ಹುಳಿ ಮಣ್ಣು ಅಂತ ಹೇಳಿ, ಅದರ ಒಂದು ಸುಧಾರಣೆ ಆಗ್ಬೇಕು ಅಂದ್ರೆ ಮಣ್ಣಿಗೆ ಒಂದಷ್ಟು ಸುಣ್ಣವನ್ನ ಕೊಡಬೇಕಾಗ್ತದೆ. ಈಗ ಕೃಷಿ ಸುಣ್ಣ, ಡೋಲಮೈಟ್ ಸುಣ್ಣ ಅಂತೆಲ್ಲ ಸಿಗ್ತದೆ, ಅದನ್ನ ಮಣ್ಣಿಗೆ ಹಾಕಿ ಮಣ್ಣಿನ ರಸಸಾರವನ್ನ ಹೆಚ್ಚಿಸಿದ್ರೆ, ಅಂದ್ರೆ ನ್ಯೂಟ್ರಲ್ 7 ತನಕ ತಗೊಂಡ್ಬಂದ್ರೆ ಮಣ್ಣಿನ ಫಲವತ್ತತೆಯೂ ಜಾಸ್ತಿ ಆಗ್ತದೆ, ಜೊತೆಗೆ ಇಳುವರಿ ಕೂಡ ಜಾಸ್ತಿ ಆಗ್ತದೆ.
2: ಹೌದು ಶಾಮಣ್ಣ. ಈಗ ನೀವು ರಾಸಾಯನಿಕಗಳು ಅಂತ ಹೇಳಿದ್ರಲ್ಲ ಶಾಮಣ್ಣ, ಈಗ ರಾಸಾಯನಿಕಗಳು, ಈಗ ನಮ್ಗೆ ಇದು ಉತ್ತಮವಾದ ರಾಸಾಯನಿಕ ಅಥವಾ ಇದು ಕಲಬೆರಕೆ ಆತರ ಎಲ್ಲಾದ್ರೂ ಸಿಗುವುದು?
0: ಅಂದ್ರೆ ಕೃಷಿ ಇಲಾಖೆಯಲ್ಲಿಯೂ ಕೂಡ ರಾಸಾಯನಿಕ ಗೊಬ್ಬರ ಉತ್ತಮ ಗುಣಮಟ್ಟದ ಹೌದು ಅಲ್ವ ಅನ್ನೋದಕ್ಕೆ ಪರೀಕ್ಷೆ ಮಾಡೋದಕ್ಕೂ ಕೂಡ ವ್ಯವಸ್ಥೆ ಇರ್ತದೆ. ಈಗ ನಾವು ಯಾವ್ದು ಅಂಗಡಿಯಿಂದ ಹೋಗಿ ಒಂದು 50 ಕಿಲೋ 100 ಕಿಲೋ ತಗೊಂಡ್ಬರ್ತೀವಿ ರಾಸಾಯನಿಕ ಗೊಬ್ಬರ, ಅದು ಗುಣಮಟ್ಟದ ಹೌದು ಅಲ್ವ ಅಂತ ಪರೀಕ್ಷೆ ಮಾಡೋದಕ್ಕೂ ಕೂಡ ಅವಕಾಶ ಇರ್ತದೆ.
2: ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಕಲಬೆರಕೆಗಳು ಮಾರಾಟ ಆಗುವ ಪರಿಸ್ಥಿತಿ ಜಾಸ್ತಿ.
1: ಮತ್ತೆ ಇನ್ನೊಂದು ಶಾಮಣ್ಣ, ನೈಸರ್ಗಿಕ ಕೃಷಿ ಅಂತಾರಲ್ಲ ಶಾಮಣ್ಣ, ಅದನ್ನ ಮಾಡಿಸಿದ್ರು ಕೂಡ ಕೃಷಿಯನ್ನು ಆರೋಗ್ಯವಾಗಿಟ್ಕೊಳ್ಬಹುದು, ಮಣ್ಣನ್ನು ಆರೋಗ್ಯವಾಗಿಟ್ಕೊಳ್ಬಹುದಲ್ಲ
2: ಶಾಮಣ್ಣ.
0: ಈಗ ಮೊದ್ಲೆಲ್ಲ ಏನ್ ಮಾಡ್ತಿದ್ವಿ ಅಂದ್ರೆ ಹಸಿರೆಲೆ ಸೊಪ್ಪು ಅಂತೆಲ್ಲ ಸಿಗ್ತಾ ಇತ್ತು, ತರಗನ್ನ ತಂದು ಹಾಕುವುದಾಗ್ಬಹುದು ಅಥವಾ ಹಸಿರೆಲೆ ಸೊಪ್ಪು ಆಗ್ಬಹುದು ಅಥವಾ ಈ ಗೊಬ್ಬರದ ಗಿಡ ಅಂತಲೂ ಕೂಡ ಇದೆ, ಗ್ಲಿರಿಸಿಡಿ ಅಂತ ಇದೆಯಲ್ಲ, ಅಂತಹ ಗಿಡಗಳನ್ನ ನಮ್ಮ ಜಮೀನಿನ ಸುತ್ತಮುತ್ತ ಅಥವಾ ಬದುಗಳಲ್ಲೆಲ್ಲ ನೆಟ್ಟು ಅದನ್ನೇ ಮಣ್ಣಿಗೆ ಸೇರಿಸುವಂತಹದ್ದು, ಈ ಮೂಲಕವೂ ಕೂಡ ಮಣ್ಣಿನ ಒಂದು ಫಲವತ್ತತೆಯನ್ನ ಜಾಸ್ತಿ ಮಾಡಲಿಕ್ಕೆ ಅವಕಾಶ ಉಂಟು.
2: ಹೌದು ಶಾಮಣ್ಣ, ಈಗ ರಾಸಾಯನಿಕ ಗೊಬ್ಬರದಾಯ್ತು, ಮಣ್ಣಿನ ಪರೀಕ್ಷೆ ಆಯ್ತು, ಈಗ ನೀರಿನ ಪ್ರಭಾವ ಯಾವ ರೀತಿ ಈ ತರ ಫಲವತ್ತತೆ ನಾವು ಕಾಪಾಡ್ಕೊಳ್ಬೇಕು
0: ಅಂದ್ರೆ, ಈಗ ನಾವು ಮನುಷ್ಯರು ಎಷ್ಟು ನೀರು ಕುಡಿತೀವಿ, ದಿವಸಕ್ಕೆ 1-3 ಲೀಟರ್ 1.5 ಲೀಟರ್ ನೀರು ಕುಡಿಬಹುದು, ಅದರ ಬದಲು ಹೆಚ್ಚು ನೀರು ಕುಡಿದ್ರೆ ಏನಾಗ್ತದೆ, ಬೇವರಿಗೆ ಹೋಗ್ಬಹುದು ಅಥವಾ ಇನ್ನೇನಾದ್ರೂ ಹೋಗ್ಬಹುದು. ಹಾಗೆ ಮಣ್ಣಿಗೂ ಕೂಡ ನೀರನ್ನ ಹಿಡಿದಿಟ್ಟುಕೊಳ್ಳುವಂತಹ ಒಂದು ಗುಣ ಅಂತ ಇರ್ತದೆ. ಅದಕ್ಕಿಂತ ಹೆಚ್ಚಾಯ್ತು ಅಂದ್ರೆ ಬೇರಿಗೆ, ಅಂದ್ರೆ ಗಿಡದ ಬೇರುಗಳಿಗೆ ಉಸಿರಾಟಕ್ಕೆ ತೊಂದರೆ ಆಗ್ತದೆ. ಹಾಗಾಗಿ ಯಾವುದೇ ಗಿಡ, ಈಗ ಭತ್ತ ಆಗ್ಬಹುದು ಅಥವಾ ಹಣ್ಣಿನ ಗಿಡಗಳಾಗ್ಬಹುದು, ತೆಂಗು, ಅಡಿಕೆ, ಯಾವ ಗಿಡಕ್ಕೆ ಬೇಕಿದ್ರೆ ಆಗ್ಬಹುದು, ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಮಾತ್ರ ನೀರನ್ನ ಕೊಡಬೇಕು. ಅದು ಕಡಿಮೆ ಆದ್ರೆ ಒಣಗಿ ಹೋಗ್ತದೆ ಗಿಡ,
1: ಜಾಸ್ತಿ
0: ಆದ್ರೆ ಕುಳಿತು
2: ಹೋಗ್ತದೆ ನೀರಿನ ಪಾತ್ರ.
0: ಹೌದು, ಅಂತೂ ಪ್ರತಿ ಸರ್ತಿಯೂ ಕೂಡ ನಾವು ಮಾತಾಡುವಾಗ ಹೇಳ್ತೀವಿ, ಈಗ ಬೇರೆ ಬೇರೆ ಇಲಾಖೆಗಳು ಇರ್ತವೆ, ಕೃಷಿ ವಿಜ್ಞಾನ ಕೇಂದ್ರ ಅಂತ ಇರ್ತದೆ, ಆಮೇಲೆ ಕೃಷಿ ಇಲಾಖೆ ಇದೆ, ತೋಟಗಾರಿಕಾ ಇಲಾಖೆ ಇದೆ, ಈ ಬೇರೆ ಬೇರೆ ಇಲಾಖೆಗಳ ಸಂಪರ್ಕ ಇಟ್ಕೊಂಡ್ರೆ ರೈತರಿಗೂ ಕೂಡ ಅನುಕೂಲ ಆಗ್ತದೆ. ಅಂದ್ರೆ ಸರಿಯಾದಂತಹ ಮಾಹಿತಿಯನ್ನ ಬಳಕೆ ಮಾಡಿಕೊಂಡು ಕೃಷಿಯನ್ನ ಸುಸ್ಥಿರವಾಗಿ ಮಾಡುವುದು ಹೇಗೆ, ಸುಲಭದಲ್ಲಿ ಮಾಡುವುದು ಹೇಗೆ ಅಂತ ಕಲ್ಕೋಬಹುದು.
1: ಈಗ ಶಾಮಣ್ಣ, ನಾವು ನಮ್ಗೆ ಆರೋಗ್ಯ ಸರಿ ಇಲ್ದಿದ್ರೆ ನಾವು ಹಾಸ್ಪಿಟಲ್ ಗೆ ಹೋಗ್ತೇವೆ,
0: ಡಾಕ್ಟರ್
1: ಭೇಟಿ ಆಗ್ತೇವೆ, ಅವರೊಂದಿಷ್ಟು ನಮ್ಗೆ ಮಾತ್ರೆಗಳನ್ನ ಕೊಡ್ತಾರೆ, ಅದು ಎಷ್ಟು ತಗೊಳ್ಬೇಕು MG ಆ ರೀತಿನೇ ಕೊಡ್ತಾರೆ. ಅದೇ ರೀತಿ ನಾವು ಕೃಷಿಯಲ್ಲೂ ಸಹ ಯಾವ ರೀತಿ ರಾಸಾಯನಿಕ ಬಳಸ್ಕೊಳ್ಬೇಕು, ಎಷ್ಟೆಷ್ಟು ಗೊಬ್ಬರ ಬಳಸ್ಕೊಳ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ.
0: ಹೌದು, ಅಂದ್ರೆ ಮಣ್ಣಿನ ಆರೋಗ್ಯವನ್ನ ಕಾಪಾಡಿದ್ರೆ ಮಣ್ಣಿನ ಮೂಲಕ ಬೆಳೆಯನ್ನು ಕೂಡ ಸಂರಕ್ಷಣೆ ಮಾಡಬಹುದು, ಬೆಳೆ ಚೆನ್ನಾಗಿ ಬಂತು ಅಂದ್ರೆ ರೈತರು ಕೂಡ ಖುಷಿಯಾಗಿರುತ್ತಾರೆ,
2: ನಾವು ಆರೋಗ್ಯವಂತ ಜೀವನ ನಡೆಸಬಹುದು.
3: PM ಖೇತ್ ಬಚಾವೋ ಅಭಿಯಾನ್ ಕುರಿತು ಸಂವಾದ ಪ್ರಸಾರವಾಯಿತು. ಸಂವಾದದಲ್ಲಿ ಭಾಗವಹಿಸಿದವರು ಟಿ ಶ್ಯಾಮ್ ಪ್ರಸಾದ್.

0: ಸದ್, ಸವಿತಾ ಗೌಡ, ರೂಪಾ ಗೌಡ. ಇದಾಗಿತ್ತು ಇಂದಿನ ಪ್ರಗತಿ ಪಥ. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ಪ್ರಗತಿ ಪಥ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
1: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
2: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
3: ಏಕೆಂದರೆ ನೀರು ಜೀವಜಲ.
1: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.
4: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ, ಸಮಯ 1:10. ಈಗ ಕನ್ನಡದಲ್ಲಿ ವಾರ್ತೆಗಳು.
5: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ರಾಷ್ಟ್ರೀಯ ಕೈಮಗ್ಗ ದಿನ. 22 ಮಂದಿ ನೇಕಾರರಿಗೆ ರಾಷ್ಟ್ರೀಯ ಕೈಮಗ್ಗ ಪ್ರಶಸ್ತಿ ಪ್ರದಾನ ಮಾಡಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಸಂಸತ್ತಿನ ಉಭಯ ಸದನಗಳಲ್ಲಿ ಮುಂದುವರೆದ ವಿಪಕ್ಷಗಳ ಗದ್ದಲ, ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ. ಭಾರತ ಚೀನಾ ಗಡಿ ವ್ಯವಹಾರಗಳ ಸಮಾಲೋಚನೆ ಮತ್ತು ಸಮನ್ವಯ ಕಾರ್ಯವಿಧಾನದ 36ನೇ ಸಭೆ, ಗಡಿಯಾಚೆಗಿನ ಸಹಕಾರ ಕುರಿತು ಚರ್ಚೆ. ಕೊರಿಯಾ ಮಾಸ್ಟರ್ ಬ್ಯಾಡ್ಮಿಂಟನ್, ಭಾರತದ ಅಶ್ಮಿತಾ ಚಲಿಹಾ ಮತ್ತು ರಕ್ಷಿತಾ ರಾಮರಾಜ್ ಸೆಮಿಫೈನಲ್ಸ್ ಪ್ರವೇಶ. ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಗ್ರ್ಯಾಂಡ್ ಚೆಸ್ ಟೂರ್ ಸೆಂಟ್ ಲೂಯಿಸ್ ರ್ಯಾಪಿನ್ ಮತ್ತು ಬ್ಲಿಚ್ ಪ್ರಶಸ್ತಿ. ವಾರ್ತೆಗಳ ವಿವರ: 12ನೇ ರಾಷ್ಟೀಯ ಕೈಮಗ್ಗ ದಿನಾಚರಣೆಯ ಅಂಗವಾಗಿ ಜವಳಿ ಸಚಿವಾಲಯವು ಇಂದು ರಾಷ್ಟ್ರಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ ಆಯೋಜಿಸಿದ್ದ ವಿಶೇಷ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ಈ ವೇಳೆ ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಹಾಗೂ ರಾಜ್ಯ ಖಾತೆ ಸಚಿವ ಪವಿತ್ರಾ ಮಾರ್ಗ್ರೇಟಾ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ 2025ನೇ ಸಾಲಿನ ಸಂತ ಕಬೀರ್ ಕೈಮಗ್ಗ ಪ್ರಶಸ್ತಿ ಹಾಗೂ ರಾಷ್ಟೀಯ ಕೈಮಗ್ಗ ಪ್ರಶಸ್ತಿಗಳನ್ನು 22 ಮಂದಿ ನೇಕಾರರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಿದರು. ಇದೇ ವೇಳೆ 4 ಸ್ಮರಣಾರ್ಥ ಅಂಚೆ ಚೀಟಿಗಳನ್ನು ಬಿಡುಗಡೆ ಮಾಡಲಾಯಿತು. 1905ರ ಆಗಸ್ಟ್ 7ರಂದು ಆರಂಭವಾದ ಸ್ವದೇಶಿ ಚಳುವಳಿಯನ್ನು ಸ್ಮರಿಸುವ ಸಲುವಾಗಿ ಪ್ರತಿ ವರ್ಷ ಆಗಸ್ಟ್ 7ರಂದು ರಾಷ್ಟೀಯ ಕೈಮಗ್ಗ ದಿನ ಆಚರಿಸಲಾಗುತ್ತದೆ. ನೀಟ್ ಪರೀಕ್ಷೆಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳ ಪ್ರತಿಭಟನೆ ಮೇಲಿನ ಪೊಲೀಸ್ ಕ್ರಮ ಸೇರಿದಂತೆ ವಿವಿಧ ವಿಷಯಗಳನ್ನು ಮುನ್ನೆಲೆಗೆ ತಂದು ವಿರೋಧ ಪಕ್ಷಗಳು ನಡೆಸಿದ ತೀವ್ರ ಗದ್ದಲದಿಂದಾಗಿ ಸಂಸತ್ತಿನ ಉಭಯ ಸದನಗಳ ಕಲಾಪಗಳನ್ನು ಸೋಮವಾರಕ್ಕೆ ಮುಂದೂಡಲಾಗಿದೆ. ಇಂದು ಬೆಳಗ್ಗೆ 11ಗಂಟೆಗೆ ಲೋಕಸಭೆ ಸಮಾವೇಶಗೊಳ್ಳುತ್ತಿದ್ದಂತೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಕ್ವಿಟ್ ಇಂಡಿಯಾ ಚಳವಳಿಯ 84ನೇ ವಾರ್ಷಿಕೋತ್ಸವದ ಅಂಗವಾಗಿ ಮಹಾತ್ಮ ಗಾಂಧೀಜಿ ಸೇರಿದಂತೆ ದೇಶದ ಸ್ವಾತಂತ್ರ್ಯ ಸಂಗ್ರಾಮದ ತಪಸ್ವಿಗಳು ಹಾಗೂ ಅಮರ ಹುತಾತ್ಮರಿಗೆ ಶ್ರದ್ದಾಂಜಲಿ ಸಲ್ಲಿಸಿದರು. ಬಳಿಕ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಳ್ಳಲು ಯತ್ನಿಸಿದಾಗ ವಿದ್ಯಾರ್ಥಿಗಳ ಪ್ರತಿಭಟನೆ ಮೇಲಿನ ಪೊಲೀಸ್ ಕ್ರಮದ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಂದ ಹೇಳಿಕೆಗೆ ಆಗ್ರಹಿಸಿ ವಿಪಕ್ಷ ಸದಸ್ಯರು ಗದ್ದಲ ಎಬ್ಬಿಸಿದರು. ಪ್ರಶ್ನೋತ್ತರ ಕಲಾಪ ಸಂಸತ್ತಿನ ಮುಖ್ಯ ಅಂಗ ಎಂದು ಸಭಾಧ್ಯಕ್ಷರಿಗೆ ಮನವರಿಕೆ ಮಾಡಲು ಯತ್ನಿಸಿದರಾದರೂ ಕಲಾಪಕ್ಕೆ ಅಡ್ಡಿ ಉಂಟಾದ ಹಿನ್ನೆಲೆ ಮೊದಲಿಗೆ 12ಗಂಟೆಯವರೆಗೆ ಸದನವನ್ನು ಮುಂದೂಡಲಾಯಿತು. ಮತ್ತೊಂದೆಡೆ ರಾಜ್ಯಸಭೆಯಲ್ಲೂ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ಕ್ವಿಟ್ ಇಂಡಿಯಾ ಚಳವಳಿಯ ಐತಿಹಾಸಿಕ ಮಹತ್ವವನ್ನು ಸ್ಮರಿಸಿ ಹುತಾತ್ಮರಿಗೆ ಗೌರವ ನಮನ ಸಲ್ಲಿಸಿದರು. ಬಳಿಕ ಸಚಿವರು ವಿವಿಧ ಇಲಾಖೆ ಸಂಬಂಧಿಸಿದ ಸಂಸದೀಯ ಕಾಯಂ ಸಮಿತಿಗಳನ್ನು ವರದಿಗಳನ್ನು ಸದನದಲ್ಲಿ ಮಂಡಿಸಿದರು. ಶೂನ್ಯ ವೇಳೆಯ ಸಂದರ್ಭದಲ್ಲಿ ವಿಪಕ್ಷಗಳ ಘೋಷಣೆ ಮತ್ತು ಗದ್ದಲ ಮುಂದುವರೆದ ಕಾರಣ ಸಭಾಪತಿಯವರು ರಾಜ್ಯಸಭೆಯನ್ನು ಮೊದಲಿಗೆ 12:00 ನಂತರ ದಿನದ ಮಟ್ಟಿಗೆ ಮುಂದೂಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ತಮ್ಮ ನಿವಾಸದಲ್ಲಿ ಎನ್ಡಿಎಗೆ ಇತ್ತೀಚೆಗೆ ಸೇರ್ಪಡೆಗೊಂಡ ವಿವಿಧ ಪಕ್ಷಗಳ ಸಂಸದರೊಂದಿಗೆ ಉಪಹಾರ ಕೂಟ ಸಭೆ ಹಾಗೂ ಸಭೆಯನ್ನು ಆಯೋಜಿಸಿದ್ದರು. ಎನ್ಸಿಪಿಐ ಮತ್ತು ಶಿವಸೇನೆಯ ಸಂಸದರು ಸಭೆಯಲ್ಲಿ ಭಾಗವಹಿಸಿದ್ದರು. ಸಭೆಯ ಬಳಿಕ ಸಂಸತ್ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಿವಸೇನೆ ಸಂಸದೆ ಜ್ಯೋತಿ ಸಾವಿತ್ರಿ ನಾಗನಾಥ್ ವಾಘ್ಮೊರೆ, ಸಂಸತ್ತಿನಲ್ಲಿ ಪದೇ ಪದೇ ನಡೆಯುವ ಅಡಚಣೆಗಳಿಂದಾಗಿ ಹೊಸ ಆಯ್ಕೆಯಾದ ಹಾಗೂ ಪ್ರತಿಭಾವಂತ ಸದಸ್ಯರಿಗೆ ತಮ್ಮ ಅಭಿಪ್ರಾಯ ಮಂಡಿಸಲು ಅವಕಾಶ ಸಿಗುತ್ತಿಲ್ಲ ಎಂದು ಪ್ರಧಾನಿ ಕಳವಳ ವ್ಯಕ್ತಪಡಿಸಿದರು.

0: ಇರುವುದನ್ನು ತಿಳಿಸಿದರು. ಎನ್ಡಿಎಗೆ ಸಂಬಂಧಿಸಿದ ಎಲ್ಲರನ್ನು ಪ್ರಧಾನಿ ಮೋದಿ ಸ್ವಾಗತಿಸಿ, ರಾಷ್ಟ ನಿರ್ಮಾಣದಲ್ಲಿ ಸಂಸದರು ಪರಿಣಾಮಕಾರಿಯಾಗಿ ಹೇಗೆ ಕೊಡುಗೆ ನೀಡಬೇಕು ಎಂಬುದರ ಕುರಿತು ಮಾರ್ಗದರ್ಶನ ನೀಡಿದರು ಎಂದು ಎನ್ಸಿಪಿಐ ಸಂಸದೆ ಶತಾಬ್ದಿ ರಾಯ್ ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ ದೆಹಲಿಯ 57ನೇ ಘಟಿಕೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. 587 ಪಿಎಚ್ಡಿ ವಿದ್ಯಾರ್ಥಿಗಳು ಸೇರಿದಂತೆ 3000ಕ್ಕೂ ಹೆಚ್ಚು ಪದವೀಧರರು ಸಮಾರಂಭದಲ್ಲಿ ಪದವಿ ಸ್ವೀಕರಿಸಲಿದ್ದಾರೆ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ರಾಷ್ಟಪತಿ ಚಿನ್ನದ ಪದಕ, ನಿರ್ದೇಶಕರ ಚಿನ್ನದ ಪದಕ, ಶಂಕರ್ ದಯಾಳ್ ಶರ್ಮಾ ಚಿನ್ನದ ಪದಕ ಸೇರಿದಂತೆ ವಿವಿಧ ಗೌರವಗಳನ್ನು ಪ್ರಧಾನಿ ಪ್ರದಾನ ಮಾಡಲಿದ್ದಾರೆ. ಇದೇ ಸಂದರ್ಭದಲ್ಲಿ ಐಐಟಿ ದೆಹಲಿಯ ಸೋನಿಪತ್ ಆವರಣದಲ್ಲಿ ಸ್ಥಾಪಿಸಿರುವ ಕೃತಕ ಬುದ್ದಿಮತ್ತೆ ಆಧಾರಿತ ಉನ್ನತ ಕಾರ್ಯಕ್ಷಮತೆಯ ಸೂಪರ್ ಕಂಪ್ಯೂಟಿಂಗ್ ಸೌಲಭ್ಯ ಪರಂ ಪ್ರಜ್ಞಾವನ್ನು ಪ್ರಧಾನಿ ಉದ್ಘಾಟಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಮತ್ತು ಚೀನಾ ನವದೆಹಲಿಯಲ್ಲಿ ನಿನ್ನೆ ನಡೆದ ಗಡಿ ವ್ಯವಹಾರಗಳ ಸಮಾಲೋಚನೆ ಮತ್ತು ಸಮನ್ವಯ ಕಾರ್ಯವಿಧಾನದ 36ನೇ ಸಭೆಯಲ್ಲಿ ವಾಸ್ತವಿಕ ನಿಯಂತ್ರಣ ರೇಖೆಯ ಪರಿಸ್ಥಿತಿಯನ್ನು ಪರಿಶೀಲಿಸಿ ಮುಕ್ತ ಚರ್ಚೆ ನಡೆಸಿವೆ. ಈ ಕುರಿತು ಇಂದು ಹೇಳಿಕೆ ಬಿಡುಗಡೆ ಮಾಡಿರುವ ಸಚಿವಾಲಯ, ಗಡಿ ಗುರುತಿಸುವಿಕೆ, ಗಡಿ ನಿರ್ವಹಣೆ, ಕಾರ್ಯವಿಧಾನಗಳ ನಿರ್ಮಾಣ ಹಾಗೂ ಗಡಿಯಾಚೆಗಿನ ಸಹಕಾರ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಉಭಯ ದೇಶಗಳು ಚರ್ಚಿಸಿವೆ. ಗಡಿ ಪ್ರದೇಶಗಳಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಕಾಪಾಡುವುದು ದ್ವಿಪಕ್ಷೀಯ ಬಾಂಧವ್ಯದ ಸಮಗ್ರ ಅಭಿವೃದ್ದಿಗೆ ಅಗತ್ಯ ಎಂಬುದನ್ನು ಒತ್ತಿ ಹೇಳಲಾಗಿದೆ ಎಂದು ತಿಳಿಸಿದೆ. ಮಾದಕ ದ್ರವ್ಯ ಕಳ್ಳಸಾಗಣೆ ತಡೆ ಹಾಗೂ ರಾಸಾಯನಿಕಗಳ ಅಕ್ರಮ ದುರ್ಬಳಕೆ ತಡೆಯುವ ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸುವ ಉದ್ದೇಶದಿಂದ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆ ಎನ್ಸಿಬಿ ನವದೆಹಲಿಯಲ್ಲಿ ಭಾರತ ಅಮೆರಿಕ ಮಾದಕ ವಸ್ತು ವಿರೋಧಿ ಕಾರ್ಯಕಾರಿ ಗುಂಪಿನ ಸಭೆಯ ಕಾರ್ಯಾಚರಣೆ ಸಭೆಯನ್ನು ಆಯೋಜಿಸಲಾಗಿತ್ತು. ನಿನ್ನೆ ಹೈಬ್ರಿಡ್ ಮಾದರಿಯಲ್ಲಿ ನಡೆದ ಈ ಉನ್ನತ ಮಟ್ಟದ ಸಭೆಯಲ್ಲಿ ಎರಡೂ ದೇಶಗಳ ಪ್ರಮುಖ ತನಿಖಾ ಹಾಗೂ ಆಡಳಿತಾತ್ಮಕ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಕವಿ ಗುರುದೇವ ರವೀಂದ್ರನಾಥ ಠಾಗೂರ್ ಅವರ ಪುಣ್ಯತಿಥಿಯಂದು ಅವರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗೌರವ ನಮನ ಸಲ್ಲಿಸಿದ್ದಾರೆ. ಠಾಗೂರ್ ತಮ್ಮ ಬರಹಗಳ ಮೂಲಕ ಭಾರತದ ಆತ್ಮಕ್ಕೆ ಧ್ವನಿ ನೀಡಿ ಸ್ವಾತಂತ್ರ್ಯ ಚಳವಳಿಯಲ್ಲಿನ ಹೊಸ ಜಾಗೃತಿ ಮೂಡಿಸಿದರು ಎಂದು ಹೇಳಿದ್ದಾರೆ. ಠಾಗೂರ್ ಅವರ ಅಮರ ಕೃತಿ ಜನಗಣಮನ ದೇಶದ ಏಕೀಕೃತ ಪ್ರಜ್ಞೆ ಮತ್ತು ಸ್ವಾಭಿಮಾನದ ಸಂಕೇತವಾಗಿದೆ. ವಿಶ್ವಭಾರತಿ ವಿಶ್ವವಿದ್ಯಾಲಯ ಸ್ಥಾಪಿಸುವ ಮೂಲಕ ಭಾರತೀಯ ಸಂಸ್ಕೃತಿ, ತತ್ವಶಾಸ್ತ್ರ ಮತ್ತು ಶಿಕ್ಷಣದ ಕೀರ್ತಿಯನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ದರು ಎಂದು ಸಚಿವರು ಸ್ಮರಿಸಿದ್ದಾರೆ. ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ರಾಷ್ಟೀಯ ಪರೀಕ್ಷಾ ಸಂಸ್ಥೆಯ ಎನ್ಟಿಎ ತೀವ್ರ ಭದ್ರತಾ ಲೋಪಗಳನ್ನು ಸಿಬಿಐ ತನ್ನ ದೋಷಾರೋಪ ಪಟ್ಟಿಯಲ್ಲಿ ಬಹಿರಂಗಪಡಿಸಿದೆ. ಗೌಪ್ಯ ವಿಭಾಗದಲ್ಲಿ ದೈಹಿಕ ತಪಾಸಣೆ ಮತ್ತು ಲೈವ್ ಸಿಸಿಟಿವಿ ಉಸ್ತುವಾರಿ ಇಲ್ಲದುದನ್ನು ದುರ್ಬಳಕೆ ಮಾಡಿಕೊಂಡ ಎನ್ಟಿಎಯ 3 ವಿಷಯ ತಜ್ಞರು May 3 ಪರೀಕ್ಷೆಗೂ ಮುನ್ನವೇ ರಸಾಯನಶಾಸ್ತ್ರ, ಜೀವಶಾಸ್ತ್ರ ಮತ್ತು ಭೌತಶಾಸ್ತ್ರದ ಪ್ರಶ್ನೆಗಳನ್ನು ಕಾಗದದ ಚೂರುಗಳಲ್ಲಿ ಹಾಗೂ ನೆನಪಿನಲ್ಲಿಟ್ಟುಕೊಂಡು ಹೊರಸಾಗಿಸಿದ್ದಾರೆ ಎಂದು ಆರೋಪಿಸಲಾಗಿದೆ. ದಕ್ಷಿಣ ಕೊರಿಯಾ ಅಸ್ಸಾಂನಲ್ಲಿ ನಡೆಯುತ್ತಿರುವ ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಅಶ್ಮಿತಾ ಚಲಿಹಾ ಮತ್ತು ರಕ್ಷಿತಾ ರಾಮರಾಜ್ ಸೆಮಿಫೈನಲ್ಸ್ ಪ್ರವೇಶಿಸಿದ್ದಾರೆ. ಕ್ವಾರ್ಟರ್ ಫೈನಲ್ಸ್ ಪಂದ್ಯದಲ್ಲಿ ಅಶ್ಮಿತಾ ಜಪಾನ್ನ ಹಿನಾ ಅಕೇಚಿ ವಿರುದ್ದ 20-22, 21-15, 21-19 ಸೆಟ್ಗಳ ಅಂತರದಲ್ಲಿ ಭರ್ಜರಿ ಜಯ ಸಾಧಿಸಿದರೆ ರಕ್ಷಿತಾ ರಾಮರಾಜ್ ಭಾರತದವರೇ ಆದ ತಾನ್ವಿ ಶರ್ಮಾ ಅವರನ್ನು 18-21, 21-19, 21-18 ಅಂತರದಲ್ಲಿ ಮಣಿಸಿ ಅಂತಿಮ 4 ಘಟ್ಟ ಪ್ರವೇಶಿಸಿದ್ದಾರೆ. ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಅಮೆರಿಕದಲ್ಲಿ ನಡೆದ ಗ್ರ್ಯಾಂಡ್ ಚೆಸ್ ಟೂರ್ ಸೆಂಟ್ ಲೂಯಿಸ್ ರ್ಯಾಪಿಡ್ ಮತ್ತು ಬ್ಲಿಟ್ಜ್ ಪ್ರಶಸ್ತಿ ಗೆದ್ದಿದ್ದಾರೆ. ಉಜ್ಬೇಕಿಸ್ತಾನದ ಗ್ರ್ಯಾಂಡ್ ಮಾಸ್ಟರ್ ಜವೋಖಿರ್ ಸಿಂಧೋವೋರ್ ವಿರುದ್ದದ ಅಂತಿಮ ಹಂತದ ಪಂದ್ಯದಲ್ಲಿ ಡ್ರಾ ಸಾಧಿಸುವ ಮೂಲಕ ಪ್ರಜ್ಞಾನಂದ 35ರಲ್ಲಿ 23 ಅಂಕಗಳೊಂದಿಗೆ ಚಾಂಪಿಯನ್ಶಿಪ್ ಅನ್ನು ಗೆದ್ದರು. 5 ದಿನಗಳ ಟೂರ್ನಿಯಲ್ಲಿ ಆರಂಭದಿಂದಲೂ ಮುನ್ನಡೆ ಕಾಯ್ದುಕೊಂಡಿದ್ದ ಪ್ರಜ್ಞಾನಂದ ಅವರಿಗೆ ಸಿಂಧರೋವ್ ತೀವ್ರ ಪೈಪೋಟಿ ನೀಡಿದರು. 1.5 ಅಂಕಗಳ ಮುಖಾಂತರದಿಂದ ರನ್

0: ಸ್ಥಾನಕ್ಕೆ ತೃಪ್ತಿಪಡಬೇಕಾಯಿತು. ಜೂನ್ನಲ್ಲಿ ಓಸ್ಲೋದಲ್ಲಿ ನಡೆದ ನಾರ್ವೆ ಚೆಸ್ 2026 ಪ್ರಶಸ್ತಿಯನ್ನು ಪ್ರಜ್ಞಾನಂದ ಗೆದ್ದಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಕೈಮಗ್ಗ ದಿನ. 22 ಮಂದಿ ನೇಕಾರರಿಗೆ ರಾಷ್ಟೀಯ ಕೈಮಗ್ಗ ಪ್ರಶಸ್ತಿ ಪ್ರದಾನ ಮಾಡಿದ ರಾಷ್ಟಪತಿ ದ್ರೌಪದಿ ಮುರ್ಮು. ಸಂಸತ್ತಿನ ಉಭಯ ಸದನಗಳಲ್ಲಿ ಮುಂದುವರೆದ ವಿಪಕ್ಷಗಳ ಗದ್ದಲ, ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ. ಭಾರತ ಚೀನಾ ಗಡಿ ವ್ಯವಹಾರಗಳ ಸಮಾಲೋಚನೆ ಮತ್ತು ಸಮನ್ವಯ ಕಾರ್ಯವಿಧಾನದ 36ನೇ ಸಭೆ. ಗಡಿಯಾಚೆಗಿನ ಸಹಕಾರ ಕುರಿತು ಚರ್ಚೆ. ಕೊರಿಯಾ ಮಾಸ್ಟರ್ ಬ್ಯಾಡ್ಮಿಂಟನ್, ಭಾರತದ ಅಶ್ಮಿತಾ ಚಲಿಹಾ ಮತ್ತು ರಕ್ಷಿತಾ ರಾಮರಾಜ್ ಸೆಮಿಫೈನಲ್ಸ್ ಪ್ರವೇಶ. ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದಗೆ ಗ್ರ್ಯಾಂಡ್ ಚೆಸ್ ಟೂ ಸೆಂಟ್ ಲೂಯಿಸ್ ರ್ಯಾಪಿಡ್ ಮತ್ತು ಬ್ಲಿಡ್ಜ್ ಪ್ರಶಸ್ತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
1: ಆಕಾಶವಾಣಿ ಮಡಿಕೇರಿ, ಈಗ ಸಮಯ 1:20:49. ದೇಶಭಕ್ತಿ ಗೀತೆಗಳು. ಮೊದಲಿಗೆ ಶಾಶಿ ಮರುಳಯ್ಯ ಅವರ ರಚನೆ ವೃಂದಗಾನದಲ್ಲಿ.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
4: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಇಂದಿನ ವನಿತಾ ವಿಹಾರದಲ್ಲಿ ನೂಲಿನೊಳಗಿನ ಜೀವನ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ರೂಪಕ ರಚನೆ ಮತ್ತು ಪ್ರಸ್ತುತಿ ನೀರಜ ಕಾರಟಗಿ. ಕೇಳುಗರೆ, ಇದು ಕೇವಲ ಸದ್ದಲ್ಲ, ಶ್ರಮದ ಹೃದಯ ಬಡಿದ, ಅದು ಪರಂಪರೆಯ ಉಸಿರು. ನೇಕಾರನ ಬೆರಳುಗಳು ಮಾತನಾಡುತ್ತವೆ ನೂಲಿನ ಭಾಷೆಯಲ್ಲಿ, ಅವನ ಕಣ್ಣುಗಳು ಬರೆಯುತ್ತವೆ ಬಣ್ಣಗಳ ಕಾವ್ಯವನ್ನು. ಒಂದು ಎಳೆ ತಪ್ಪಿದರೆ ಕಥೆಯೇ ಬದಲಾಗುತ್ತದೆ. ಬೆಳಕಿನ ಬೆಳಕಿಗೂ ಮುಂಚೆ ಆರಂಭವಾಗುತ್ತದೆ ನೇಕಾರನ ದಿನ. ಸಂಜೆಯ ನೆರಳಿಗೂ ಮೀರಿಸಿ ಅವನ ನೇಯುವಿಕೆಯ ಕನಸು ಮುಂದುವರಿಯುತ್ತದೆ. ಮಗ್ಗದ ಮುಂದೆ ಕುಳಿತ ನೇಕಾರ ಮೌನದ ಮಹಾಕವಿ. ನೂಲಿನ ಮೇಲೆ ಬರೆಯುವ ಅವನ ಕೈಗಳು ಕಾಲದ ಕಾವ್ಯ ಬರೆಯುತ್ತದೆ. ನೂಲಿನ ಪ್ರತಿ ಎಳೆಯಲ್ಲೂ ಕಥೆ ಅಡಗಿದೆ. ಪ್ರತಿಯೊಂದು ಸೀರೆಯ ಅಂಚಿನಲ್ಲಿ ಒಂದು ತಲೆಮಾರಿನ ನೆನಪಿದೆ. ಆತ್ಮೀಯ ಕೇಳುಗರೆ, ವಸ್ತ್ರ ಮನುಷ್ಯನ ಮೂಲಭೂತ ಅಗತ್ಯಗಳಲ್ಲಿ ಒಂದು. ಹಾಗಂತ ವಸ್ತ್ರ ಕೇವಲ ಧರಿಸುವ ಬಟ್ಟೆಯಲ್ಲ, ನಮ್ಮ ವ್ಯಕ್ತಿತ್ವ, ಸಂಸ್ಕೃತಿ, ಸಂಪ್ರದಾಯ, ಜೀವನ ಶೈಲಿ ಮತ್ತು ನಮ್ಮ ನಾಡಿನ ವೈವಿಧ್ಯತೆಯನ್ನು ಪ್ರತಿಬಿಂಬಿಸುವ ಒಂದು ಪ್ರಮುಖ ಮಾಧ್ಯಮ. ನಮ್ಮ ಭಾರತ ವಿವಿಧ ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ದೇಶ. ದೇಶದಲ್ಲಿನ ಪ್ರತಿಯೊಂದು ರಾಜ್ಯಕ್ಕೂ ತನ್ನದೇ ಆದ ಸಾಂಪ್ರದಾಯಿಕ ಉಡುಗೆಗಳಿವೆ. ನಾವು ಕೆಲಸಕ್ಕೆ ಹೋಗುವಾಗ, ಸಭೆ ಸಮಾರಂಭಗಳಿಗೆ ಹೋಗುವಾಗ, ಹಬ್ಬಗಳನ್ನು ಆಚರಿಸುವಾಗ ವಿಭಿನ್ನ ರೀತಿಯ ಉಡುಪುಗಳನ್ನು ಧರಿಸುತ್ತೇವೆ. ಸಂದರ್ಭಕ್ಕೆ ತಕ್ಕ ವಸ್ತ್ರ ಧರಿಸುವುದು ನಮ್ಮ ಸಂಸ್ಕಾರ ಮತ್ತು ಶಿಸ್ತಿನ ಭಾಗವಾಗಿದೆ. ಅದರಲ್ಲೂ ಸೀರೆ ಭಾರತೀಯ ಮಹಿಳೆಯರ ಸಾಂಪ್ರದಾಯಿಕ ಉಡುಪುಗಳಲ್ಲಿ ಪ್ರಮುಖವಾದದ್ದು. ಸೀರೆಯ ವಿನ್ಯಾಸ, ಬಣ್ಣ, ನೇಯ್ಗೆ ಮತ್ತು ಅಂಚುಗಳು ಆಯಾ ಪ್ರದೇಶದ ಸಂಸ್ಕೃತಿಯನ್ನು ಪರಿಚಯಿಸುತ್ತದೆ. ನಮ್ಮ ಕರ್ನಾಟಕದಲ್ಲಿ ಮೈಸೂರು ಸಿಲ್ಕ್, ಇಳ್ಕಲ್ ಸೀರೆ, ಮೊಣಕಾಲ್ಮೂರು ಸೀರೆ, ಶಹಾಪುರ ಸೀರೆ, ಗೋಗಿ ಸೀರೆ, ಹೀಗೆ ಹಲವು ಪ್ರಸಿದ್ಧ ಸೀರೆಗಳಿವೆ. ಇವು ಕೇವಲ ಬಟ್ಟೆಗಳಲ್ಲ, ಅವುಗಳ ಹಿಂದೆ ನೇಕಾರರ ಕೌಶಲ್ಯ, ಶ್ರಮ ಮತ್ತು ತಲೆತಲಾಂತರಗಳಿಂದ ಬಂದಿರುವ ಪರಂಪರೆ ಅಡಗಿದೆ.
1: ಇಳ್ಕಲ್ ಸೀರೆ ಉಟ್ಕೊಂಡು

ನಮ್ಮ ಭಾರತೀಯ ಸಂಸ್ಕೃತಿ, ಪರಂಪರೆ, ಸ್ವದೇಶಿ ಆತ್ಮವನ್ನು ತನ್ನ ನೂಲುಗಳಲ್ಲಿ ಹೊತ್ತು ಸಾಗುತ್ತಿರುವ ಒಂದು ಅದ್ಭುತ ಕಲೆ ಕೈಮಗ್ಗ. ಕೇಳುಗರೆ, ಪ್ರತಿ ವರ್ಷ ಆಗಸ್ಟ್ 7ರಂದು ಭಾರತದೆಲ್ಲೆಡೆ ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಆಚರಿಸಲಾಗುತ್ತದೆ. ರಾಷ್ಟ್ರೀಯ ಕೈಮಗ್ಗ ದಿನವನ್ನು 2015ರಲ್ಲಿ

0: ಹೂಲುಗಳಲ್ಲಿ ಹೊತ್ತು ಸಾಗುತ್ತಿರುವ ಒಂದು ಅದ್ಭುತ ಕಲೆ ಕೈಮಗ್ಗ. ಕೇಳುಗರೆ, ಪ್ರತಿ ವರ್ಷ ಆಗಸ್ಟ್ 7ರಂದು ಭಾರತದೆಲ್ಲೆಡೆ ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಆಚರಿಸಲಾಗುತ್ತದೆ. ರಾಷ್ಟ್ರೀಯ ಕೈಮಗ್ಗ ದಿನವನ್ನು 2015ರಲ್ಲಿ ಭಾರತ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಿತು. ಇದಕ್ಕೊಂದು ಐತಿಹಾಸಿಕ ಹಿನ್ನೆಲೆ ಇದೆ. 1905ರಲ್ಲಿ ನಡೆದ ಸ್ವದೇಶಿ ಚಳವಳಿ, ವಿದೇಶಿ ವಸ್ತುಗಳ ಬಹಿಷ್ಕಾರ ಮತ್ತು ಸ್ವದೇಶಿ ಉತ್ಪನ್ನಗಳ ಬಳಕೆಯನ್ನು ಉತ್ತೇಜಿಸಿತು. ಅಂದಿನಿಂದ ಭಾರತೀಯ ಕೈಮಗ್ಗ ಹೊಸ ಜೀವ ಕಂಡಿತು. ಭಾರತದಲ್ಲಿ ಸಾವಿರಾರು ವರ್ಷಗಳಿಂದ ಕೈಮಗ್ಗ ಪರಂಪರೆಯಿದೆ. ಪ್ರಾಚೀನ ಕಾಲದಲ್ಲಿ ಭಾರತದ ಹತ್ತಿ, ರೇಷ್ಮೆ ಮತ್ತು ನೇಕಾರಿಕೆ ವಿಶ್ವದಾದ್ಯಂತ ಪ್ರಸಿದ್ಧಿ ಪಡೆದಿತ್ತು. ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಮಹಾತ್ಮ ಗಾಂಧೀಜಿಯವರು ಖಾದಿ ಮತ್ತು ಕೈಮಗ್ಗ ಬಳಕೆಗೆ ಕರೆ ನೀಡಿದ್ದರು. ಸ್ವದೇಶಿಯ ಉತ್ಪನ್ನಗಳನ್ನು ಬಳಸುವ ಮೂಲಕ ಸ್ವದೇಶಿ ಚಳುವಳಿಗೆ ಶಕ್ತಿ ನೀಡಲಾಯಿತು. ಸುಮಾರು 40 ವರ್ಷಗಳ ಹಿಂದಿನ ನೇಕಾರಿಕೆ ಬಗ್ಗೆ ಶಾಹಪುರಿನ ಚಾಂದ್ವಿ ಅವರ ಅನುಭವ ಹೀಗಿದೆ.
1: ಮೇರಾ ನಾಮ ಚಾಂದ್ವಿ ಹೈ ಔರ್ ಸುಸಾಟಿಸಿ ಭೀಮ್ ಲಾತೆ ಥೆ ಮೈ ಸೂತ್ ಲಾತೆ ಥೆ ಸೂತ್ ಲಾಕೋ ಘರ್ ಮೇ ರಕ್ಕೋ ನಲ್ಯಾ ಭರ್ ಲೇಕೋ ಕಪಡಾ ತಯಾರ್ ಕರ್ಕೋ ಹಫ್ತೆ ಮೇ 30 ಮೀಟರ್ ಕಪಡಾ ಲೇಕ್ ಜಾಕೋ ಖಾದಿ ಭಂಡಾರ್ ಕೋ ಪಹುಂಚಾತೆ ಥೆ ವಹಾಂ ಔರ್ ಉನ್ಹೋ ಭೀ ಪೈಸಾ ದೇತೆ ಥೆ ಹಮೇ ಮಹೀನೆ ಮೇ ದೋ ಭೀಮ್ ತೀನ್ ಭೀಮ್ ಖತಮ್ ಕರ್ತೆ ಥೆ ಪೂರಾ ಕಪಡಾ ಲೇ ಜಾಕೋ ಗವರ್ನಮೆಂಟ್ ಮೇ ಜಮಾ ಕರ್ತೆ ಥೆ ಉಸ್ಕೆ ಬಾದ್ ಉನ್ಹೋ ಪೈಸಾ ಹಮಾರೇ ಕೋ ದೇತೆ ಥೆ ಮುಶ್ಕಿಲ್ ಕರ್ಕೋ ಐಸಾ ಉನ್ಹೋ ಕಪಡಾ ತಯಾರ್ ಕರ್ಕೆ ದೇತೆ ಥೆ ಸೊಸೈಟಿ ಹೇ ಗುಲ್ಬರ್ಗೆ ಆತಾ ಥಾ ಹಮೇ ಪೈಸಾ ದೇಕೋ ಲೇಕೋ ಭುಣಕೋ ಉನ್ಕೋ ಭುರ್ಕ ದೇತೆ ಥೆ ಇಷ್ಟಾಸ್ಟಿಂಗ್ ಸೇ ಪಹಲೇ ನಲ್ಲಿ ಭರ್ ಲೇತೆ ಥೆ ನಲ್ಲಿ ಖಂಡ್ಕಿ ಬೋಲ್ಕೆ ತಾತಾ ಚರ್ಕಾ ಚರ್ಕೆ ಮೇ ಫಿರಾ ಫಿರಾ ಫಿರಾ ಫಿರಾ ಫಿರಾ ಭರ್ಕೋ ಉಸ್ಮೇ ಕ್ಯಾ ಹೈ ವೀರ್ ಕಾರ್ಪೋರೇಷನ್ ಕೋ ಬೈಟ್ಕೋ ಸಟಲ್ ಸಿಟಲ್ ಸಟಲ್ ಸಿಟಲ್ ಭುಣತೆ ಥೆ ಹಮೇ ಲೋಗ ಜಬ್ ಕಪಡಾ ತಯಾರ ಹೋತಾ ತೋ ಲೇಕ್ ಜಗ್ ದೇತೆ ಥೆ ವಹಾಂ ಏಕ್ ಭೀಮ್ ಮೇ 10 ಮೀಟರ್ ಕಾ 10 ಥಾನ್ ಆತೆ ಥೆ ಕುಚ್ ಉಸೆ ಲಗಾ ಕೋ ತಾರ್ ಕೋ ತಾರ್ ಐಸಾ ಐಸಾ ಐಸಾ ಐಸಾ ಐಸಾ ಪೂರಾ 4 ದಿನ ಲಗ್ತಾ ಥಾ ಐಸೆ ಲಗೇ ಕೆ ಬಾದ್ ಜಬ್ ಭುಣ್ಣಾ ಶುರು ಕರ್ತೆ ಥೆ ಜಬ್ ಹಮೇ ಲೋಗ ಕಪಡಾ ಭೀ ರಖ್ಯೂ ಟೇಮ್ ಪಡ್ಯಾ ತೋ ಔರ್ ಬಯಾ ಭೀ ರಖ್ಯೂ ವೋ ನಲ್ಲಿ ಭೀ ರಖ್ಯೂ ಭುಣ್ಣೆ ಕಾ ಭೀ ರಖ್ಯೂ ಕಭಿ ಭೀ ಏಕ್ ಟೈಮ್ ಕಾಮ್ ಮೇ ಆತಾ ಕರ್ ಬೋಲ್ ಅಬ್ ದೇಖೋ ಮೇರೆ ಕೋ ಹಾರ್ಟ್ ಆಯಾ ಆಂಖಿ ಕಾ ಆಪರೇಷನ್ ಹುಆ ಅಭಿ ಆಂಖಿ ಮಂಜ್ ದಿಖಣೆ ಲೇಗಿ ಅವ್ರ ಕಪಡಾ ಖರಾಬ್ ಆಣೆ ಮೇ ಆಂಕೋ ಭಾಣೆ ಲೇಗಿ ಹಮಾರೆ ಕು ಮೇ ಕಾಲ್ ಜಾಗ ಬೇಚೆಂಗೆ ಕಪಡಾ ನೀ ಬೇಸ್ ಐಸೆ ಲೋಗಾ ದಿಯೆ ತೋ 10-20 ಮೇ ಹಮನಾ ಕೋ ಮಿಲ್ಲಿಂಗಾ ಕ್ಯಾ ಫಿರ್ ಆಂಕೋ ಏಕ್ ಬಾದ್ ಬಿರಾ ಮೇ 300-400 ರೂಪಾಯಿ ಉಸೆ ದುಬಾರಾ ಭರ್ನೆ ಹೋಣೆ ಲಗ್ಯಾ ನಾ ಉ ಜಬ್ ಸೆ ಮೇ ಕಾಮಾ ಬಂದ್ ರಖೆ ನೀ ನಾ ಸಾಡಿ ಕಾ ಸೂತ್ ಲಗಾ ದೇತೆ ವೋ ಸಾಡಿ ಕಾ ಸೂತ್ ಲಗಾ ಕೋ ಔರ್ ಜೈಂಟ್ ಕರ್ ಕೋ ಭುಣ ಕೋ ಬಿರ್ ಚರ್ಕೆ ಕೋ ವೋ ಮುಠೆ ಬಯಾ ಡಾಲ್ ಕೋ ಬಿರ್ ಚರ್ಕಾ ಭರ್ ಲೇ ಕೋ ನಲ್ಯಾ ಭರ್ ಕೋ ಸಾಡಿ ತಯಾರ್ ಕರ್ತೇ ಬೀಚ್ ಮೇ ಬಿರ್ ಪಲ್ಲೋ ಡಾಲ್ ದೇತೆ ಧಡಿ ಆತಿಸ್ತಿ ತೋ ವೈಸ್ ಕಪಡಾ ಐಸಾ ಲೈನ್ ಸಿ ತಾರ್ ಕು ತಾರ್ ಲಗಾ ಕೋ ಭುಣ ಕೋ ಜಮಾ ಕರ್ ಕೋ ತಯಾರ್ ಕರ್ ಭೇಜ್ತೇ ತೇ ಸಾಡಿ ಅಂಗೆ ಕಲರ್ ಯೇ ಹರೇ ಆತಾ ತಾ ಲಾಲ್ ಕಲರ್ ಮೇ ಆತಾ ತಾ ನೀಲಿ ಕಲರ್ ಮೇ ಆತಾ ತಾ
0: ನೇಕಾರಿಕೆ ಮಾಡಲು ಮೊದಲು ದಾರಕ್ಕೆ ಹಣಕೆ ಹಾಕುವ ಬಗ್ಗೆ ತಿಳಿಸಿದ್ದು ಯಲ್ಲಮ್ಮ ಹಿರೇಕಾರ್ ಅವರು.
2: ಯಲ್ಲಮ್ಮ ಹಿರೇಕಾರ್ ನಾವು ಹುಣ್ಕಿ ತೆಗಿತಿದೀವಿ. ನಾವು ಮತ್ತೆ ಹುಣ್ಕಿ ತೆಗೆದ ಮೇಲೆ ಅವ್ರ ನೇಕಾರ್ ನಮ್ಗ್ ತಂದು ಕೊಟ್ರೆ ಅವ್ರು ಸೀರೆ ನೈತಿದ್ರು. ದುಂಡಿನ ಸೀರೆ ಅಂತ ಇರ್ತಿದ್ವ್ರಿ ಆ ನೈತಿದ್ರು. ಆಮೇಲೆ ಅವ್ರ ಲಕ್ಷ್ಮಿ ಪೂಜೆಕ್ ಅದು ಬರ್ತಾವಂತ ನಮ್ಮಲ್ಲಿ ಅವ್ರು ತಂದು ಕೊಡ್ಬೇಕು, ನಾವು ಮಾಡಿ ಕೊಟ್ರೆ ಅವ್ರು ನೈತಿದ್ರು ಅಷ್ಟೇ. ನಾವು ಚಿಕ್ಕಂದ್ಲಿ ಅಂದ್ರೇನು 10 ವರ್ಷದಿಂದ ನಾವು ಮಾಡಿದ್ರೆ ಈಗ ನಾವು ಬೊಟ್ಟುನು 40 ವರ್ಷ ಆಯ್ತ್ರಿ. ನಾವು ದಾರ ಮಾಡಿ ಕೊಡ್ಬೇಕ್ರಿ, ಗಂಜಿ ಬಡದು ಮಾಡಿ ಕೊಟ್ರೆ ಅವ್ರ ಸೀರೆ ನೆಲಕ್ ಬರ್ತಿತ್ತು. ರಂಗಂಪೇಟಿಲಿಂದ ತಂದು ಕೊಟ್ರೆ ನಾವ್ ಇಲ್ಲಿ ಮಾಡ್ಬಹುದು. ಕಲರು ಕೆಂಪು, ಅರಿಶಿನ ಕಲರು, ಚಾಕ್ಲೇಟ್ ಕಲರು, ಬಿಳಿ ಕಲರು, 4 ಕಲರು ಇರ್ತದೆ, ನೀಲಿ ಕಲರ್. ನಾವು ಮತ್ತೆ ಅದಕ್ ದಾರಕ್ ಬೇರೆ ಬೇರೆ ಮಾಡ್ಬೇಕ್ರಿ. ಮಾಡಿದ್ಮೇಲೆ ನುಚ್ಚು ಗಂಜಿ ಮಾಡಿ ಅದಕ್ ಬಡದು ಅದಕ್ ಜಗ್ಬೇಕ್ರಿ. ಬ್ರಷ್ ಟೈಪ್ ಇರ್ತಿತ್ತು, ಅದು ಹಿಂಗ್ ಹಿಡದು ಆಡಿದ್ರೆ ಅವಾಗ ಅದು ಇದು ಬಿಸಿಲು ಇರ್ಬೇಕು, ಗಾಳಿನೂ ಇರ್ಬೇಕು, ಅವಾಗ ಅದು ಕಡಕ್ ಬರ್ಬೇಕು. ಎಳಿ ಕಡಕ್ ಬಂದಿಲ್ಲ ಅಂದ್ರೆ ಅವ್ರಿಗೆ ನೆಲಕ್ ಬರೋದಿಲ್ರಿ. ಇನ್ನ ದಿನಕ್ಕೆ 4 ಮಾಡಿವ್ರಿ. 4 ಹಾಕಿದ್ರೆ ಒಂದು ಸೀರೆಗೆ, ಮತ್ತಾರ ಒಳಗ ನೈಯೋದು ಬೇರೆ ರೀ. ಇದು ಬರೇ ಹಿಂಗ್ ಇದು ಮಾಡಿ ಕೇಸಿ ಜಾಯಿಂಟ್ ಮಾಡೋರು, ಅದು ಪೂರಾ ಉದ್ದ ಅದು ಒಳಗ ಹಾಕವು, ಮತ್ತೆ ಬೇರೆ ನಾವು ಮಾಡಿ ಕೊಡೋದಿಲ್ಲ. ಅವ್ರು ಬೇರೆ ಅದು ಚರ್ಕದ್ಲಿಂದ ಇದು ಮಾಡಿ ಅವು ಹಾಕ್ತಿದ್ರು. ಅರಿಶಿನ ಕಲರ್ ಅವು ನೈಗಿ ದಡಿ ಬೇರೆ ಅರಿಶಿನ ಕಲರ್ ಇರ್ಬೇಕು. ನಡ್ಬರ್ಕಂದ್ರೆ ಚಾಕ್ಲೇಟ್ ಕೆಂಪು ಮತ್ತ ಬಿಳಿ ಬಿಳಿ ಬೇಕಿದ್ರೆ ಆ ದೇವ್ರಿಗೆ ಯಾವ್ಯಾವ ಇದಾಗ್ತಾವ ಆ ನಮೂನಿ ಅವ್ರು ಮಾಡ್ಕೋಬೇಕು. ನಾವು ಅವ್ರು ಎಷ್ಟು ಕೊಡ್ತಾರ ಅಷ್ಟು ಮಾಡಿ ಕೊಟ್ರೆ ಅದು ಬಿರುಸಿದ್ರೆ ಅವ್ರಿಗೆ ನೈಲಾಗ ಬರ್ಬೇಕು, ಇಲ್ಲಂದ್ರೆ ಹರ್ಕೊಂಡು ಹೋಗ್ತಿದ್ವಿ. ಜೋಳದ ಗಂಜಿ ಎರಡ್ ದಿನ ನೆನಿ ಹಿಟ್ಟು ಕುದಿಸ್ಬೇಕು, ಕುದಿಸಿ ಸೋಸ್ಬೇಕ್ರಿ. ಒಂದು

0: ಮೇಲೆ ಇದು ಇಲ್ದಂಗ ಸೋಸ್ಬೇಕು ನೋಡ್ರಿ. ಸೋಸಿದ್ರೆ ಹೊಟ್ಟೆ ಬರಬಾರ್ದು. ಆಮೇಲೆ ಅದು ಗಂಜಿಗೆ ಅದು ಹದ ಮಾಡಿ ಇಷ್ಟು ಬಟ್ಟಿ ಹಳಿ ಬಟ್ಟಿಗಳು ಇರ್ತಾವಲ್ಲ ಅದು ತಗೊಂಡು ಹಿಂಗ ಗಂಜಾಗ ಇದು ಮಾಡಿ ಬಡಿಬೇಕು. ಬಡದು ಉದ್ದಕ್ ಮಾಡಿ ಅದು ಬ್ರಷ್ ಇಲ್ಲೇ ಇದು ಮಾಡ್ಬೇಕು. ಅದು ಹೇಳಿದ್ರೆ ಅವಾಗ ಗಂಜಿ ಕುಲ್ಲ ಕುಲ್ಲ ಕುಲ್ಲ ಕುಲ್ಲ ಆಗ್ಬೇಕು ಎಳಿಗಳು.
1: ಕೇಳುಗರೆ, ಕರ್ನಾಟಕದ ಕೈಮಗ್ಗ ಇಡೀ ವಿಶ್ವದ ಗಮನ ಸೆಳೆದಿದೆ. ಇಲ್ಕಲ್ ಸೀರೆ ಇದು ಬಾಗಲಕೋಟೆ ಜಿಲ್ಲೆಯ ಪ್ರಸಿದ್ಧ ಸೀರೆ. ವಿಶೇಷ ಪಲ್ಲು ಮತ್ತು ಅಂಚಿನಿಂದ ಗುರುತಿಸಬಹುದು. ಮೊಣಕಾಲ್ಮುರು ಸೀರೆ ಚಿತ್ರದುರ್ಗ ಜಿಲ್ಲೆಯ ಹೆಮ್ಮೆ. ಇದರಲ್ಲಿ ರೇಷ್ಮೆ ಮತ್ತು ಜರಿಯ ಅದ್ಭುತ ಸಂಯೋಜನೆ ಇದೆ. ಗುಳೆಗುಡ್ಡದ ಕಣ, ಗದಗ್ ಹ್ಯಾಂಡ್ಲೂಮ್ ಸರಳತೆಗೆ ಮತ್ತು ಬಾಳಿಕೆಗೆ ಪ್ರಸಿದ್ಧ. ಗೋಕಾಕ್ ಸೀರೆ ಸುಂದರ ವಿನ್ಯಾಸ ಮತ್ತು ಬಣ್ಣಗಳಿಗೆ ಹೆಸರುವಾಸಿ. ಕೈಮಗ್ಗ ಪರಂಪರೆಯಲ್ಲಿ ಶಹಾಪುರದ ಗೋಗಿ ಸೀರೆಗಳು ಪ್ರಾಮುಖ್ಯತೆಯನ್ನು ಪಡೆದಿವೆ. ಇದರ ವಿಶೇಷತೆ ಅಂದರೆ ನೇಕಾರಿಕಾ ವಿಧಾನ, ಬಣ್ಣಗಳ ಸಂಯೋಜನೆ, ವಿನ್ಯಾಸ ಮತ್ತು ಸಾಂಪ್ರದಾಯಿಕ ಸ್ಪರ್ಶ. ಇವೆಲ್ಲ ಕೇವಲ ಬಟ್ಟೆಗಳಲ್ಲ, ನಮ್ಮ ಸಂಸ್ಕೃತಿಯ ಪ್ರತೀಕ.

0: ಮೈಸೂರು ಮಲ್ಲಿಗೆ.
1: ನೇಕಾರಿಕೆಯನ್ನು, ಕೈಮಗ್ಗವನ್ನು ಸಾವಿರಾರು ಕುಟುಂಬಗಳು ತಮ್ಮ ಜೀವನೋಪಾಯಕ್ಕಾಗಿ ನೆಚ್ಚಿಕೊಂಡಿವೆ. ಕೈಮಗ್ಗ ಕೇವಲ ಉದ್ಯೋಗವಲ್ಲ, ಒಂದು ಕುಟುಂಬದ ಬದುಕು, ಒಂದು ಕಲಾವಿದನ ಕನಸು, ನಮ್ಮ ಸಂಸ್ಕೃತಿಯ ಜೀವಂತ ಪರಂಪರೆ. ನಾವು ಮಾರುಕಟ್ಟೆಯಲ್ಲಿ ಸೀರೆಗಳನ್ನು, ಉಡುಪುಗಳನ್ನು ನೋಡಿದಾಗ ಬೆಲೆಯ ಬಗ್ಗೆ ವಿಚಾರ ಮಾಡ್ತೀವೆ ಹೊರತು ಅದರ ಹಿಂದಿನ ಪರಿಶ್ರಮದ ಬಗ್ಗೆ ವಿಚಾರ ಮಾಡೋದಿಲ್ಲ. ಒಬ್ಬ ನೇಕಾರ ಬೆಳಗ್ಗೆಯಿಂದ ಸಂಜೆಯವರೆಗೂ ಮಗ್ಗದ ಮುಂದೆ ಕುಳಿತು ನೂಲನ್ನು ಜೋಡಿಸಿ, ಬಣ್ಣಗಳನ್ನು ಹೊಂದಿಸಿ, ಇಂಚಿಂಚು ಬಟ್ಟೆಗಳನ್ನು ನೇಯುತ್ತಾನೆ. ಒಂದು ಗುಣಮಟ್ಟದ ಕೈಮಗ್ಗ ಬಟ್ಟೆ, ಸೀರೆ ಪೂರ್ಣಗೊಳಿಸಲು ಹಲವು ದಿನಗಳು, ಕೆಲವೊಮ್ಮೆ ವಾರಗಳೇ ಬೇಕಾಗಬಹುದು. ಆದ್ದರಿಂದ ಕೈಮಗ್ಗ ಬಟ್ಟೆ ಖರೀದಿಸುವುದು ಕೇವಲ ಧರಿಸಲಿಕ್ಕೆ ಅಲ್ಲ, ಒಬ್ಬ ನೇಕಾರನ ಶ್ರಮಕ್ಕೆ ಗೌರವ ಸಲ್ಲಿಸುವುದು. ಆದರೆ ನಾವೆಷ್ಟು ಕೈಮಗ್ಗದ ಬಟ್ಟೆಗಳನ್ನು ಉಪಯೋಗಿಸುತ್ತಿದ್ದೇವೆ ಅನ್ನೋದೇ ಪ್ರಶ್ನೆ. ಕೈಮಗ್ಗ ಉಳಿಸುವುದು ಕೇವಲ ಉದ್ಯಮ ಉಳಿಸುವುದಲ್ಲ, ನಮ್ಮ ಸಂಸ್ಕೃತಿ, ಗ್ರಾಮೀಣ ಆರ್ಥಿಕತೆ ಮತ್ತು ಕಲೆಯನ್ನ ಉಳಿಸುವುದು. ಕೈಮಗ್ಗ ಪರಿಸರ ಸ್ನೇಹಿ, ಕಡಿಮೆ ವಿದ್ಯುತ್ ಬಳಕೆ, ಹೆಚ್ಚಿನ ಗುಣಮಟ್ಟ, ದೀರ್ಘಕಾಲ ಬಾಳಿಕೆ ಬರುತ್ತದೆ. ಶಹಾಪುರದ ಮಲ್ಲಿಕಾರ್ಜುನ್ ತಮ್ಮ ಕೈಮಗ್ಗದ ಬಗ್ಗೆ ತಿಳಿಸಿದ್ದು ಹೀಗೆ.
2: ಮಲ್ಲಿಕಾರ್ಜುನ್ ರಾವತ್, ಬನಶಂಕರಿ ಕೈಮಗ್ಗ ನೇಕಾರ ಸಹಕಾರ ಸಂಘದಲ್ಲಿ ಕೆಲಸ ಮಾಡುತ್ತಿದ್ದೇನೆ. ನಮ್ಮಲ್ಲಿ ನೇಕಾರು ಟೋಟಲ್ 30 ಜನ ಕೆಲಸಗಾರರಿದ್ದಾರೆ. ನೂಲು ಇಲ್ಕಲ್ಲಿಂದ, ಗೊಳದಗುಡ್ಡಲಿಂದ, ಆಂಧ್ರ ಪ್ರದೇಶದಿಂದ, ಆನಂತರ ಮಹಾರಾಷ್ಟ್ರದಿಂದ ಪರ್ಚೇಸ್ ಮಾಡ್ತೀವಿ. ಅದನ್ನು ನೂಲು ಬಂದ ನಂತರ ಬಾಬಿನ್ ಸುತ್ತೀವಿ ರೀ, ಬಾಬಿನ್ಲಿಂದ ಬೀಮ್ ರೆಡಿ ಮಾಡ್ಕೋತೀವಿ, ಬೀಮ್ಲಿಂದ ಮಗ್ಗಕ್ಕೆ ಹಾಕ್ತೀವಿ, ಮಗ್ಗಲಿಂದ ಬಟ್ಟೆ ತಯಾರು ಮಾಡ್ತಾರೆ. ಅವರಿಗೆ ಪ್ರತಿ ತಿಂಗಳದಾಗ ಒಂದು 3 ಸಲ ಏನಾದ ಪೇಮೆಂಟ್ ಮಾಡ್ತೀವಿ 10 ದಿವಸಕ್ಕೊಮ್ಮೆ. ಅವ್ರಿಗೆ ಏನಾದ್ರು ಸುಮಾರು ಏನಿಲ್ಲ ಅಂತಂದ್ರೂ ಪ್ರತಿ ತಿಂಗಳ 6-10,000 ರೂಪಾಯಿ ತನಕ ಪಗಾರ ಹಾಕೋತಾರೆ. ಅವರು ಸ್ವಲ್ಪ ಜಲ್ದಿ ಬಂದ್ರಂತಂದ್ರೆ 10,000 ತನಕ ಹಾಕೋತಾರೆ, ಇಲ್ಲ ಸ್ವಲ್ಪ ಲೇಟ್ ಮಾಡಿ ಬಂದ್ರಂತಂದ್ರೆ 6,000 ರೂಪಾಯಿ ತನಕ ಹಾಕೋತಾರೆ ಪ್ರತಿ ತಿಂಗಳ. ಆನಂತರ ನಮ್ಮಲ್ಲಿ ಲುಂಗಿ,

0: ಶಾಲು, ಅನಂತರ ಬಟ್ಟೆ, ಕಲರ್ ಬಟ್ಟೆ, ಧೋತಿ ತಯಾರು ಮಾಡ್ತೀವಿ. ಆನಂತರ ಸೇಲ್ನು ಏನದ, ಲೋಕಲ್ ಸೇಲ್ನು ಅದ ರೀ, ಸಾಕಷ್ಟು ಸೇಲ್ ಅದ, ಸೇಲ್ನು ಚಲೋ ಅದ. ಆನಂತರ ನೇಕಾರನು ಬೆಳಗ್ಗೆ ಮುಂಜಾನೆ 10 ವರೆಗೆ ಬಂದು ಸಾಯಂಕಾಲ 5 ವರೆ ತನ ನೈತಾರ. ಆಮ್ಯಾಗ ಅಲ್ಲೇ ಎಕ್ಸಿಬಿಷನ್ ಇದ್ದಾಗ ನಮ್ಮ ಕೈಮಗ್ಗ ಜೋಳಿ ಇಲಾಖೆ ಅವರು ಪತ್ರ ಬರೀತಾರ, ಇಂಥಲ್ಲಿ ಎಕ್ಸಿಬಿಷನ್ ಅದ, ನೀವು ಅಂತಲ್ಲಿ ಹೋಗಿ ಮಾರಾಟ ಮಾಡ್ಕೊಂಡು ಬರ್ರಿ ಅಂಥೇಳಿ. ನಾವು ಅಲ್ಲೇ ಬಿಜಾಪುರ ಆಯಿತು, ಬೆಂಗಳೂರು ಆಯಿತು, ಆನಂತರ ಎಲ್ಲ ಜಿಲ್ಲೆಗಳೊಳಗೆ ಎಲ್ಲೆಲ್ಲಿ ಎಕ್ಸಿಬಿಷನ್ ಇರ್ತದೋ ಅಲ್ಲೆಲ್ಲಿ ಎಕ್ಸಿಬಿಷನ್ಗೆ ಹೋಗಿ ಮಾರಾಟ ಮಾಡ್ಕೊಂಬಂದು ಎಲ್ಲ ನೇಕಾರಿಗೆ ಸ್ಯಾಲ್ರಿ ಆಯಿತು, ಆನಂತರ ನೂಲು ಖರೀದಿಗೆ ದುಡ್ಡಾಯಿತು. ಎಕ್ಸಿಬಿಷನ್ ಹೋದರೆ ಮತ್ತಿಷ್ಟು ಜಾಸ್ತಿ ಮಾರಾಟ ಆಗ್ತದೆ. ನಂತರ ಏನದ, ಬಂದಂಥ ದುಡ್ಡೊಳಗೆಲ್ಲ ಪರ್ಚೇಜ್ ಮಾಡಿ ಎಲ್ಲರಿಗೆ ಕೆಲಸ ಪ್ರತಿನಿತ್ಯ ಸುಮಾರು 364 ದಿವಸಗಳು ಪೂರ ಅವ್ರಿಗೆ ಕೆಲಸ ಕೊಡ್ತೀವಿ.
1: ನೇಕಾರಿಕೆ ಕೆಲಸ ಮಾಡುವ ಸಮೀನಾ ಬೇಗಂ ಅವರು ತಮ್ಮ ಶ್ರಮದ ಬಗ್ಗೆ ಹೀಗೆ ತಿಳಿಸುತ್ತಾರೆ.
2: ಸಮೀನಾ ಬೇಗಂ ಬಾತರ್ ರೂಮೈ ಹಮೇ ಕೈ ಮಗ್ಗ ಕಾಮ್ ಬಿಡ್ತೇ ಹಮೇ ಹಾತ ಕಾಮ್ ಕಪಡ ಬನಾದ ಕಮೇ ಅವ್ರ ಕ್ಯಾ ಪೂರ ತಾಗೇಸಿ ಲೇಖೋ ಪೂರ ಕಪಡ ಬನೆ ಕಾಮ್ ಕರ್ತೇ ಹಮೇ ಇದಾರ ಹಮಾರೇ ಆಂಖೋ ಕಿ ಮಜೂರಿ ಹಮೇ ಕಭಿ 11 ಬಜೆ ಆತೇ ಕಭಿ 12 ಬಜೆ ಆತೇ ಕಭಿ 6 ಬಜೆ 7 ಬಜೆ ಚಲೆ ಜಾತೇ ಹಮೇ ಯಾಸಿ ಹಮಾರೇ ಆಂಖೋ ಕಿ ಮಜೂರಿ ಬೀಳತ್ತೋ ಕಭಿ 100 ಕಭಿ 150 ಕಭಿ 120 ಇತ್ನಾ ಹೀ ಮಜೂರಿ ಗಿರ್ತಾ ಹಮಾರಕು ಲಾಸ್ಟ್ ಬಹುತ್ ಕಾಮ್ ಕರ್ನೆ ವಾಲೆ ಕೋ 250 ರೂಪಾಯಿ ಮಜೂರಿ ಬೋಲೆ ತೋ 10 ಮೀಟರ್ ಕಪಡಾ ಹುಣ್ಣಾ ಮೇ ಬೋಲೆ 250 ರೂಪಾಯಿ ಮಜೂರಿ ಗಿರ್ತೇ ಮಗ 10 ಮೀಟರ್ ಕಪಡಾ ಹುಣ್ಣೆ ಪಹಲೆ ಏಕ್ ಕೋಮ್ ಆತಾ ಓ ಕೋಮ್ ತಯಾರ ರೆಡಿಮೇಡ್ ಕೋಮ್ ಆತಾ ಉಸ್ಕೆ ಲಿಯೆ ಬಾಬಿನ್ ಭರ್ನಾ ಕೋಮ್ ಬೋಲೆ ಕೋ ಏಕ್ ತಾಗೆ ಕಾ ಕೋಮ್ ಓಸ ಕೋಮ್ ಆತಾ ಓ ಕೋಮ್ ಬಾಬಿನ್ ಕೆ ಉಪರ್ ಭರ್ನಾ ಭರ ಕೋ ಉಸ್ಸೆ ಫಿರ್ ನಲ್ಲಿ ಭರ್ನಾ ನಲ್ಲಿ ಭರ್ನೆ ಕೇ ಬಾದ್ ಹಮೇ ಕಪಡಾ ಬನಾತೇ ಫಿರ್ ಹಮೇ ಯಾ ರೂಲ್ ತಯಾರ ಕರ್ತೇ ಭೀಮ್ ಬಡಾ ತಾಗೆ ಕಾ ಭೀಮ್ ಓ ರೂಲ್ ತಯಾರ ಕರ್ನೆ ಬಾದ್ ಹಮಾರೆ ಕೋ ಜಬ್ ಕಪಡಾ ಬನಾನೆ ಕಾಮ್ ಮೇ ಆತಾ ಓ ಕಪಡಾ ಏಕ್ ನಾಲ್ ರಹತಾ ಓ ನಾಲ್ ಮೇ ನಲ್ಲಿ ದಾಲ್ನಾ ನಲ್ಲಿ ದಾಲ್ ಕೇ ಓ ಸುರಾಖ ರೀತಿ ಸುರಾಖ ಮೇ ತಾರ ಲೇಕೆ ನಾ ಕಪಡಾ ಬನಾನಾ ಹಾಥ ಸೇ ಬಹುತ್ ಮೆಹನತಿ ಬಹುತ್ ಮಜೂರಿ ಹೈ ಬಹುತ್ ಮುಶ್ಕಿಲ್ ಕಾ ಕಾಮ ಹೈ ಕಲರ್ ಕಾ ಭೀ ವೈಸೆ ಮೇ ಜೈಸಾ ಬೋಲ್ ರಹೀ ನೀ ಯೇ ವೈಟ್ ಹೈ ಕಲರ್ ಭೀ ವೈಸಿ ಚಾರ್ ದೋ ಚಾರ್ ಕಲರ್ ಆಗ ದೋ ಚಾರ್ ಬಾಬಿನಾ ಲಗಾನಾ ಉಸ್ಕು ಜೋ ಹಮೇ ರೂಲ್ ಬರ್ತೇ ನಾ ಓ ರೂಲ್ ಕೋ 4 ಬಾಬಿನಾ 8 ಬಾಬಿನಾ 10 ಬಾಬಿನಾ ಆತೇ ವೈಸಾ ಓ ಲೈರಿಂಗ್ ಕೇ ಹಿಸಾಬ್ ಸೇ ಬಾಬಿನಾ ದಾಲ್ ಕೇ ರೂಲ್ ಬರ್ತೇ ಹಮೇ ಓ ರೂಲ್ ಬರ್ನೆ ಕೇ ಬಾದ್ ಮೇ ಕ್ಯಾ ಹೈ ತಯಾರ್ ಹೋತಾ ಭೀಮ್ ಉಸ್ಕೆ ಬಾದ್ ಹಮಾರ ಕಾಮ್ ಆತಾ ಹೋ ಕಪಡಾ ಬನಾನೆ ಕೇ ಲಿಯೇ ಕಾಮ್ ಅಬ್ ತಕ್ ಶರ್ಟ್ ಧೋತಿ ಲುಂಗಿ ಶಾಲ್ ಇತ್ತಾ ರೆಡಿ ಹೋರಾ ಹಮಾರೆ ಪಾಸ್ ಕಂಪನಿ ಮೇ ಇತ್ತಾ ಹಮಾರೆ ಏಕ್ ರೂಲ್ ಕಾಟ್ನೆ ಕೆ ಲಿಯೇ ಏಕ್ ಮಹಿನಾ ಲಗ್ತಾ ಹಮಾರೆ ಕೋ ಏಕ್ ರೂಲ್ ಖಾಲಿ ಕರೆಂಗೆ ನಾ ಮೇ ಏಕ್ ಮಹಿನಾ ಲಗ್ತಾ ಹಮಾರ ಕಭಿ ಏಕ್ ಮಹಿನೆ ಮೇ ಯಾ ಕಿತ್ನಿ ಪಗಾರ್ ಪಡ್ತಿ ಹಮಾರ ಕೋ ಬೋಲೆ ತೋ ಕಭಿ 5,000 ಕಭಿ 6,000 ಕಭಿ 7,000 ಹಮಾರೆ ಉಪರ್ ಕಾ ಹೈ ನಾ ಏಕ್ ಮಹಿನೆ ಮೇ ಮೇ ಕಿತ್ನಿ ಪಗಾರ್ ಲೇತೇ ಇದಾರ 5,000 4,000 ಕೆ ನಿಚೆ ಉಪರ್ ಬಹುತ್ ತಕ್ಲೀಫ್ ಉಠಾತೇ ಬಹುತ್ ಆಖ್ಯಾ ಕೋ ಏಕ್ದಮ್ ಬಹುತ್ ಖಿಸ್ತೇ ಆಖ್ಯಾ ತಕ್ಲೀಫ್ ಹೋ ಬಾಬಿನ್ ಏಕ್ ತಾರ್ ನೀ ಜಾನಾ ಉಸ್ಮೇ ಏಕ್ ಭೀ ತಾರ್ ಕಪಡೆ ಮೇ ಜಾಯೆಂಗೆ ನಾ ಓ ಕಪಡಾ ಖಾಲಿ ಲೈನ್ ಮಾರ್ತಿ ಲೈನ್ ಸಿ ಓ ಪಹಲೆ ಜಬ್ ಕಾ ಜಬ್ ಕಾಮ ರೋಕೆ ಪಹಲೆ ತಾರ ಭರ ಲೇನಾ ಓ ಭರ ಲೇಕೋ ಫಿರ್ ಕಾಮ ಚಾಲೂ ಕರ್ನಾ ಅಬ ಅಗರ್ ಏಕ್ ಕಪಡಾ ಶರ್ಟ್ ಮೇ ಯೇ ಏಕ್ ಭೀ ತಾರ್ ಗಯಿ ಇಸ್ಮೇ ತೋ ಕಪಡಾ ಅಚ್ಛಾ ನಹೀ ಲಗೇಂಗಾ ಸಾಮ್ನೆ ವಾಲಾ ಕೋಈ ನಹೀ ಖರೀದತಾ ಓ ಕಪಡಾ ಹಮೇ ಡ್ಯಾಮೇಜ್ ಬೋಲ್ತೇ ಉಸ್ಕೋ ತೋ ಹಮೇ ಅಚ್ಛಾ ಬುನೇಂಗೇ ನಹೀ ಸಾಮ್ನೆ ವಾಲಾ ಕೋ ಪಸಂದ್ ಆತಾ ಕಪಡಾ ತೋ ಲೇ ಸಕ್ತಾ ಹೂಂ ಖರೀದ ಸಕ್ತಾ ಸಾಮ್ನೆ ವಾಲಾ ಜಬ್ ತಕ್ ನಹೀ ಖರೀದತಾ ಹೂಂ ಐಸಾ ಹೈ ಹಮಾರ ಕೋ ಇಲ್ಲಾ ಇದರ ಹಮಾರ ಕೋ ಸೌಲತ್ ಬಹುತ್ ಚಾಹಿಯೇ ಹಮಾರ ಕೋ ಇದರ ಇದರ ಕಿದೀರ್ ಕಿ ಹಮಾರ ಕೋ ಸೌಲತ್ ನಹೀ ಹಮೇ ಗರೀಬ್ ಲೋಗ ಕಾಮ್ ಕರ್ನೆ ವಾಲೇ ಇದರ ಹಮಾರ ಕೋ ಹಮಾರೇ ಮೆಹನತ್ ಕಿ ಉಪರ್ ಕಿ ಪಗಾರ ಹೈ ಜ್ಯಾದಾ ಭೀ ನಹೀ ಕಮ್ ಭೀ ನಹೀ ಮೀಟರ್ ಕಿ ಹಿಸಾಬ್ ಕಿ ಪಗಾರ ಹೈ
1: ತಿಪ್ಪಮ್ಮ ತಾವು ನೇಯುವ ಬಟ್ಟೆಗಳ ಬಗ್ಗೆ ತಿಳಿಸಿದ್ದು ಹೀಗೆ
3: ನನ್ನ ಹೆಸರು ತಿಪ್ಪಮ್ಮ ರೀ ನಾವು ಇಲ್ಲಿ ಕೈ ಮಗ್ಗ ಕೆಲಸ ಮಾಡ್ತೀವಿ ಆಮೇಲೆ ನಾವು ದಿನಾಲು ಇಲ್ಲಿ ಬೇರೆ ಕಡೆಯಿಂದ ನೂಲು ತಗೊಂಬರ್ತೀವಿ ಆ ನೂಲು ತಗೊಂಬಂದು ಇಲ್ಲಿ ಎಲ್ಲ ಬಾಬಿನ್ ಸುತ್ತಿ ಭೀಮ್ ಸುತ್ತಿ ನಾವು ಫಸ್ಟ್ ಟಾವಲ್ ರೆಡಿ ಮಾಡ್ತಿದ್ವಿ ಟಾವಲ್ದಾಗನ ಸೀರೆ ನೈದೀವ್ರಿ ಸೀರೆ ಆಗನ ಧೋತ್ರ ನೈಯಕತ್ತೀವಿ ಶರ್ಟ್ ಬಟ್ಟೆ ನೈತೀವಿ ಇವೆಲ್ಲ ನಾವು ಇಲ್ಲೇ ತಯಾರು ಮಾಡಿ ಇಲ್ಲಿಂದೇ ಕಳಿಸ್ತೀವಿ ಬೇರೆ ನಾವು ಮಾಡೋ ದಿನಾಲು 15 ವರ್ಷದಿಂದ ನಾವು ಕೆಲಸ ಮಾಡೋದು ಇಲ್ಲಿ ಫಸ್ಟ್ಗೆ ಅದು ಟಾವಲ್ ಬಾಬಿನ್ ಸುತ್ತೀವಿ ಬಾಬಿನ್ ಸುತ್ತಿ ಭೀಮ್ ಸುತ್ತಕೊಳ್ತೀವಿ ಭೀಮ್ ಸುತ್ತಕೊಂಡು ವೈಫಣಿ ಮಾಡ್ಕೊಂಡು ನಾವು ನೈಯಕ ಚಾಲು ಮಾಡ್ತೀವಿ ವೈಫಣಿ ಅಂದ್ರೆ ಅದು ಒಂದ್ ತಟ್ಟಿನೊಳಗ ತಗೊಳೋದಿರ್ತದ್ರಿ ತಟ್ಟಿನೊಳಗ ತಗೊಂಡು ನೈತೀವ್ರಿ ಅದು ನೈದು ಅವಾಗ ಟಾವಲ್ 2 ಮೀಟರ್ ಟಾವಲ್ ರೆಡಿ ಆಗ್ತದ್ರಿ ನಮ್ಗೆ ಇದ್ರೊಳಗ ಕಷ್ಟ ಅಂದ್ರೆ ಜರಾ ಸೀರೆ ನೈಯೋದೇ ಕಷ್ಟ ಆಗಿತ್ತು ಈಗ ಇವೆಲ್ಲ ಬಿಳಿವು ಶರ್ಟ್ ಎಲ್ಲ ನೈಯಕತ್ತೀವ್ರಿ ಇವೆಲ್ಲ ನಮ್ಗೆ ಪ್ರಾಕ್ಟೀಸ್ ಆಗಿರ್ತಾವ
1: ಬಾಬಿನ್ ಸುತ್ತುವ ಬಗ್ಗೆ ಅಕ್ಷತಾ ಹೀಗೆ ಹೇಳ್ತಾರೆ
4: ನನ್ನ ಹೆಸರು ಅಕ್ಷತ ಅಂತ ಹೇಳಿ ನಾವು ಇಲ್ಲಿ ಕೈಮಗ್ಗ ನೇಕರ್ದಾಗ

0: ಕೆಲ್ಸ ಮಾಡಕತ್ತಿ. ನಾವ್ ಫಸ್ಟ್ ನಮ್ ದಾರ ಅನ್ನೋದೇ ನೂಲ್ ಅನ್ನೋದೇನೆ ಗೊತ್ತಿದ್ದಿಲ್ಲ. ಇಲ್ಲಿ ಬಂದ್ಮೇಲೆ ಎಲ್ಲ ಗೊತ್ತಾಗಿದ್ದು. ಬಾವಿನ ಸುತ್ತುವುದು ಮತ್ತ ಹಂಗೆ ಮಗ್ಗಗಳು ಬಟ್ಟೆ ತಯಾರಾಗೋದು ನೋಡಿಗೆ ಎಷ್ಟ ಬಹಳ ಖುಷಿ ಆಯ್ತು. ಇಲ್ಲಿ ರೆಡಿ ಆಗ್ಬೇಕಂದ್ರೆ ಮೂರ್ನಾಲ್ಕ್ ನಮೂನೆ ದಾರಗಳು ಇರ್ತವೆ. ಅವು ಹೆಸರು ಟೂ ಬಾರ್ 40, ಟೂ ಬಾರ್ 60, ಟೂ ಬಾರ್ 80, 20 ಸಿಂಗಲ್, 30 ಸಿಂಗಲ್, 60 ಸಿಂಗಲ್ ಅಂತೇಳಿ ಬಗೆ ಬಗೆಯ ನಮೂನೆ ನೂಲುಗಳು ಇವೆ. ಮತ್ತೆ ಇಲ್ಲಿ ಬಟ್ಟೆಗಳು ನಾವು ಬರೇ ಬಾವಿನಿಷ ತಯಾರು ಮಾಡುವುದು, ಬಟ್ಟೆಗಳು ನೆಯ್ಯೋರು ಬೇರೆಯವರು ಇರ್ತಾರೆ. ಭೀಮ್ ನಾವು ಬಾವಿ ಸುತ್ತಿಗೇಶನ ಭೀಮ್ ತಯಾರಿಸಕ್ಕೆ ಅವ್ರಿಗೆ ಕೊಡ್ತೀವಿ, ಅವ್ರು ಭೀಮ್ ತಯಾರಿಸ್ತಾರೆ, ಅದೊಂದು ಕೆಲಸ ಬೇರೆ.
1: ಇಂದು ಕೈಮಗ್ಗ ಕ್ಷೇತ್ರ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಇದೆ. ಪವರ್ಲೂಮ್ ಸ್ಪರ್ಧೆ, ಕಡಿಮೆ ಬೆಲೆಯ ಯಂತ್ರ ನಿರ್ಮಿತ ಬಟ್ಟೆಗಳು, ಕಚ್ಚಾ ವಸ್ತುಗಳ ಬೆಲೆ ಏರಿಕೆ, ಯುವಜನತೆಯ ತಾತ್ಸಾರ, ಮಾರುಕಟ್ಟೆಯ ಕೊರತೆ, ಆನ್ಲೈನ್ ಮಾರಾಟ ಅರಿವಿನ ಕೊರತೆ. ಅದಕ್ಕಾಗಿಯೇ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ವೋಕಲ್ ಫಾರ್ ಲೋಕಲ್ ಅಂತ ಕರೆ ಕೊಟ್ಟರು. ನಾವು ದೇಶದಾದ್ಯಂತ ಜನರು ಸ್ವದೇಶಿ ಸರಕುಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಸ್ಥಳೀಯರಿಗೆ ಸ್ವದೇಶಿ ವಸ್ತುಗಳಿಗೆ ನಾವು ಬೆಂಬಲ ನೀಡಿದಂತಾಗುತ್ತದೆ. ಇದರಿಂದ ಆತ್ಮನಿರ್ಭರ ಭಾರತ ರೂಪುಗೊಳ್ಳುವಲ್ಲಿ ಅಸಾಧ್ಯವೇನಿಲ್ಲ. ಭಾರತ ಸರ್ಕಾರದ ಆತ್ಮನಿರ್ಭರ್ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಕೂಡ ಒಂದು ಜಿಲ್ಲೆ ಒಂದು ಉತ್ಪನ್ನ ಎಂಬ ಯೋಜನೆಯನ್ನ ಜಾರಿಗೆ ತಂದಿದೆ. ರಾಜ್ಯದ ವಿವಿಧ ಜಿಲ್ಲೆಗಳ ಸ್ಥಳೀಯ ಸಾಂಪ್ರದಾಯಿಕ ಕೃಷಿಯೇತರ ಎಂಎಸ್ಎಂಇ ಉತ್ಪನ್ನಗಳಿಗೆ ವಿಶೇಷ ಪ್ರೋತ್ಸಾಹ ಮತ್ತು ಬ್ರ್ಯಾಂಡಿಂಗ್ ನೆರವು ಒದಗಿಸಲು ತೀರ್ಮಾನಿಸಿದೆ. ಇದರಿಂದ ಸ್ಥಳೀಯ ಆರ್ಥಿಕತೆಗೆ ಉತ್ತೇಜನ ದೊರೆಯುವುದರೊಂದಿಗೆ ಉದ್ಯೋಗಾವಕಾಶಗಳ ಸೃಷ್ಟಿಯಾಗಲಿದೆ. ಕೇಳುಗರೆ, ನೇಕಾರ ನಗುವಾಗ ಸೀರೆ ಅರಳುತ್ತದೆ, ಮೌನವಾಗಿದ್ದಾಗ ವಿನ್ಯಾಸ ಮಾತನಾಡುತ್ತದೆ. ನೇಕಾರನ ಬೆವರಿನ ಹನಿಯಲ್ಲಿ ನಮ್ಮ ಸಂಸ್ಕೃತಿ ಬೆಳೆಯುತ್ತಿದೆ. ಅದಕ್ಕಾಗಿ ಮಗ್ಗದ ಸದ್ದು ನಿಲ್ಲದಿರಲಿ, ನೂಲಿನ ದಾರ ತುಂಡಾಗದಿರಲಿ, ನೇಕಾರನ ಕೈ ಸದಾ ಚಲಿಸುತ್ತಿರಲಿ. ಯಾಕೆಂದರೆ ನೂಲಿನಿಂದ ಬಟ್ಟೆ ಮಾತ್ರವಲ್ಲ, ಬದುಕನ್ನು ನೇಯಲಾಗುತ್ತದೆ. ನಾವು ಧರಿಸುವ ಪ್ರತಿಯೊಂದು ಕೈಮಗ್ಗದ ಉಡುಪಿನ ಹಿಂದೆ ಬೆವರಿನ ಹನಿಯಿದೆ, ಕುಟುಂಬದ ನಿರೀಕ್ಷೆಯಿದೆ. ಇದು ಅವರ ಪೂರ್ವಜರ ಕೌಶಲ್ಯ. ಆದ್ದರಿಂದ ಕೈಮಗ್ಗ ಉಳಿಸುವುದು ಒಂದು ಕುಟುಂಬ, ಸಂಸ್ಕೃತಿ, ಪರಂಪರೆಯನ್ನು ಉಳಿಸಿದಂತೆ. ಕೈಮಗ್ಗವನ್ನು ಗೌರವಿಸೋಣ, ನೇಕಾರರ ಬದುಕನ್ನು ಬೆಂಬಲಿಸೋಣ, ಸ್ಥಳೀಯ ಕಲೆ ಪ್ರೋತ್ಸಾಹಿಸೋಣ. ಯಾಕೆಂದರೆ ನೂಲಿನಲ್ಲಿ ಕಲೆಯಿದೆ, ಶ್ರಮ ಇದೆ, ಸಂಸ್ಕೃತಿ ಇದೆ, ನೂಲಿನಲ್ಲಿ ಬದುಕಿದೆ.
2: ಇದುವರೆಗೆ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ರೂಪಕ ನೂಲಿನೊಳಗಿನ ಜೀವನ ಕೇಳಿದಿರಿ. ರಚಿಸಿ ಪ್ರಸ್ತುತಪಡಿಸಿದವರು ನೀರಜ ಕಾರಟಿಕೆ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
3: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 1:53:54.
4: ನಿರೀಕ್ಷಿಸಿ
5: ಸಾಕ್ಷಾತ್ಕಾರ
6: ಬಾಳ ಬಂಧನದ ಪಯಣದಲ್ಲಿ ಬೆಸಿದ ಬಾಂಧವ್ಯದ ಒಡಲಿನಲ್ಲಿ ಹೃನ್ಮನದಲ್ಲಿ ಉಳಿದು ಹಸಿರಾಗಿ ಉಸಿರಾಗಿಸುವ ಕ್ಷಣಗಳ ಬಿಲುಕು.
7: ಪ್ರೀತಿನೇ ಆದ್ಯಾಗು ತಂದ ಆಸ್ತಿ ನಮ್ಮ ಬಾಳ್ವೆಗೆ.
6: ಕಾಗದವೆಂಬ ದೋಣಿಯಲ್ಲಿ ಅಕ್ಷರವೆಂಬ ನಾವಿಕನೊಂದಿಗೆ ಸಾಗುವ ಭಾವನೆಗಳಿಗೆ ಅಪರೂಪದ ವೇದಿಕೆ ಚಿನ್ನದುಂಗುರ.
8: ಈ ಬಂಧನ ಜನ್ಮ ಜನ್ಮದ ಅನುಬಂಧನ.
6: ಶ್ರೋತೃಗಳಿಗಾಗಿ ಪತ್ರಾಧಾರಿತ ಕಾರ್ಯಕ್ರಮ ಚಿನ್ನದುಂಗುರ. ನಿರೀಕ್ಷಿಸಿ
9: ಅಮ್ಮ, ಮಾ ಅಕ್ಷರದಿಂದ ನೀವು ಹಾಡಬೇಕು.

0: ಪ್ರಿಯ ಶ್ರೋತೃಗಳೇ, ಇದೇ ಭಾನುವಾರ, ಅಂದರೆ ಆಗಸ್ಟ್ 9ರಂದು ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
1: ಸ್ವರ ಸಾಂಗತ್ಯ ಅಂತ್ಯಾಕ್ಷರಿ ನೇರ ಫೋನಿಂಗ್ ಕಾರ್ಯಕ್ರಮ.
2: ನಿನ್ನ ನೀನು ಮರೆತರೇನು ಸುಖವಿದೆ.
0: ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆಗಳು 2285558, ಮತ್ತೊಂದು ದೂರವಾಣಿ ಸಂಖ್ಯೆ 2281219, ಕೋಡ್ ಸಂಖ್ಯೆ 08272. ಕಾರ್ಯಕ್ರಮ ಅಂತ್ಯಾಕ್ಷರಿ, ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ಟ್ಯೂನ್ ಮಾಡಿ FM 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.

ಶ್ರೋತೃಗಳೇ ಭಾಗವಹಿಸುತ್ತೀರಲ್ಲ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ. ಪ್ರೀತಿಯ ಶ್ರೋತೃಗಳೇ, ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ವಿನೂತನ ಕಾರ್ಯಕ್ರಮಗಳು ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಪ್ರತಿ ಭಾನುವಾರ 10 ಗಂಟೆಗೆ ಕಲಾಂ ಕನಸು, ಮಕ್ಕಳ ಮನಸ್ಸಿಗದು ಚಂದದ ಧಿರಿಸು. 10 ಗಂಟೆಯಿಂದ 10:15 ದೀಪಾಮೃತ ಸಹೃದಯತೆಗೊಂದು ಶುಭಾಷಿತ, ಬೆಳಿಗ್ಗೆ 6:10 ಯುವ ವಾಣಿ ಕಾರ್ಯಕ್ರಮದಲ್ಲಿ ದೀಪಧಾರಿ ಯಶಸ್ಸಿನ ಹಾದಿಗೊಂದು ದಿಟ್ಟ ಹೆಜ್ಜೆ. ಪ್ರತಿ ಭಾನುವಾರ ಸಂಜೆ 5:00 to 5:15 ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು, ತವರ ನೆನಪುಗಳ ಮೆಲುಕು. ಮಾತು ಮಲ್ಲಿಗೆ, ಒಂದಿಷ್ಟು ಮಾಹಿತಿ ಮನಸ್ಸಿಗೆ. ಪ್ರತಿ ಮಂಗಳವಾರ ಬೆಳಿಗ್ಗೆ 11:00 to 12:00 ಸಂದೇಶಗಳನ್ನಾಧರಿಸಿದ ನೇರ ಪ್ರಸಾರದ ಕಾರ್ಯಕ್ರಮ. ಮಾತಂದ್ರೆ ಮಾತು, ನೆನೆಯೋಣ ಅಮ್ಮನ ಕೈತುತ್ತು, ಮೆರೆಸೋಣ ಆಕಾಶವಾಣಿಯ ಗಮ್ಮತ್ತು. ಪ್ರತಿ ಗುರುವಾರ ಬೆಳಿಗ್ಗೆ 11:00 to 12:00 ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಗೀತಮಾಧುರ್ಯ ಮಿಶ್ರ ಹಾಡುಗಳ ಗಾನಲೋಕ, ಪ್ರತಿ ಶನಿವಾರ ಬೆಳಿಗ್ಗೆ 11:00 to 12:00 ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನೈದಿಲೆ ಗಾದೆ ಘಮ ಪತ್ರಾಧಾರಿತ ವಿಶೇಷ ಕಾರ್ಯಕ್ರಮ, ಶನಿವಾರ ಬೆಳಿಗ್ಗೆ 9:05 ಮಹಿಳಾ ಲೋಕದಲ್ಲಿ ಭಾರವೇನಲ್ಲ ಈ ಬದುಕು ಸಂದರ್ಶನವನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ. ಇವೆಲ್ಲ ಕಾರ್ಯಕ್ರಮಗಳು ನಿಮಗಾಗಿ. ಟ್ಯೂನ್ ಮಾಡಿ FM 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.

ಪ್ರೀತಿಯ ಶ್ರೋತೃಗಳೇ, ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ಕೇಳಿ ಮಹಿಳಾ ಲೋಕ ವಿಚಾರ ಲಹರಿ. ಇದರಲ್ಲಿ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಸ್ತ್ರೀ ಶಕ್ತಿ ಈ ಕುರಿತ ಸಂಯೋಜಿತ ಕಾರ್ಯಕ್ರಮ. ಪ್ರಸ್ತುತಿ ರೇಷ್ಮಾ ತೀರ್ಥರಾಮ್, ನಿರ್ವಹಣೆ ಪಿಎಂ ಜಗದೀಶ್. ಸಂಜೆ 6:50ಕ್ಕೆ ಹೆಲೋ ಕೃಷಿ ರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಇಂದಿನ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು. ಭಾಗವಹಿಸುತ್ತಾರೆ ಡಾಕ್ಟರ್ ರುದ್ರಗೌಡ ಸಿಎಸ್, ವಿಜ್ಞಾನಿಗಳು ಮತ್ತು ಮುಖ್ಯಸ್ಥರು, ಬೇಸಾಯಶಾಸ್ತ್ರ ವಿಭಾಗ, ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ, ಬಾಳೆಹೊನ್ನೂರು. ಸಂಜೆ 4:15ಕ್ಕೆ ಯುವವಾಣಿ ದಿಕ್ಸೂಚಿ, ವ್ಯಾಸಂಗ ಮತ್ತು ಉದ್ಯೋಗಾವಕಾಶಗಳ ಕುರಿತ ಕಾರ್ಯಕ್ರಮ. ಪ್ರಸ್ತುತಿ ಸಂತೋಷ್ ಕೆಎನ್. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 2 ಗಂಟೆ ಆಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅನುಕ್ರಮವಾಗಿ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ರಾಜೀನಾಮೆ. ರಾಯಚೂರಿನಲ್ಲಿ ಬರ ಅವಲೋಕಿಸಿದ ಸಚಿವ ಅಜಯ್ ಸಿಂಗ್. ಹುಣಸೂರಿನಲ್ಲಿ ಹೊಗೆಸೊಪ್ಪು ಬೆಳೆ ಪರಿಶೀಲನೆ ನಡೆಸಿದ ಸಚಿವ ಯತೀಂದ್ರ ಸಿದ್ದರಾಮಯ್ಯ. ಪಕ್ಷದ ವರಿಷ್ಠರು ಸೂಚಿಸಿದರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಸಿದ್ದ ಸಚಿವ ಪ್ರಿಯಾಂಕ್ ಖರ್ಗೆ. ಗದಗ ಜಿಲ್ಲೆಯಲ್ಲಿ ಉಪಲೋಕಾಯುಕ್ತರಿಂದ ವಿವಿಧ ಇಲಾಖೆಗಳ ಕಾರ್ಯವೈಖರಿ ಪರಿಶೀಲನೆ. ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಮೂಲ ಸೌಕರ್ಯ ಒದಗಿಸಲು ಸೂಚನೆ. ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ಇಂದು ರಾಜೀನಾಮೆ ನೀಡಿದ್ದಾರೆ. ಇದಕ್ಕೂ ಮೊದಲು ಅವರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರೊಂದಿಗೆ ಸುದೀರ್ಘ ಸಮಾಲೋಚನೆ ನಡೆಸಿ ರಾಜೀನಾಮೆ ನಿರ್ಧಾರ ಕೈಗೊಂಡಿದ್ದಾರೆ. ರಾಜೀನಾಮೆ ಪತ್ರದಲ್ಲಿ ಸ್ವಇಚ್ಛೆಯಿಂದ ರಾಜೀನಾಮೆ ನೀಡುತ್ತಿರುವುದಾಗಿ ತಿಳಿಸಿದ್ದಾರೆ. ಸತತವಾಗಿ 8 ಬಾರಿ ವಿಧಾನ ಪರಿಷತ್ಗೆ ಆಯ್ಕೆಯಾಗುವ ಮೂಲಕ ಸೋಲಿಲ್ಲದ ಸರದಾರ ಎಂದೇ ಬಸವರಾಜ ಹೊರಟ್ಟಿ ಅವರು ಪ್ರಸಿದ್ದರಾಗಿದ್ದಾರೆ. ಇವರ ಈ ಸಾಧನೆ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲೆಯಾಗಿದೆ. ರಾಜ್ಯದ ವಿವಿಧೆಡೆ ಸಚಿವರು ಇಂದು ಬರ ಪರಿಶೀಲನೆ ಮುಂದುವರೆಸಿದ್ದಾರೆ. ರಾಯಚೂರಿನಲ್ಲಿ ಬರ ಪರಿಸ್ಥಿತಿ, ಅತಿವೃಷ್ಟಿ ನಿರ್ವಹಣೆ ಕುರಿತಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಅಜಯ್ ಧರ್ಮಸಿಂಗ್ ಇಂದು ವಿವಿಧ ವಿಧಾನಸಭಾ ಕ್ಷೇತ್ರಗಳಿಗೆ ತೆರಳಿ ಬರ ಪರಿಸ್ಥಿತಿ ಅಧ್ಯಯನ ನಡೆಸಿದರು. ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದ ಯಕ್ಲಾಸಾಪುರ ಸೀಮಂತಾರದ ಸರ್ವೆ ನಂಬರ್ 179 ಹಾಗೂ 180 ಜಮೀನುಗಳಿಗೆ ಭೇಟಿ, ಹೊಲದಲ್ಲಿನ ಹತ್ತಿ ಹಾಗೂ ತೊಗರಿ ಬೆಳೆಗಳನ್ನು ವೀಕ್ಷಿಸಿ ರೈತರು ಹಾಗೂ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಈ ವೇಳೆ ತಮ್ಮ ನೆರವಿಗೆ ಸ್ಪಂದಿಸಬೇಕೆಂದು ರೈತರು ಸಚಿವರಿಗೆ ಮನವಿ ಮಾಡಿದರು. ಈ ವೇಳೆ ಡಾ ಅಜಯ್ ಧರಮಸಿಂಗ್ ಮಾತನಾಡಿ, ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಜಿಲ್ಲೆಯಾದ್ಯಂತ ಭೇಟಿ ನೀಡಿ ಬರ ಪರಿಸ್ಥಿತಿ ಪರಿಶೀಲನೆ ಮಾಡಲಾಗುತ್ತಿದೆ. ವರದಿ ಸಲ್ಲಿಸಿದ ಬಳಿಕ ಸರ್ಕಾರ ಸೂಕ್ತ ನಿರ್ಧಾರ ಕೈಗೊಂಡು ಪರಿಹಾರದ ಕ್ರಮಗಳನ್ನು ವಹಿಸಲಿದೆ ಎಂದು ತಿಳಿಸಿದ್ದಾರೆ. ಬಳಿಕ ಅವರು ಸಾತ್ ಮೈಲಿ ಬಿಡಿಯ ಹುಣಸಿ ಹಾಳಹುಡ್ ಸೀಮಂತಾರದ ಜಮೀನಿಗೆ ಭೇಟಿ ನೀಡಿ ಹತ್ತಿ ಬೆಳೆ ವೀಕ್ಷಿಸಿದರು. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಬೋಳನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಳೆ ಕೊರತೆಯಿಂದ ಹಾನಿಗೆ ಒಳಗಾದ ಪ್ರದೇಶಗಳಿಗೆ ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಧಿಕಾರಿಗಳ ಮಾಹಿತಿ ಪ್ರಕಾರ ಈ ಬಾರಿ ಹುಣಸೂರು ತಾಲೂಕೊಂದರಲ್ಲೇ ಸುಮಾರು 21,000 ಹೆಕ್ಟೇರ್ ಪ್ರದೇಶದಲ್ಲಿ ಮಳೆ ಕೊರತೆಯಿಂದ ಹೊಗೆಸೊಪ್ಪು ಬೆಳೆ ಇಳುವರಿ ಕಡಿಮೆಯಾಗಿದೆ. ಅವರೇ ಅಲಸಂದೆ ಬೆಳೆಗಳು ಹಾಳಾಗಿದ್ದು ಈ ಕುರಿತು ಸರ್ಕಾರದ ಗಮನ ಸೆಳೆದು ರೈತರಿಗೆ ತುರ್ತು ನೆರವು ತಲುಪಿಸಲು ಕ್ರಮ ವಹಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ರೈತರು ಒಂದೇ ಬೆಳೆಯನ್ನು ನೆಚ್ಚಿಕೊಳ್ಳದೆ ಬೆಳೆ ಪರಿವರ್ತನೆ ಪದ್ದತಿ ಅಳವಡಿಸಿಕೊಳ್ಳುವಂತೆ ಸಲಹೆ ನೀಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಮಳೆ ಕೊರತೆಯಿಂದ ಉಂಟಾಗಿರುವ ಬರ ಪರಿಸ್ಥಿತಿ ಕುರಿತು ಸಮಗ್ರ ವರದಿ ಸಿದ್ದಪಡಿಸಿ ಶೀಘ್ರದಲ್ಲೇ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದು ಸಚಿವ ವಿಜಯಾನಂದ ಕಾಶ್ಯಪ್ಪನವರ ತಿಳಿಸಿದ್ದಾರೆ. ಕೃಷಿ, ತೋಟಗಾರಿಕೆ, ಪಶುಸಂಗೋಪನೆ ಸೇರಿದಂತೆ ಸಂಬಂಧಿಸಿದ ಎಲ್ಲಾ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಿ ಬರ ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಬೇಕು. ಕುಡಿಯುವ ನೀರಿನ ಸಮಸ್ಯೆ, ಎದುರಾಗಬಹುದಾದ ಪ್ರದೇಶಗಳನ್ನು ಗುರುತಿಸಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಇಂದು ಸಂಜೆ ವೇಳೆಗೆ ನೂತನ ಸಚಿವರಿಗೆ ಖಾತೆ ಹಂಚಿಕೆಯಾಗುವ ನಿರೀಕ್ಷೆ ಇದೆ. ಪ್ರಮುಖ ಖಾತೆಗಳಿಗಾಗಿ ಹಲವು ಸಚಿವರು ಬೇಡಿಕೆ ಇಟ್ಟಿದ್ದಾರೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಪ್ರಮುಖವಾಗಿ ಕಾರ್ಮಿಕ, ಸಮಾಜ ಕಲ್ಯಾಣ, ಹಣಕಾಸು, ಯೋಜನೆ ಮತ್ತು ಉನ್ನತ ಶಿಕ್ಷಣದಂತಹ ಪ್ರಭಾವಿ ಇಲಾಖೆಗಳಿಗೆ ಸಚಿವರು ಬೇಡಿಕೆ ಇಟ್ಟಿದ್ದಾರೆ. ಸಚಿವ ಬಸವರಾಜ ರಾಯರೆಡ್ಡಿ ಹಣಕಾಸು ಖಾತೆಯ ಸಚಿವರಾಗುವ ಬಯಕೆಯನ್ನು ಬಹಿರಂಗವಾಗಿ ವ್ಯಕ್ತಪಡಿಸಿದ್ದಾರೆ. ಈ ನಡುವೆ ಅತೃಪ್ತ ಶಾಸಕನನ್ನು ಸಮಾಧಾನಪಡಿಸುವ ಭಾಗವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಮಾಜಿ ಸಚಿವ ಎಂಸಿ ಸುಧಾಕರ್ ಅವರನ್ನು ಭೇಟಿ ಮಾಡಿದ್ದಾರೆ. ಇನ್ನೊಂದೆಡೆ ಸಂಪುಟದಲ್ಲಿ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಮುನಿಸಿಕೊಂಡಿರುವ ವಿಜಯನಗರ ಶಾಸಕ ಕೃಷ್ಣಪ್ಪ ಇಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರನ್ನು ಭೇಟಿ ಮಾಡಿ ಸಮಾಲೋಚನೆ ನಡೆಸಿದ್ದಾರೆ. ರಾಜ್ಯ ಸಚಿವ ಸಂಪುಟದಲ್ಲಿ ಬದಲಾವಣೆ ಮತ್ತು ಖಾತೆ ಹಂಚಿಕೆಗಳ ಕುರಿತ ಚರ್ಚೆಗಳ ನಡುವೆಯೇ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೈಕಮಾಂಡ್ ಸೂಚಿಸಿದರೆ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಘೋಷಿಸಿದ್ದಾರೆ. ಬೆಂಗಳೂರು

0: ಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಕ್ಷದ ಚಟುವಟಿಕೆಗಳಲ್ಲಿ ಕಾರ್ಯನಿರ್ವಹಿಸಲು ಬದ್ದ ಎಂದು ತಿಳಿಸಿದ್ದಾರೆ. ಯಾವುದೇ ಸಚಿವರಿಗೆ ಯಾವ ಜವಾಬ್ದಾರಿ ನೀಡಬೇಕೆಂಬುದು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿದ್ದು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪಕ್ಷದಲ್ಲಿ ಸುಮಾರು 144 ಶಾಸಕರಿದ್ದು 30-33 ಸಚಿವ ಸ್ಥಾನಗಳಿವೆ. ಎಲ್ಲರನ್ನೂ ತೃಪ್ತಿಪಡಿಸುವುದು ಕಷ್ಟ ಸಾಧ್ಯ ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಧಾನ ಪರಿಷತ್ ನೂತನ ಸದಸ್ಯೆ ಎವಿ ಗಾಯತ್ರಿ ಶಾಂತೇಗೌಡ ಅವರು ಸಭಾಪತಿ ಬಸವರಾಜ ಹೊರಟ್ಟಿ ಕಚೇರಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲಿ ಇಂದು ಪ್ರಮಾಣವಚನ ಸ್ವೀಕರಿಸಿದರು. ಇದೇ ವೇಳೆ ಸಭಾಪತಿ ಹೊರಟ್ಟಿ ಅವರು ನೂತನ ಸದಸ್ಯರಿಗೆ ಪರಿಷತ್ತಿನ ನಿಯಮಾವಳಿಗಳ ಪುಸ್ತಕ ಹೊಂದಿರುವ ಸೂಟ್ ಕೇಸ್ ಹಸ್ತಾಂತರಿಸಿದರು. ಸಚಿವ ನರೇಂದ್ರ ಸ್ವಾಮಿ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ವಿಧಾನ ಪರಿಷತ್ ಸರ್ಕಾರಿ ಮುಖ್ಯ ಸಚೇತಕ ಸಲೀಂ ಅಹಮದ್, ಶಾಸಕ ಪ್ರಕಾಶ್ ಕೋಳಿವಾಡ್, ಪರಿಷತ್ ಸದಸ್ಯರಾದ ಎಸ್ವಿ ರವಿ, ಐವಾನ್ ಡಿಸೋಜಾ, ಎಚ್ಪಿ ಸುಧಾಮ್ ದಾಸ್ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಅವರು ಗದಗ ನಗರದ ಸೂರ್ಯನಗರದ ಸಮಾಜ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ವಸತಿ ನಿಲಯದಲ್ಲಿ ಸ್ವಚ್ಛತೆಗೆ ಪ್ರಥಮ ಆದ್ಯತೆ ನೀಡುವುದರ ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ಮೂಲ ಸೌಲಭ್ಯಗಳನ್ನು ಒದಗಿಸಲು ಸೂಚನೆ ನೀಡಿದ್ದಾರೆ. ಬಳಿಕ ಅವರು ಗದಗ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ತೆರಿಗೆ ಪಾವತಿಸದೆ ಹಾಗೂ ಇತರೆ ದಾಖಲೆಗಳನ್ನು ಹೊಂದಿರದೆ ಸಂಚರಿಸುವ ಶಾಲಾ ವಾಹನಗಳನ್ನು ಪರಿಶೀಲಿಸಿ ಕ್ರಮ ಜರುಗಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಆರೋಗ್ಯ ಸೇವೆಗಳನ್ನು ಮತ್ತಷ್ಟು ಬಲಪಡಿಸುವ ಹಾಗೂ ತುರ್ತು ಚಿಕಿತ್ಸಾ ಸೇವೆಯನ್ನು ಜನರಿಗೆ ಶೀಘ್ರವಾಗಿ ತಲುಪಿಸುವ ಉದ್ದೇಶದಿಂದ ಆರೋಗ್ಯ ಇಲಾಖೆಯ ವತಿಯಿಂದ ಮೈಸೂರಿನಲ್ಲಿ ನೂತನ ಆಂಬ್ಯುಲೆನ್ಸ್ಗಳ ಸೇವೆಗೆ ಇಂದು ಚಾಲನೆ ನೀಡಲಾಯಿತು. ಚಾಲನೆ ನೀಡಿ ಮಾತನಾಡಿದ ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ, ಸಾರ್ವಜನಿಕರಿಗೆ ಗುಣಮಟ್ಟದ ಹಾಗೂ ಸಮಯೋಚಿತ ಆರೋಗ್ಯ ಸೇವೆ ಒದಗಿಸುವುದು ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ ಎಂದು ತಿಳಿಸಿದ್ದಾರೆ. ಈ ಆಂಬ್ಯುಲೆನ್ಸ್ ಸೇವೆಯ ವಿಸ್ತರಣೆಯಿಂದ ತುರ್ತು ಸಂದರ್ಭಗಳಲ್ಲಿ ಜೀವರಕ್ಷಣೆ ಕಾರ್ಯ ಇನ್ನಷ್ಟು ಪರಿಣಾಮಕಾರಿಯಾಗಲಿದೆ ಎಂದು ಹೇಳಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಸೇರಿ ಹಲವು ಭಾಗಗಳಲ್ಲಿ ಈ ಬಾರಿಯ ಮಳೆಗೆ ವಿದ್ಯುತ್ ಕಂಬಗಳು ಹಾನಿಯಾಗಿದ್ದು ಕೂಡಲೇ ಕಂಬಗಳನ್ನು ಬದಲಾವಣೆ ಮಾಡುವಂತೆ ಇಂಧನ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಸೂಚನೆ ನೀಡಿದ್ದಾರೆ. ತರೀಕೆರೆ ತಾಲೂಕು ದೋರನಾಳು ಗ್ರಾಮಕ್ಕೆ ಭೇಟಿ ನೀಡಿದ ವೇಳೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ ಅವರು, ಕಡೂರು ತರೀಕೆರೆ ಸೇರಿದಂತೆ ಹಲವೆಡೆ ವಿದ್ಯುತ್ ಕಂಬಗಳು ಹಾಗೂ ತಂತಿಗಳು ಹಾನಿಗೊಳಗಾಗಿದ್ದು ಕೆಲವೆಡೆ ಬೀಳುವ ಸ್ಥಿತಿಯಲ್ಲಿದೆ. ಇನ್ನು ಕೆಲವೆಡೆ ಮರಗಳು ವಿದ್ಯುತ್ ತಂತಿಗಳ ಮೇಲೆ ಬಾಗಿವೆ. ಇವುಗಳನ್ನು ತೆರವು ಮಾಡಿ ಶೀಘ್ರ ದುರಸ್ತಿ ಮಾಡುವಂತೆ ನಿರ್ದೇಶನ ನೀಡಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ನೀರಾವರಿ ಕಾಮಗಾರಿಗಳಿಗೆ ವೇಗ ನೀಡಬೇಕೆಂದು ಅಧಿಕಾರಿಗಳಿಗೆ ಸಚಿವ ರುದ್ರಪ್ಪ ಲಮಾಣಿ ಸೂಚನೆ ನೀಡಿದ್ದಾರೆ. ಹಾವೇರಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾ ಪ್ರಕೃತಿ ವಿಕೋಪ ನಿರ್ವಹಣಾ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಡಿಸೆಂಬರ್ ಅಂತ್ಯದೊಳಗೆ ಕಾಮಗಾರಿಗಳನ್ನು ಆರಂಭಿಸುವುದರ ಜೊತೆಗೆ ಕುಡಿಯುವ ನೀರು ಪೂರೈಕೆಗೆ ಒತ್ತು ನೀಡುವಂತೆ ತಿಳಿಸಿದ್ದಾರೆ. ನದಿಯಲ್ಲಿ ನೀರು ಇರುವಾಗಲೇ ಜಿಲ್ಲೆಯ ಕೆರೆಗಳಿಗೆ ನೀರು ತುಂಬಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ದಲ್ತಿತ್ ಕುಮಾರ್ ಮಾತನಾಡಿ, ಜಿಲ್ಲೆಯ 6 ತಾಲೂಕುಗಳಲ್ಲಿ ಒಟ್ಟು 44 ಗ್ರಾಮಗಳಿಗೆ 52 ಖಾಸಗಿ ಕೊಳವೆ ಬಾವಿಗಳನ್ನು ಬಾಡಿಗೆ ರೂಪದಲ್ಲಿ ಪಡೆಯಲಾಗಿದೆ. 62 ಗ್ರಾಮಗಳಲ್ಲಿ 66 ಹೊಸ ಕೊಳವೆ ಬಾವಿಗಳನ್ನು ಕೊರೆಸಲಾಗಿದೆ. 13 ಗ್ರಾಮಗಳ 15 ಹಳೆಯ ಕೊಳವೆ ಬಾವಿಗಳನ್ನು ಪ್ಲಸಿಂಗ್ ಮಾಡಲಾಗಿದೆ. ತುರ್ತು ಕುಡಿಯುವ ನೀರಿನ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲು ಜಿಲ್ಲೆಗೆ ಒಟ್ಟು 4 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದ್ದು 344 ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ರಾಜೀನಾಮೆ. ರಾಯಚೂರಿನಲ್ಲಿ ಬರ ಅವಲೋಕಿಸಿದ ಸಚಿವ ಅಜಯ್ ಸಿಂಗ್, ಹುಣಸೂರಿನಲ್ಲಿ ಹೊಗೆಸೊಪ್ಪು ಬೆಳೆ ಪರಿಶೀಲನೆ ನಡೆಸಿದ ಸಚಿವ ಯತೀಂದ್ರ ಸಿದ್ದರಾಮಯ್ಯ. ಪಕ್ಷದ ವರಿಷ್ಠರು ಸೂಚಿಸಿದರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಸಿದ್ದ ಸಚಿವ ಪ್ರಿಯಾಂಕ್ ಖರ್ಗೆ. ಗದಗ ಜಿಲ್ಲೆಯಲ್ಲಿ ಉಪಲೋಕಾಯುಕ್ತರಿಂದ ವಿವಿಧ ಇಲಾಖೆಗಳ ಕಾರ್ಯವೈಖರಿ ಪರಿಶೀಲನೆ. ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಮೂಲ ಸೌಕರ್ಯ ಒದಗಿಸಲು ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
4: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು. ಈಗ ಗಾಂಧಿ ಸ್ಮೃತಿ. ಮೊದಲಿಗೆ ಒಂದು ವಾಣಿಜ್ಯ

0: ಪ್ರಕಟಣೆ.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂಥವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
3: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಆಕಾಶವಾಣಿ.

0: ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ.
1: ಗಾಂಧೀಜಿ ಬೊಂಬೈಗೆ ಹೋದಾಗ ಇವರ ಅಕ್ಕನ ಗಂಡನಿಗೆ ಆರೋಗ್ಯ ಚೆನ್ನಾಗಿರಲಿಲ್ಲ. ಅಕ್ಕನಿಗೆ ಶುಶ್ರೂಷೆ ಮಾಡುವ ಶಕ್ತಿ ಇಲ್ಲ, ಕಾಯಿಲೆ ತೀವ್ರ ಆಗಿತ್ತು. ಆಗ ಗಾಂಧಿ ಹೇಳಿದ್ರಂತೆ, ನೋಡು, ನಿನ್ನ ಗಂಡನ ಕರ್ಕೊಂಡು ರಾಜಕೋಟೆಗೆ ಹೋಗ್ಬಿಡೋಣ, ಅಲ್ಲೇ ನೋಡ್ಕೋತೀನಿ ಅಂತ. ಆಯಿತು ಅಂದ್ಲಕ್ಕ. ಅಕ್ಕ ಭಾವನ ಕರ್ಕೊಂಡು ರಾಜಕೋಟೆಗೆ ಹೋದರು. ಆ ಕಾಯಿಲೆ ಇವರು ತಿಳ್ಕೊಂಡೋದಕ್ಕಿಂತ ಹೆಚ್ಚು ಕಷ್ಟವಾಗಿತ್ತು, ಜಾಸ್ತಿ ದಿವಸ ಎಳೆದು ಬಿಡ್ತು. ನೋಡ್ಕೊಳ್ಳೋರು ಯಾರು? ಇವು ತಮ್ಮ ಕೊಠಡಿಯಲ್ಲೇ ಭಾವನ ಮಲಗಿಸಿ ಹಗಲು ರಾತ್ರಿ ಉಪಚಾರಕ್ಕೆ ನಿಂತ್ಕೊಂಡ್ರು. ಶುಶ್ರೂಷೆ ಮಾಡ್ತಾ ಮಾಡ್ತಾನೆ ಆ ದಕ್ಷಿಣ ಆಫ್ರಿಕಾ ಸಂಬಂಧಪಟ್ಟ ಕೆಲಸಗಳನ್ನು ಮಾಡಬೇಕು. ಅಷ್ಟು ಪ್ರಯತ್ನ ಮಾಡಿದರೂ ಅಕ್ಕನ ಗಂಡ ಉಳಿಲಿಲ್ಲ, ತೀರ್ಕೊಂಡ. ಆದರೆ ಒಂದು ಸಮಾಧಾನ ಗಾಂಧಿಗೆ ಏನಂದರೆ, ಅಂತ್ಯಕಾಲದಲ್ಲಿ ಅವನು ಶುಶ್ರೂಷೆ ಮಾಡೋಕ್ಕೆ ಅವಕಾಶ ಸಿಗ್ತಲ್ಲ ಅಂತ. ಈ ಘಟನೆ ನನಗೆ ಯಾಕೆ ಮುಖ್ಯ ಆಗುತ್ತೆ ಅಂದರೆ, ಇದು ಮುಂದೆ ಗಾಂಧೀಜಿಯವರ ಜೀವನ ಪೂರ್ತಿ ಇದ್ದಂಥದ್ದು. ಮತ್ತೊಬ್ಬರಿಗೆ ಸೇವೆ ಮಾಡುವಂಥ ಸ್ವಭಾವ ಅವ್ರದ್ದು ಉತ್ಸಾಹ ಕೆಲಸ ಆಗಿತ್ತು. ಎಲ್ಲ ಕೆಲಸ ಬಿಟ್ಟು ಅದು ತನ್ನಲೀನಾಗ್ಬಿಡ್ತಿದ್ರು. ಒಂದೊಂದು ಸಲ ಹೆಂಡತಿ ಮಕ್ಕಳನ್ನು ಕೂಡ ಆ ಕೆಲಸದಲ್ಲಿ ಸೇರಿಸ್ಬಿಡ್ತಿದ್ರು. ಗಾಂಧೀಜಿ ಹೇಳ್ತಾರೆ, ಇಂಥ ಸೇವೆಯನ್ನು ಸಂತೋಷದಿಂದ ಮಾಡದೆ ಹೋದರೆ ಅದಕ್ಕೆ ಅರ್ಥ ಇಲ್ಲ. ಕೇವಲ ಆಡಂಬರ, ಸಾರ್ವಜನಿಕ ತೋರಿಕೆಗಾಗಿ ಮಾಡೋ ಕೆಲಸ ಮಾಡಿದರೆ ಮಾಡುವವನ ಉತ್ಸಾಹ ಕುಗ್ಗೋಗ್ತದೆ, ಅವನ ಶಕ್ತಿ ವಿಹೀನ ಆಗ್ತಾನೆ. ಸಂತೋಷವಿಲ್ಲದೆ ಮಾಡುವಂಥ ಸೇವೆಯಿಂದ ಸೇವೆ ಮಾಡೋನಿಗೂ ಫಲ ಇಲ್ಲ, ಮಾಡಿಸ್ಕೊಳ್ಳೋನಿಗೂ ಸುಖ ಇಲ್ಲ. ಆದರೆ ಸಂತೋಷ ಮನೋಭಾವನೆಯಿಂದ ಮಾಡಿದಂಥ ಕೆಲಸ ಎಲ್ಲವೂ ಅದ್ಭುತ ಅನಿಸುತ್ತೆ, ಬೇರೆ ಯಾವ ಕೆಲಸನೂ ಮುಖ್ಯ ಅಂತ ಅನಿಸೋಲ್ಲ. ಇವ್ರ ಭಾವ ಸ್ವರ್ಗಸ್ಥ ಆದ ಮರುದಿನ ಒಂದು ಸಾರ್ವಜನಿಕ ಸಭೆಗೆ ಹೋಗಬೇಕಾಯಿತು ಮುಂಬೈಗೆ. ಭಾಷಣದ ವಿಚಾರ ಮಾಡೋಕ್ಕೆ ಟೈಮ್ ಇಲ್ಲ ಇವರಿಗೆ. ಅನೇಕ ದಿನ ಹಗಲು ರಾತ್ರಿ ಆ ರೋಗಿ ಜೊತೆಗಿದ್ದಾರಲ್ಲ, ಗಂಟ್ಲು ಒಣಗಿ ಹೋಗಿದೆ, ದೇವರ ಮೇಲೆ ಭಾರ ಹಾಕಿ ಹೋದರು. ಯಾರನ್ನು ಭೇಟಿಯಾಗಬೇಕು? ಫಿರೋಜ್ ಶಾನ, ಸರ್ ಫಿರೋಜ್ ಶಾ, ಅವರೊಂದು ಚಕ್ರವರ್ತಿ ಇದ್ದ ಹಾಗೆ. ಅವ್ರು ಹೋಗಿ ಭೇಟಿಯಾದ್ರಂತೆ. ಅವರು, ಗಾಂಧಿ ನಿಮ್ಮ ಭಾಷಣ ಸಿದ್ಧ ಆಗಿದೆಯಾ ಅಂತ ಕೇಳಿದ್ರಂತೆ. ಇವ್ರು ಹೆದರ್ಕೊಂಡು, ಇಲ್ಲ ಸ್ವಾಮಿ, ನಾನು ಹಾಗೇ ಮಾತಾಡ್ತೀನಿ, ಬರೆದಿಲ್ಲ ಅಂದ್ರಂತೆ. ಏಹೇ, ನಡೆಯೋಲ್ಲ ಮುಂಬೈಯಲ್ಲಿ ಅದೆಲ್ಲ ನಡೆಯೋಲ್ಲ, ಯಾಕಂದರೆ ಇಲ್ಲಿ ವರ್ತಮಾನ ಪತ್ರಿಕೆಯವರು ಭಾಷಣಗಳನ್ನು ಸರಿಯಾಗಿ ಬರ್ಕೊಳ್ಳಲ್ಲ. ಈ ಸಭೆಯಿಂದ ನಮ್ಮ ಪ್ರಯೋಜನ ಆಗಬೇಕಾದ್ರೆ ನೀವು ಭಾಷಣ ಬರೀಲೇಬೇಕು. ನಾಳೆ ಬೆಳಗ್ಗೆವರೆಗೆ ನೀವು ಬರೆದು ಅದು ಮುದ್ರಣನೂ ಆಗಬೇಕು. ನಿಮ್ಮಿಂದ ಆಗತ್ತಾ ಅಂತ ಕೇಳಿದರು. ಇವ್ರಿಗೆ ಗಾಬರಿ ಆಗಿಬಿಡ್ತು. ಪ್ರಯತ್ನ ಮಾಡ್ತೀನಿ ಅಂದರು. ಆಯಿತು, ನಾನು ಮುನ್ಷಿಯವ್ರನ್ನ ಕಳಿಸ್ಕೊಡ್ತೀನಿ, ಹಸ್ತಪ್ರತಿ ಯಾವಾಗ ಕೊಡ್ತೀರಿ, ಎಷ್ಟು ಗಂಟೆಗೆ ಬರಬೇಕು ಅವರು, ಅದನ್ನ ಬರೆದು ಟೈಪ್ ಮಾಡಿ ಪ್ರಿಂಟ್ ಮಾಡಬೇಕಲ್ವಾ ಅಂದರು. ರಾತ್ರಿ 11 ಗಂಟೆಗೆ ಬರಲಿ ಅಂದರು. ಇವರು ಹೋಗಿ 11 ಗಂಟೆವರೆಗೂ ಉಸಿರು ಬಿಡದೆ ಕೂತ್ಕೊಂಡು ಬರೆದ್ರು, ಲೇಖನ ಬರೆದ್ರು. ಮರದಿವ್ ಸಭೆಗೆ ಹೋದಾಗ ಇವ್ರಿಗೆ ಗೊತ್ತಾಯಿತು, ಗಾಂಧೀಜಿಗೆ ಫಿರೋಜ್ ಶಾ ಎಷ್ಟು ಬುದ್ಧಿವಂತರು ಅಂತ, ಯಾಕೆ ಬರೆಯೋಕೆ ಹೇಳಿದ್ರು ಅಂತ. ದೊಡ್ಡ ಸಭೆ, ಕವಾಜಿ ಜಹಾಂಗೀರ್ ಇನ್ಸ್ಟಿಟ್ಯೂಟ್ ಅಂತ ದೊಡ್ಡ ಹಾಲು, ಅಲ್ಲಿ ಕಾರ್ಯಕ್ರಮ ಆಗೋದು. ಸರ್ ಫಿರೋಜ್ ಶಾ ಬರ್ತಾರೆ ಭಾಷಣಕ್ಕೆ ಅಂದರೆ ಜನ ಕಿಕ್ಕಿರ್ ತುಂಬಿಡ್ತಿದ್ರು. ಅದರಲ್ಲಿ ವಿದ್ಯಾರ್ಥಿಗಳು ಬಂದುಬಿಡೋರಂತೆ ಭಾಷಣ ಕೇಳೋದಕ್ಕೆ. ಗಾಂಧೀಜಿ ಮೊದಲೇ ಅನುಭವ, ಆ ದೊಡ್ಡವ್ರ ಮುಂದೆ ಮಾತಾಡೋದು. ಭಾಷಣ ಓದೋದಕ್ಕೆ ಶುರು ಮಾಡಿದ್ರಂತೆ ಧ್ವನಿ ನಡುಗೋಕೆ ಶುರು ಆಯಿತು, ಧ್ವನಿಯೇ ಕೇಳಿಸ್ತಾ ಇಲ್ಲ. ಹಿಂದವ್ರು ಕೇಳಿಸಲ್ಲ ಕೇಳಿಸಲ್ಲ ಅಂತ ಕೂಕೊಂಡ್ರು. ಫಿರೋಜ್ ಶಾ, ಜೋರಾಗಿ ಮಾತಾಡಿ ಗಾಂಧಿ ಅಂದರು ಇವರಿಗೆ. ಇವ್ರು ಎಷ್ಟು ಜೋರಾಗಿ ಮಾತಾಡು ಅಂತಾರೋ ಅಷ್ಟು ಧ್ವನಿ ಕುಗ್ಗೋಯ್ತಂತ ಇವ್ರದ್ದು, ಮಾತಾಡೋಕ್ಕೆ ಆಗಲಿಲ್ಲ. ಇವರ ಸ್ನೇಹಿತ ಒಬ್ಬ ಕೇಶವರಾವ್ ದೇಶಪಾಂಡೆ ಅಂತಿದ್ದ, ಅವ್ನು ನಾನೇ ಓದ್ತೀನಿ ಕೊಡು ಅಂದ. ಅವನು ಓದಿದ, ಅವನು ಓದಿದ್ದು ಕೂಡ ಜನರಿಗೆ ಕೇಳಿಸ್ತಿಲ್ಲ. ಧ್ವನಿ ವಾಚ ವಾಚ ವಾಚ ಅಂತ ಕೂಗೋಕೆ ಶುರು ಮಾಡಿದರು. ವಾಚ ಅಂತ ಒಬ್ಬರು ಲಾಯರ್, ಅದ್ಭುತ, ಅವರು ಓದಬೇಕು ಅಂತ ಅವಾಚ ಇವರು ಭಾಷಣ ಹಿಡ್ಕೊಂಡು ಓದಿದ್ರಂತೆ. ಅದ್ಭುತ ಪರಿಣಾಮ ಆಯ್ತಂತೆ ಜನರ ಮೇಲೆ, ಅಷ್ಟು ಚೆಂದ. ಶ್ರೋತೃಗಳು ನಿಶ್ಶಬ್ದವಾಗಿ ಕೇಳೋದಲ್ಲದೆ ಅಲ್ಲಿ ನಡುವೆ ಚಪ್ಪಾಳೆ ತಟ್ಟಿ ಶೇಮ್ ಶೇಮ್ ಅನ್ನೋದು ಭಾಷಣ ಕೊನೆಯವರೆಗೆ ಕೇಳಿದ್ರಂತೆ. ಗಾಂಧಿ ಸಂತೋಷ ಆಯಿತು, ನನಗೆ ಓದೋಕ್ಕಾಗದೆ ಹೋದರೂ ನನ್ನ ಭಾಷಣ ಮತ್ತೊಬ್ಬರು ಓದಿದ್ರಲ್ಲ, ಆಗನಿಸ್ತು ನಾನು ತಯಾರಿ ಮಾಡ್ಕೊಳ್ಳೋದೆ ಬರೀದೆ ಹೋಗಿದ್ರೆ ಏನಾಗ್ತಿತ್ತು ಅಂತ. ಫಿರೋಜ್ ಶಾ ಮೆಚ್ಕೊಂಡ್ರಂತೆ ಇವ್ರ ಭಾಷಣ. ಇವ್ರು ಹೇಳ್ತಾರೆ, ಅವ್ರು ಮೆಚ್ಕೊಂಡಿದ್ದು ನನಗೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದಷ್ಟು ತೃಪ್ತಿ ಆಯಿತು ಅಂತ. ಸರ್ ಫಿರೋಜ್ ಶಾರ ಸಹಾಯದಿಂದಾಗಿ ಇವ್ರು ಮುಂಬೈ

ಇದರಿಂದ ಪುಣೆಗೆ ಹೋದರು. ಆ ಪೂನಾದಲ್ಲಿ ಎರಡು ಪಕ್ಷಗಳಿದ್ವು ಅವಾಗ. ನನಗೆ ಎಲ್ಲ ಪಕ್ಷದವ್ರು ಸಪೋರ್ಟ್ ಬೇಕಾಗಿತ್ತಲ್ಲ ಗಾಂಧೀಜಿಯವರಿಗೆ, ಅದಕ್ಕೆ ಎಲ್ಲರ ಅಭಿಪ್ರಾಯ ತಗೋಬೇಕು ಅಂತ ಹೋದರು. ಮೊಟ್ಟ ಮೊದಲು ಇವರು ಭೇಟಿಯಾದದ್ದು ಲೋಕಮಾನ್ಯ ತಿಲಕರನ್ನು. ತಿಲಕರು ಹೇಳಿದ್ರಂತೆ, ನೋಡಿ, ನೀವು ಎಲ್ಲ ಪಕ್ಷಗಳ ಎಲ್ಲ ಜನರ ಸಹಾಯ ಅಭಿಪ್ರಾಯ ಹೊಂದಬೇಕು ಅನ್ನೋ ಸರಿ, ದಕ್ಷಿಣ ಆಫ್ರಿಕಾ ಪ್ರಶ್ನೆ ಮೇಲೆ ಭಿನ್ನಾಭಿಪ್ರಾಯ ಇಲ್ಲ, ಆದರೆ ನಿಮ್ಮ ಸಭೆಗೆ ಯಾವ ಪಕ್ಷಕ್ಕೂ ಸೇರದೇ ಇರುವಂಥವ್ರು ಅಧ್ಯಕ್ಷರಾಗಿರಬೇಕು. ಅಂಥವ್ರು ಒಬ್ಬರು ಇದ್ದಾರೆ ಪುಣೆದಲ್ಲಿ, ಪ್ರೊಫೆಸರ್ ಭಂಡಾರ್ಕರ್ ಅಂತಿದ್ದಾರೆ, ಅವ್ರನ್ನ ಹೋಗಿ ಕೇಳಿ ಇತ್ತೀಚೆಗೆ ಯಾವ ಕಾರ್ಯಕ್ರಮದಲ್ಲೂ ಅವ್ರು ಭಾಗವಹಿಸ್ತಾ ಇಲ್ಲ. ಒಂದು ವೇಳೆ ಈ ಪ್ರಶ್ನೆ ಅವ್ರನ್ನ ಹೊರಗೆ ಕೇಳಿದ್ರು ಎಳಿಬೋದು. ನೋಡಿ, ಅವರೇನಂತಾರೆ ಕೇಳ್ಕೊಂಬನ್ನಿ, ನಾನು ನಿಮಗೆ ಸಹಾಯ ಮಾಡ್ತೀನಿ, ನೀವು ಬೇಕಾದನ್ನು ನೋಡ್ಬೋದು, ಬಂದು ನೋಡಿ ಅಂದರು. ಅದು ಮೊದಲನೇ ಭೇಟಿ ಲೋಕಮಾನ್ಯರ ಜೊತೆಗೆ ಗಾಂಧೀಜಿಯವ್ರದ್ದು. ಅವ್ರು ನೋಡಿದಾಗ ಅವ್ರು ಎಷ್ಟು ಜನಪ್ರಿಯರಾದದ್ದಕ್ಕೆ ಅತ್ಯಂತ ವಿಶಿಷ್ಟ ವ್ಯಕ್ತಿತ್ವದ ರಹಸ್ಯ ಏನು ಗೊತ್ತಾಯಿತು ಅಂತ ಗಾಂಧಿ ಹೇಳ್ತಾರೆ. ನಂತರ ಅಲ್ಲಿಂದ ಹೋಗಿ ಗೋಪಾಲಕೃಷ್ಣ ಗೋಖಲೆಯವರನ್ನು ನೋಡ್ತಾರೆ. ಅವರು ಫರ್ಗ್ಯೂಸನ್ ಕಾಲೇಜಲ್ಲಿ ಇದ್ರು ಅವಾಗ. ಅವ್ರು ಎಷ್ಟು ಪ್ರೀತಿಯಿಂದ ಇವರನ್ನು ಸ್ವಾಗತ ಮಾಡಿದರು ಅಂದರೆ, ಗಾಂಧೀಜಿ ಹೇಳ್ತಾರೆ, ನನ್ನ ಹೃದಯ ಅವ್ರ ಕೂಡಲೇ ಮಾರು ಹೋದಂಗಾಯಿತು. ಅವ್ರನ್ನು ಮೊದಲೇ ಸಲನೇ ನೋಡೋದು, ಆದರೆ ಎಷ್ಟೋ ವರ್ಷ ನೋಡಿದ ಪರಿಚಯ ಇದ್ದ ಹಾಗೆ ಅನಿಸ್ಬಿಡ್ತು. ನಾನು ಭೇಟಿಯಾದಾಗ ಫಿರೋಜ್ ಶಾರವರು ಗಾಂಧೀಜಿಯವರು ಹಿಮಾಲಯದಂಗೆ ಕಂಡ್ರೆ ಲೋಕಮಾನ್ಯ ತಿಲಕರು ಸಮುದ್ರದ ಹಾಗೆ ಕಂಡಿದ್ರಂತೆ, ಆದರೆ ಗೋಖಲೆಯವರು ಮಾತ್ರ ಗಂಗಾ ನದಿ ಹಾಗಿದ್ದರಂತೆ. ನೋಡಿ ಹೇಗಿದೆ, ಆ ಪವಿತ್ರವಾದ ನದಿಯಲ್ಲಿ ಯಾರಾದರೂ ಸ್ನಾನ ಮಾಡ್ಬೋದು, ಸಂತೋಷ ಪಡ್ಬೋದು, ಹಿಮಾಲಯ ಹತ್ತೋ ಸಾಧ್ಯ ಇಲ್ಲ, ಸಮುದ್ರದಲ್ಲಿ ಪ್ರಯಾಣ ಮಾಡೋದು ಸುಲಭ ಅಲ್ಲ, ಆದರೆ ಗಂಗಾ ನದಿ ಮಾತ್ರ ಎಲ್ಲರನ್ನು ತೊಡೆ ಮೇಲೆ ಕೂಡಿಸ್ಕೊಂಡು ಹೃದಯದಲ್ಲಿ ನಲಿದಾಡೋಕ್ಕೆ ಆಹ್ವಾನ ಕೊಡ್ತಾಳೆ. ಹಾಗೆ ಗೋಖಲೆಯವರು ಏನು ಮಾಡಿದರು, ಇವರೊಬ್ಬ ವಿದ್ಯಾರ್ಥಿನ ಪರೀಕ್ಷೆ ಮಾಡೋ ಹಾಗೆ ಸೂಕ್ಷ್ಮ ಪರೀಕ್ಷೆ ಮಾಡಿ ಯಾರ್ಯಾರು ನೋಡಬೇಕು, ಹೇಗೆ ಮಾತಾಡಬೇಕು ಅಂತೆಲ್ಲ ಹೇಳಿಕೊಟ್ರು. ನನ್ನ ಭಾಷಣ ಏನು ಅನ್ನೋದು ಕೇಳೋಕೆ ಬರೆಸಿದರು, ಕಾಲೇಜ್ ತೋರಿಸಿದ್ರಂತೆ. ಯಾವಾಗಾದರೂ ಬಂದು ನೋಡಿ ನನ್ನ, ನೀವು ಭಂಡಾರ್ಕರ್ ನೋಡಿದ ಮೇಲೆ ಅದರ ಫಲಿತಾಂಶ ನನಗೆ ಹೇಳಿ ಅಂತ ಕಳಿಸಿದ್ರು ಇವ್ರನ್ನ. ಗಾಂಧೀಜಿ ಹೇಳ್ತಾರೆ, ಯಾವುದೇ ಮನುಷ್ಯನ ನೋಡಿದಾಗ ಆ ಪರಿಯ ಸುಖ ನನಗೆಂದೂ ಸಿಕ್ಕಿರಲಿಲ್ಲ. ಗೋಖಲೆಯವರು ಬದುಕಿದಾಗ ಅಥವಾ ಅವರು ತೀರ್ಕೊಂಡ ಮೇಲೆ ಕೂಡ ರಾಜಕೀಯ ಕ್ಷೇತ್ರದಲ್ಲಿ ನನ್ನ ಹೃದಯವನ್ನು ಆಕ್ರಮಿಸಿದ ಸ್ಥಾನವನ್ನು ಇನ್ಯಾರೂ ಆಕ್ರಮಿಸಲಿಲ್ಲ, ಅದು ಗೋಖಲೆಯವರಿಗೆ ಮಾತ್ರ ಮೀಸಲಾಗಿತ್ತು ಅಂತ ಹೇಳ್ತಾರೆ. ಡಾಕ್ಟರ್ ಭಂಡಾರ್ಕರ್ ಕಡೆ ಹೋದರು. ಅವರಂತೂ ಅಗ್ದಿ ತಂದೆ ಮಮತೆಯಿಂದ ನೋಡಿಕೊಂಡ್ರಂತೆ. ಮಧ್ಯಾಹ್ನ ಆಗಿತ್ತು, ಆದರೂ ಆ ಶಾಸ್ತ್ರಜ್ಞರು, ಬಹು ದೊಡ್ಡ ಶಾಸ್ತ್ರಜ್ಞರು, ಅವರು ಯಾವ ಪಕ್ಷಕ್ಕೆ ಸೇರದೆ ಹೋದ್ರಿಂದ ಹಿಂಗಾಗಬೇಕು, ನೀವು ಬರಬೇಕು ಅಂತ ಗಾಂಧಿ ಕೇಳ್ಕೊಂಡಾಗ ಆಗ್ಬೋದು ಅಂದರು. ನೋಡಿ, ನಾನು ಇತ್ತೀಚೆಗೆ ಯಾವ ರಾಜಕೀಯ ಕಾರ್ಯಕ್ರಮದಲ್ಲೂ ಭಾಗವಹಿಸೋದಿಲ್ಲ, ಆದರೆ ನಿಮಗೆ ಇಲ್ಲ ಅನ್ನೋದಿಲ್ಲ, ಯಾಕಂದರೆ ನಿಮ್ಮದು ರಾಜಕೀಯ ಅಲ್ಲ, ಬೇರೆ ದೇಶದ ಬಗ್ಗೆ ಮಾತಾಡ್ತಾ ಇದ್ದೀರಿ, ನಿಮ್ಮ ವಾದದಲ್ಲಿ ಸತ್ಯ ಇದೆ, ಆದ್ದರಿಂದ ಸಭೆಯಲ್ಲಿ ಬರ್ತೇನೆ. ತಿಲಕ್ ಮತ್ತು ಗೋಖಲೆ ಅವರಿಬ್ಬರದ್ದು ಸಲಹೆ ಪಡೆದದ್ದು ಒಳ್ಳೆಯದಾಯಿತು, ಆ ಎರಡೂ ಪಕ್ಷಗಳ ಆಶ್ರಯದಲ್ಲಿ ನಡೆಯುವಂಥ ಸಭೆಗೆ ನಾನು ಅಧ್ಯಕ್ಷ ಆಗ್ತೀನಿ ಸಂತೋಷದಿಂದ ಅಂತ ತಿಳಿಸಿ. ಸಭೆ ಇಂಥ ದಿವಸ ಆಗಬೇಕು ಅಂತ ನನ್ನ ಅನುಕೂಲ ಕೇಳಬೇಕಾದಿಲ್ಲ, ಅವ್ರಿಗೆ ಅನುಕೂಲವಾದ ಕಾಲ ಹೇಳಿ ನನಗೂ ಅನುಕೂಲ ಆಗ್ತದೆ ಅಂತ ಧನ್ಯವಾದ ಹೇಳಿ ಆಶೀರ್ವಾದ ಮಾಡಿ ಕಳಿಸ್ಕೊಟ್ರು. ಅದು ದೊಡ್ಡ ಸಭೆ ಆಯಿತು, ತುಂಬ ಚೆಂದ ಆಯ್ತಂತೆ. ಅಲ್ಲಿಂದ ಮದ್ರಾಸಿಗೆ ಬಂದರು. ಮದ್ರಾಸಿಗೆ ಬಂದಾಗ ಅತಿ ಉತ್ಸಾಹ ಗಾಂಧೀಜಿಗೆ ಆವಾಗ, ಯಾಕಂದರೆ ಹಿಂದೆ ಬಾಲಸುಂದರಂ ಘಟನೆ ಆಗಿತ್ತಲ್ಲ, ಮೊಕದ್ದಮೆ ಕೆಲಸ, ಅದರಿಂದ ತಮಿಳರ ಬಗ್ಗೆ ತುಂಬ ಪ್ರೀತಿ ಇತ್ತು, ಅವ್ರಿಗೂ ಇವ್ರ ಬಗ್ಗೆ ಪ್ರೀತಿ ಇತ್ತು. ಶ್ರೋತೃಗಳು ಇವ್ರ ಮಾತನ್ನು ಕೇಳಿಕೊಂಡ್ರು. ಆ ಹಸಿರು ಪುಸ್ತಕ ಇತ್ತಲ್ಲ, ಅದು ಎಲ್ಲವೂ ಮಾರಾಟ ಆಗೋಯ್ತು. ಮತ್ತೆ 10,000 ಪ್ರತಿ ಪ್ರಿಂಟ್ ಮಾಡಿದ್ರಂತೆ. ಅಷ್ಟು ಮಾಡಬೇಕಾಗಿರಲಿಲ್ಲ ಅಂತ ಗಾಂಧಿಗೆ ಆಮೇಲೆ ಗೊತ್ತಾಯ್ತು, ಯಾಕಂದರೆ ಅಲ್ಲಿ ಇಂಗ್ಲೀಷ್ ಬರೋರು ಸ್ವಲ್ಪೇ ಜನ ತಮಿಳರು, ಈ ಪುಸ್ತಕ ಕೊಂಡ್ಕೊಳ್ಳೋರು ಯಾರು? ಆಗ ಹೋಗಿ ಮದ್ರಾಸ್ ಸ್ಟ್ಯಾಂಡರ್ಡ್ ಅಂತ ಪತ್ರಿಕೆಯ ಸಂಪಾದಕರಾಗಿದ್ದ ಪರಮೇಶ್ವರಂ ಪಿಳ್ಳೆಯವರು ಸಹಾಯ ಮಾಡಿದರು. ಹಿಂದೂ ಪತ್ರಿಕೆ ಸುಬ್ರಹ್ಮಣ್ಯಂ ಡಾಕ್ಟರ್ ಸುಬ್ರಹ್ಮಣ್ಯ ಕೂಡ ಬಹಳ ಸಹಾನುಭೂತಿಯಿಂದ ನೋಡಿಕೊಂಡ್ರು. ಅಲ್ಲಿರೋ ಹಾಗೆ ಪಚ್ಚಿಯಪ್ಪ ಭವನದಲ್ಲಿ ನಡೆದಂಥ ಹಾಲಿಗೆ ಸುಬ್ರಹ್ಮಣ್ಯ ಅಧ್ಯಕ್ಷರಾಗಿ ಕಾರ್ಯಕ್ರಮ ಮಾಡಿದರು. ಆ ತಮಿಳು ಸ್ನೇಹಿತರಂತೂ ತುಂಬ ಪ್ರೀತಿಯನ್ನು ಹಾಕಿದರು ಇವರ ಮೇಲೆ. ಇಂಗ್ಲೀಷಲ್ಲಿ ಮಾತಾಡಿದರು ಕೂಡ ಪ್ರೇಮದಿಂದ ಅವರು ಕೂತು ಕೇಳಿದರು ಅಂತ ಗಾಂಧೀಜಿ ಹೇಳುವಂಥ ಮಾತು. ನನ್ನ ಮಾತನ್ನು ಅರ್ಥ ಆಯಿತೋ ಇಲ್ಲ ಗೊತ್ತಿಲ್ಲ, ಆದರೆ ಪ್ರೇಮದಿಂದ ಕೂತು ಕೇಳಿದರು. ಪ್ರೇಮ ಕೂಡ ಬಿಡಿಸಲಾರದ ಬಂಧನಾನೇ ಅಲ್ವೇ.

0: आप सुन रहे हैं विविध भारती।
1: सखियों के दिल की जुबा। हेलो सहेली।

0: ಎಫ್ಎಂ 103.1 ಮೆಗಾಹೆರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗಿನ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಚಿತ್ರ ಸೂಜನ್.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
3: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 70th ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
4: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
5: ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ.
6: ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ,
5: ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್.

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಅಪ್ಪ, ಇವತ್ತು ನಿನ್ BP ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗೋ. ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
4: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ BP ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
3: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರಾ?
4: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
2: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9 ರಿಂದ ಸಂಜೆ 4:30 ವರೆಗೆ ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ, ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ಕಠಿಣ ಶ್ರಮದ ಸಂದರ್ಭದಲ್ಲಿಯೂ ಸ್ವಉದ್ಯೋಗವನ್ನ ಕಂಡುಕೊಂಡು ರೇಡಿಯೋವನ್ನ ವ್ಯಾಪಾರ ಮಾಡುತ್ತಾ, ರೇಡಿಯೋ ಕಾರ್ಯಕ್ರಮಗಳನ್ನ ಆಲಿಸುತ್ತಾ, ರೇಡಿಯೋದ ಮಹತ್ವವನ್ನ ಸಾರುತ್ತಾ ಬಂದಿರುವ
6: ಹಾಡಾಕ್ಬೇಕು, ಈ ಹಾಕ್ಬೇಕು ಅಂತಲ್ಲ, ಒಬ್ರಿಗೆ ಅಭಿಮಾನಿ ಕೇಳ್ತಾರೆ ಇಂಥ ಹಾಡಾಕಿ ಅಂತ ಕೇಳ್ತಾರೆ.
5: ಪ್ರೀತಿಯ ಶ್ರೋತೃಗಳೇ, ಇದೇ ಶನಿವಾರ ಅಂದರೆ ನಾಳಿನ ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ರೇಡಿಯೋ ಅಭಿಮಾನಿ ಮಡಿಕೇರಿ ಆಕಾಶವಾಣಿ ಕೇಂದ್ರ ಆರಂಭವಾದ ದಿನಗಳಿಂದಲೂ ಆಕಾಶವಾಣಿಯ ಕಾರ್ಯಕ್ರಮವನ್ನ ಕೇಳುತ್ತಾ ಜನರಿಗೆ ಆಕಾಶವಾಣಿಯ ಬಗ್ಗೆ ಅರಿವನ್ನು ಮೂಡಿಸುತ್ತಿರುವಂತಹ ಮಡಿಕೇರಿಯ KS ವೆಂಕಟೇಶ್ ಶೆಟ್ಟಿ.
6: ಅಪ್ಪ ಮಾಡಿದ ಅಪ್ಪನಿಗೆ ನಾವು ಮಾಡಿದ್ ನಾವು ನಾವು ದುಡಿದು ಹೊಟ್ಟೆ ತುಂಬ ತಿಂದೆ ಊಟ ನೆಮ್ಮದಿ
5: ಸಮಯ ನಾಳೆ ಸಂಜೆ 5 ಗಂಟೆಗೆ ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಕಾರ್ಯಕ್ರಮವನ್ನ ಕೇಳ್ತೀರಾ ಅಲ್ಲ? ಪ್ರೀತಿಯ ಪುಟಾಣಿಗಳೇ, ನಾಳೆ ಬೆಳಿಗ್ಗೆ 9:05 ಚಿಣ್ಣರ ಕಥಾಲೋಕ, ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರ ಮೊಮ್ಮಗಳಿಗೆ ಹೇಳಿದ ಪುರಾಣ ಕಥೆಗಳು ಪುಸ್ತಕದಲ್ಲಿನ ಪುರಾಣ ಕಥೆಗಳನ್ನ ಪ್ರಸಾರ ಮಾಡಲಾಗುತ್ತೆ. ಅಂದೂ ಕೂಡ ಕಟ್ಟಿಗೆ ತರಲು ಕೊಡಲಿಯನ್ನು ಹಿಡಿದು ಕಾಡಿಗೆ ಹೋದನು. ತಾನೂ ಕೂಡ ಜತೆಯಲ್ಲಿ ಬರುವೆನೆನ್ನುತ್ತಾ ಸಾವಿತ್ರಿ ಸತ್ಯವಾನನನ್ನು ಹಿಂಬಾಲಿಸಿದಳು. ಅಂದ ಹಾಗೆ ಈ ಕಾರ್ಯಕ್ರಮ ನಾಳೆ ಸಂಜೆ 4 ಗಂಟೆಗೆ ಕೂಡ ಮರುಪ್ರಸಾರ ಆಗುತ್ತೆ. ಯಾವ ಕಾರ್ಯಕ್ರಮ? ಚಿಣ್ಣರ ಕಥಾಲೋಕ. ನನಗಾಗಿ ನೀವಾರೂ ಮರುಗದಿರಿ, ನಾನು ಮಾನುಷಿಯಲ್ಲ, ಇಂದ್ರ ರಾಣಿಯಾದ ಶಚಿದೇವಿ. ಕೇಳ್ತಿರಲ್ಲ ಮಕ್ಕಳೇ?
7: ಹೇ ರಮ್ಯಾ, ಒಂದು ಎಲಿಗೆಂಟ್ ಡೈಮಂಡ್ ನೆಕ್ಲೆಸ್ ತಗೋಬೇಕು.
8: ಇದು ಪರ್ಫೆಕ್ಟ್ ಟೈಮಿಂಗ್. ನಮ್ಮ ಬೆಂಗಳೂರಿನ ಕೀರ್ತಿ ಲಾಲ್ಸ್ ನ ಹೊಸ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ಎಲ್ಲಾರ ಸ್ಪೆಷಲ್ ಡಿಸ್ಪ್ಲೇಗೆ ಬಂದಿದೆ. ಜೊತೆಗೆ ವೈಡ್ ರೇಂಜ್ ಆಫ್ ಡೈಮಂಡ್ ನೆಕ್ಲೆಸಸ್ ಅನ್ನ ಎಕ್ಸ್ಪ್ಲೋರ್ ಕೂಡ ಮಾಡಬಹುದು.
7: ಹೌದಾ? ಹಾಗಾದ್ರೆ ಇವತ್ತೇ ಹೋಗೋಣ.
8: ಡಿಸ್ಕವರ್ ಎಲ್ಲಾರ ಕೀರ್ತಿ ಲಾಲ್ಸ್ ಎಕ್ಸ್ಕ್ವಿಸಿಟ್ ನ್ಯಾಚುರಲ್ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ನೌ ಆನ್ ಡಿಸ್ಪ್ಲೇ ಅಟ್ ಕೀರ್ತಿ ಲಾಲ್ಸ್ ನಿಯರ್ ರಿಚ್ಮಂಡ್ ಸರ್ಕಲ್ ಬೆಂಗಳೂರು.
5: ಕ ಅಕ್ಷರದಿಂದ ಅಂತ್ಯ ಆಗಿದೆ.

0: ಪ್ರಿಯ ಶ್ರೋತೃಗಳೇ, ಇದೇ ಭಾನುವಾರ ಅಂದರೆ ಆಗಸ್ಟ್ 9ರಂದು ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
1: ಸ್ವರ ಸಾಂಗತ್ಯ ಅಂತ್ಯಾಕ್ಷರಿ ನೇರ ಫೋನಿಂಗ್ ಕಾರ್ಯಕ್ರಮ.
2: ನಿನ್ನ ನೀನು ಮರೆತರೇನು ಸುಖವಿದೆ.
0: ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆಗಳು 2285558

ಮತ್ತೊಂದು ದೂರವಾಣಿ ಸಂಖ್ಯೆ 2281219, ಕೋಡ್ ಸಂಖ್ಯೆ 08272. ಕಾರ್ಯಕ್ರಮ ಅಂತ್ಯಾಕ್ಷರಿ. ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ಟ್ಯೂನ್ ಮಾಡಿ FM 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.

0: ಶ್ರೋತೃಗಳೇ, ಭಾಗವಹಿಸುತ್ತೀರಲ್ಲ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ? ನಿರೀಕ್ಷಿಸಿ.
1: ಸಾಕ್ಷಾತ್ಕಾರ
0: ಬಾಳ ಬಂಧನದ ಪಯಣದಲ್ಲಿ, ಬೆಸೆದ ಬಾಂಧವ್ಯದ ಒಡಲಿನಲ್ಲಿ, ಹೃನ್ಮನದಲ್ಲಿ ಉಳಿದು ಹಸಿರಾಗಿ ಉಸಿರಾಗಿಸುವ ಕ್ಷಣಗಳ ಬಿಲುಕು.
2: ಪ್ರೀತಿನೇ ಆದ್ಯಾಗು ತಂದ ಆಸ್ತಿ ನಮ್ಮ ಬಾಳ್ವೆಗೆ.
0: ಕಾಗದವೆಂಬ ದೋಣಿಯಲ್ಲಿ ಅಕ್ಷರವೆಂಬ ನಾವಿಕನೊಂದಿಗೆ ಸಾಗುವ ಭಾವನೆಗಳಿಗೆ ಅಪರೂಪದ ವೇದಿಕೆ ಚಿನ್ನದುಂಗುರ.
3: ಈ ಬಂಧನ ಜನ್ಮ ಜನ್ಮದ ಅನುಬಂಧನ.
0: ಶ್ರೋತೃಗಳಿಗಾಗಿ ಪತ್ರಾಧಾರಿತ ಕಾರ್ಯಕ್ರಮ ಚಿನ್ನದುಂಗುರ. ನಿರೀಕ್ಷಿಸಿ.

ಗಾನಲಹರಿ. ಯುವ ಸ್ನೇಹಿತರೆ, ನೀವು ಕೂಡ ಹಾಡ್ತೀರಾ? ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ರಂಗಗೀತೆ, ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನ ಹೊರತರುವತ್ತ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಒಂದು ಹೆಜ್ಜೆಯನ್ನ ಇಟ್ಟಿದೆ. ಅದೇ ಕಾರ್ಯಕ್ರಮ ಗಾನಲಹರಿ.

0: ನಿಮಗೆ ತಿಳಿದಿರುವಂತಹ ಹಾಡುಗಳನ್ನ ಹಾಡಿ ಇತರ ಯುವ ಸ್ನೇಹಿತರ ಮನಸ್ಸನ್ನ ಗೆಲ್ಲಬಹುದು. ಅದಕ್ಕಾಗಿ ನೀವು ಮಾಡಬೇಕಿರುವುದು ಇಷ್ಟು. ಸೋಮವಾರದಿಂದ ಶುಕ್ರವಾರದವರೆಗೆ ರಜಾ ದಿನಗಳನ್ನ ಹೊರತುಪಡಿಸಿ ನಿಲಯದ ಮುಖ್ಯಸ್ಥರನ್ನ ಸಂಪರ್ಕಿಸಿ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಲು ದಿನಾಂಕವನ್ನ ಪಡೆಯಬೇಕಾಗುತ್ತದೆ. ಯುವ ಸ್ನೇಹಿತರೆ, ಇದು ನಿಮಗಾಗಿ ಗಾನಲಹರಿ. ಹಾಡುವ ಪ್ರತಿಭೆಗಳಿಗೆ ಒಂದು ಅವಕಾಶ. ಗಾನಲಹರಿ ಯುವ ವಾಣಿ, ಇದು ನಿಮ್ಮ ವಾಣಿ.
1: ಶ್ರೋತೃಗಳೇ, ಈಗ ಸಮಯ 4:15 ಈಗ ಭಾವಗೀತೆಯೊಂದನ್ನು ಕೇಳೋಣ. ರಚನೆ ಬಿಆರ್ ಲಕ್ಷ್ಮಣರಾವ್ ಅವರದ್ದು. ಸಂಗೀತ ನೀಡಿದ್ದಾರೆ ಉಪಾಸನಾ ಮೋಹನ್, ಹಾಡಿದ್ದಾರೆ ಎಂಡಿ ಪಲ್ಲವಿ.

0: ಭಾವಗೀತೆಯನ್ನು ಕೇಳಿದಿರಿ. ಶ್ರೋತೃಗಳೇ, ಈಗ ಸಮಯ 4:16:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಯುವ ವಾಣಿ.

0: ಕೇಳುಗರಿಗೆಲ್ಲ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಕೇಳಿ,
1: ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳನ್ನು ತಿಳಿಸುವ ಕಾರ್ಯಕ್ರಮ ದಿಕ್ಸೂಚಿ. ದಿಕ್ಸೂಚಿ
0: ಕೇಳುಗರೇ, ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ದಿಕ್ಸೂಚಿ ಕಾರ್ಯಕ್ರಮವು ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ. ಭಾರತೀಯ ಸೇನೆಯು 2027 ಏಪ್ರಿಲ್ನಿಂದ ಆರಂಭಿಸಲಿರುವ ಟೆಕ್ನಿಕಲ್ ಕೋರ್ಸ್ಗೆ ಅಧಿಸೂಚನೆ ಪ್ರಕಟಿಸಿದೆ. ಈ ಕೋರ್ಸ್ಗೆ ಅವಿವಾಹಿತ ಇಂಜಿನಿಯರಿಂಗ್ ಪದವೀಧರ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಬಹುದು. ಶಾರ್ಟ್ ಸರ್ವಿಸ್ ಕಮಿಷನ್ನಲ್ಲಿ ಈ ಕೋರ್ಸ್ ನಡೆಯುತ್ತಿದ್ದು ಈ ವರ್ಷ 380 ಅಭ್ಯರ್ಥಿಗಳಿಗೆ ಅವಕಾಶ ನೀಡಲಿದೆ. ಇದರಲ್ಲಿ 30 ಹುದ್ದೆಗಳನ್ನು ಮಹಿಳೆಯರಿಗೆ ಮೀಸಲಿರಿಸಲಾಗಿದೆ. ಆನ್ಲೈನ್ ಮೂಲಕ ಆಗಸ್ಟ್ 7 ಒಳಗೆ ಅರ್ಜಿ ಸಲ್ಲಿಸಬೇಕು. ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಮತ್ತು MSc ಎಂಜಿನಿಯರಿಂಗ್ ವಿಭಾಗದ ಅಭ್ಯರ್ಥಿಗಳನ್ನು ಕೋರ್ಸ್ಗೆ ಆಯ್ಕೆ ಮಾಡಲಾಗುವುದು. ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ಈ ವಿಷಯಗಳಲ್ಲಿ ಅಥವಾ ಇದಕ್ಕೆ ಪೂರಕ ವಿಷಯಗಳಲ್ಲಿ ಈಗಾಗಲೇ ಎಂಜಿನಿಯರಿಂಗ್ ಪದವಿ ಪೂರ್ಣಗೊಳಿಸಿರಬೇಕು ಅಥವಾ ಅಂತಿಮ ಎಂಜಿನಿಯರಿಂಗ್ ಪದವಿಯಲ್ಲಿ ವ್ಯಾಸಂಗ ಮಾಡುತ್ತಿರಬೇಕು. ಅಭ್ಯರ್ಥಿಗಳ ಕನಿಷ್ಠ ವಯಸ್ಸು 20 ಹಾಗೂ ಗರಿಷ್ಠ 27. ರಾಜ್ಯದ ಬೆಂಗಳೂರು ಸೇರಿದಂತೆ ಜಲಂಧರ್, ಪ್ರಯಾಗ್ರಾಜ್ ಮತ್ತು ಭೋಪಾಲ್ನಲ್ಲಿ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ. ಅರ್ಜಿ ಸಲ್ಲಿಸಲು ಆಗಸ್ಟ್ 7 ಕೊನೆಯ ದಿನ. ಹೆಚ್ಚಿನ ವಿವರಗಳನ್ನು www.joinindianarmy.nic.in ಅನ್ನು ನೋಡಬಹುದು. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ ಬರುವ ವಸತಿ ಶಾಲೆಗಳು ಅಂದರೆ ಮೊರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಅಟಲ್ ಬಿಹಾರಿ ವಾಜಪೇಯಿ, ಇಂದಿರಾಗಾಂಧಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆ, ಉಳಿಕೆ ಮೂಲ ವೃಂದದಲ್ಲಿ ಖಾಲಿ ಇರುವ ಗ್ರೂಪ್ ಸಿ ವೃಂದದ ಶಿಕ್ಷಕರ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡುವ ವಿಷಯವಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಆಗಸ್ಟ್ 13 ಅರ್ಜಿ ಸಲ್ಲಿಸಬಹುದು. ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲಾಗುವುದು. ಕನ್ನಡ, ಇಂಗ್ಲಿಷ್, ಹಿಂದಿ, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ, ದೈಹಿಕ ಶಿಕ್ಷಣ ಶಿಕ್ಷಕರು, ಡಿಪ್ಲೊಮಾ ಮತ್ತು ಪದವೀಧರ ಚಿತ್ರಕಲಾ ಶಿಕ್ಷಕರು ಸೇರಿ ಒಟ್ಟು 1074 ಹುದ್ದೆಗಳಿಗೆ ನೇಮಕಾತಿ ನಡೆಯಲಿದೆ. ಇವುಗಳಲ್ಲಿ ಉಳಿಕೆ ಮೂಲ ವೃಂದದ 767 ಮತ್ತು ಕಲ್ಯಾಣ ಕರ್ನಾಟಕಕ್ಕೆ 320 ಹುದ್ದೆಗಳನ್ನು ಮೀಸಲಿರಿಸಲಾಗಿದೆ. ಆಯಾ ವಿಭಾಗವಾರು ವಿಷಯಗಳಲ್ಲಿ ಪದವಿಯನ್ನು ಐಚ್ಛಿಕವಾಗಿ ಅಧ್ಯಯನ ಮಾಡಿರಬೇಕು. ಕನ್ನಡ, ಇಂಗ್ಲಿಷ್ ಮತ್ತು ಹಿಂದಿ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಆಯಾ ವಿಭಾಗವಾರು ವಿಷಯಗಳನ್ನು ಪದವಿಯಲ್ಲಿ ಐಚ್ಛಿಕವಾಗಿ ಅಧ್ಯಯನ ಮಾಡಿ ಬಿಎಡ್ ಕೋರ್ಸ್ ಪೂರ್ಣಗೊಳಿಸಿರಬೇಕು. ಗಣಿತ ಶಿಕ್ಷಕರ ಹುದ್ದೆಗೆ ಪದವಿಯಲ್ಲಿ ಗಣಿತ ಅಥವಾ ಭೌತಶಾಸ್ತ್ರ ಐಚ್ಛಿಕ ಅಧ್ಯಯನ ಹಾಗೂ ವಿಜ್ಞಾನ ಶಿಕ್ಷಕರ ಹುದ್ದೆಗಳಿಗೆ ರಸಾಯನಶಾಸ್ತ್ರ, ಸಸ್ಯಶಾಸ್ತ್ರ ಮತ್ತು ಪ್ರಾಣಿಶಾಸ್ತ್ರ ವಿಷಯದಲ್ಲಿ ಪದವಿ. ಸಮಾಜ ವಿಜ್ಞಾನ ಶಿಕ್ಷಕರ ಹುದ್ದೆಗಳಿಗೆ ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ ಮತ್ತು ಭೂಗೋಳಶಾಸ್ತ್ರ ವಿಷಯಗಳಲ್ಲಿ ಪದವಿ ಪಡೆದು ಬಿಎಡ್ ಕೋರ್ಸ್ ಪೂರ್ಣಗೊಳಿಸಿರಬೇಕು. ದೈಹಿಕ ಶಿಕ್ಷಕರ ಹುದ್ದೆಗೆ ಪದವಿ ಜೊತೆಗೆ ಬಿಪಿಎಡ್ ಅಥವಾ ಚಿತ್ರಕಲಾ ಶಿಕ್ಷಕರ ಹುದ್ದೆಗಳಿಗೆ ಲಲಿತಕಲೆ, ದೃಶ್ಯಕಲೆಯಲ್ಲಿ ಡಿಪ್ಲೊಮಾ ಪದವಿ ಪಡೆದಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರು. ಕನ್ನಡ, ಇಂಗ್ಲಿಷ್, ಹಿಂದಿ, ವಿಜ್ಞಾನ, ಗಣಿತ ಮತ್ತು ಸಮಾಜ ವಿಜ್ಞಾನ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಕರ್ನಾಟಕ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ ನಡೆಸುವ ಶಿಕ್ಷಕರ ಅರ್ಹತಾ ಪರೀಕ್ಷೆ TET ಪರೀಕ್ಷೆ 2 ಅಥವಾ ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ನಡೆಸುವ ಕೇಂದ್ರ ಶಿಕ್ಷಕರ ಅರ್ಹತಾ ಪರೀಕ್ಷೆ CTET ಇಲ್ಲಿ ಅರ್ಹತೆ ಹೊಂದಿರಬೇಕು. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 45, ಪ್ರವರ್ಗ 2A, 2B, 3A ಮತ್ತು 3B ವರ್ಗದ ಅಭ್ಯರ್ಥಿಗಳಿಗೆ 48, SC/ST ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 50. ಸಾಮಾನ್ಯ ಮತ್ತು OBC ವರ್ಗದವರಿಗೆ ಅರ್ಜಿ ಶುಲ್ಕ 750 ರೂಪಾಯಿ. SC/ST ಪ್ರವರ್ಗ 1 ಮಾಜಿ ಸೈನಿಕ ಹಾಗೂ ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 500 ರೂಪಾಯಿ. ವಿಶೇಷಚೇತನರಿಗೆ ಅರ್ಜಿ ಶುಲ್ಕ 250 ರೂಪಾಯಿ. ಅರ್ಜಿ ಸಲ್ಲಿಸಲು ಆಗಸ್ಟ್ 13 ಕೊನೆಯ ದಿನ. ಸಹಾಯವಾಣಿ ಸಂಖ್ಯೆ 0802346046 ವೆಬ್ಸೈಟ್ ವಿಳಾಸ CET ಆನ್ಲೈನ್ .kannataka.gov.in

ದಿಲ್ಲಿಯ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಏಮ್ಸ್ ನರ್ಸಿಂಗ್ ಆಫೀಸರ್ ಹುದ್ದೆಗಳ ನೇಮಕಾತಿಗಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಸಾಮಾನ್ಯ ಅರ್ಹತಾ ಪರೀಕ್ಷೆಯನ್ನು ನಡೆಸುತ್ತಿದೆ.

ಯಾವುದೇ ರಾಜ್ಯದ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಅರ್ಜಿ ಸಲ್ಲಿಸಲು ಆಗಸ್ಟ್ 13 ಕೊನೆಯ ದಿನ. ಮೊದಲ ಹಂತದ ಪರೀಕ್ಷೆಯು ಸೆಪ್ಟೆಂಬರ್ 12 ಮತ್ತು ಮುಖ್ಯ ಪರೀಕ್ಷೆಯು ಸೆಪ್ಟೆಂಬರ್ 30 ನಡೆಯಲಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಈ ಪರೀಕ್ಷೆಯ ಮೂಲಕ 2218 ಹುದ್ದೆಗಳನ್ನು ನೇಮಕಾತಿ ಮಾಡಲಾಗುವುದೆಂದು ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ. ನರ್ಸಿಂಗ್ನಲ್ಲಿ ಬಿಎಸ್ಸಿ ಪೂರ್ಣಗೊಳಿಸಿರುವ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರು. ಅಭ್ಯರ್ಥಿಗಳು ಭಾರತೀಯ ಅಥವಾ ರಾಜ್ಯದ ನರ್ಸಿಂಗ್ ಕೌನ್ಸಿಲ್ನಿಂದ ಮಾನ್ಯತೆ ಪಡೆದ ಸಂಸ್ಥೆಯಿಂದಲೇ ನಿಗದಿತ ವಿದ್ಯಾರ್ಹತೆ ಪಡೆದಿರಬೇಕು. ಹಾಗೆ ಬಿಎಸ್ಸಿ ಪೋಸ್ಟ್ ಬೇಸಿಕ್ ಬಿಎಸ್ಸಿ ನರ್ಸಿಂಗ್ ವಿದ್ಯಾರ್ಹತೆ ಇರುವವರು ಅರ್ಜಿ ಸಲ್ಲಿಸಲು ಅರ್ಹರು. ಇದರೊಂದಿಗೆ ಅಭ್ಯರ್ಥಿಗಳು ನರ್ಸ್ ಅಥವಾ ಮಿಡ್ವೈಫ್ ಆಗಿ ನರ್ಸಿಂಗ್ ಕೌನ್ಸಿಲ್ನಲ್ಲಿ ಹೆಸರು ನೋಂದಾಯಿಸಿಕೊಂಡಿರಬೇಕು. ಜೊತೆಗೆ ಜನರಲ್ ನರ್ಸಿಂಗ್ ಮಿಡ್ವೈಫರಿ ಡಿಪ್ಲೊಮಾ ಪೂರ್ಣಗೊಳಿಸಿದ್ದು ನರ್ಸ್ ಮತ್ತು ಮಿಡ್ವೈಫ್ ಆಗಿ ಕೆಲಸ ನೋಂದಣಿ ಮಾಡಿಕೊಂಡಿರುವ 2 ವರ್ಷಗಳ ಸೇವಾ ಅನುಭವ ಇರುವವರು ಕೂಡ ಈ ಪರೀಕ್ಷೆ ಬರೆಯಲು ಅರ್ಹರಾಗಿರುತ್ತಾರೆ. ಆದರೆ ಅಂತಹ ಅಭ್ಯರ್ಥಿಗಳು ಕನಿಷ್ಠ 50 ಹಾಸಿಗೆಗಳನ್ನು ಹೊಂದಿರುವ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸಿರಬೇಕು. 18 ರಿಂದ 30 ವರ್ಷದೊಳಗಿನವರು ಅರ್ಜಿ ಸಲ್ಲಿಸಬಹುದು. ಮೀಸಲಾತಿ ವ್ಯಾಪ್ತಿಗೊಳಪಡುವ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗಿದೆ. ಎಸ್ಸಿ ಎಸ್ಟಿ ಆರ್ಥಿಕ ದುರ್ಬಲ ವರ್ಗದವರಿಗೆ ಅರ್ಜಿ ಶುಲ್ಕ 2400 ರೂಪಾಯಿ, ಸಾಮಾನ್ಯ ಮತ್ತು ಇತರ ಹಿಂದುಳಿದ ವರ್ಗದವರಿಗೆ ಅರ್ಜಿ ಶುಲ್ಕ 3000 ರೂಪಾಯಿ, ವಿಶೇಷಚೇತನ ಅಭ್ಯರ್ಥಿಗಳಿಗೆ ಸಂಪೂರ್ಣ ಶುಲ್ಕ ವಿನಾಯಿತಿ ನೀಡಲಾಗಿದೆ. ಹೆಚ್ಚಿನ ಮಾಹಿತಿಗೆ ದೂರವಾಣಿ ಸಂಖ್ಯೆ 1800117898, ಹೆಚ್ಚಿನ ವಿವರಗಳಿಗೆ ವೆಬ್ಸೈಟ್ ವಿಳಾಸ www.aimsexams.ac.in ಅನ್ನು ನೋಡಬಹುದು. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ 2314 ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಪ್ರಕಟಿಸಲಾಗಿದೆ. ಅರ್ಜಿ ಸಲ್ಲಿಸಲು ಆಗಸ್ಟ್ 20 ಅವಕಾಶ ನೀಡಲಾಗಿದೆ. ಲಿಖಿತ ಪರೀಕ್ಷೆಯು ಸೆಪ್ಟೆಂಬರ್ 20 ನಡೆಯುವ ಸಾಧ್ಯತೆ ಇದೆ. ದ್ವಿತೀಯ ಪಿಯುಸಿ ಅಥವಾ ತತ್ಸಮಾನ ವಿದ್ಯಾರ್ಹತೆ ನಿಗದಿಪಡಿಸಲಾಗಿದೆ. ವಯೋಮಿತಿ ಸಾಮಾನ್ಯ ವರ್ಗದವರಿಗೆ ಗರಿಷ್ಠ ವಯೋಮಿತಿ 33 ವರ್ಷ, ಎಸ್ಸಿ ಎಸ್ಟಿ ಪ್ರವರ್ಗ 1, ಪ್ರವರ್ಗ 2A, 2B, 3A ಹಾಗೂ 3B ವರ್ಗದವರಿಗೆ ಗರಿಷ್ಠ ವಯೋಮಿತಿ 35 ವರ್ಷ. ಬುಡಕಟ್ಟು ಪ್ರದೇಶದಲ್ಲಿ ವಾಸಿಸುವ ಬುಡಕಟ್ಟು ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 38 ವರ್ಷ. ಸಾಮಾನ್ಯ ವರ್ಗ ಮತ್ತು ಪ್ರವರ್ಗ 2A, 2B, 3A ಹಾಗೂ 3B ವರ್ಗದವರಿಗೆ ಅರ್ಜಿ ಶುಲ್ಕ 750 ರೂಪಾಯಿ. ಎಸ್ಸಿ ಎಸ್ಟಿ ಪ್ರವರ್ಗ 1 ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 500 ರೂಪಾಯಿ. ಹೆಚ್ಚಿನ ಮಾಹಿತಿಗೆ ಸಹಾಯವಾಣಿ ಸಂಖ್ಯೆ 0800234604 ಅಥವಾ CET online.karnataka.gov.in ಅನ್ನು ನೋಡಬಹುದು.

ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎ ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆಯಲ್ಲಿ ಖಾಲಿ ಇರುವ ಒಟ್ಟು 750 ಗ್ರೂಪ್ ಸಿ ವೃಂದದ ಭೂಮಾಪಕರ ಲ್ಯಾಂಡ್ ಸರ್ವೇಯರ್ ಹುದ್ದೆಗಳ ನೇರ ನೇಮಕಾತಿಗಾಗಿ ಅಧಿಸೂಚನೆ ಪ್ರಕಟಿಸಿದೆ. ಒಟ್ಟು ಹುದ್ದೆಗಳ ಪೈಕಿ ಕಲ್ಯಾಣ ಕರ್ನಾಟಕ ವೃಂದಕ್ಕೆ 190 ಹುದ್ದೆಗಳನ್ನು ನಿಗದಿಪಡಿಸಲಾಗಿದೆ. ಉಳಿಕೆ ಮೂಲ ವೃಂದಕ್ಕೆ 560 ಹುದ್ದೆಗಳು ನಿಗದಿಪಡಿಸಲಾಗಿದೆ. ಅರ್ಜಿ ಸಲ್ಲಿಸಲು ಆಗಸ್ಟ್ 7ರವರೆಗೆ ಅವಕಾಶವಿದೆ. ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಸಂಸ್ಥೆಯಿಂದ ಎಂಜಿನಿಯರಿಂಗ್ ಅಥವಾ ತಂತ್ರಜ್ಞಾನದಲ್ಲಿ ಪದವಿ ಅಥವಾ ಎಎಂಐಇ ಪದವಿ ಪಡೆದಿರಬೇಕು. ಗಣಿತ, ಭೌತಶಾಸ್ತ್ರ, ಕಂಪ್ಯೂಟರ್ ಸೈನ್ಸ್, ಮಾಹಿತಿ ತಂತ್ರಜ್ಞಾನ, ಎಲೆಕ್ಟ್ರಾನಿಕ್ಸ್, ಕೃಷಿ ವಿಷಯಗಳಲ್ಲಿ ಬಿಎಸ್ಸಿ ಪದವಿ ಮುಗಿಸಿರಬೇಕು. ಎಂಜಿನಿಯರಿಂಗ್ನ ಯಾವುದೇ ವಿಭಾಗದ ಡಿಪ್ಲೊಮಾ ಪದವೀಧರರು ಅರ್ಜಿ ಸಲ್ಲಿಸಲು ಅರ್ಹರು. ಕನಿಷ್ಠ ವಯೋಮಿತಿ 18 ವರ್ಷ. ಸಾಮಾನ್ಯ ವರ್ಗದವರಿಗೆ ವಯೋಮಿತಿ 40 ವರ್ಷ. 2A, 2B, 3A, 3B ವರ್ಗದ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 43 ವರ್ಷ. ಎಸ್ಸಿ, ಎಸ್ಟಿ ಮತ್ತು ಪ್ರವರ್ಗ 1ರ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 45 ವರ್ಷ. ಸಾಮಾನ್ಯ ಮತ್ತು ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳು 750 ರೂಪಾಯಿ ಅರ್ಜಿ ಶುಲ್ಕ ಪಾವತಿಸಬೇಕು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಮಾಜಿ ಸೈನಿಕ ಹಾಗೂ ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 500 ರೂಪಾಯಿ. ವಿಶೇಷಚೇತನ ಅಭ್ಯರ್ಥಿಗಳು 250 ರೂಪಾಯಿ ಅರ್ಜಿ ಶುಲ್ಕ ಪಾವತಿಸಬೇಕು. ಅರ್ಜಿ ಸಲ್ಲಿಸಲು ಆಗಸ್ಟ್ 7 ಕೊನೆಯ ದಿನ. ಶುಲ್ಕ ಪಾವತಿಸಲು ಕೊನೆಯ ದಿನ ಆಗಸ್ಟ್ 10. ಹೆಚ್ಚಿನ ಮಾಹಿತಿಯನ್ನು ವೆಬ್ಸೈಟ್ ವಿಳಾಸ ಸಿಇಟಿ ಆನ್ಲೈನ್ .com.ಕರ್ನಾಟಕ .gov.in ನಲ್ಲಿ ನೋಡಬಹುದು.

ಬ್ಯಾಂಕ್ ಸಿಬ್ಬಂದಿ ನೇಮಕಾತಿ ಸಂಸ್ಥೆ ಐಬಿಪಿಎಸ್ ಕ್ಲರಿಕಲ್ ಕೇಡರ್ ಹುದ್ದೆಗಳ ನೇಮಕಾತಿಗಾಗಿ ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನು ನಡೆಸುತ್ತಿದ್ದು, ಇದಕ್ಕಾಗಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಈ ಪರೀಕ್ಷೆಯಲ್ಲಿ ಈ ಬಾರಿ ದೇಶದ 11 ಬ್ಯಾಂಕ್ಗಳು ಭಾಗವಹಿಸಲಿವೆ. ಆನ್ಲೈನ್ ಮೂಲಕ

ಅರ್ಜಿ ಸಲ್ಲಿಸಲು ಆಗಸ್ಟ್ 21 ಕೊನೆಯ ದಿನ. ಈ ವರ್ಷದ ಅಕ್ಟೋಬರ್ ತಿಂಗಳಲ್ಲಿ ಪೂರ್ವಭಾವಿ ಪರೀಕ್ಷೆ, ಡಿಸೆಂಬರ್ನಲ್ಲಿ ಮುಖ್ಯ ಪರೀಕ್ಷೆ ನಡೆಯುವ ಸಾಧ್ಯತೆ ಇದೆ. ಪ್ರಾದೇಶಿಕ ಭಾಷೆಗಳಲ್ಲೂ ಪರೀಕ್ಷೆ ಬರೆಯಲು ಅವಕಾಶ ಕಲ್ಪಿಸಲಾಗಿದ್ದು ಕನ್ನಡಿಗರಿಗೆ ಕನ್ನಡ ಮತ್ತು ಕೊಂಕಣಿ ಭಾಷೆಯಲ್ಲೂ ಪರೀಕ್ಷೆ ಬರೆಯಬಹುದು. ಸುಮಾರು 11,403 ಹುದ್ದೆಗಳ ನೇಮಕಾತಿಗಾಗಿ ಈ ಪರೀಕ್ಷೆ ನಡೆಯುತ್ತಿದ್ದು ಕರ್ನಾಟಕದಲ್ಲಿ 1,414 ಹುದ್ದೆಗಳನ್ನು ಭರ್ತಿ ಮಾಡುವ ಸಾಧ್ಯತೆ ಇದೆ. ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಯಾವುದೇ ವಿಷಯದಲ್ಲಿ ಪದವಿ ಪಡೆದವರು ಈ ಪರೀಕ್ಷೆ ಬರೆಯಬಹುದು. ಅಭ್ಯರ್ಥಿಯು ಕಂಪ್ಯೂಟರ್ ಜ್ಞಾನ ಹೊಂದಿರುವುದು ಕಡ್ಡಾಯ. ಕಂಪ್ಯೂಟರ್ ಕಲಿಕೆಯ ಬಗ್ಗೆ ದೃಢೀಕರಣ ಪತ್ರ ಕೂಡ ಸಲ್ಲಿಸಬೇಕಾಗುತ್ತದೆ. ರಾಜ್ಯದ ಅಧಿಕೃತ ಭಾಷೆಯಲ್ಲಿ ಮಾತನಾಡುವ ಬರೆಯುವ ಸಾಮರ್ಥ್ಯವನ್ನು ಹೊಂದಿರಬೇಕು. ಆಯಾ ರಾಜ್ಯದ ಭಾಷೆ ಗೊತ್ತಿರುವವರಿಗೆ ಆದ್ಯತೆ ನೀಡಲಾಗುವುದು. 20-28 ವರ್ಷದೊಳಗಿನವರು ಅರ್ಜಿ ಸಲ್ಲಿಸಬಹುದು. ಮೀಸಲಾತಿ ನಿಯಮಾನುಸಾರ ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ 5 ವರ್ಷ, ಇತರ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ 3 ವರ್ಷ ಮತ್ತು ವಿಶೇಷಚೇತನ ಅಭ್ಯರ್ಥಿಗಳಿಗೆ 10 ವರ್ಷ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗಿದೆ. ಜಿಎಸ್ಟಿ ಸೇರಿ ಎಸ್ಸಿ ಎಸ್ಟಿ ವಿಶೇಷಚೇತನ ಮಾಜಿ ಸೈನಿಕ ಅಭ್ಯರ್ಥಿಗಳು 175 ರೂಪಾಯಿ, ಉಳಿದ ಎಲ್ಲಾ ವರ್ಗದ ಅಭ್ಯರ್ಥಿಗಳು 850 ರೂಪಾಯಿ ಅರ್ಜಿ ಶುಲ್ಕವನ್ನು ಪಾವತಿಸಬೇಕು. ರಾಜ್ಯದಲ್ಲಿ ಪರೀಕ್ಷಾ ಕೇಂದ್ರಗಳು ಬೆಳಗಾವಿ, ಬೆಂಗಳೂರು, ಧಾರವಾಡ, ಕಲಬುರಗಿ, ಹುಬ್ಬಳ್ಳಿ, ಮಂಗಳೂರು, ಮೈಸೂರು, ಶಿವಮೊಗ್ಗ ಮತ್ತು ಉಡುಪಿ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಸ್ಟ್ 21. ಹೆಚ್ಚಿನ ವಿವರಗಳಿಗೆ ವೆಬ್ಸೈಟ್ ವಿಳಾಸ www.ibps.in. ಕರ್ನಾಟಕ ಲೋಕಸೇವಾ ಆಯೋಗವು 2026-27 ಸಾಲಿನ ಗೆಜೆಟೆಡ್ ಪ್ರೊಬೇಷನರಿ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ ಒಟ್ಟು 319 ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಪ್ರಕಟಿಸಿದೆ. ಒಟ್ಟು ಹುದ್ದೆಗಳ ಪೈಕಿ 297 ಹುದ್ದೆಗಳು ಉಳಿಕೆ ಮೂಲ ವೃಂದಕ್ಕೂ, ಉಳಿದ 22 ಹುದ್ದೆಗಳು ಹೈದರಾಬಾದ್ ಕರ್ನಾಟಕ ವೃಂದಕ್ಕೂ ಸೇರಿದೆ. ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ಆಗಸ್ಟ್ 31 ಒಳಗಾಗಿ ಅರ್ಜಿ ಸಲ್ಲಿಸಬಹುದು. ಅಭ್ಯರ್ಥಿಗಳು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿ ಅಥವಾ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು. ಅಂತಿಮ ವರ್ಷದ ಪದವಿ ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಕೂಡ ಪೂರ್ವಭಾವಿ ಪರೀಕ್ಷೆ ಬರೆಯಲು ಅರ್ಹರು. ಮುಖ್ಯ ಪರೀಕ್ಷೆಯ ಸಮಯಕ್ಕೆ ಪದವಿ ತೆರಿಗಡೆಯಾದ ದಾಖಲಾತಿಯನ್ನು ಒದಗಿಸಬೇಕಾಗುತ್ತದೆ. ಅಭ್ಯರ್ಥಿಗಳ ಕನಿಷ್ಠ ವಯಸ್ಸು 21 ವರ್ಷ, ಗರಿಷ್ಠ ವಯೋಮಿತಿ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 40 ವರ್ಷ, ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 43 ವರ್ಷ ಹಾಗೂ ಎಸ್ಸಿ ಎಸ್ಟಿ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷ. ಮಾಜಿ ಸೈನಿಕರು ಹಾಗೂ ವಿಶೇಷಚೇತನ ಅಭ್ಯರ್ಥಿಗಳಿಗೆ ನಿಯಮಾನುಸಾರ ವಿನಾಯಿತಿ ನೀಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ 600 ರೂಪಾಯಿ, ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 300 ರೂಪಾಯಿ, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ವಿಶೇಷಚೇತನ ಅಭ್ಯರ್ಥಿಗಳಿಗೆ ಸಂಪೂರ್ಣ ಶುಲ್ಕ ವಿನಾಯಿತಿಯನ್ನು ನೀಡಲಾಗಿದೆ. ಅರ್ಜಿ ಸಲ್ಲಿಸಲು ಆಗಸ್ಟ್ 31 ಕೊನೆಯ ದಿನ. ಹೆಚ್ಚಿನ ಮಾಹಿತಿಗೆ ಸಹಾಯವಾಣಿ ಸಂಖ್ಯೆ 0803057495 ಸಂಪರ್ಕಿಸಬಹುದು. ಹೆಚ್ಚಿನ ವಿವರಗಳಿಗೆ ವೆಬ್ಸೈಟ್ ವಿಳಾಸ kpsc.kar.nic.in.

0: ಇದುವರೆಗೆ ದಿಕ್ಸೂಚಿ ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮ ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ.
1: ಇದುವರೆಗೆ ದಿಕ್ಸೂಚಿ ಕೇಳಿದಿರಿ. ಪ್ರಸ್ತುತಿ ಸಂತೋಷ್ ಕೆಎನ್.
0: ಇಲ್ಲಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಯುವ ಕೇಳುಗರಿಗೆಲ್ಲ ನಮಸ್ಕಾರ.
2: ಯುವವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
3: ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 4:31 35 ಸೆಕೆಂಡುಗಳು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ.
2: ನೆನಪು ನಿನಾದ.
1: ನೆನಪು ನಿನಾದ.
2: ನೆನಪು ನಿನಾದ
1: ಕಾರ್ಯಕ್ರಮ. ನೆನಪು ನಿನಾದ.
0: ನೆನಪು ನಿನಾದ
1: ಕಾರ್ಯಕ್ರಮ. ನೆನಪು ನಿನಾದ
2: ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ನೆನಪು ನಿನಾದ.
1: ನೆನಪು ನಿನಾದ.
0: ಕಾರ್ಯಕ್ರಮದ ಮೊದಲಿಗೆ ಕೇಳೋಣ ಎಸ್ ಜಾನಕಿ ಅವರು ಹಾಡಿರುವ ಆಟೋ ರಾಜ ಚಿತ್ರದ ಗೀತೆ. ಸಾಹಿತ್ಯ ರಚನೆ ಚಿ ಉದಯಶಂಕರ್ ಅವರದ್ದು, ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ಗಾನಲಹರಿ. ಯುವ ಸ್ನೇಹಿತರೆ, ನೀವು ಕೂಡ ಹಾಡ್ತೀರಾ? ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ರಂಗಗೀತೆ, ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನ ಹೊರತರುವತ್ತ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಒಂದು ಹೆಜ್ಜೆಯನ್ನ ಇಟ್ಟಿದೆ. ಅದೇ ಕಾರ್ಯಕ್ರಮ ಗಾನಲಹರಿ.

0: ನಿಮಗೆ ತಿಳಿದಿರುವಂತಹ ಹಾಡುಗಳನ್ನ ಹಾಡಿ ಇತರ ಯುವ ಸ್ನೇಹಿತರ ಮನಸ್ಸನ್ನ ಗೆಲ್ಲಬಹುದು. ಅದಕ್ಕಾಗಿ ನೀವು ಮಾಡಬೇಕಿರುವುದು ಇಷ್ಟು. ಸೋಮವಾರದಿಂದ ಶುಕ್ರವಾರದವರೆಗೆ ರಜಾ ದಿನಗಳನ್ನ ಹೊರತುಪಡಿಸಿ ನಿಲಯದ ಮುಖ್ಯಸ್ಥರನ್ನ ಸಂಪರ್ಕಿಸಿ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಲು ದಿನಾಂಕವನ್ನ ಪಡೆಯಬೇಕಾಗುತ್ತದೆ. ಯುವ ಸ್ನೇಹಿತರೇ, ಇದು ನಿಮಗಾಗಿ ಗಾನಲಹರಿ. ಹಾಡುವ ಪ್ರತಿಭೆಗಳಿಗೆ ಒಂದು ಅವಕಾಶ. ಗಾನಲಹರಿ ಯುವ ವಾಣಿ, ಇದು ನಿಮ್ಮ ವಾಣಿ.
1: ಹೇ ರಮ್ಯಾ, ಒಂದು ಎಲಿಗೆಂಟ್ ಡೈಮಂಡ್ ನೆಕ್ಲೆಸ್ ತಗೋಬೇಕು.
2: ಇದು ಪರ್ಫೆಕ್ಟ್ ಟೈಮಿಂಗ್. ನಮ್ಮ ಬೆಂಗಳೂರಿನ ಕೀರ್ತಿ ಲಾಲ್ಸ್ ನ ಹೊಸ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ಎಲ್ಲಾರ ಸ್ಪೆಷಲ್ ಡಿಸ್ಪ್ಲೇಗೆ ಬಂದಿದೆ. ಜೊತೆಗೆ ವೈಡ್ ರೇಂಜ್ ಆಫ್ ಡೈಮಂಡ್ ನೆಕ್ಲೆಸಸ್ ಅನ್ನ ಎಕ್ಸ್ಪ್ಲೋರ್ ಕೂಡ ಮಾಡಬಹುದು.
1: ಹೌದಾ, ಹಾಗಾದ್ರೆ ಇವತ್ತೇ ಹೋಗೋಣ.
2: ಡಿಸ್ಕವರ್ ಎಲ್ಲಾರ ಕೀರ್ತಿ ಲಾಲ್ಸ್ ಎಕ್ಸ್ಕ್ವಿಸಿಟ್ ನ್ಯಾಚುರಲ್ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ನೌ ಆನ್ ಡಿಸ್ಪ್ಲೇ ಅಟ್ ಕೀರ್ತಿ ಲಾಲ್ಸ್ ನಿಯರ್ ರಿಚ್ಮಂಡ್ ಸರ್ಕಲ್, ಬೆಂಗಳೂರು.
0: ನೆನಪು ನಿನಾದದಲ್ಲಿ ಇನ್ನು ಕೇಳೋಣ ಕೆಜೆ ಯೇಸುದಾಸ್ ಅವರ ಧ್ವನಿಯಲ್ಲಿ ಕರ್ಣ ಚಿತ್ರದ ಗೀತೆ. ಸಾಹಿತ್ಯ ರಚನೆ ಚಿ ಉದಯಶಂಕರ್ ಅವರದ್ದು, ಸಂಗೀತ ನೀಡಿದ್ದಾರೆ ಎಂ ರಂಗರಾವ್.

0: ನೀವು ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ನೆನಪು ನಿನಾದ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರ ಆಗ್ತಾ ಇದೆ
1: ನೆನಪು ನಿನಾದ. ನೆನಪು ನಿನಾದ
2: ಇನ್ನು ಕೇಳೋಣ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಪಲ್ಲವಿ ಅನುಪಲ್ಲವಿ ಚಿತ್ರದ ಗೀತೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ ರಚನೆಗೆ ಸಂಗೀತ ನೀಡಿದ್ದಾರೆ ಇಳಯರಾಜಾ.

0: ಅನುಬಂಧ
1: ದ ಅಕ್ಷರವನ್ನ ಕೊಟ್ಟಿದ್ದೀರಿ, ಅನುಬಂಧ ದ ಅಕ್ಷರ. ಪ್ರೀತಿಯ ಶ್ರೋತೃಗಳೇ, ಇದೇ ಭಾನುವಾರ ಅಂದರೆ ಆಗಸ್ಟ್ 9ರಂದು ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
2: ಸ್ವರ ಸಾಂಗತ್ಯ ಅಂತ್ಯಾಕ್ಷರಿ ನೇರ ಫೋನಿಂಗ್ ಕಾರ್ಯಕ್ರಮ.
3: ನಿನ್ನ ನೀನು ಮರೆತರೇನು ಸುಖವಿದೆ.
1: ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆಗಳು 228558, ಮತ್ತೊಂದು ದೂರವಾಣಿ ಸಂಖ್ಯೆ 228129. ಕೋಡ್ ಸಂಖ್ಯೆ 08272. ಕಾರ್ಯಕ್ರಮ ಅಂತ್ಯಾಕ್ಷರಿ, ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ಟ್ಯೂನ್ ಮಾಡಿ FM 103.1 MHz ಗಳಲ್ಲಿ.

ಶ್ರೋತೃಗಳೇ, ಭಾಗವಹಿಸುತ್ತೀರಲ್ಲ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ. ಇನ್ನು ಕೇಳೋಣ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ನೀ ಬರೆದ ಕಾದಂಬರಿ ಚಿತ್ರದ ಗೀತೆ. ರಚನೆ ಆರ್.ಎನ್. ಜಯಗೋಪಾಲ್, ಸಂಗೀತ ನೀಡಿದ್ದಾರೆ ವಿಜಯ್ ಆನಂದ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಧ್ರುವತಾರೆ ಚಿತ್ರದ ಗೀತೆ. ಸಾಹಿತ್ಯ ರಚನೆ ಚಿ ಉದಯಶಂಕರ್ ಅವರದ್ದು, ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

0: ಇದುವರೆಗೆ
1: ನೆನಪು ನಿನಾದ
0: ನೆನಪು ನಿನಾದ
2: ಗೋಣಿತಾಗಲಿ ಮುಂದೆ ಹೋಗಲಿ ದೂರ ತೀರಲಿ
1: ನೆನಪು ನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
0: ಆಲಿಸಿದಿರಿ. ನೆನಪು ನಿನಾದ
1: ನೆನಪು ನಿನಾದ
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿ ಬಂತು.
3: ಶ್ರೋತೃಗಳೇ, ಈಗ ಸಮಯ 5:02. ಈಗ ವಾಣಿಜ್ಯ ಪ್ರಕಟಣೆಗಳು.
4: ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
5: ಬೆಳಿಗ್ಗೆ 4 ಗಂಟೆಗೆ ಪೈಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
6: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
4: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
7: ಹೇ ರಮ್ಯಾ, ಒಂದು ಎಲಿಗೆಂಟ್ ಡೈಮಂಡ್ ನೆಕ್ಲೆಸ್ ತಗೋಬೇಕು.
8: ಇದು ಪರ್ಫೆಕ್ಟ್ ಟೈಮಿಂಗ್. ನಮ್ಮ ಬೆಂಗಳೂರಿನ ಕೀರ್ತಿ ಲಾಲ್ಸ್ ನ ಹೊಸ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ಎಲ್ಲಾರ ಸ್ಪೆಷಲ್ ಡಿಸ್ಪ್ಲೇಗೆ ಬಂದಿದೆ. ಜೊತೆಗೆ ವೈಡ್ ರೇಂಜ್ ಆಫ್ ಡೈಮಂಡ್ ನೆಕ್ಲೆಸಸ್ ಅನ್ನ ಎಕ್ಸ್ಪ್ಲೋರ್ ಕೂಡ ಮಾಡಬಹುದು.
7: ಹೌದಾ, ಹಾಗಾದ್ರೆ ಇವತ್ತೇ ಹೋಗೋಣ.
8: ಡಿಸ್ಕವರ್ ಎಲ್ಲಾರ ಕೀರ್ತಿ ಲಾಲ್ಸ್ ಎಕ್ಸ್ಕ್ವಿಸಿಟ್ ನ್ಯಾಚುರಲ್.

0: Diamond necklace collection now on display at Kirtilal's near Richmond Circle, Bengaluru.
1: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
2: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ಸ್ ನ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ವಿಪಿನ್ ಕಾವೇರಪ್ಪ ಅವರು. ಡಾಕ್ಟರ್, ಈ ಕಿಡ್ನಿ ಸಮಸ್ಯೆ ಅನ್ನೋದು ವಯಸ್ಸಾದವರಲ್ಲಿ ಮಾತ್ರ ಕಾಣಿಸ್ಕೊಳ್ತಾ?
3: ಅನ್ಫಾರ್ಚುನೇಟ್ಲಿ ಕಿಡ್ನಿ ಡಸಂಟ್ ಡಿಸ್ಕ್ರಿಮಿನೇಟ್ ಏಜ್. ಸೊ ಕಿಡ್ನಿ ತೊಂದರೆ ಕಮ್ಮಿ ವಯಸ್ಸವರಿಗೂ ಬರಬಹುದು, ಎಲ್ಡರ್ಲಿ ಪೀಪಲ್ಗೂ ಬರಬಹುದು. ವಿ ಹ್ಯಾವ್ ಸೀನ್ ಅ ಲಾಟ್ ಆಫ್ ಯಂಗ್ ಕಿಡ್ಸ್, ಲೆಸ್ ದೆನ್ ಒನ್ ಇಯರ್ ಇನ್ಫ್ಯಾಕ್ಟ್, ಇನ್ಫೆಂಟ್ಸ್ ಅಂತ ಹೇಳ್ತೀವಿ, ಅವ್ರಿಗೆ ಕೂಡ ಕಿಡ್ನಿ ತೊಂದರೆ ಇರುತ್ತೆ. ಲೆಸ್ ದೆನ್ 5 ಇಯರ್ಸ್ ಅಂತೂ ತುಂಬಾ ಜನರಿಗೂ ಕಿಡ್ನಿ ತೊಂದರೆ ಇರುತ್ತೆ. ಎಲ್ಡರ್ಲಿ ಆಸ್ ಯೂಶುವಲ್ ಕಿಡ್ನಿ ತೊಂದರೆ ಬಂದೇ ಬರುತ್ತೆ. ಬಟ್ ಸ್ಪೆಕ್ಟ್ರಮ್ ಆಫ್ ಡಿಸೀಸ್ ಅಂದ್ರೆ ಯಂಗ್ಸ್ಟರ್ಸ್ ಅಲ್ಲಿ ಬರುವಂತಹ ಕಿಡ್ನಿ ತೊಂದರೆ ಬೇರೆ ತರ ಇರುತ್ತೆ, ಅಂಡ್ ಅಡಲ್ಟ್ಸ್ ಬರುವಂತಹ ಕಿಡ್ನಿ ತೊಂದರೆ ಜನರಲಿ ಬೇರೆ ತರ ಇರುತ್ತೆ.
4: This information is brought to you by Manipal Hospital. Lives on. For any health emergencies, call 0821-255-000. Save the number. Save lives.
5: FM 103.1 MHz ಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 5:03:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ.

0: ಆತ್ಮೀಯ ಗೆಳತಿಯರೇ ನಮಸ್ಕಾರ. ಇವತ್ತಿನ ಮಹಿಳಾ ಲೋಕಕ್ಕೆ ನಿಮ್ಗೆಲ್ಲ ಅಕ್ಕರೆಯಿಂದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಿಮ್ಮ ರೇಡಿಯೋ ಗೆಳತಿ ವಿದ್ಯಾ.
1: ಲಹರಿಯೋ ಲಹರಿಯೋ
0: ಇಂದು ಕೇಳಿ ವಿಚಾರ ಲಹರಿ.
1: ಲಹರಿಯೋ ಲಹರಿಯೋ
0: ಸ್ವಾತಂತ್ರ್ಯ ಚಳುವಳಿಯಲ್ಲಿ ಸ್ತ್ರೀ ಶಕ್ತಿ ಈ ಕುರಿತ ಸಂಯೋಜಿತ ಕಾರ್ಯಕ್ರಮ. ಪ್ರಸ್ತುತಪಡಿಸುತ್ತಾರೆ ರೇಷ್ಮಾ ತೀರ್ಥರಾಮ್.

ಭಾರತದ ಸ್ವಾತಂತ್ರ್ಯ ಚಳವಳಿಯ ಇತಿಹಾಸವನ್ನು ಅವಲೋಕಿಸಿದರೆ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ನಮ್ಮ ರಾಜಕೀಯ ದಾಖಲೆಗಳಲ್ಲಿ ಕಾಣಸಿಗುವುದು ಅನ್ನಿ ಬೆಸೆಂಟ್, ಸರೋಜಿನಿ ನಾಯ್ಡು, ಕಮಲಾದೇವಿ ಚಟ್ಟೋಪಾಧ್ಯಾಯ, ವಿಜಯಲಕ್ಷ್ಮಿ ಪಂಡಿತ್ ಅವರಂತಹ ನಾಲ್ಕಾರು ಪ್ರಮುಖ ಹೆಸರುಗಳು. ಇವರು ಪುರುಷ ಮಾದರಿಯ ರಾಜಕೀಯ ಚಳುವಳಿಯಲ್ಲಿ ಪಾಲ್ಗೊಂಡವರು ಎನ್ನುವುದು ಗಮನಾರ್ಹ. ಅಂದರೆ ನಮ್ಮ ಚಳುವಳಿಯ ತಾತ್ವಿಕತೆಯು ಪುರುಷ ಹೋರಾಟಗಾರರು ಮತ್ತು ಅವರ ಹೋರಾಟದ ವಿಧಾನವನ್ನು ಪ್ರಧಾನವಾಗಿ ಗ್ರಹಿಸಿದೆ ಮತ್ತು ದಾಖಲಿಸಿದೆ. ಸ್ವಾತಂತ್ರ್ಯ ಚಳುವಳಿಯಲ್ಲಿ ನೇರವಾಗಿ ಭಾಗಿಯಾದ ಕರ್ನಾಟಕದ ಮಹಿಳೆಯರ ಸಂಖ್ಯೆ ಕಡಿಮೆ ಎನಿಸಿದ್ರೂ ಗಾಂಧೀಜಿಯವರ ರಚನಾತ್ಮಕ ಕಾರ್ಯಕ್ರಮಗಳಲ್ಲಿ ಇಲ್ಲಿನ ಮಹಿಳೆಯರದೇ ಪ್ರಧಾನ ಪಾತ್ರವಾಗಿತ್ತು. ರಾಷ್ಟ್ರೀಯ ಚಳುವಳಿಯ ವಿಧಾಯಕ ಕಾರ್ಯಕ್ರಮಗಳಾದ ಖಾದಿ ಪ್ರಚಾರ, ಪಾನ ನಿಷೇಧ, ಹಿಂದಿ ಪ್ರಚಾರ, ಸ್ವದೇಶಿ ಚಳುವಳಿ, ಅಸ್ಪೃಶ್ಯತಾ ನಿವಾರಣೆ, ಸ್ತ್ರೀ ಜಾಗೃತಿ ಚಳುವಳಿಯಲ್ಲಿ ಮಹಿಳೆಯರು ಸ್ಪಷ್ಟವಾದ ಭೂಮಿಕೆಯನ್ನು ನಿರ್ವಹಿಸಿದರು. ಮಹಿಳೆಯರ ಈ ನೆಲೆಯ ಸಾಮೂಹಿಕ ಪಾಲ್ಗೊಳ್ಳುವಿಕೆ ಇಲ್ಲದಿದ್ದಲ್ಲಿ ಭಾರತದ ಸ್ವಾತಂತ್ರ್ಯ ಇತಿಹಾಸ ಬೇರೆ ರೀತಿಯೇ ಆಗಿರ್ತಾ ಇತ್ತು ಎನ್ನುವುದನ್ನು ನಾವು ಮರೆಯ

ವಾಸ್ತವವಾಗಿ ಜನಸಾಮಾನ್ಯರು, ಮಹಿಳೆಯರು ರಾಜಕೀಯ ಹಾಗೂ ರಚನಾತ್ಮಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವ ಮೂಲಕ ಚಳುವಳಿಯನ್ನು ಒಂದು ಜನಾಂದೋಲನವಾಗಿ ರೂಪಿಸಿದ್ರು. ಹಾಗೆ ನೋಡಿದ್ರೆ ಈ ಜನಾಂದೋಲನವೇ ಬ್ರಿಟಿಷರನ್ನು ಕಂಗಾಲುಗೊಳಿಸಿದ್ದು. ಯಾಕಂದ್ರೆ ಬ್ರಿಟಿಷರಿಗೆ ಶಸ್ತ್ರಾಸ್ತ್ರ ಯುದ್ಧ, ಹಿಂಸೆಯ ಯುದ್ಧ ತಂತ್ರ ಪರಿಚಿತವಾಗಿತ್ತೇ ಹೊರತು ಭಾರತೀಯ ಅಹಿಂಸೆ, ಉಪವಾಸ ಸತ್ಯಾಗ್ರಹ, ಸಾಮೂಹಿಕತೆಯನ್ನು ಎದುರಿಸುವ ತಂತ್ರಗಾರಿಕೆ ತಿಳಿದಿರಲಿಲ್ಲ. ಈ ಸೈದ್ಧಾಂತಿಕತೆಯಲ್ಲಿ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಕರ್ನಾಟಕದ ಮಹಿಳಾ ಹೋರಾಟವನ್ನು ಮೂರು ಮುಖಗಳಲ್ಲಿ ಕಂಡುಕೊಳ್ಳಬಹುದು. ಮೊದಲನೆಯದು ರಾಜಕೀಯ ಚಳುವಳಿಗಾರರಾಗಿ, ಎರಡನೆಯದು ರಚನಾತ್ಮಕ ಕಾರ್ಯಕ್ರಮದ ನಿರ್ವಾಹಕರಾಗಿ, ಮೂರನೆಯದು ಈ ಎರಡೂ ಚಳುವಳಿಗಳ ಪೂರಕ ಪಾತ್ರಗಳಾಗಿ. ಮೊದಲ ಹಂತದಲ್ಲಿ ಕಮಲಾದೇವಿ ಚಟ್ಟೋಪಾಧ್ಯಾಯ, ಯಶೋಧರ ದಾಸಪ್ಪ, ಉಮಾಬಾಯಿ ಕುಂದಾಪುರ, ಕಾರ್ನಾಡು ಸೋದರಿಯರು, ಕೃಷ್ಣಬಾಯಿ ಪಂಜೇಕರ್, ಸುಬ್ಬಮ್ಮ ಜೋಯಿಸ, ಶಾಂತಾಬಾಯಿ ಕರಮರಕರ ಅವರಂತಹ ಮೇಲುನೆಲೆಯ ಮಹಿಳೆಯರು ರಾಷ್ಟ್ರ ನಾಯಕರ ಪ್ರಭಾವಕ್ಕೆ ಒಳಗಾಗಿ ರಾಷ್ಟ್ರೀಯ ಚಳುವಳಿಗೆ ಧುಮುಕಿದ್ರು. ಕರಾವಳಿ ನೆಲವು ಉಪ್ಪಿನ ಸತ್ಯಾಗ್ರಹದ ಆರಂಭ ಕೇಂದ್ರವಾಯಿತು. ಉತ್ತರ ಕನ್ನಡದಲ್ಲಿ ಶಾಂತಾಬಾಯಿ ಕರಮರಕರ, ಉಮಾಬಾಯಿ ಕುಂದಾಪುರ, ಸೀತಾಬಾಯಿ ಸರಾಫ್, ಆನಂದಿಬಾಯಿ ಹಮ್ಮತೀಕರ, ಅಥಣಿಯ ಅಂಬಕ್ಕ ಬಳೆಗಾರ, ಅವಿಭಜಿತ ದಕ್ಷಿಣ ಕನ್ನಡ ಭಾಗದಲ್ಲಿ ಕಮಲಾದೇವಿ, ರಾಧಾ ಕಾರ್ನಾಡ್, ಸುಗುಣ ಕಾರ್ನಾಡ್ ಮೊದಲಾದವರು ಈ ಚಳುವಳಿಯ ಮುನ್ನೆಲೆಯಲ್ಲಿದ್ದರು. ಉಪ್ಪಿನ ತಯಾರಿ ಮತ್ತು ಮಾರಾಟಗಳಲ್ಲಿ ಮಹಿಳೆಯರು ಸಾಮೂಹಿಕವಾಗಿ ಪಾಲ್ಗೊಂಡ್ರು.

ಕರ ನಿರಾಕರಣ ಹಾಗೂ ಕಾನೂನು ಭಂಗ ಚಳುವಳಿಯ ಸಂದರ್ಭದಲ್ಲಿ ಧಾರವಾಡ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಮಹಿಳಾ ಚಳುವಳಿ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿತು. ಕರ ನಿರಾಕರಣಗಾರರನ್ನು ಬಂಧಿಸಿ ಸರ್ಕಾರ ಅವರ ಆಸ್ತಿಪಾಸ್ತಿಯನ್ನು ವಶಪಡಿಸಿಕೊಂಡು ಕುಟುಂಬಗಳನ್ನು ಹೊರಹಾಕಿದಾಗ ಗ್ರಾಮೀಣ ಮಹಿಳೆಯರು ಸಾಂಘಿಕ ನೆಲೆಯಲ್ಲಿ ಚಳುವಳಿಗೆ ಇಳಿದ್ರು. ಹರಾಜಿನ ಸಂದರ್ಭಗಳಲ್ಲಿ ಸರ್ಕಾರದ ವಿರುದ್ಧ ಹಾಗೂ ಹರಾಜಿನಲ್ಲಿ ವಸ್ತುಗಳನ್ನು ಕೊಂಡವರ ಮನೆಗಳ ಮುಂದೆ ಉಪವಾಸ ಸತ್ಯಾಗ್ರಹ ನಡೆಸಿದ್ರು. ಉತ್ತರ ಕನ್ನಡ ಭಾಗದಲ್ಲಿ ರಮಾಬಾಯಿ ಪ್ರಭು, ಭಾಗೀರಥಿಬಾಯಿ ಪುರಾಣಿಕ, ದೇವಯಾನಿ ಹರಿಪೈ, ಲಕ್ಷ್ಮೀಬಾಯಿ ರಂಗಪ್ಪ, ಮಹಾದೇವಿ ನಾರಾಯಣ ಹೆಗಡೆ ಮುಂತಾದವರು, ಶಿವಮೊಗ್ಗ ಜಿಲ್ಲೆಯ ಗೌರಮ್ಮ, ಕಾವೇರಮ್ಮ, ದುಗ್ಗಮ್ಮ, ಭಾಗೀರಥಿಯಮ್ಮ, ಸುಬ್ಬಮ್ಮ ಜೋಯಿಸರು ನಡೆಸಿದ ಹೋರಾಟ ಅತ್ಯಂತ ಯಶಸ್ವಿಯಾಯಿತು. ಸ್ವಾತಂತ್ರ್ಯ ಹೋರಾಟಗಾರ್ತಿಯರು ಎನ್ನುವಾಗ ಕೊಡಗಿನ ಮಟ್ಟಿಗೆ ನಾವು ಯಾವತ್ತೂ ಮರೆಯಲಾಗದ ಹೆಸರು ಕೊಡಗಿನ ಗೌರಮ್ಮ. ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಕೊಡಗಿಗೆ ಭೇಟಿ ಕೊಟ್ಟಾಗ ಸುಂಟಿಕೊಪ್ಪ ಹತ್ರದ ಗುಂಡುಗುಟ್ಟಿ ಮಂಜನಾಥಯ್ಯ ಅವರ ಮನೆಯಲ್ಲಿ ಮಹಾತ್ಮ ಗಾಂಧೀಜಿಯವರನ್ನು ಕೊಡಗಿನ ಗೌರಮ್ಮ ಅವರು

ಭೇಟಿಯಾಗ್ತಾರೆ. ತನ್ನಲ್ಲಿದ್ದ ಸರ್ವ ಚಿನ್ನಾಭರಣಗಳನ್ನು ಕೂಡ ಮಹಾತ್ಮ ಗಾಂಧೀಜಿಯವರ ಅಹಿಂಸಾ ಸ್ವಾತಂತ್ರ್ಯ ಹೋರಾಟಕ್ಕೆ ದೇಣಿಗೆಯಾಗಿ ಕೊಡಗಿನ ಗೌರಮ್ಮನವರು ಅವರ ಕೈಗೆ ಕೊಡ್ತಾರೆ. ಪ್ರತ್ಯಕ್ಷವಾಗಿ ತಾನು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ಳದಿದ್ರೂ ಕೂಡ ಕೊಡಗಿನ ಗೌರಮ್ಮನವರು ಪರೋಕ್ಷವಾಗಿ ತಮ್ಮ ಚಿನ್ನಾಭರಣಗಳನ್ನು ಸಮರ್ಪಿಸುವ ಮೂಲಕ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡದ್ದು ಕೊಡಗಿನ ಮಟ್ಟಿಗೆ ಇದು ಅತ್ಯಂತ ಉಲ್ಲೇಖಾರ್ಹ ಅಂಶ ಅಂತ ನಾವಿಲ್ಲಿ ಹೇಳಬಹುದು. ಅರಣ್ಯ ಕಾಯಿದೆ, ಈಚಲು ಮರ ಕಡಿಯುವ ಪ್ರಕ್ರಿಯೆಯಲ್ಲಿ ಕರ್ನಾಟಕದ ಮಹಿಳೆಯರು ಸ್ಪಷ್ಟ ಪಾತ್ರ ವಹಿಸಿದ್ರು. ಅರಣ್ಯ ಕಾನೂನನ್ನು ಮುರಿದು ಮರ ಕಡಿದ ಬಿಸಿಲಕೊಪ್ಪ ಮುಕ್ಕುಂಟೆಯವರನ್ನು ದಸ್ತಗಿರಿ ಮಾಡಿದಾಗ ಅವರ ಹೆಂಡತಿ ತಾವೂ ಒಂದು ಮರ ಕಡಿದು ತನ್ನನ್ನೂ ದಸ್ತಗಿರಿ ಮಾಡಬೇಕೆಂದು ಹಠ ತೊಟ್ಟರು. ಬಳ್ಳಾರಿ ಸಿದ್ದಮ್ಮ ಮತ್ತು ನಾಗರತ್ನಮ್ಮ ಹಿರೇಮಠ ಅವರ ಹಿರಿತನದಲ್ಲಿ ಚಿತ್ರದುರ್ಗ, ದಾವಣಗೆರೆ, ತುಮಕೂರು, ಶಿರಾ ಭಾಗಗಳಲ್ಲಿ ಈಚಲು ಮರ ಕಡಿಯುವ ಯಜ್ಞ ಒಳ್ಳೆಯ ಪ್ರತಿಕ್ರಿಯೆಯನ್ನು ತಂದಿತ್ತಿತ್ತು.

1938ರ ಶಿವಪುರ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಪುರುಷ ನಾಯಕರ ದಸ್ತಗಿರಿಯಾದಾಗ ಮಹಿಳಾ ತಂಡ ತೋರಿದ ಧೈರ್ಯ ಸ್ಮರಣೀಯವಾದದ್ದು. ಈ ಸಮಾವೇಶವೇ ಮೈಸೂರು ಭಾಗದಲ್ಲಿ ಮಹಿಳಾ ಚಳುವಳಿಯ ತೀವ್ರ ಚಟುವಟಿಕೆಗೆ ನಾಂದಿಯಾಯಿತು. ವಿದುರಾಶ್ವತ್ಥದಲ್ಲಿ ನಿಯೋಜಿತವಾದ ಮೈಸೂರು ಕಾಂಗ್ರೆಸ್ ಸಮಾವೇಶದಲ್ಲಿ ಭಾಷಣ ಮಾಡದಂತೆ ತಮ್ಮ ಮೇಲೆ ಹೇರಿದ ನಿಷೇಧವನ್ನು ಕಮಲಾದೇವಿ ಚಟ್ಟೋಪಾಧ್ಯಾಯ ಧಿಕ್ಕರಿಸಿದ್ರು. ಧ್ವಜವನ್ನು ಗೌರವಿಸುವುದೆಂದರೆ ರಾಷ್ಟ್ರವನ್ನು ಗೌರವಿಸುವುದು, ಮತ್ತು ರಾಷ್ಟ್ರವನ್ನು ಗೌರವಿಸುವುದೆಂದರೆ ಅದರ ರಕ್ಷಣೆಗೆ ಹೋರಾಡುವುದು ಅನಿವಾರ್ಯ ಎಂದು ಉದ್ಘೋಷಿಸಿ ಮಹಿಳೆಯರು ರಾಜಕೀಯ ಹಾಗೂ ಸಾಮಾಜಿಕ ಚಳುವಳಿಯಲ್ಲಿ ಭಾಗವಹಿಸಬೇಕಾದ ಅಗತ್ಯವನ್ನು ತಿಳಿಸಿದರು. ವಿದುರಾಶ್ವತ್ಥದಲ್ಲಿ ಗರ್ಭಿಣಿ ಗೌರಮ್ಮನನ್ನು ಕೊಂದ ಪ್ರಕರಣ ಮಹಿಳಾ ಚಳುವಳಿಗೆ ಬೆಂಕಿ ಗಾಳಿಯ ತೀವ್ರತೆಯನ್ನು ತಂದುಕೊಟ್ಟಿತ್ತು. ಈಸೂರು ಘಟನೆಯಲ್ಲಿ ಬ್ರಿಟಿಷರ ಕ್ರೌರ್ಯಕ್ಕೆ ಸಿಲುಕಿ ಜೀವಾವಧಿ ಶಿಕ್ಷೆಗೆ ಒಳಗಾಗಿ ದೇಶಕ್ಕಾಗಿ ಬಲಿಯಾದವರು ಹಾಲಮ್ಮ ಮತ್ತು ಪಾರ್ವತಮ್ಮ. ಕ್ವಿಟ್ ಇಂಡಿಯಾ ಚಳುವಳಿಯ ಕಾಲಕ್ಕೆ ಗಾಂಧೀಜಿ ಹಾಗೂ ಅನೇಕ ಪ್ರಮುಖ ರಾಷ್ಟ್ರ ನಾಯಕರ ದಸ್ತಗಿರಿಯಾಗುತ್ತಿದ್ದಂತೆ ಕರ್ನಾಟಕದಲ್ಲಿ ಚಳುವಳಿ ಬಿರುಸಾಯಿತು. ದೂರವಾಣಿ, ತಾರುತಂತಿಗಳನ್ನು ಕತ್ತರಿಸುವುದು, ಕೈಬಾಂಬು ಸಿಡಿಸುವುದು, ಖಜಾನೆ ಲೂಟಿಯಂತಹ ಗುಪ್ತ ಕಾರ್ಯಾಚರಣೆಗಳಲ್ಲಿ ಮಹಿಳೆಯರು ಸಕ್ರಿಯರಾಗಿದ್ದರು.

ಪುರುಷರ ಭೂಗತ ಚಟುವಟಿಕೆಯ ಚಾಲನಾ ಶಕ್ತಿಯಾಗಿದ್ದವರು ಮಹಿಳೆಯರು. ಅನೇಕ ಭೂಗತರಿಗೆ, ಸ್ವಯಂ ಸೇವಕರಿಗೆ ಆಶ್ರಯ ನೀಡಿದವರು. ಅವರ ಗುಪ್ತ ಸಂದೇಶಗಳನ್ನು, ಕರಪತ್ರಗಳನ್ನು ತಮ್ಮ ಕಟ್ಟಿಗೆ ಹೊರೆ ಹುಲ್ಲು ಹೊರೆಗಳ ಮಧ್ಯೆ ಇಟ್ಟು ಮುಟ್ಟಿಸುತ್ತಿದ್ದವರು ಗ್ರಾಮೀಣ ಮಹಿಳೆಯರು. ಪ್ರತಿಬಂಧಕಾಜ್ಞೆ ಇರುವ ಕಾರಣ ಪತ್ರಿಕೆಗಳನ್ನು, ಸ್ಫೋಟಕ ವಸ್ತುಗಳನ್ನು ರಕ್ಷಿಸಿ ವಿತರಿಸುವುದು, ಆಂದೋಲನಕ್ಕೆ ಚಳುವಳಿಗಾರರ ಕುಟುಂಬಗಳ ನಿರ್ವಹಣೆಗೆ ಮನೆ ಮನೆಗೆ ಹೋಗಿ ಧನ ಧಾನ್ಯ ಸಂಗ್ರಹಿಸುವ ಮತ್ತು ಹಂಚುವ ಕಾರ್ಯವನ್ನು ಕೈಗೊಂಡರು. ಮನೆ ಮನೆಗಳಲ್ಲಿ ತಮ್ಮ ಗಂಡ ಮಕ್ಕಳನ್ನು ಸ್ವಾತಂತ್ರ್ಯ ಚಳುವಳಿಗೆ ಇತ್ತು ಮಾನ ಅಪಮಾನ ಸಂಕಷ್ಟಗಳನ್ನು ಎದುರಿಸಿದರು. ತಮ್ಮ ಕುಟುಂಬದ ಗಂಡಸರನ್ನು ನೇಣುಗಂಬದ ಮುಂದೆ ನಿಲ್ಲಿಸಿದಾಗ ಆ ಬಲಿದಾನವನ್ನು ಜೈಕಾರ ಹಾಕಿ ಸ್ವೀಕರಿಸಿದ ಅವರ ರಾಷ್ಟ್ರಪ್ರೇಮ, ಬದುಕನ್ನು ದೇಶಕ್ಕೆ ಇತ್ತ ಅವರ ತ್ಯಾಗ, ಛಲ ಇಡೀ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಅತ್ಯಂತ ಮಹತ್ವದ್ದು. ಇಂತಹ ಮನೆಯೊಳಗಿನ ಹೆಣ್ಣುಗಳ ಹೋರಾಟದ ಸ್ಮೃತಿಗಳು, ವಿವರಗಳು ದಾಖಲಾಗಬೇಕಾಗಿದೆ. ಹಾಗಾದಾಗ ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕೆ, ಮಹಿಳಾ ಚಳುವಳಿಯ ಇತಿಹಾಸಕ್ಕೆ ನಿಜವಾದ ವ್ಯಾಪ್ತಿ ಅರ್ಥ ಸಿಗುತ್ತದೆ. ದುರಂತ ಅಂದರೆ ನಮ್ಮ ಸ್ವಾತಂತ್ರ್ಯ ಹೋರಾಟದ ಚಳುವಳಿಯ ಹೋರಾಟದ ಪರಿಕಲ್ಪನೆ ಪುರುಷ ನೆಲೆಯ ಸಾರ್ವಜನಿಕ ಜಗತ್ತನ್ನಷ್ಟೇ ಚಳುವಳಿಯ ಚೌಕಟ್ಟಿನಲ್ಲಿ ಸ್ವೀಕರಿಸಿದೆ. ಮನೆಯೊಳಗಿನ ಹೆಣ್ಣುಗಳ ಎಲ್ಲ ಹೋರಾಟವನ್ನು ಚಳುವಳಿಯ ಚೌಕಟ್ಟಿನಿಂದ ಹೊರಗಿಟ್ಟಿದೆ. ಹೀಗಾಗಿ ಸ್ವಾತಂತ್ರ್ಯ ಚಳುವಳಿಯ ಪರಿಕಲ್ಪನೆಯನ್ನು ಮರುರಚಿಸಬೇಕಾಗಿದೆ. ಆಗ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳಾ ಶಕ್ತಿಯ ನಿಜವಾದ ಇತಿಹಾಸ ಅನಾವರಣಗೊಳ್ಳುತ್ತದೆ.

ಇದುವರೆಗೆ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಸ್ತ್ರೀ ಶಕ್ತಿ ಈ ಕುರಿತ ಸಂಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಪ್ರಸ್ತುತಪಡಿಸಿದವರು ರೇಷ್ಮಾ ತೀರ್ಥರಾಮ್. ಇದು ಇಂದಿನ ವಿಚಾರ ಲಹರಿ. ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್. ಇಲ್ಲಿಗೆ ಇವತ್ತಿನ ಮಹಿಳಾ ಲೋಕ ಮುಗಿಯಿತು ಗೆಳತಿಯರೇ. ಮುಂದಿನ ಇದೇ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.

0: 3.1 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 5:32:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ ಚಿತ್ರಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿ.

ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು. ಎಫ್ಎಂ 100

0: ಆತ್ಮೀಯ ಶ್ರೋತೃಗಳಿಗೆಲ್ಲ ಇವತ್ತಿನ ರಸಪ್ರಶ್ನೆಗಳನ್ನಾಧರಿಸಿದ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಚಿತ್ರಕಾವೇರಿಗೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಿಮ್ಮ ಬಾನುಲಿ ಗೆಳತಿ ಚಿತ್ರ ಸುಜನ್. ಶ್ರೋತೃಗಳೇ, ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 0827222858 ಅಥವಾ 2281299. ಹೊರಗಡೆ ಮಳೆ ಬರ್ತಾ ಇದೆ, ಚಳಿನೂ ಇದೆ, ಜೊತೆಗೆ ಮಂಜು ಮುಸುಕಿದ ವಾತಾವರಣ ಕೂಡ ಇದೆ. ಶ್ರೋತೃಗಳು ಕೆಲವಷ್ಟು ಮಂದಿ ಕಾಫಿಯನ್ನ ಕುಡ್ದಿರ್ತೀರಾ, ಇನ್ನಷ್ಟು ಮಂದಿ ಕಾಫಿಯನ್ನ ಕುಡಿತಾ ರೇಡಿಯೋ ಕೇಳ್ತಾ ಇದ್ದೀರಾ ಅನ್ಕೋತಿದ್ದೀನಿ. ಮೊದಲ ಕರೆ ಯಾರು, ಎಲ್ಲಿಂದ ನೋಡೋಣ? ಹಲೋ,
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ದಾವಣಗೆರೆ ಜಿಲ್ಲೆ ಹರಿಹರದಿಂದ ಸುರೇಶ್ ಬೆಣ್ಣಿ ಮೇಡಮ್.
0: ಸುರೇಶ್ ಅವರೇ, ಹೇಗಿದ್ದೀರಾ? ನಾವೆಲ್ಲ ಚೆನ್ನಾಗಿದ್ದೀವಿ. ನಿಮ್ ಕಡೆ ಮಳೆ ಇದೆಯಾ?
1: ಮಂಗಳವಾರದಿಂದ ಮಳೆ ಆಗ್ತಾ ಇದೆ.
0: ಮಳೆ ಆಗ್ತಾ ಇದೆ.
1: ಇವತ್ತೇನಾಗಿಲ್ಲ, ನಿನ್ನೆ ರಾತ್ರಿ ಚೆನ್ನಾಗಿದೆ.
0: ಹಾ,
1: ಬಟ್ ಈಗ ಮಳೆಗಾಲ ಅನ್ನಂಗಾಗಿದೆ ಮೇಡಮ್.
0: ಮಳೆಗಾಲ ಲೇಟ್ ಆಗಿ ಸ್ಟಾರ್ಟ್ ಆಗಿದ್ದು ಅಲ್ವಾ?
1: ಹೌದು.
0: ಕಾಫಿ ಕುಡಿದ್ರಾ?
1: ಕುಡಿದೆ ಮೇಡಮ್.
0: ಕುಡಿದ್ರಿ? ಕಾಫಿ ಎಲ್ಲ ಆಯ್ತು ನಮ್ದು. ಯಾವ ಹಾಡ್ ಬೇಕಾಗಿತ್ತು ನಿಮ್ಗೆ?
1: ಸೊಗಸುಗಾರ ಮೇಡಮ್, ಅದರಲ್ಲಿ ಚಂದ್ರನಿಲ್ಲದ ಬಾನಿನಲ್ಲಿ ಅಂತ ಇತ್ತಲ್ಲ,
0: ಆ ಹಾಡ್ ಬೇಕಾಗಿತ್ತು. ಕೆಜಿ ಯೇಸುದಾಸ್ ಅವರ ಹಾಡಿರೋದು. ಯಾಕೆ ಇಷ್ಟ ನಿಮ್ಗೆ ಆ ಹಾಡು?
1: ಚೆನ್ನಾಗಿದೆ ಮೇಡಮ್, ಅವ್ರ ಗೀತೆ
0: ಕೇಳಲಿಕ್ಕೆ ಚೆನ್ನಾಗಿದೆ. ನೀವು ಕಾರ್ಯಕ್ರಮಗಳನ್ನೆಲ್ಲ ಸಾಧಾರಣವಾಗಿ ಕೇಳ್ತಾ ಇರ್ತೀರಾ ಅಲ್ವಾ? ಕೇಳ್ತಾ ಇರ್ತೀರಾ. ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಯಾವುದು?
1: ಮಗವರ ಆರೋಗ್ಯ ಅರಿವು ಕಾರ್ಯಕ್ರಮ ಬರ್ತದಲ್ಲ ಮೇಡಮ್?
0: ಹೌದು,
1: ಅದನ್ನು ಕೇಳ್ತಾ, ಅದು ಚೆನ್ನಾಗಿರುತ್ತೆ. ಯುವ ವಾಣಿ ಕೇಳ್ತಾರೆ.
0: ಕೇಳ್ತೀರಾ ಕಾರ್ಯಕ್ರಮಗಳು?
1: ಹೌದು ಮೇಡಮ್ ಅವರೇ. ಮತ್ತೆ ನೆನಪು ನಿನ್ನ ಅದ?
0: ಹಾ,
1: ಮತ್ತೆ ಅಲ್ಲ, 5-6 ವರ್ಷ ಆಗ್ತದೆ ಮೇಡಮ್ ಮಡಿಕೇರಿ ಕೇಳಕ್ಕೆ.
0: ಹೌದಾ?
1: ಹೌದು ಮೇಡಮ್.
0: ಹಾಗೆ ಈಗ ನಿಮ್ಗೊಂದು ಪ್ರಶ್ನೆ ಸುರೇಶ್ ಅವರೇ.
1: ಕೇಳಿ ಮೇಡಮ್.
0: ನಿಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತದ್ದು
1: ಕೇಳ್ರಿ.
0: ಮದ್ದೂರು ವಡೆಗೆ ಪ್ರಸಿದ್ಧಿಯಾದ್ರೆ ಧಾರವಾಡ ಯಾವುದಕ್ಕೆ ಪ್ರಸಿದ್ಧವಾಗಿದೆ? ಧಾರವಾಡ ಪೇಡ. ಹಾ, ಸರಿಯಾದ ಉತ್ತರ. ಓಕೆ, ಧನ್ಯವಾದಗಳು ಸುರೇಶ್ ಅವರೇ. ಇದೇ ರೀತಿ ಕರೆ ಮಾಡ್ತಾ ಇರಿ. ನಿಮ್ಮ ನೆಚ್ಚಿನ ಗೀತೆ ಸೊಗಸುಗಾರ ಚಿತ್ರದ್ದು ಬರ್ತಾ ಇದೆ, ಕೇಳಿ.
1: ನಮಸ್ತೆ ಮೇಡಮ್.
0: ನಮಸ್ತೆ.

0: ಹೇ ರಮ್ಯಾ, ಒಂದು ಎಲಿಗೆಂಟ್ ಡೈಮಂಡ್ ನೆಕ್ಲೆಸ್ ತಗೋಬೇಕು.
1: ಇದು ಪರ್ಫೆಕ್ಟ್ ಟೈಮಿಂಗ್. ನಮ್ಮ ಬೆಂಗಳೂರಿನ ಕೀರ್ತಿ ಲಾಲ್ಸ್ ನ ಹೊಸ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ಎಲ್ಲಾರ ಸ್ಪೆಷಲ್ ಡಿಸ್ಪ್ಲೇಗೆ ಬಂದಿದೆ. ಜೊತೆಗೆ ವೈಡ್ ರೇಂಜ್ ಆಫ್ ಡೈಮಂಡ್ ನೆಕ್ಲೆಸಸ್ ಅನ್ನ ಎಕ್ಸ್ಪ್ಲೋರ್ ಕೂಡ ಮಾಡಬಹುದು.
0: ಹೌದಾ, ಹಾಗಾದ್ರೆ ಇವತ್ತೇ ಹೋಗೋಣ.
1: ಡಿಸ್ಕವರ್ ಎಲ್ಲಾರ ಕೀರ್ತಿ ಲಾಲ್ಸ್ ಎಕ್ಸ್ಕ್ವಿಸಿಟ್ ನ್ಯಾಚುರಲ್ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ನೌ ಆನ್ ಡಿಸ್ಪ್ಲೇ ಅಟ್ ಕೀರ್ತಿ ಲಾಲ್ಸ್ ನಿಯರ್ ರಿಚ್ಮಂಡ್ ಸರ್ಕಲ್, ಬೆಂಗಳೂರು.
2: ಮುಂದಿನ ಕರೆ ಯಾರು, ಎಲ್ಲಿಂದ ನೋಡೋಣ? ಹಲೋ
3: ಹಲೋ, ನಮಸ್ತೆ ಮೇಡಮ್.
2: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
3: ಬೇಬಿ ಮರಗೋಡಿಂದ.
2: ಬೇಬಿ ಅವರೇ, ಹೇಗಿದ್ದೀರಾ?
3: ಚೆನ್ನಾಗಿದ್ದೀವಿ ಮೇಡಮ್.
2: ಚೆನ್ನಾಗಿದ್ದೀರಾ? ಕಾಫಿ ಎಲ್ಲ ಕುಡಿದ ಆಯ್ತಾ? ನಾವೆಲ್ಲ ಚೆನ್ನಾಗಿದ್ದೀವಿ.
3: ಕಾಫಿ ಆಯ್ತಾ ಮೇಡಮ್?
2: ನಂದು ಕಾಫಿ ಆಯ್ತು, ನಿಮ್ದಾಯ್ತಾ?
3: ನಮ್ದಾಯ್ತು ಮೇಡಮ್.
2: ಯಾವ ಹಾಡು ಬೇಕಾಗಿತ್ತು ಬೇಬಿ ಅವರಿಗೆ?
3: ನನಗೆ ಮುಂಗಾರು ಮಳೆಯಿಂದ ಬೇಕಿದೆ.
2: ಮುಂಗಾರು ಮಳೆಯಿಂದ ಯಾವ
3: ಮುಂಗಾರು ಮಳೆಯೇ
2: ಆ ಹಾಡು ಬೇಕಾಗಿತ್ತು. ಮಳೆ ಬರ್ತಾ ಇದೆ ಆ ಹಾಡು ನಿಮ್ಗೆ ಯಾಕೆ ಇಷ್ಟ? ಮಳೆ ಜಾಸ್ತಿ ಇದೆ ಅಂತನಾ?
3: ನನ್ಗೆ ಆ ಹಾಡು ತುಂಬಾ ಇಷ್ಟ ಮೇಡಮ್.
2: ತುಂಬಾ

0: ಇಷ್ಟ.
1: ಹೌದು.
0: ಹೌದಾ ಬೇಬಿ ಅವರೇ, ಏನ್ ಮಾಡ್ತಾ ಇದ್ರಿ ಬೆಳಗಿಂದ, ಏನೆಲ್ಲ ಮಾಡಿದ್ರಿ?
1: ನಾವು ಕೂಲಿ ಕೆಲಸ ಮಾಡೋಣ.
0: ಹಾ, ಕೆಲಸ ಮಾಡ್ತೀರಲ್ಲ, ಏನ್ ಕೆಲಸ?
1: ಹೌದು,
0: ಮಳೆಗಾಲದಲ್ಲಿ ಏನ್ ಕೆಲಸ ಮಾಡ್ತಿದ್ದೀರಾ?
1: ಕಟ್ಟಡ ಮೇಡಮ್.
0: ಕಚಡ ಮಾಡೋದು.
1: ಹೌದು.
0: ಹೌದು. ಇವಾಗ ಬೇಬಿ ಅವರಿಗೊಂದು ಪ್ರಶ್ನೆ.
1: ಕೇಳಿ ಮೇಡಮ್.
0: ಗಂಧದ ಎಣ್ಣೆ ತಯಾರಿಕೆಗೆ ಹೆಸರಾದ ಕರ್ನಾಟಕದ ಎರಡು ನಗರಗಳು ಯಾವುವು?
1: ಎಂತ ಮೇಡಮ್?
0: ಗಂಧದ ಎಣ್ಣೆ, ಸ್ಯಾಂಡಲ್ ಆಯಿಲ್.
1: ಗೊತ್ತಾಯ್ತು.
0: ಹೌದು. ಅದರ ತಯಾರಿಕೆಗೆ ಹೆಸರಾದ ಕರ್ನಾಟಕದ ಎರಡು ನಗರಗಳು ಯಾವುವು?
1: ನಗರಗಳು ಬ್ಯಾಂಗ್ಳೂರ್ ಮೇಡಮ್.
0: ಇಲ್ಲ ಇಲ್ಲ,
1: ಗೊತ್ತಾಗ್ತಾನೆ ಮೇಡಮ್.
0: ಗೊತ್ತಾಗ್ತಾ ಇಲ್ಲ.
1: ಇಲ್ಲ
0: ಗೊತ್ತಾಗ್ತಾ ಇಲ್ಲ. ಮುಂದಿನ
1: ಇಲ್ಲ ಇಲ್ಲ.
0: ಕಾಲರ್ಗೆ ಇದೇ ಪ್ರಶ್ನೆಯನ್ನ ಕೇಳ್ತೀನಿ.
1: ಮೇಡಮ್
0: ನಿಮ್ಮ ನೆಚ್ಚಿನ ಗೀತೆ ಬರ್ತಾ ಇದೆ ಬೇಬಿ ಅವರೇ, ಕೇಳಿ.
1: ಆಯ್ತು ಮೇಡಮ್. ಯಾರು ಎಲ್ಲರಿಗೋಸ್ಕರ ಮೇಡಮ್?
0: ಆಯ್ತು ಬೇಬಿ ಅವರು, ಎಲ್ಲರಿಗೋಸ್ಕರ ಹಾಗೂ ನಿಮಗೋಸ್ಕರ ನಿಮ್ಮ ನೆಚ್ಚಿನ ಗೀತೆ ಬರ್ತಾ ಇದೆ, ಕೇಳಿ. ಧನ್ಯವಾದ.
1: ಮೇಡಮ್ ಬಾಯ್.

0: ಮುಂದಿನ ಕರೆ ಯಾರು, ಇಲ್ಲಿಂದ ನೋಡೋಣ. ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ಕಿಶೋರ್, ಹಾಸನ ಜಿಲ್ಲೆ ಆಲೂರಿಂದ.
0: ಕಿಶೋರ್ ಅವರೇ, ಹೇಗಿದ್ದೀರಾ?
1: ಚೆನ್ನಾಗಿದ್ದೀವಿ ಮೇಡಮ್, ತಾವು ಹೇಗಿದ್ದೀರಿ?
0: ನಾವೆಲ್ಲ ಚೆನ್ನಾಗಿದ್ದೀವಿ. ಏನ್ ಕೆಲಸ ಮಾಡ್ತಾ ಇರೋದು ಕಿಶೋರ್ ಅವರು?
1: ನಾವು ಮೆಡಿಕಲ್ ಫಾರ್ಮಸ್ಯೂಟಿಕಲ್ ಡಿಸ್ಟ್ರಿಬ್ಯೂಟರ್ಸ್ ವರ್ಕ್ ಮಾಡೋದು.
0: ಹೌದಾ? ಯಾವ ಹಾಡು ಬೇಕಾಗಿತ್ತು ಕಿಶೋರ್ ಅವರಿಗೆ?
1: ಇವತ್ತು ಬೇವು ಬೆಲ್ಲ ಚಿತ್ರದಿಂದ ಜನ್ಮ ನೀಡುತ್ತಾಳೆ ನಮ್ಮ ತಾಯಿಯ ಹಾಡು.
0: ಆ ಹಾಡು ಬೇಕಾಗಿತ್ತು. ಹಾಡು ಹೇಳ್ತೀರಾ ನೀವು?
1: ಹಾಡು ಮೇಡಮ್ ಹೇಳ್ತೀನಿ, ಬಟ್ ಈ ಹಾಡನ್ನು ಕಲ್ತಿಲ್ಲ, ಬೇರೆ ಬೇರೆ ಹಾಡುಗಳನ್ನ ಹೇಳಕ್ಕೆ ತುಂಬ ಇಂಟ್ರೆಸ್ಟ್ ಇದೆ.
0: ಬೇರೆ ಯಾವ ಥರದ ಹಾಡು ಹಾಡ್ತೀರಾ?
1: ಈಗ ಸಿನಿಮಾ ಹಾಡನ್ನೇ ಕೂಡ ನಂಗೆ ಹೇಳಕ್ಕೆ ಇಂಟ್ರೆಸ್ಟ್ ಇತ್ತು. ಎಲ್ಲ ಅವಾಗಿನ ಶಾಲೆಯಿಂದನೂ ಕೂಡ ಎಲ್ಲ ಪ್ರತಿಭಾ ಕಾರಂಜಿ ಎಲ್ಲ ಪ್ರೈಸ್ ಎಲ್ಲ ಬಂದಿದೆ.
0: ಹಾ, ಹಾಗಾದ್ರೆ ಹಾಡ್ಬೋದಾ ಒಂದೆರಡು ಸಾಲು?
1: ಯಾವ್ದಾದ್ರು ಹೇಳ್ಬೋದಲ್ಲ.
0: ಯಾವ್ದಾದ್ರೆ ಹಾಡಿ ಅಲ್ಲ.
1: ಓಕೆ ಓಕೆ. ಟೆಲಿಫೋನ್ ಗೆಳತಿ ವೆಲ್ಕಮ್ ವೆಲ್ಕಮ್, ಈ ಹೃದಯವೇ ನಿನಗೆ ಕುಂದಂ ಕುಂದಂ, ಕಣ್ಣ ಮುಚ್ಚೆ ಕಾಡೆ ಊರೆ ಯಾಕಮ್ಮ, ಕಣ್ಣು ಮುಚ್ಚಿ ಮನಸ್ಸಿಗೆ ಬಂದು ಸೇರಮ್ಮ.

0: ويلكم ويلكم into the Yavahina Gate Kingdom Kingdom.
1: ಚೆನ್ನಾಗಿ ಹಾಡ್ತೀರಾ ನೀವು.
2: ಇದೊಂದು ಹಾಡು ನನಗೆ ಕಂಪ್ಲೀಟ್ ಆಗಿ ಫುಲ್ ಬರುತ್ತೆ ಮೇಡಮ್, ಕೆಲವೊಂದು ಸಾಂಗ್ಗಳು.
1: ಹೌದಾ?
2: ನನಗೆ ಹಾಡು ಹೇಳೋದು ತುಂಬಾ ಇಷ್ಟ.
1: ಯಾವ್ದಾದ್ರು ಕಾಂಪಿಟೇಷನ್ ಅಲ್ಲೆಲ್ಲ ಹಾಡ್ತೀರಾ?
2: ಹಾ, ಹಾಡ್ತಾ ಇರ್ತೀನಿ ಕೆಲವೊಂದು. ಇವಾಗ ಇತ್ತೀಚೆಗೆ ಒಂದು ಅದ್ರಲ್ಲಿ ಒಂದು ಇಟ್ಟಿದ್ರು ಪ್ರೋಗ್ರಾಮ್ ನ, ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಸೊ ಅವರು ಎರಡ್ ಸಲ ಹಾಡ್ತಿದ್ರು, ಚೆನ್ನಾಗಿ ಹಾಡ್ತಿದ್ದೀರಾ ಅಂತ. ಬಟ್ ಅದೇನೋ ಗೊತ್ತಿಲ್ಲ, ಸೆಲೆಕ್ಷನ್ ಆಗ್ಲಿಲ್ಲ, ಬೇರೆಯವ್ರಿಗೆ ಸಿಕ್ತು.
1: ಹೌದಾ? ನಿಮ್ಮ ಧ್ವನಿ ಚೆನ್ನಾಗಿದೆ, ಸೆಲೆಕ್ಟ್ ಆಗ್ತೀರಾ ನೀವು?
2: ಹಾ ಮೇಡಮ್, ಪ್ರಯತ್ನ ಮಾಡ್ತಾನೆ ಇರ್ತೀನಿ.
1: ಹೌದಾ, ಸೆಲೆಕ್ಟ್ ಆಗ್ತೀರಾ. ಆವಾಗ್ಲೇ ಒಂದು ಪ್ರಶ್ನೆ ಕೇಳಿದ್ದೆ ಬೇಬಿ ಅವರಿಗೆ, ಇವಾಗ ಅದೇ ಪ್ರಶ್ನೆ ನಿಮಗೆ ಕೇಳ್ತಾ ಇದ್ದೀನಿ. ಗಂಧದ ಎಣ್ಣೆ ತಯಾರಿಕೆಗೆ ಹೆಸರಾದ ಕರ್ನಾಟಕದ ಎರಡು ನಗರಗಳು ಯಾವುವು?
2: ಯಾವ ಕಡೆ ಬರುತ್ತೆ ಕ್ಲೂ ಏನಾರು?
1: ಯಾವ ಕಡೆ?
2: ಉತ್ತರ ಕರ್ನಾಟಕ ಸೈಡ್ ಬರ್ತವಾ?
1: ಇಲ್ಲ ಇಲ್ಲ, ನಿಮ್ಮ ಹಾಸನಕ್ಕೆ ಪಕ್ಕ ಪಕ್ಕನೆ ಇದೆ.
2: ಮಂಡ್ಯ?
1: ಮಂಡ್ಯ ಅಲ್ಲ, ಇನ್ನೊಂದು ಆನ್ಸರ್. ಸೀರೆಗೂ ಕೂಡ ಆ ಊರು ಹೆಸರುವಾಸಿ, ಅಲ್ಲಿನ ಸೀರೆಗೂ ಕೂಡ. ಹೌದು
2: ಮೈಸೂರು.
1: ಹೌದು, ಮೈಸೂರು ಮತ್ತು ಶಿವಮೊಗ್ಗ. ಗಂಧದ ಎಣ್ಣೆ ತಯಾರಿಕೆಗೆ ಹೆಸರಾದ ಕರ್ನಾಟಕದ ಎರಡು ನಗರಗಳು ಮೈಸೂರು ಮತ್ತು ಶಿವಮೊಗ್ಗ.
2: ಸೀರೆ ಅಂತ ಹೇಳುವಾಗ ಸ್ವಲ್ಪ
1: ಗೊತ್ತಾಯ್ತು.
2: ಹೌದು ಮೇಡಮ್.
1: ಹೌದು, ಧನ್ಯವಾದಗಳು ಸುರೇಶ್ ಅವರು, ನಿಮ್ಗೋಸ್ಕರ
2: ತುಂಬಾ ಸಂತೋಷ ಆಯ್ತು ಮೇಡಮ್ ನಿಮ್ ಜೊತೆ ಮಾತಾಡಿ.
1: ಧನ್ಯವಾದಗಳು. ನಮ್ಮಲ್ಲಿ ಅಂತ್ಯಾಕ್ಷರಿ ಅಂತ ಒಂದು ಕಾರ್ಯಕ್ರಮ ಇದೆ, ಅದಕ್ಕೂ ಕೂಡ ನೀವು ಕರೆ ಮಾಡಬಹುದು.
2: ಅದು ಯಾವ ಸಮಯದಲ್ಲಿ?
1: ಭಾನುವಾರ ಬರುತ್ತೆ ಸರ್. ಭಾನುವಾರ? ಹೌದು, ಭಾನುವಾರ ನಿಮ್ಗೆ ರಜೆ ಇರತ್ತಲ್ಲ. ಅಂತ್ಯಾಕ್ಷರಿ ಅಂತ ಒಂದು ಕಾರ್ಯಕ್ರಮ ಇದೆ, ಅದಕ್ಕೂ ನೀವು ಕರೆ ಮಾಡಬಹುದು, ಹಾಡಬಹುದು. ಧ್ವನಿ ಚೆನ್ನಾಗಿದೆ,
2: ತುಂಬಾ ಒಳ್ಳೊಳ್ಳೆ ವೇದಿಕೆಗಳನ್ನ ಸೃಷ್ಟಿ ಮಾಡಿಕೊಡ್ತಾ ಇದ್ದೀರಾ ಆಕಾಶವಾಣಿ ಮೂಲಕ.
1: ಹೌದು ಖಂಡಿತ,
2: ಇದನ್ನೆಲ್ಲ ನಾವು ಉಪಯೋಗ ಮಾಡ್ಕೊಂಡು ಮುಂದೆ ಬರ್ಲಿಕ್ಕೆ.
1: ಹೌದು ಹೌದು, ಖಂಡಿತ.
2: ಧನ್ಯವಾದ,
1: ಧನ್ಯವಾದಗಳು. ನಿಮಗೋಸ್ಕರ ನಿಮ್ಮ ನೆಚ್ಚಿನ ಗೀತೆ ಬರ್ತಾ ಇದೆ, ಕೇಳಿ.
2: ಥ್ಯಾಂಕ್ ಯು.

0: ಅನುಬಂಧ
1: ದ ಅಕ್ಷರವನ್ನ ಕೊಟ್ಟಿದ್ದೀರಿ, ಅನುಬಂಧ ದ ಅಕ್ಷರ. ಪ್ರೀತಿಯ ಶ್ರೋತೃಗಳೇ, ಇದೇ ಭಾನುವಾರ ಅಂದರೆ ಆಗಸ್ಟ್ 9ರಂದು ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
2: ಸ್ವರ ಸಾಂಗತ್ಯ ಅಂತ್ಯಾಕ್ಷರಿ ನೇರ ಫೋನಿನ ಕಾರ್ಯಕ್ರಮ.
3: ನಿನ್ನ ನೀನು ಮರೆತರೇನು ಸುಖವಿದೆ.
1: ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆಗಳು 228558, ಮತ್ತೊಂದು ದೂರವಾಣಿ ಸಂಖ್ಯೆ 228129. ಕೋಡ್ ಸಂಖ್ಯೆ 08272. ಕಾರ್ಯಕ್ರಮ ಅಂತ್ಯಾಕ್ಷರಿ, ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ಟ್ಯೂನ್ ಮಾಡಿ FM 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.

ಶ್ರೋತೃಗಳೇ ಭಾಗವಹಿಸುತ್ತೀರಲ್ಲ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ. ಆಕಾಶವಾಣಿ ಮಡಿಕೇರಿ, ಈಗ ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:50 ಬೆಂಗಳೂರು ಕೇಂದ್ರದಿಂದ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನ್ಇನ್ ಕಾರ್ಯಕ್ರಮ ಹಲೋ ಕೃಷಿರಂಗ. ಇಂದಿನ ವಿಷಯ ಕಾಫಿ ಕೃಷಿಯಲ್ಲಿ ಪುನರ್ ಉತ್ಪಾದಕ ಬೇಸಾಯ ಕ್ರಮಗಳು. ಭಾಗವಹಿಸುತ್ತಾರೆ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಬೇಸಾಯ ಶಾಸ್ತ್ರ ವಿಭಾಗದ ವಿಜ್ಞಾನಿಗಳು ಮತ್ತು ಮುಖ್ಯಸ್ಥರಾದ ಡಾಕ್ಟರ್ ರುದ್ರಗೌಡ ಸಿಎಸ್. ಪ್ರಸ್ತುತಿ ತಿಮ್ಮಪ್ಪ ಹೆಚ್ ಗೌಡ. ದೂರವಾಣಿ ಸಂಖ್ಯೆ 0802-3704-77 2-2-3-7-8-8. ಶ್ರೋತೃಗಳೇ, ನೀವು ಕೂಡ ಕರೆ ಮಾಡಬಹುದು. 7:20 ಸುದ್ದಿ ಜೊಂಪೆ. ಪ್ರಾಯೋಜಕರು ಎಡಿಕೇರಿ ಪ್ರಸನ್ನ, ಉದ್ಯಮಿ ಹಾಗೂ ಸಮಾಜ ಸೇವಕರು. 7:30 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸ್ಯಾನ್ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಭಾವಗೀತೆಗಳು. 8:00 ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ. ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಕೇಳಲಿದ್ದೀರಿ. 8:15 ಸಂಸತ್ ಕಾರ್ಯಕಲಾಪದ ಸಮೀಕ್ಷೆ. 8:45 ದೆಹಲಿ ಕೇಂದ್ರದಿಂದ ಸಮಾಚಾರ ಸಂಧ್ಯಾ. 9:15 ಭಾವಗೀತೆಗಳು. 10:00 ಸಂಸತ್ತಿನ ಉಭಯ ಸದನಗಳ ಕಾರ್ಯಕಲಾಪದ ಪ್ರಶ್ನೋತ್ತರ ಅವಧಿಯ ಧ್ವನಿ ಮುದ್ರಣ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಇನ್ನು ನಾಳೆ ಬೆಳಗ್ಗಿನ ಕಾರ್ಯಕ್ರಮದಲ್ಲಿ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯರಾಗ. 6:30 ಮಾಣಿಕ್ ನೆಲಗಿ ಅವರಿಂದ ಚಿಂತನ. 6:35 ನಮ್ಮ ನಿಲಯದಿಂದ ರೈತರಿಗೆ ಸಲಹೆ. 6:45 ಬೆಂಗಳೂರು ಕೇಂದ್ರದಿಂದ ನ್ಯಾಯ ಸಂಸ್ಥೆಯ ಸಹಯೋಗದಲ್ಲಿ ಕಾನೂನಿನ ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. 7:15 ಭಾವಗೀತೆಗಳು. 7:45 ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ್ ಹ್ಯುಂಡಾಯ್. 8:30 ಆಯುಷ್ ವಾಣಿ, ಭಾರತ ಸರ್ಕಾರದ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 8:30 ಕನ್ನಡ ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಚನ ಡಾ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಚಿಣ್ಣರ ಕಥಾಲೋಕ. ಖ್ಯಾತ ಸಾಹಿತಿಗಳಾದ ಪ್ರದೀಪ್ ಕುಮಾರ್ ಹೆಬ್ರಿ ಅವರ ಮೊಮ್ಮಗಳಿಗೆ ಹೇಳಿದ ಪುರಾಣ ಕಥೆಗಳು. ಮಕ್ಕಳ ಕಥಾ ಸಂಕಲನದ ಓದು, ಪ್ರಸ್ತುತಿ ಮತ್ತು ನಿರ್ವಹಣೆ ಎಂ ಶಕುಂತಲಾ. 9:30 ಚಿತ್ರಚಿತ್ತಾರ, ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬೇಗಂ ಅಖ್ತರ್ ಅವರ ಹಾಡುಗಾರಿಕೆಯನ್ನು ಕೇಳಲಿದ್ದೀರಿ. 10:30

0: ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 11 ಗಂಟೆಗೆ ಗಾನಡಂಗೂರ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 12:05ಕ್ಕೆ ವನಿತಾ ವಿಹಾರದಲ್ಲಿ ಸಾಹಿತಿ ಹಾಗೂ ಶಿಕ್ಷಕರಾಗಿ ಸುದೀರ್ಘ ಸೇವೆ ಸಲ್ಲಿಸಿದ ಶ್ರೀಮತಿ ಚಂಪಾ ಡಿಸಿ ಅವರೊಂದಿಗಿನ ಸಂದರ್ಶನ, ಸಂದರ್ಶಕರು ಚೈತ್ರ ಕೆ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಗರ್ಭಸ್ಥ ಶಿಶುವಿನ ಮೇಲೆ ಪ್ರಭಾವ ಬೀರುವ ಅಂಶಗಳು, ಈ ಕುರಿತು ಆಯುರ್ವೇದ ತಜ್ಞೆ ಡಾಕ್ಟರ್ ಆಶಾ ಪಾರ್ವತಿ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್, ಕಾರವಾರ ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಮಾಹಿತಿ ನೀಡುವ ಕಾರ್ಯಕ್ರಮದಲ್ಲಿ ನಾಳೆ ಪಿಎಂ ಫಸಲ್ ಭೀಮಾ ಯೋಜನೆಯ ಕುರಿತು ಮಾಹಿತಿಯನ್ನು ಕೇಳಲಿದ್ದೀರಿ. 1:20ಕ್ಕೆ ದೇಶಭಕ್ತಿ ಗೀತೆಗಳು, 1:30ಕ್ಕೆ ಪ್ರಚಲಿತ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ, 2:40ಕ್ಕೆ ಬೆಂಗಳೂರು ಕೇಂದ್ರದಿಂದ ಹಕ್ಕಿಯ ಬಳಗ ಕಾರ್ಯಕ್ರಮ, 3 ಗಂಟೆಗೆ ರೂಪಕ ಕಾಲಗರ್ಭದಲ್ಲಿ ಕಣ್ಮರೆಯಾದ ವೀರ ವನಿತೆಯರು ಪ್ರಸ್ತುತಿ ಫ್ಲೋರಿನ್ ಕ್ರೋಚ್, 3:30ಕ್ಕೆ ನಾಟಕ ಅಗ್ನಿಪುತ್ರ ಬಿಸ್ಮಿಲ್ ಮೂಲ ಹಿಂದಿ ವಿನೋದ್ ಕುಮಾರ್, ಕನ್ನಡ ರೂಪಾಂತರ ಮಾಲತಿ ಆರ್ ಭಟ್, ನಿರ್ಮಾಣ ಪಿಎಸ್ ಸೂರ್ಯನಾರಾಯಣ ಭಟ್. ಈ ಎರಡೂ ಕಾರ್ಯಕ್ರಮಗಳನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಮಡಿಕೇರಿಯಲ್ಲೂ ಆಲಿಸಬಹುದು. 4 ಗಂಟೆಗೆ ಚಿನ್ನರಲೋಕ ಕಾರ್ಯಕ್ರಮದ ಮರುಪ್ರಸಾರ, 4:30ಕ್ಕೆ ನೆನಪು ನಿನಾದ, 5 ಗಂಟೆಗೆ ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ವ್ಯಾಪಾರ ಮಾಡುತ್ತಾ ಆಕಾಶವಾಣಿಯ ಮಹತ್ವ ಸಾರುತ್ತಿರುವ ರೇಡಿಯೋ ಅಭಿಮಾನಿ ಮಡಿಕೇರಿಯ ಕೆಎಸ್ ವೆಂಕಟೇಶ್ ಶೆಟ್ಟಿ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ಮತ್ತು ನಿರ್ವಹಣೆ ಎಂ ಶಕುಂತಲಾ. 5 ಗಂಟೆಗೆ ಚಿತ್ರಕಾವೇರಿ, 6:50ಕ್ಕೆ ನಮ್ಮ ನಿಲಯದಿಂದ ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಕರಿಮೆಣಸು ಬೆಳೆಯನ್ನು ಬಾಧಿಸುವ ರೋಗಗಳು ಮತ್ತು ಅವುಗಳ ನಿಯಂತ್ರಣ, ಈ ಕುರಿತು ಡಾಕ್ಟರ್ ಥರನ ಪುಣಚ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. 7:20ಕ್ಕೆ ಸುದ್ದಿಜಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕರಾದ ಎಡಕೇರಿ ಪ್ರಸನ್ನ, 7:30ಕ್ಕೆ ಸುದ್ದಿ ಸಮಾಚಾರ, ಪ್ರಾಯೋಜಕರು ಸೈನ್ಸ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್, 9:15ಕ್ಕೆ ಭಾವಗೀತೆಗಳು, 10 ಗಂಟೆಗೆ ರಾಷ್ಟೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗಿರಿಮಲ್ಲಪ್ಪ ಭಜಂತ್ರಿ ಅವರಿಂದ ಶೆಹನಾಯಿ ವಾದನವನ್ನು ಕೇಳಲಿದ್ದೀರಿ. ಇದುವರೆಗೆ ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಶ್ರೋತೃಗಳೇ, ಈಗ ಸಮಯ 6:05ಗಳಾಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
1: Are its internal affairs in which the decisions are taken by the parliament. The External Affairs Ministry spokesperson Randhir Jaiswal said this while replying to a question during media briefing in New Delhi today.
2: We have seen the comments. Legislative matters concerning India are our internal affairs on which decisions are taken by the parliament of our country. I would also like to point out that there are several nations including the United States which regulate the flow of foreign funds.
1: Replying to a question in the press conference of former Prime Minister of Bangladesh, Sheikh Hasina, Mr. Jaiswal reiterated that India had no role to play in an event by a private media entity. The Micro, Small and Medium Enterprises Development Amendment Bill 2026 has been passed by the Parliament, with the Lok Sabha approving it today. The Rajya Sabha had passed the bill on Monday. The bill aims to address payment delays and simplify dispute resolution. The legislation provides that every central public sector enterprise must settle all invoices for procurement of goods or services from MSMEs on the trade receivables discounting system. As per the bill, if mediation fails in case of dispute, then a reference for arbitration must be made within 30 days from the date of termination of mediation. The Rajya Sabha today witnessed opposition's uproar over several issues, including the alleged police action during students' protests over the NEET issue. When the House assembled this morning, Chairman C.P. Radhakrishnan paid tributes to the freedom fighters and martyrs of the Quit India movement. The House also observed silence in honour of the freedom fighters and martyrs. After that, the reports of the department-related Parliamentary Standing Committee on Defence, Ministry of Home Affairs, Commerce and Health and Family Welfare were tabled in the House. Later, Mr. Radhakrishnan took up 0 hour amid opposition uproar. Some of the members raised issues of urgent importance. However, due to continued sloganeering, the chairman adjourned the House first till noon and then till Monday. India's national public procurement platform, government e-marketplace GEM, has achieved a cumulative gross merchandise value of over 20 lakh crore rupees in the last 10 years. GEM was launched on 9th of August 2016 to transform

0: public procurement through technology, transparency, efficiency and good governance. Addressing a press conference in New Delhi, GEM CEO Mihir Kumar said that the GEM's business has grown from 422 crore rupees in 2016-17 to over 20 lakh crore rupees now. The Indian Cybercrime Coordination Center has cautioned corporates and finance professionals against boss scam or CEO impersonation fraud. The Home Ministry said in a statement that there has been a sharp rise in complaints on the National Cybercrime Reporting Portal relating to the takeover of WhatsApp accounts of professionals and business persons through malicious files circulated in the guise of account statements and regulatory communications. President Draupadi Murmu today conferred the Sant Kabir Handloom Awards and the National Handloom Awards for the year 2025 at the Rashtrapati Bhavan in New Delhi. A total of 22 awards comprising 3 Sant Kabir Handloom Awards and 19 National Handloom Awards were conferred. Ladakh Police Department has commenced the sub-inspector recruitment rally in Kargil, witnessing an overwhelming response from aspiring candidates across the Union Territory of Ladakh. More than 7,000 candidates have registered for 40 sub-inspector posts, reflecting the strong interest among the youth of Ladakh in joining the police service. The recruitment process is being conducted under strict guidelines to ensure fairness, transparency and equal opportunity to all eligible candidates. Rains lashed several parts of North and Northwest India today. A yellow alert for moderate to heavy rainfall has been issued for Delhi today. Rainfall is also expected to continue over parts of Jammu and Kashmir, Ladakh, Gilgit-Baltistan, Muzaffarabad, Himachal Pradesh and Uttarakhand till the 12th of this month. In the south, red alert indicating extremely heavy rainfall has been issued for 4 northern districts of Kerala. Orange alert has been issued for 4 other districts and remaining 6 districts have been put under yellow alert. Meanwhile, in Odisha, fresh rainfall has revived flood concerns in several parts of the state. And that is the end of this news bulletin.
1: FM 103.1 MHz ಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 6:10:22. ಈಗ ವಾಣಿಜ್ಯ ಪ್ರಕಟಣೆಗಳು.
2: ಹೇ ರಮ್ಯಾ, ಒಂದು ಎಲಿಗೆಂಟ್ ಡೈಮಂಡ್ ನೆಕ್ಲೆಸ್ ತಗೋಬೇಕು.
3: ಇದು ಪರ್ಫೆಕ್ಟ್ ಟೈಮಿಂಗ್. ನಮ್ಮ ಬೆಂಗಳೂರಿನ ಕೀರ್ತಿ ಲಾಲ್ಸ್ ನ ಹೊಸ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ಎಲ್ಲಾರ ಸ್ಪೆಷಲ್ ಡಿಸ್ಪ್ಲೇಗೆ ಬಂದಿದೆ. ಜೊತೆಗೆ ವೈಡ್ ರೇಂಜ್ ಆಫ್ ಡೈಮಂಡ್ ನೆಕ್ಲೆಸಸ್ ಅನ್ನ ಎಕ್ಸ್ಪ್ಲೋರ್ ಕೂಡ ಮಾಡಬಹುದು.
2: ಹೌದಾ, ಹಾಗಾದ್ರೆ ಇವತ್ತೇ ಹೋಗೋಣ.
3: ಡಿಸ್ಕವರ್ ಎಲ್ಲಾರ ಕೀರ್ತಿ ಲಾಲ್ಸ್ ಎಕ್ಸ್ಕ್ವಿಸಿಟ್ ನ್ಯಾಚುರಲ್ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ನೌ ಆನ್ ಡಿಸ್ಪ್ಲೇ ಅಟ್ ಕೀರ್ತಿ ಲಾಲ್ಸ್ ನಿಯರ್ ರಿಚ್ಮಂಡ್ ಸರ್ಕಲ್, ಬೆಂಗಳೂರು.
4: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
5: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
6: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
7: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ಸ್ ನ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ವಿಪಿನ್ ಕಾವೇರಪ್ಪ ಅವರು. ಡಾಕ್ಟರ್, ಈ ಕಿಡ್ನಿ ಸಮಸ್ಯೆಯ ಅರ್ಲಿ ಸೈನ್ಸ್ ಏನು?
8: ಯೂಶುವಲಿ ಮೋಸ್ಟ್ ಕಾಮನ್ ಆಗಿ ನಾವು ನೋಡುವಂತದ್ದು ಪೀಡಲ್ ಎಡಿಮಾ, ಕಾಲಲ್ಲಿ ಸ್ವೆಲ್ಲಿಂಗ್ ಬರುದು, ಊತ ಅಂತ ಹೇಳ್ತೇವೆ. ಸ್ವಲ್ಪ ಅಡ್ವಾನ್ಸ್ ಸ್ಟೇಜಸ್ ಅಲ್ಲಿ ಸ್ವೆಲ್ಲಿಂಗ್ ಎಲ್ಲಾ ಕಡೆ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಕೆಲವು ಜನರಿಗೆ ಮೂತ್ರ ಮಾಡಿದಾಗ ಕಲರ್ ಚೇಂಜಸ್ ಆಗುತ್ತೆ, ಕೆಲವು ಜನರಿಗೆ ನೊರೆ ಬರಬಹುದು, ಇನ್ನು ಕೆಲವು ಜನರಿಗೆ ಸ್ವಲ್ಪ ಡಾರ್ಕ್ ಕಲರ್ ಯೂರಿನ್, ರಕ್ತ ತರ ಯೂರಿನ್ ಬರಬಹುದು. ಒನ್ ಮೋರ್ ಸ್ಪೆಕ್ಟ್ರಮ್ ನಾವ್ ಏನ್ ನೋಡ್ತೀವಿ ಅಂತ ಹೇಳಿದ್ರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಎಸ್ಪೆಷಲಿ ಯಂಗ್ಸ್ಟರ್ಸ್ ಗೆ. ಕಮ್ಮಿ ವಯಸ್ಸಿನವರಿಗೆ ಬಿಪಿ ಜಾಸ್ತಿ ಬಂದಾಗ ನಾವು ಯಾವಾಗಲೂ ಕಿಡ್ನಿನ ಚೆಕ್ ಮಾಡಿ ನೋಡಬೇಕು, ಬಿಕಾಸ್ ದ ಪ್ರಾಬ್ಲಮ್ ಮೈಟ್ ಲೈ ದೇರ್.
9: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್, ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸೀಸ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈವ್ಸ್.
10: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
11: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
12: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ.
13: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
14: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್, ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
15: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
16: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ

0: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ ಪಯಂಚೇರಿ ಮೋಕ್ ಇರಿಟ್ಟಿ.
1: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ. ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು. ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ. ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗುಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
0: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
0: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ. ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಗ್ರಾಹಕರ ಉತ್ತಮ ಪ್ರತಿಕ್ರಿಯೆಯಿಂದಾಗಿ ಇದೇ August 17 ಮುಂದುವರಿಸಲಾಗಿದೆ. ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ಆಫ್. ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
3: ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೆಗಾ ಸೇಲ್. 3-door ವಾರ್ಡ್ರೋಬ್, ಫ್ಯಾಮಿಲಿ ಕಾಟ್, ಡ್ರೆಸ್ಸಿಂಗ್ ಟೇಬಲ್, ಕಾಟ್ ಬಾಕ್ಸ್ ಇವೆಲ್ಲವೂ ಸೇರಿದ ಬೆಡ್ರೂಮ್ ಸೆಟ್ ಕೇವಲ 25,990 ರೂಪಾಯಿಗೆ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
4: ಸಿನ್ಸ್ 1983 ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್.
5: ಆಂಟೋರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಟೋರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
6: The number you've dialed is currently busy.
2: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
7: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
2: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
7: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
2: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
8: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
0: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಗ್ರಾಹಕರ ಉತ್ತಮ ಪ್ರತಿಕ್ರಿಯೆಯಿಂದಾಗಿ ಇದೇ August 17 ಮುಂದುವರಿಸಲಾಗಿದೆ. ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ಆಫ್. ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
9: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
2: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
9: ಹಾಗಾದ್ರೆ ಇವತ್ತೇ ಹೋಗೋಣ.
8: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ. ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ EMI, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್.
10: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
11: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
12: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಗ್ರಾಹಕರ ಉತ್ತಮ ಪ್ರತಿಕ್ರಿಯೆಯಿಂದಾಗಿ ಇದೇ August 17 ಮುಂದುವರಿಸಲಾಗಿದೆ. ಚಿನ್ನಾಭರಣ

0: ಮೇಲೆ 100% ಆಫ್ ಆಯ್ದ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್ ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್ ಅತ್ಯಧಿಕ ಸೇವಿಂಗ್ಸ್ ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್ ಮಡಿಕೇರಿ ಗೋಣಿಕೊಪ್ಪಲು ಪುತ್ತೂರು ಬೆಳ್ತಂಗಡಿ ಬೆಂಗಳೂರು
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ ಕೂರ್ಗ್ ಹೈಲೈಟ್ ಫರ್ನಿಚರ್ ವಿರಾಜಪೇಟೆ ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್ ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್ ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ ಆಕರ್ಷಕ ಡಿಸ್ಕೌಂಟ್ಗಳು ಬಹುಮಾನಗಳು ಕೂಡ ಲಭ್ಯ ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ
0: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್ ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್ ಮೂರ್ನಾಡು ಮತ್ತು ಗೋಣಿಕೊಪ್ಪಲು
1: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
2: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ
0: ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್ ಲ್ಯಾಪ್ಟಾಪ್ ಸಿಸಿಟಿವಿ ಯುಪಿಎಸ್ ಬ್ಯಾಟರಿ ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ ಕಾಲ್ ಬೈರೆಟ್ಟಿ ರಾಮದನ್ 9844-8191
3: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು ಎಲ್ಲಿಂದ ಪರ್ಚೇಸ್ ಮಾಡೋಣ
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ ಅದಲ್ಲದೆ ಮಾರ್ಬಲ್ಸ್ ಗ್ರಾನೈಟ್ ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ
0: ರೀನಾ ಟೈಲ್ ಗ್ಯಾಲರಿ ಉಳಿಕಲ್ ರೋಡ್ ಇರಿಟಿ
5: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ ಯಾವುದೇ ಖರೀದಿಗೆ 0% ವೇಸ್ಟೇಜ್ ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್ ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್ ವಿರಾಜಪೇಟೆ
1: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ
4: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ
0: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ ಅದ್ವೈತ್ ಹ್ಯುಂಡೈ ಮಡಿಕೇರಿ ಗೋಣಿಕೊಪ್ಪಲ್ ಹಾಗೂ ಕುಶಾಲ್ ನಗರ ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್ ಗೋಣಿಕೊಪ್ಪಲ್ ಕುಶಾಲನಗರ ಮತ್ತು ಪಿರಿಯಾಪಟ್ಟಣ
6: ಎಷ್ಟೊತ್ತಿನಿಂದ
4: ಕಾಲ್ ಮಾಡ್ತಾ ಇದ್ದೀನಿ ಇಷ್ಟೊಂದು ಬಿಸಿ ಹಲೋ
7: ಹಲೋ ಪಪ್ಪ ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ ಅಕ್ಕ ಸೈಟ್ ತಗೊಂಡ್ಲಂತೆ
4: ಹಾ ನನಗೂ ಕಾಲ್ ಮಾಡಿದ್ಲು ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ
7: ಹೌದು ಪಪ್ಪ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ ನಾನು ಒಂದ್ ಸೈಟ್ ತಗೊಳ್ತೀನಿ
4: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900-9001282
1: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ ಇರಿಟ್ಟಿ ತಲಶ್ಶೇರಿ ಕಣ್ಣೂರ್ ಪಯ್ಯನೂರ್ ಶ್ರೀಕಂಠಪುರಂ ಸುಲ್ತಾನ್ ಬತ್ತೇರಿ ಮಾನಂದವಾಡಿ ತಳಿಪರಂಬ
0: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್ ಮೆಗಾ ಡಿಸ್ಕೌಂಟ್ ಸೇಲ್ ಕರ್ಟನ್ಸ್ ಬೆಡ್ ಸ್ಪ್ರೆಡ್ ಮ್ಯಾಟ್ರೆಸ್ ಡೋರ್ ಮ್ಯಾಟ್ ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು ರೋಸ್ ವುಡ್ ಟೀಕ್ ವುಡ್ ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್ ಇಂಡಸ್ಟ್ರಿಯಲ್ ಏರಿಯಾ ಮಡಿಕೇರಿ ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್ ಕಾಲ್ 9606048734
1: ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೆಗಾ ಸೇಲ್ 3-ಡೋರ್ ವಾರ್ಡ್ರೋಬ್ ಫ್ಯಾಮಿಲಿ ಕಾಟ್ ಡ್ರೆಸ್ಸಿಂಗ್ ಟೇಬಲ್ ಕಾಟ್ ಬಾಕ್ಸ್ ಇವೆಲ್ಲವೂ ಸೇರಿದ ಬೆಡ್ರೂಮ್ ಸೆಟ್ ಕೇವಲ 25,990 ರೂಪಾಯಿಗೆ ಭೀಮಾ ಫರ್ನಿಚರ್ ಬಾಳುಗೋಡು ಜಂಕ್ಷನ್ ಬಿಟ್ಟಂಗಾಲ ವಿರಾಜಪೇಟೆ
2: ಸಿನ್ಸ್ 1983 ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್
7: ರೀ ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು
4: ಬೇಜಾರ್ ಮಾಡ್ಕೋಬಿಡ ಕಣೆ ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ
7: ಹಾಗಾದ್ರೆ ಇವತ್ತೇ ಹೋಗೋಣ
1: ವಿಲ್ಕೋ ಗೋಲ್ಡ್ ಬೈಚನಹಳ್ಳಿ ಕುಶಾಲನಗರ
7: ರೀ ಒಂದೊಳ್ಳೆ ವೆಜ್ ಊಟ ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು ಎಲ್ಲಿ ಕೊಡಿಸ್ತೀರಾ ಹೇಳಿ
4: ಅಷ್ಟೇನಾ ಅದಕ್ಕೇನು ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರಾಯ್ತು ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ ಸ್ವೀಟ್ಸ್ ಸೌತ್ ಇಂಡಿಯನ್ ಟಿಫಿನ್ಸ್ ಬೇಕರಿ ಐಟಮ್ಸ್ ಚಾಟ್ಸ್ ಎಲ್ಲ ಸಿಗುತ್ತೆ
7: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ ಫಾಸ್ಟ್ ಅಲ್ಲಿಂದನೇ ಮಾಡೋಣ
4: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಹಿಲ್ ರೋಡ್ ಮಡಿಕೇರಿ
1: ಫರ್ನಿಚರ್ ಗಳ ಮೇಲೆ ಅಚ್ಚರಿ

0: ಬಳಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರ್.
1: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೀಳರಿಯದ ಮಾನ್ಸೂನ್ ಸೇಲ್ ಇದೆ. ಜುಲೈ 13 ಆಗಸ್ಟ್ 14 ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನದ ಆಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಮಡಿಕೇರಿಯ ಅರುಣ್ ಸ್ಟೋರ್ಸ್ ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ ಬುಕ್, ಪಠ್ಯ ಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ. ನಾನಿದುವರೆಗೆ ಈ ಟೇಸ್ಟ್ ನಲ್ಲಿ ನಾಟಿ ಸ್ಟೈಲ್ ಫುಡ್ ತಿಂದೇ ಇಲ್ಲ. ವಾವ್, ಸೂಪರ್ ಸೂಪರ್ ಟೇಸ್ಟ್ ರೀ.
2: ಹೌದು, ಈ ರಾಗಿ ಮುದ್ದೆ, ಈ ನಾಟಿ ಕೋಳಿ ಸಾರಂತೂ ಸೂಪರ್.
0: ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್ ನ ನಾಟಿ ಕೋಳಿ, ನಾಟಿ ಮಟನ್, ಎಲ್ಲಾ ಐಟಮ್ಸ್, ಮಟನ್ ಸೂಪ್, ಬೋಟಿ, ಮಟನ್ ಚಾಪ್ಸ್, ಮಟನ್ ಅಂಡ್ ಚಿಕನ್ ಬಿರಿಯಾನಿ ಟೇಸ್ಟ್ ಅಂತೂ ಹೇಳೋಕೆ ಆಗಲ್ಲ. ಬಾಯಲ್ಲಿ ನೀರ್ ಬರುತ್ತೆ.
1: ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್, ಹೊಸ ತಾಲೂಕು ಕಚೇರಿ ಸಮೀಪ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ. ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
0: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
1: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
0: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: ಮೈಸೂರಿನ ತನಿಷ್ಕ್ ನಲ್ಲಿ ಫೆಸ್ಟಿವಲ್ ಆಫ್ ಡೈಮಂಡ್ಸ್. ಆ ಪ್ರಯುಕ್ತ ನೀವು ಖರೀದಿಸುವ ಡೈಮಂಡ್ ಆಭರಣಗಳ ವ್ಯಾಲ್ಯೂ ಮೇಲೆ ಫ್ಲಾಟ್ 20% ಆಫ್. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ 0% ಕಡಿತದೊಂದಿಗೆ. ಈ ಆಫರ್ ಗಾಗಿ ಬನ್ನಿ ಮೈಸೂರಿನ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ ಗೆ. ಕಂಡೀಷನ್ಸ್ ಅಪ್ಲೈ. ಸಂಭ್ರಮಗಳನ್ನು ಆಚರಿಸಿ ತನಿಷ್ಕ್ ನ ಟ್ರೆಂಡಿ ಆರ್ನಮೆಂಟ್ಸ್ ನೊಂದಿಗೆ.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
4: ಮೂರ್ನಾಡಿನಲ್ಲಿ ಶುಭಾರಂಭಗೊಂಡಿದೆ ಓಂ ಶ್ರೀ ಎಂಟರ್ಪ್ರೈಸಸ್. ಇಲ್ಲಿ ಅತ್ಯುತ್ತಮ ಗುಣಮಟ್ಟದ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ಸ್ಯಾನಿಟರಿ ವೇರ್ ಆಕರ್ಷಕ ರಿಯಾಯಿತಿ ದರದಲ್ಲಿ ನಿಮಗೆ ಲಭ್ಯವಿದೆ. ಮನೆಯೊಂದು ಬೆಳಗಿದರೆ ಮನವೆಲ್ಲ ಬೆಳಗುವುದು. ಓಂ ಶ್ರೀ ಎಂಟರ್ಪ್ರೈಸಸ್, ಶ್ರೀ ಅಮ್ಮ ಮೆಡಿಕಲ್ಸ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂರ್ನಾಡು.
5: ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ, ಕೊಡಗು ಜಿಲ್ಲೆ. ಇದರ ವಾರ್ಷಿಕ ಮಹಾಸಭೆ ಇದೇ ಆಗಸ್ಟ್ 9 10 ಸಂಘದ ಅಧ್ಯಕ್ಷರಾದ ಶ್ರೀ ಸುಧೀರ್ ಅವರ ಅಧ್ಯಕ್ಷತೆಯಲ್ಲಿ ಮಡಿಕೇರಿಯ ಕಾವೇರಿ ಹಾಲ್ ಸಭಾಂಗಣದಲ್ಲಿ ನಡೆಯಲಿದೆ. ಸಭೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಅಲ್ಲದೆ ಜಿಲ್ಲೆಯ ಎಲ್ಲಾ ತಾಲೂಕಿನ ತಹಶೀಲ್ದಾರರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಗಣ್ಯರಿಗೆ ಸನ್ಮಾನ, ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಹೊಸ ಸದಸ್ಯರ ನೋಂದಣಿ ಪ್ರಕ್ರಿಯೆಗಳು ನಡೆಯಲಿವೆ. ಸಂಘದ ಸರ್ವ ಸದಸ್ಯರು ತಮ್ಮ ಕುಟುಂಬ ಸಮೇತರಾಗಿ ಸಭೆಗೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಸಂಘದ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ವಿನಂತಿಸಿಕೊಂಡಿದ್ದಾರೆ.
6: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್. ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
1: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
7: ಅಮ್ಮ, ಮಾ ಅಕ್ಷರದಿಂದ ನೀವು ಹಾಡಬೇಕು.

0: ಅನುಬಂಧ
1: ದ ಅಕ್ಷರವನ್ನ ಕೊಟ್ಟಿದ್ದೀರಿ, ಅನುಬಂಧ ದ ಅಕ್ಷರ. ಪ್ರೀತಿಯ ಶ್ರೋತೃಗಳೇ, ಇದೇ ಭಾನುವಾರ ಅಂದರೆ ಆಗಸ್ಟ್ 9ರಂದು ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
2: ಸ್ವರ ಸಾಂಗತ್ಯ ಅಂತ್ಯಾಕ್ಷರಿ ನೇರ ಫೋನ್ ಇನ್ ಕಾರ್ಯಕ್ರಮ.
3: ನಿನ್ನ ನೀನು ಮರೆತರೇನು ಸುಖವಿದೆ.
1: ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆಗಳು 2285558, ಮತ್ತೊಂದು ದೂರವಾಣಿ ಸಂಖ್ಯೆ 2281219, ಕೋಡ್ ಸಂಖ್ಯೆ 08272. ಕಾರ್ಯಕ್ರಮ ಅಂತ್ಯಾಕ್ಷರಿ, ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ಗಳಲ್ಲಿ.

ಶ್ರೋತೃಗಳೇ ಗಮನಿಸಿ, ಈ ಸಂಜೆ 6:50ಕ್ಕೆ ಬೆಂಗಳೂರು ಕೇಂದ್ರದಿಂದ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಹಲೋ ಕೃಷಿರಂಗ. ಇಂದಿನ ವಿಷಯ ಕಾಫಿ ಕೃಷಿಯಲ್ಲಿ ಪುನರ್ ಉತ್ಪಾದಕ ಬೇಸಾಯ ಕ್ರಮಗಳು. ಭಾಗವಹಿಸುತ್ತಾರೆ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಬೇಸಾಯ ಶಾಸ್ತ್ರ ವಿಭಾಗದ ವಿಜ್ಞಾನಿಗಳು ಮತ್ತು ಮುಖ್ಯಸ್ಥರಾದ ಡಾಕ್ಟರ್ ರುದ್ರಗೌಡ ಸಿಎಸ್. ಪ್ರಸ್ತುತಿ ತಿಮ್ಮಪ್ಪ ಹೆಚ್ಗೌಡ. ದೂರವಾಣಿ ಸಂಖ್ಯೆ 0802237074747 ಅಥವಾ 2237048. ಶ್ರೋತೃಗಳೇ, ಈಗ ಸಮಯ 6:30 ಆಗಲಿದೆ. ಇನ್ನು ಅವಲೋಕನ ಬೆಂಗಳೂರು ಕೇಂದ್ರದಿಂದ.

ಅವಲೋಕನ. ಆಕಾಶವಾಣಿ ಬರೆದವರು ಅಭಯ್ ದಾಮ್ಲೆ, ಓದುತ್ತಿರುವವರು ಹರ್ಷಿತಾ ಟಿಎಲ್. ಕೃಷಿ ಪ್ರಧಾನವಾದ ಕರ್ನಾಟಕ ಆರ್ಥಿಕತೆ, ಗ್ರಾಮೀಣ ಜೀವನ ಹಾಗೂ ಜಲಸಂಪನ್ಮೂಲ ವ್ಯವಸ್ಥೆಯು ನೈರುತ್ಯ ಮುಂಗಾರು ಮಳೆಯ ಮೇಲೆ ಬಹುಮಟ್ಟಿಗೆ ಅವಲಂಬಿತವಾಗಿದೆ. ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಸುರಿಯುವ ಮುಂಗಾರು ಮಳೆ ಕೃಷಿ ಚಟುವಟಿಕೆ, ಕುಡಿಯುವ ನೀರಿನ ಲಭ್ಯತೆ, ಜಲಾಶಯಗಳ ಸಂಗ್ರಹ ಹಾಗೂ ಜಲವಿದ್ಯುತ್ ಉತ್ಪಾದನೆಗೆ ಪ್ರಮುಖ ಆಧಾರವಾಗಿದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಜಾಗತಿಕ ಹವಾಮಾನ ಬದಲಾವಣೆ ಮತ್ತು ಸಮುದ್ರದ ಮೇಲ್ಮೈ ತಾಪಮಾನದಲ್ಲಿನ ವ್ಯತ್ಯಾಸಗಳಿಂದ ಮಳೆಯ ಸ್ವರೂಪದಲ್ಲಿ ಗಮನಾರ್ಹ ಬದಲಾವಣೆಗಳು ಕಂಡುಬರುತ್ತಿವೆ. ಈ ಹಿನ್ನೆಲೆಯಲ್ಲಿ ಪೆಸಿಫಿಕ್ ಮಹಾಸಾಗರದಲ್ಲಿ ಉಂಟಾಗುವ ಎಲ್ನಿನೋ ಪ್ರಕ್ರಿಯೆ ಪ್ರಭಾವವು ಭಾರತೀಯ ಮುಂಗಾರಿನ ಮೇಲೆ ಪರಿಣಾಮ ಬೀರುವ ಪ್ರಮುಖ ಹವಾಮಾನ ಅಂಶಗಳಲ್ಲಿ ಒಂದಾಗಿದೆ. ಭಾರತೀಯ ಹವಾಮಾನ ಇಲಾಖೆಯ ವಿಶ್ಲೇಷಣೆಯಂತೆ ಎಲ್ನಿನೋ ಸಂದರ್ಭದಲ್ಲಿ ಮಧ್ಯ ಮತ್ತು ಪೂರ್ವ ಪೆಸಿಫಿಕ್ ಮಹಾಸಾಗರದ ಮೇಲೆ ನೀರಿನ ತಾಪಮಾನ ಸಾಮಾನ್ಯ ಮಟ್ಟಕ್ಕಿಂತ ಹೆಚ್ಚಾಗುತ್ತದೆ. ಭಾರತದ ಮಳೆಯ ಸ್ವರೂಪವನ್ನು ಕೇವಲ ಎಲ್ನಿನೋ ಒಂದೇ ನಿರ್ಧರಿಸುವುದಿಲ್ಲ. ಹಿಂದೂ ಮಹಾಸಾಗರದ ತಾಪಮಾನ, ವಾಯುಭಾರ ಕುಸಿತಗಳು ಹಾಗೂ ಸ್ಥಳೀಯ ವಾತಾವರಣ ಪ್ರಕ್ರಿಯೆಗಳು ಪ್ರಭಾವ ಬೀರುತ್ತವೆ. ಈ ಬಾರಿಯ ಮುಂಗಾರಿನ ಆರಂಭಿಕ ಹಂತದಲ್ಲಿ ರಾಜ್ಯದಲ್ಲಿ ಕೇವಲ ಶೇಕಡಾ 30-35% ಮಾತ್ರ ಮಳೆಯಾಗಿದ್ದು ತೀವ್ರ ಆತಂಕ ಮೂಡಿಸಿತ್ತು. ಆದರೆ ನಂತರದ ದಿನಗಳಲ್ಲಿ ಬದಲಾದ ಹವಾಮಾನದಿಂದ ಮಳೆಯಾಗಿ ಪರಿಸ್ಥಿತಿಯು ಭಾಗಶಃ ಸುಧಾರಣೆ ಕಂಡಿದೆ. ಕರ್ನಾಟಕದಲ್ಲಿ ಈ ಹವಾಮಾನ ಅಸಮತೋಲನದ ಪರಿಣಾಮಗಳು ಸ್ಪಷ್ಟವಾಗಿ ಗೋಚರಿಸುತ್ತಿವೆ. ಕರಾವಳಿ ಹಾಗೂ ಮಲೆನಾಡು ಭಾಗಗಳಲ್ಲಿ ತೀವ್ರ ಮಳೆಯಾಗಿ ನದಿಗಳು ಉಕ್ಕಿ ಹರಿದರೆ ಕೆಲವು ಒಳನಾಡು ಜಿಲ್ಲೆಗಳಲ್ಲಿ ಮಳೆಯ ಅಭಾವದಿಂದ ಮುಂದುವರೆದಿದೆ. ಮಲೆನಾಡು ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಭೂಕುಸಿತ, ರಸ್ತೆ ಸಂಪರ್ಕ ಕಡಿತ, ವಿದ್ಯುತ್ ವ್ಯತ್ಯಯ ಹಾಗೂ ಕೃಷಿ ಭೂಮಿಗೆ ಹಾನಿಯುಂಟಾಗಿದೆ. ಮತ್ತೊಂದೆಡೆ ಒಳನಾಡಿನಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆಯಾಗಿರುವುದರಿಂದ ಬಿತ್ತನೆ ವಿಳಂಬಗೊಂಡು ಬೆಳೆಗಳ ಬೆಳವಣಿಗೆ ಹಾಗೂ ಮೇವು ನೀರಿನ ಲಭ್ಯತೆಯ ಮೇಲೆ ಒತ್ತಡ ಹೆಚ್ಚಾಗಿದೆ. ಹೀಗೆ ಒಂದೇ ರಾಜ್ಯದಲ್ಲಿ ಒಂದು ಕಡೆ ಪ್ರವಾಹ ಹಾಗೂ ಮತ್ತೊಂದು ಕಡೆ ಬರಸ್ಥಿತಿ ನಿರ್ಮಾಣವಾಗಿರುವುದು ಆಡಳಿತ ವ್ಯವಸ್ಥೆಗೆ ದೊಡ್ಡ ಸವಾಲಾಗಿದೆ. ಇತ್ತೀಚಿನ ಮಳೆಯಿಂದಾಗಿ ಕಾವೇರಿ ಕೊಳ್ಳದ ಜಲಾಶಯಗಳಲ್ಲಿ ಒಳಹರಿವು ಗಣನೀಯವಾಗಿ ಹೆಚ್ಚಾಗಿದ್ದು ಒಟ್ಟು ಒಳಹರಿವಿನ ಪ್ರಮಾಣ 67,000 ಕ್ಯೂಸೆಕ್ಸ್ಗೆ ತಲುಪಿದೆ. ಪ್ರಸ್ತುತ ಕಬಿನಿ ಜಲಾಶಯ ಭರ್ತಿಯಾಗಿದ್ದು ಜಲಾಶಯದ ಸುರಕ್ಷತೆಯ ಹಿತದೃಷ್ಟಿಯಿಂದ ಹೆಚ್ಚುವರಿ ನೀರನ್ನು ನದಿಗೆ ಹರಿಸಲಾಗುತ್ತಿದೆ. ಇದನ್ನು ಸ್ಪಷ್ಟಪಡಿಸಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಅಣೆಕಟ್ಟು ತುಂಬಿದಾಗ ನೀರು ಹರಿಸಲೇಬೇಕಾಗುತ್ತದೆ, ಅದನ್ನು ಹಿಡಿದಿಡಲು ಸಾಧ್ಯವಿಲ್ಲ. ಎಷ್ಟೇ ಕಷ್ಟದ ಪರಿಸ್ಥಿತಿ ಬಂದರೂ ಕುಡಿಯುವ ನೀರಿನ ಅಭಾವ ಉಂಟಾಗ

0: ಜಲಾಶಯಗಳಲ್ಲಿ 40 ಟಿಎಂಸಿ ನೀರನ್ನು ಉಳಿಸಿಕೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಅದರಂತೆ 36 ಟಿಎಂಸಿ ನೀರನ್ನು ಕುಡಿಯುವ ಉದ್ದೇಶಕ್ಕೆ ಹಾಗೂ 4 ಟಿಎಂಸಿ ನೀರನ್ನು ಆವಿಯಾಗುವಿಕೆಗೆ ಕಾಯ್ದಿರಿಸಿ ಉಳಿದ ನೀರನ್ನು ಕೆರೆಗಳನ್ನು ತುಂಬಿಸಲು ಹಾಗೂ ಕಾಲುವೆಗಳಿಗೆ ಹರಿಸಲು ಆದೇಶಿಸಲಾಗಿದೆ. ಅತಿವೃಷ್ಟಿ ಮತ್ತು ಅನಾವೃಷ್ಟಿಯ ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ರಾಜ್ಯ ಸರ್ಕಾರವು ಸಮಗ್ರ ಯೋಜನೆಯನ್ನು ರೂಪಿಸಿದೆ. ರಾಜ್ಯದ ಜನರ ರಕ್ಷಣೆಗೆ ಮತ್ತು ರೈತರ ಹಿತ ಕಾಯಲು ಸರ್ಕಾರ ಬದ್ದವಾಗಿರುವುದಾಗಿ ತಿಳಿಸಿರುವ ಮುಖ್ಯಮಂತ್ರಿ, ನೂತನ ಸಚಿವರು ತಮಗೆ ವಹಿಸಿದ ಜಿಲ್ಲೆಗಳಿಗೆ ಭೇಟಿ ನೀಡಿ ಅತಿವೃಷ್ಟಿ ಹಾಗೂ ಅನಾವೃಷ್ಟಿ ಪರಿಶೀಲನೆ ನಡೆಸಿ ವರದಿ ನೀಡಲು ಸೂಚಿಸಿದ್ದಾರೆ. ಇದರ ಜೊತೆಗೆ ಆಗಸ್ಟ್ ಅಂತ್ಯದ ವೇಳೆಗೆ ಪೂರ್ಣ ಮಾಹಿತಿ ಪಡೆದು ಅಧಿಕೃತವಾಗಿ ಬರ ಪ್ರದೇಶ ಘೋಷಣೆ ಮಾಡಲಾಗುವುದೆಂದು ಪ್ರಕಟಿಸಿದ್ದಾರೆ. ಕುಡಿಯುವ ನೀರಿನ ತುರ್ತು ಅಗತ್ಯಗಳಿಗಾಗಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದ್ದು, ಕೃಷಿ ಇಲಾಖೆಯು ರೈತರಿಗೆ ಕೃಷಿ ಹವಾಮಾನ ಸಲಹೆಗಳನ್ನು ನೀಡುತ್ತಿದೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮತ್ತು ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶಗಳಿಗೆ ಅನುಗುಣವಾಗಿ ರಾಜ್ಯದ ಹಿತರಕ್ಷಣೆಯನ್ನು ಮುಂಚೂಣಿಯಲ್ಲಿಟ್ಟುಕೊಂಡು ಸರ್ಕಾರ ಕಾರ್ಯನಿರ್ವಹಿಸುತ್ತಿದೆ. ಕಾವೇರಿ ನೀರಿನ ವಿಚಾರದಲ್ಲಿ ಸರ್ವಪಕ್ಷ ಸಭೆಯನ್ನು ಕರೆದು ವಿರೋಧ ಪಕ್ಷಗಳ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕಾನೂನು ತಜ್ಞರ ಸಲಹೆಗಳನ್ನು ಸ್ವೀಕರಿಸಲಾಗಿದೆ. ಬೆಂಗಳೂರಿನ ಕುಡಿಯುವ ನೀರಿಗಾಗಿ 6 ಟಿಎಂಸಿ ನೀರನ್ನು ಕಾಯ್ದಿರಿಸುವ ಈ ಯೋಜನೆಗೆ ಸಂಬಂಧಿಸಿದಂತೆ ಅಗತ್ಯ ಸ್ಪಷ್ಟನೆಗಳನ್ನು ಕೇಂದ್ರ ಜಲಶಕ್ತಿ ಸಚಿವಾಲಯಕ್ಕೆ ನೀಡಲಾಗುತ್ತಿದೆ. ಇದೇ ಮಾದರಿಯಲ್ಲಿ ತುಂಗಭದ್ರಾ ನದಿ ನೀರು ನಿರ್ವಹಣೆಗಾಗಿ ಕೇಂದ್ರ ಸರ್ಕಾರದ ಸಹಯೋಗದಲ್ಲಿ ಸಮತೋಲಿತ ಜಲಾಶಯ ನಿರ್ಮಾಣಕ್ಕೆ ಸಮಿತಿ ರಚಿಸಿ ಐತಿಹಾಸಿಕ ಹೆಜ್ಜೆ ಇಡಲಾಗಿದೆ. ಜಾಗತಿಕ ಹವಾಮಾನ ಬದಲಾವಣೆ ಮತ್ತು ಎಲ್ನಿನೋ ಪ್ರಭಾವದಿಂದಾಗಿ ಕರ್ನಾಟಕ ಪ್ರವಾಹ ಮತ್ತು ಮಳೆ ಅಭಾವದಂತಹ ದ್ವಂದ್ವ ಸವಾಲುಗಳನ್ನು ಎದುರಿಸುತ್ತಿದೆ. ಇಂತಹ ಸೂಕ್ಷ್ಮ ಸಮಯದಲ್ಲಿ ವೈಜ್ಞಾನಿಕ ಹವಾಮಾನ ಮುನ್ಸೂಚನೆ, ನಿಖರ ನೀರು ನಿರ್ವಹಣೆ, ಮಳೆ ನೀರು ಕೊಯ್ಲು ಹಾಗೂ ಹವಾಮಾನಕ್ಕೆ ಹೊಂದುವ ಕೃಷಿ ಪದ್ದತಿಗಳನ್ನು ಉತ್ತೇಜಿಸುವುದು ಅನಿವಾರ್ಯವಾಗಿದೆ. ಸರ್ಕಾರ ತಕ್ಷಣದ ಪರಿಹಾರ ಕ್ರಮಗಳ ಜೊತೆಗೆ ದೀರ್ಘಕಾಲೀನ ಮೂಲಸೌಕರ್ಯ ಯೋಜನೆಗಳಿಗೆ ಆದ್ಯತೆ ನೀಡುತ್ತಿದ್ದು, ನೈಸರ್ಗಿಕ ವಿಕೋಪಗಳನ್ನು ಮೆಟ್ಟಿ ನಿಂತು ರಾಜ್ಯದ ಕೃಷಿ ಮತ್ತು ಕುಡಿಯುವ ನೀರಿನ ಭದ್ರತೆಯನ್ನು ಕಾಯ್ದುಕೊಳ್ಳಲು ಆಡಳಿತಾತ್ಮಕ ಮತ್ತು ಸಾಮಾಜಿಕ ಸಹಕಾರ ಅತ್ಯಗತ್ಯವಾಗಿದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಬರೆದವರು ಅಭಯ ದಾಮ್ಲೆ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಅವಲೋಕನ ಪ್ರಸಾರವಾಯಿತು.
2: ಆಕಾಶವಾಣಿ ಮಡಿಕೇರಿ.
3: Admissions are open at Kuk Institute of Technology, Ponnambette, Kodagu for Artificial Intelligence and Data Science, Artificial Intelligence and Machine Learning, Civil Engineering, Computer Science and Electronics and Communication, Mechanical Engineering, Computer Science with Cyber Security. Scholarship will be provided for economically weaker sections and meritorious students. Best sports amenities. For more details, call 9611-55457.
4: The number you've dialed is currently busy.
5: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
6: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
5: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH275ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
6: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಖ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
5: ಸೈಟ್ ವಿಸಿಟ್ಗಾಗಿ ಕಾಲ್ ಮಾಡಿ 9900901282.
7: ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸತೀಶ್ ರಾವ್, ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರಿಂದ. ಡಾಕ್ಟರ್, IBS ಅಂದ್ರೆ ಏನು?
8: IBS ಅಂತ ಹೇಳೋದನ್ನು ನಾವು ಇರಿಟೇಬಲ್ ಬವಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇದು ಒಂದು ಬಹಳವಾದ ಮುಖ್ಯವಾದ ಒಂದು ಸಮಸ್ಯೆ ಆಗಿದೆ. ಭಾರತ ದೇಶದಲ್ಲಿ ಅರೌಂಡ್ 30% ಆಫ್ ಪೀಪಲ್ ಗೆ ಈ ಇರಿಟೇಬಲ್ ಬವಲ್ ಸಿಂಡ್ರೋಮ್ ಅಂತ ಒಂದು ಸಮಸ್ಯೆ ಇದೆ. ಇದರಲ್ಲಿ ಮುಖ್ಯವಾಗಿ ಏನಾಗುತ್ತಂದ್ರೆ, ಒಬ್ಬ ರೋಗಿಗೆ ಪದೇ ಪದೇ ಮಲವಿಸರ್ಜನೆ ಮಾಡ್ಬೇಕಂತ ಅನಿಸ್ತಾ ಇರೋದು, ಅಥವಾ ಕೆಲವೊಮ್ಮೆ ಮೋಷನ್ ಸರಿಯಾಗಿ ಪಾಸ್ ಆಗದೆ ಇರುವಂತದ್ದು, ಪಟ್ಟು ಉಬ್ಬರ್ಸ್ಕೊಂಡಾಗ ಆಗಿರೋದು, ಯಾವಾಗಲೂ ಗ್ಯಾಸ್ ತುಂಬಿದೆ ಅಂತ ಹೇಳುವಂತದ್ದು, ಅಥವಾ ಸಣ್ಣದಾಗಿ ಕೆಳಗಡೆ ಹೊಟ್ಟೆಯಲ್ಲಿ ನೋವು ಬರ್ತಾ ಇರುವಂತದ್ದು, ಏನೋ ಒಂಥರ ಕಿರಿಕಿರಿ ಹೊಟ್ಟೆಗೆ ಸಂಬಂಧಪಟ್ಟಾಗ ಕಿರಿಕಿರಿ ಆಗುವಂತದ್ದು, ಇದನ್ನು ನಾವು ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇದಕ್ಕೆ ನಿರ್ದಿಷ್ಟವಾದ ಕಾರಣಗಳಿರುವುದಿಲ್ಲ. ಕೆಲವೊಮ್ಮೆ ಪೋಸ್ಟ್ ಇನ್ಫೆಕ್ಷಸ್ ಅಂತ ಹೇಳ್ತೀವಿ, ಹಿಂದ್ಗಡೆ ಇನ್ಫೆಕ್ಷನ್ ಆಗಿರಬಹುದು, ಅಥವಾ ಕೆಲವೊಮ್ಮೆ ತುಂಬಾ ಬೇರೆ ಬೇರೆ ಔಷಧಿಗಳನ್ನು ತೆಗೆದುಕೊಳ್ಳೋದ್ರಿಂದ, ಅಥವಾ ಆಹಾರದಲ್ಲಿ ತುಂಬಾ ವಿಪರೀತವಾಗಿ ಔಟ್ ಸೈಡ್ ಫುಡ್ಗಳನ್ನು ತೆಗೆದುಕೊಳ್ಳೋದು, ಪ್ರೊಸೆಸ್ಡ್ ಫುಡ್ ತಗೊಳ್ಳುವರಲ್ಲಿ ಈ ರೀತಿಯ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಕಾಣಿಸ್ಕೊಳ್ತಾ ಇದೆ.
9: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ಸ್, ಮೈಸೂರು. ಲೈಫ್ಸ್ ಆನ್ ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ, ಕಾಲ್ 0821-350-3500. ಸೇವ್ ದ ನಂಬರ್, ಸೇವ್ ಲೈಫ್ಸ್.
2: ಶ್ರೋತೃಗಳೇ, ಈಗ ಸಮಯ 6:38 ಗಳಾಗಲಿದೆ. ಇನ್ನು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

ಕೇಳುವರೆ, ಇದೇ ಶುಕ್ರವಾರ ಆಗಸ್ಟ್ 7ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬಾಳೆಹೊನ್ನೂರಿನಲ್ಲಿರುವ ಕಾಫಿ ಸಂಶೋಧನಾ ಕೇಂದ್ರದ ವಿಭಾಗ ಮುಖ್ಯಸ್ಥರಾದ ಡಾಕ್ಟರ್ ರುದ್ರಗೌಡ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237074772 2237478

0: ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬಾಳೆಹೊನ್ನೂರಿನಲ್ಲಿರುವ ಕಾಫಿ ಸಂಶೋಧನಾ ಕೇಂದ್ರದ ವಿಭಾಗ ಮುಖ್ಯಸ್ಥರಾದ ಡಾಕ್ಟರ್ ರುದ್ರಗೌಡ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237740477, 2237748, 2237499 STD ಕೋಡ್ 080. ಕೇಳಿ, ಇದೇ ಶುಕ್ರವಾರ ಆಗಸ್ಟ್ 7 ಸಾಯಂಕಾಲ 6:30 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು.
1: ಅಕಾಲಿಕ ಮಳೆಗೆ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತರಾಜು ಎಸ್. ಮುಖ್ಯಾಂಶಗಳು. ಇದೇ 14ರಂದು ನೂತನ ಉಪಸಭಾಪತಿ, ಸಭಾಪತಿ ಆಯ್ಕೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬಸವರಾಜ ಹೊರಟ್ಟಿ ರಾಜೀನಾಮೆ ಪಡೆದ ಸರ್ಕಾರದ ನಡೆ, ಪರಿಷತ್ ಇತಿಹಾಸದಲ್ಲೇ ಕಪ್ಪು ಚುಕ್ಕೆ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಭೂಗರ್ಭ ಶಾಸ್ತ್ರಜ್ಞರ ಅಭಿಪ್ರಾಯ ಪಡೆಯದೆ ಕೊಳವೆ ಬಾವಿ ಕರೆಸದಂತೆ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ. ಕೈಮಗ್ಗ ಕ್ಷೇತ್ರದಲ್ಲಿ ವಿಶೇಷ ಉತ್ತೇಜನ ನೀಡಲು ರಾಜ್ಯವ್ಯಾಪಿ ನೂಲಿನಲ್ಲಿ ನಮ್ಮ ಇತಿಹಾಸ, ಜವಳಿಯಲ್ಲಿ ನಮ್ಮ ಭವಿಷ್ಯ ಅಭಿಯಾನ. ಕಾವೇರಿ ಮೇಕೆದಾಟು ವಿಚಾರದಲ್ಲಿ ರಾಜಕೀಯ ಮಾಡುವ ಉದ್ದೇಶವಿಲ್ಲ, ತಮಿಳುನಾಡು ಮುಖ್ಯಮಂತ್ರಿ ಅಭಿಮತ. ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ಅವರು ರಾಜೀನಾಮೆ ನೀಡಿದ್ದು ಅದನ್ನು ಅಂಗೀಕರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬದಲಿ ವ್ಯವಸ್ಥೆ ಆಗುವವರೆಗೂ ಅವರನ್ನೇ ಈ ಸ್ಥಾನದಲ್ಲಿ ಮುಂದುವರೆಸಬೇಕು ಎಂದು ರಾಜ್ಯಪಾಲರಿಗೆ ಪತ್ರ ಬರೆಯಲಾಗಿದೆ ಎಂದು ಹೇಳಿದ್ದಾರೆ. ಇದೇ 13ರಂದು ವಿಧಾನಮಂಡಲ ಅಧಿವೇಶನ ಆರಂಭವಾಗಲಿದ್ದು 14ರಂದು ನೂತನ ಉಪಸಭಾಪತಿಗಳ ಆಯ್ಕೆ ಪ್ರಕ್ರಿಯೆ ನಡೆಯಲಿದ್ದು, ಬಳಿಕ ಉಪಸಭಾಪತಿಗಳ ಮೂಲಕ ಸಭಾಪತಿಗಳ ಚುನಾವಣೆ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ವಿಜಯನಗರ ಶಾಸಕ ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನ ನೀಡುವ ಕುರಿತು ಪ್ರತಿಕ್ರಿಯಿಸಿದ ಡಿಕೆ ಶಿವಕುಮಾರ್, ಸಂಪುಟ ವಿಸ್ತರಣೆಯಲ್ಲಿ ಯಾವುದೇ ಅಸಮಾಧಾನವಿಲ್ಲವೆಂದು ಸ್ಪಷ್ಟಪಡಿಸಿದ್ದಾರೆ. ಬಿಡದಿಯಲ್ಲಿ ಯಾವ ರೈತರಿಂದಲೂ ಬಲವಂತದ ಭೂಸ್ವಾಧೀನ ಮಾಡುವುದಿಲ್ಲ ಎಂದು ಅವರು ಇದೇ ವೇಳೆ ತಿಳಿಸಿದ್ದಾರೆ. ದೇಶದಲ್ಲೇ ಅತ್ಯಂತ ಹಿರಿಯ ವಿಧಾನ ಪರಿಷತ್ ಸದಸ್ಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವ ಬಸವರಾಜ ಹೊರಟ್ಟಿ ಅವರನ್ನು ಸಭಾಪತಿ ಸ್ಥಾನದಿಂದ ಕೆಳಗಿಳಿಸಲು ಸರ್ಕಾರ ನಡೆದುಕೊಂಡಿರುವ ರೀತಿ ಪ್ರಜಾಸತ್ತಾತ್ಮಕ ಮೌಲ್ಯಗಳಿಗೆ ಧಕ್ಕೆಯುಂಟು ಮಾಡಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಹೇಳಿಕೆ ನೀಡಿರುವ ಅವರು, ಸರ್ಕಾರದ ನಡೆ ಪರಿಷತ್ ಇತಿಹಾಸದಲ್ಲೇ ಕಪ್ಪು ಚುಕ್ಕೆಯಾಗಿ ಉಳಿಯಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಹೊರಟ್ಟಿ ಅವರು 46 ವರ್ಷಗಳ ಕಾಲ ವಿಧಾನ ಪರಿಷತ್ ಸದಸ್ಯರಾಗಿ, ಸಚಿವರಾಗಿ ಹಾಗೂ ಸಭಾಪತಿಯಾಗಿ ಅತ್ಯುತ್ತಮ ಸೇವೆ ಸಲ್ಲಿಸಿದ್ದಾರೆ ಎಂದು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ವಿವಿಧ ಪ್ರದೇಶಗಳಲ್ಲಿ ಅಂತರ್ಜಲ ಮಟ್ಟ 1000 ಅಡಿಗೂ ಹೆಚ್ಚು ಕುಸಿದಿದ್ದು, ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮಾತ್ರವೇ ಕೊಳವೆ ಬಾವಿ ಕೊರೆಸುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಜಲಜೀವನ ಅಭಿಯಾನ ಕುರಿತಂತೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ತುಮಕೂರು, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಸೇರಿದಂತೆ ಹಲವೆಡೆ 1000 ಅಡಿ ಕೊರೆದರೂ ನೀರು ಸಿಗುವುದಿಲ್ಲ, ಸಿಕ್ಕರೂ ಯೋಗ್ಯವಾಗಿರುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಭೂಗರ್ಭ ಶಾಸ್ತ್ರಜ್ಞರ ಅಭಿಪ್ರಾಯ ಪಡೆದು ಕೊಳವೆ ಬಾವಿ ಕೊರೆಸುವಂತೆ ಆದೇಶ ನೀಡಲಾಗಿದೆ ಎಂದಿದ್ದಾರೆ. ಸಕ್ರಿಯವಾಗಿ ಇರುವ ಮತ್ತು ಬತ್ತಿ ಹೋಗಿರುವ ಕೊಳವೆ ಬಾವಿಗಳ ಮರುಪೂರಣಕ್ಕೆ ವಿಬಿಜಿ ರಾಮ್ಜಿ ಯೋಜನೆಯಡಿ ಕಾಮಗಾರಿ ಕೈಗೊಳ್ಳುವಂತೆ ತಿಳಿಸಿದ್ದಾರೆ. ಯಾವುದೇ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾದರೆ 24 ಗಂಟೆಯ ಒಳಗೆ ಪರಿಹರಿಸುವಂತೆ ಈಶ್ವರ್ ಬಿ ಖಂಡ್ರೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ರಾಜ್ಯದ ಕೈಮಗ್ಗ ಉತ್ಪನ್ನಗಳಿಗೆ ರಾಷ್ಟೀಯ ಮತ್ತು ಜಾಗತಿಕ ಮಾರುಕಟ್ಟೆಯಲ್ಲಿ ಹೊಸ ಗುರುತನ್ನು ಸೃಷ್ಟಿಸುವ ಉದ್ದೇಶದಿಂದ ಕರ್ನಾಟಕ ಜವಳಿ ಮತ್ತು ಉಡುಪು ನೀತಿಯಲ್ಲಿ ಕೈಮಗ್ಗ ಕ್ಷೇತ್ರದ ಪ್ರಚಾರಕ್ಕೆ ವಿಶೇಷ

0: ಅನುದಾನ ಮೀಸಲಿಡಲಾಗಿದೆ ಎಂದು ಎಂಎಸ್ಎಂಇ ಗಣಿ ಮತ್ತು ಜವಳಿ ಇಲಾಖೆ ಕಾರ್ಯದರ್ಶಿ ರೋಹಿಣಿ ಸಿಂಧೂರಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ 12ನೇ ರಾಷ್ಟೀಯ ಕೈಮಗ್ಗ ದಿನಾಚರಣೆ ಅಂಗವಾಗಿ ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ವಿತರಿಸಿ ಮಾತನಾಡಿದ ಅವರು, ವಿಶೇಷ ಅನುದಾನದ ಮೂಲಕ ಕೈಮಗ್ಗ ಕ್ಷೇತ್ರದಲ್ಲಿ ಉತ್ಪನ್ನ ಮೌಲ್ಯವರ್ಧನೆ, ಬ್ರ್ಯಾಂಡಿಂಗ್, ಡಿಜಿಟಲ್ ಮಾರುಕಟ್ಟೆ, ಇ ಕಾಮರ್ಸ್ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಜಾರಿಗೊಳಿಸಲಾಗುವುದು ಎಂದು ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ನೂಲಿನಲ್ಲಿ ನಮ್ಮ ಇತಿಹಾಸ, ಜವಳಿಯಲ್ಲಿ ನಮ್ಮ ಭವಿಷ್ಯ ಎಂಬ ರಾಜ್ಯವ್ಯಾಪಿ ಅಭಿಯಾನ ಆರಂಭಿಸಲು ಇಲಾಖೆ ನಿರ್ಧರಿಸಿದೆ. ಬೆಂಗಳೂರು ನಗರಾದ್ಯಂತ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನ ವೇಗ ಪಡೆಯುತ್ತಿದ್ದು, ಸ್ವಚ್ಛತಾ ಕಾರ್ಯಕ್ರಮ ಕೈಗೊಳ್ಳದ ಸರ್ಕಾರಿ ಇಲಾಖೆಗಳಿಗೆ ನೋಟಿಸ್ ಜಾರಿ ಮಾಡುವಂತೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ನಗರ ಪಾಲಿಕೆ ಆಯುಕ್ತರಿಗೆ ಸೂಚನೆ ನೀಡಿದ್ದಾರೆ. ನಗರದಲ್ಲಿ ಕಳೆದ 6 ದಿನಗಳಲ್ಲಿ 453 ಸ್ಥಳಗಳಿಂದ 10,056 ಮೆಟ್ರಿಕ್ ಟನ್ ತ್ಯಾಜ್ಯ ತೆರವುಗೊಳಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕಟ್ಟಡ ನಿರ್ಮಾಣದ ಭಗ್ನಾವಶೇಷಗಳನ್ನು ಸರ್ಕಾರ ಗುರುತಿಸಿರುವ ನಿಗದಿತ ಸ್ಥಳಗಳಲ್ಲಿಯೇ ವಿಲೇವಾರಿ ಮಾಡಬೇಕು. ಸ್ವಚ್ಛಗೊಳಿಸಿದ ಸ್ಥಳಗಳಲ್ಲಿ ಮತ್ತೆ ತ್ಯಾಜ್ಯ ಸುರಿಯದಂತೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವಂತೆ ಕೃಷ್ಣ ಬೈರೇಗೌಡ ನಿರ್ದೇಶನ ನೀಡಿದ್ದಾರೆ. ಕಾವೇರಿ ತಮಿಳುನಾಡಿನ ಜೀವಾಳ ಮತ್ತು ಸೂಕ್ಷ್ಮ ವಿಷಯವಾಗಿದೆ ಎಂದು ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ವಿಧಾನಸಭೆಯಲ್ಲಿ ತಿಳಿಸಿದ್ದಾರೆ. ಕಾವೇರಿ ಮತ್ತು ಮೇಕೆದಾಟು ವಿಚಾರದಲ್ಲಿ ರಾಜಕೀಯ ಮಾಡುವ ಉದ್ದೇಶವಿಲ್ಲವೆಂದು ಅವರು ಸ್ಪಷ್ಟಪಡಿಸಿದ್ದಾರೆ. ತಮಿಳುನಾಡು ವಿಧಾನಸಭೆಯಲ್ಲಿ ಮೇಕೆದಾಟು ವಿಷಯದ ಕುರಿತು ವಿಶೇಷ ಗಮನ ಸೆಳೆಯುವ ಸೂಚನೆ ಮಂಡಿಸಿದ ಉದಯನಿಧಿ ಸ್ಟಾಲಿನ್, ರಾಜ್ಯ ಸರ್ಕಾರವು ತಕ್ಷಣವೇ ಸರ್ವಪಕ್ಷ ಸಭೆ ಕರೆಯಬೇಕು ಎಂದು ಒತ್ತಾಯಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಮುಖ್ಯಮಂತ್ರಿ ವಿಜಯ್, ಮೇಕೆದಾಟು ಅಣೆಕಟ್ಟು ವಿಷಯದ ಕುರಿತು ವಿಧಾನಸಭೆಯಲ್ಲಿ ಅಂಗೀಕರಿಸಿದ ನಿರ್ಣಯವನ್ನು ಪ್ರಧಾನಿಗೆ ಕಳುಹಿಸಲಾಗಿದೆ ಎಂದು ಹೇಳಿದ್ದಾರೆ. ಮಾತುಕತೆಯ ಮೂಲಕ ಪರಿಹಾರ ಕಂಡುಕೊಳ್ಳಲು ಬೆಂಗಳೂರು ಪ್ರವಾಸ ಕೈಗೊಂಡಿದ್ದರ ಬಗ್ಗೆ ಪ್ರಸ್ತಾವಿಸಿದ ವಿಜಯ್, ಕರ್ನಾಟಕ ರಾಜ್ಯದೊಂದಿಗೆ ಮಾತನಾಡಿ ಸಮಸ್ಯೆ ಪರಿಹರಿಸುವ ಉದ್ದೇಶದಿಂದ ಆ ಪ್ರಯತ್ನ ಮಾಡಲಾಗಿತ್ತು. ಶತ್ರು ರಾಷ್ಟಗಳೇ ಮಾತುಕತೆಯ ಮೂಲಕ ಸಮಸ್ಯೆ ಬಗೆಹರಿಸಿಕೊಳ್ಳಲು ಯತ್ನಿಸುತ್ತಿರುವಾಗ ನಾವೇಕೆ ಪಕ್ಕದ ಕರ್ನಾಟಕದೊಂದಿಗೆ ಮಾತುಕತೆ ನಡೆಸಬಾರದು ಎಂದು ಪ್ರಶ್ನಿಸಿದ್ದಾರೆ. ಮಾತುಕತೆಯಿಂದ ತಮಿಳುನಾಡಿನ ಜನರಿಗೆ ಒಳ್ಳೆಯದಾಗುವುದಾದರೆ ಯಾವುದೇ ವಿರೋಧ ಅಥವಾ ಅಪಮಾನಗಳನ್ನು ಸಹಿಸಿಕೊಳ್ಳಲು ಸಿದ್ಧ ಎಂದು ಜೋಸೆಫ್ ವಿಜಯ್ ಅಲ್ಲಿನ ವಿಧಾನಸಭೆಯಲ್ಲಿ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಇಂದು ಮುಖ್ಯಮಂತ್ರಿಗಳ ಸೂಚನೆಯಂತೆ ಸಚಿವರು ಬರ ಪರಿಶೀಲನೆ ನಡೆಸಿದ್ದಾರೆ. ಸಚಿವ ಜಮೀರ್ ಅಹಮದ್ ಖಾನ್ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಬರಬ ಮತ್ತು ಕೊಟ್ಟೂರು ತಾಲೂಕಿನ ಗಜಾಪುರ ಗ್ರಾಮಗಳ ರೈತರ ಹೊಲಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತುಂಗಭದ್ರಾ ಜಲಾಶಯದಲ್ಲಿ ದಿನೇ ದಿನೇ ಒಳಹರಿವು ಹೆಚ್ಚುತ್ತಿರುವುದರಿಂದ ಜಿಲ್ಲೆಯ ಜನರಿಗೆ ಕುಡಿಯುವ ನೀರಿಗೆ ಯಾವುದೇ ಸಮಸ್ಯೆ ಉಂಟಾಗುವುದಿಲ್ಲ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಈ ಬಾರಿ ರೈತರು ಸಂಕಷ್ಟದಲ್ಲಿದ್ದು ಸಾಲ ಮನ್ನಾ ಮಾಡುವುದಕ್ಕೆ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಲಾಗುವುದು ಎಂದರು. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಶ್ರೀರಾಂಪುರ, ಬೇಗೂರು, ಗೇಟ್, ತಾಂಡ್ಯ ಸೇರಿ ತರೀಕೆರೆ ಹಾಗೂ ಕಡೂರು ತಾಲೂಕುಗಳ ಹಲವೆಡೆ ಇಂಧನ ಸಚಿವ ಕೆಜೆ ಜಾರ್ಜ್ ಬರ ಪರಿಸ್ಥಿತಿ ಹಾಗೂ ಬೆಳೆ ಪರಿಸ್ಥಿತಿಗಳನ್ನು ಪರಿಶೀಲನೆ ನಡೆಸಿದರು. ಗದಗ ಜಿಲ್ಲೆಯಲ್ಲಿ ಕಳೆದ 68 ದಿನಗಳಲ್ಲಿ ಬಿದ್ದಿರುವ ಮಳೆಯ ಪ್ರಮಾಣವು ವಾಡಿಕೆಗಿಂತ ಶೇಕಡ 31% ಕಡಿಮೆಯಾಗಿದೆ. ಎನ್ಡಿಆರ್ಎಫ್ ನಿಯಮಾವಳಿಗಳ ಪ್ರಕಾರ ಇಡೀ ಜಿಲ್ಲೆಯನ್ನು ಬರಪೀಡಿತ ಪ್ರದೇಶವೆಂದು ಘೋಷಿಸಲು ಅರ್ಹತೆ ಇದ್ದು, ತಾಲೂಕುವಾರು ವೈಜ್ಞಾನಿಕ ಪರಿಶೀಲನೆ ನಡೆಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ಸಚಿವ ಬಸವರಾಜ ರಾಯರೆಡ್ಡಿ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಪ್ರಾಥಮಿಕ ಅಂದಾಜಿನಂತೆ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳು ಸೇರಿ ಒಟ್ಟು 164 ಕೋಟಿ ರೂಪಾಯಿ ಮೌಲ್ಯದ ಬೆಳೆ ಹಾನಿಯಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ವಿಠಲಾಪುರ ಗ್ರಾಮದಲ್ಲಿ ಸಚಿವ ಬಿ ನಾಗೇಂದ್ರ ಬರ ಪರಿಶೀಲನೆ ನಡೆಸಿದರು. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಸಮಯದಲ್ಲಿ ಎಎಸ್ಡಿಡಿಒ ವರ್ಗದ ಅಡಿಯಲ್ಲಿ ಗುರುತಿಸಲಾದ ತಮ್ಮ ಹೆಸರುಗಳನ್ನು ಸರಿಪಡಿಸಲು ಮತದಾರರಿಗೆ 15 ದಿನಗಳ ಗಡುವು ನೀಡುವಂತೆ ಚುನಾವಣಾ ಆಯೋಗವನ್ನು ಕೆಪಿಸಿಸಿ ಒತ್ತಾಯಿಸಿದೆ. ಈ ಕುರಿತಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಬಿ ಕೆ ಹರಿಪ್ರಸಾದ್ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ ಆಗಸ್ಟ್ 8ರ ಪ್ರಸ್ತುತ ಗಡುವು ಎಲ್ಲಾ ಬಾಧಿತ ಮತದಾರರಿಗೆ ಮತ್ತು ತಮ್ಮ ವಿವರಗಳನ್ನು ಪರಿಶೀಲಿಸಲು ಸರಿಪಡಿಸಲು ಸಾಕಷ್ಟು ಸಮಯ ಒದಗಿಸುವುದಿಲ್ಲ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಅರ್ಹ ಮತದಾರರು ಮತದಾನದ ಹಕ್ಕಿನಿಂದ ವಂಚಿತರಾಗದಂತೆ ಕಾರ್ಯನಿರ್ವಹಿಸಲು ಚುನಾವಣಾ ಆಯೋಗವನ್ನು ಒತ್ತಾಯಿಸಿದೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಕೊಡಗು, ಉಡುಪು, ಶಿವಮೊಗ್ಗ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಈ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕರಾವಳಿ ಮತ್ತು ಘಾಟ್ ಪ್ರದೇಶಗಳಲ್ಲಿ

0: ಕುಸಿತ ಉಂಟಾಗುವ ಸಾಧ್ಯತೆ ಇದೆ ಎಂದು ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣವಿದ್ದು ಕೆಲವು ಪ್ರದೇಶಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಅತಿಯಾದ ಸಾರಜನಕಯುಕ್ತ ರಾಸಾಯನಿಕ ರಸಗೊಬ್ಬರಗಳ ಬಳಕೆಯಿಂದಾಗಿ ದೇಶಾದ್ಯಂತ ಅಂತರ್ಜಲ ಮಾಲಿನ್ಯ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದ್ದು ದೇಶದ 26 ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಒಟ್ಟು 502 ಜಿಲ್ಲೆಗಳಲ್ಲಿ ನೈಟ್ರೇಟ್ ಮಾಲಿನ್ಯ ಪತ್ತೆಯಾಗಿದೆ ಎಂದು ಸಂಸತ್ನಲ್ಲಿ ರಾಸಾಯನಿಕ ಮತ್ತು ರಸಗೊಬ್ಬರಗಳ ಸಚಿವಾಲಯ ಉತ್ತರ ನೀಡಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು ಜಿಲ್ಲೆಯಾದ್ಯಂತ 11,22,789 ಗಣತಿ ನಮೂನೆಗಳನ್ನು ಗಣಕೀಕರಣ ಮಾಡಲಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇದೇ 10ರಂದು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿಗೆ ಆಗಮಿಸಲಿದ್ದು 3,200 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಚಾಲನೆ ನೀಡಲಿದ್ದಾರೆ. ನೀರಿನ ಲಭ್ಯತೆ ಕಡಿಮೆಯಾಗುತ್ತಿರುವ ಪ್ರಸ್ತುತ ದಿನಗಳಲ್ಲಿ ರೈತರು ವೈಜ್ಞಾನಿಕ ಕೃಷಿ ಪದ್ದತಿ ಅಳವಡಿಸಿಕೊಂಡು ಉತ್ಪಾದನಾ ವೆಚ್ಚ ತಗ್ಗಿಸುವ ಜೊತೆಗೆ ಆದಾಯ ಹೆಚ್ಚಿಸಿಕೊಳ್ಳುವತ್ತ ಗಮನ ಹರಿಸಬೇಕು ಎಂದು ದಾವಣಗೆರೆ ದಕ್ಷಿಣ ಶಾಸಕ ಸಮರ್ಥ ಶಾಮನೂರು ಸಲಹೆ ನೀಡಿದ್ದಾರೆ. ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವತಿಯಿಂದ ಇಂದು ಚಿಕ್ಕಪೇಟೆ ವಿಭಾಗದ ಹೊಂಬೇಗೌಡ ನಗರ ಬಿಟಿಎಸ್ ರಸ್ತೆಯಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ಕಾರ್ಯಾಚರಣೆ ನಡೆಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇದೇ 14ರಂದು ನೂತನ ಉಪಸಭಾಪತಿ ಸಭಾಪತಿ ಆಯ್ಕೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬಸವರಾಜ ಹೊರಟ್ಟಿ ರಾಜೀನಾಮೆ ಪಡೆದ ಸರ್ಕಾರದ ನಡೆ, ಪರಿಷತ್ ಇತಿಹಾಸದಲ್ಲೇ ಕಪ್ಪು ಚುಕ್ಕೆ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಭೂಗರ್ಭ ಶಾಸ್ತ್ರಜ್ಞರ ಅಭಿಪ್ರಾಯ ಪಡೆಯದೆ ಕೊಳವೆ ಬಾವಿ ಕೊರೆಸದಂತೆ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ. ಕೈಮಗ್ಗ ಕ್ಷೇತ್ರದಲ್ಲಿ ವಿಶೇಷ ಉತ್ತೇಜನ ನೀಡಲು ರಾಜ್ಯವ್ಯಾಪಿ ನೂಲಿನಲ್ಲಿ ನಮ್ಮ ಇತಿಹಾಸ, ಜವಳಿಯಲ್ಲಿ ನಮ್ಮ ಭವಿಷ್ಯ ಅಭಿಯಾನ. ಕಾವೇರಿ ಮೇಕೆದಾಟು ವಿಚಾರದಲ್ಲಿ ರಾಜಕೀಯ ಮಾಡುವ ಉದ್ದೇಶವಿಲ್ಲ, ತಮಿಳುನಾಡು ಮುಖ್ಯಮಂತ್ರಿ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಹಲೋ ಕೃಷಿ ರಂಗ. ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ.
2: ನಮಸ್ಕಾರ ರೈತ ಬಾಂಧವರೇ, ಪ್ರಕೃತಿ ವಿಕೋಪದಿಂದಾಗುವ ಬೆಳೆ ನಷ್ಟಕ್ಕೆ ಆರ್ಥಿಕ ಆಸರೆ ಬೆಳೆ ವಿಮೆ. ಮಳೆ ಗಾಳಿ ನೆರೆ ಬರ ಬಂದರೂ ಬೆಳೆ ವಿಮೆಯು ನಿಮ್ಮ ಭರವಸೆಗೂ ಭವಿಷ್ಯಕ್ಕೂ ಆರ್ಥಿಕ ರಕ್ಷಾ ಕವಚವಾಗಿದೆ. ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಬೆಳೆಗನುಗುಣವಾಗಿ ಬೆಳೆ ವಿಮೆ ಮಾಡಿಸಲು 15 ಜುಲೈ, 31 ಜುಲೈ, 14 ಆಗಸ್ಟ್ ಅಂತಿಮ ದಿನಾಂಕಗಳಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಹಾಗೂ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಿ ತಪ್ಪದೇ ಬೆಳೆ ವಿಮೆ ಮಾಡಿಸಿ. ಬೆಳೆ ವಿಮೆ ರೈತನ ಸಮೃದ್ಧಿ, ಇಂದಿನ ನೋಂದಣಿ ನಾಳಿನ ನೆಮ್ಮದಿ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
1: ಕೇಳುಗರೆ, ಇಂದಿನ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು. ಈ ಕುರಿತು ಭಾಗವಹಿಸುತ್ತಾರೆ ಡಾ ರುದ್ರಗೌಡ, ಅಪರ ಕೃಷಿ ನಿರ್ದೇಶಕರು, ಬೆಳೆ ಅಭಿವೃದ್ಧಿ ಮತ್ತು ಯೋಜನೆ.
3: ನಮಸ್ಕಾರ ಎಲ್ಲ ಕೇಳುಗರಿಗೂ, ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಾನು ತಿಮ್ಮಪ್ಪ ಎಚ್ ಗೌಡ. ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ತಮಗೆಲ್ಲ ತಿಳಿದಿರ ಹಾಗೆ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು. ಇದು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯವಾಗಿದೆ. ನಮ್ಮ ಜೊತೆಗೆ ಇವತ್ತು ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದಾರೆ ಬಾಳೆಹೊನ್ನೂರಿನಲ್ಲಿರುವ ಕಾಫಿ ಸಂಶೋಧನಾ ಕೇಂದ್ರದ ಬೇಸಾಯ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರುದ್ರಗೌಡ ಅವರು. ಡಾಕ್ಟರ್ ರುದ್ರಗೌಡ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಮತ್ತೆ ಎಲ್ಲ ಆಕಾಶವಾಣಿಯ ಪರವಾಗಿ ಸ್ವಾಗತ, ನಮಸ್ಕಾರ.
4: ನಮಸ್ಕಾರ ಸರ್.
3: ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗವಹಿಸಿ ಪ್ರಶ್ನೆಯನ್ನು ಕೇಳಬಹುದು ಆಗಿದೆ. ನಮ್ಮ ಪೋನ್ಸಕ್ಕೆ ದಯವಿಟ್ಟು ನೋಟ್ ಡೌನ್ ಮಾಡ್ಕೊಳ್ಳಿ, 2237-4477, 2237-4488, 2237-4999, ಎಸ್ಟಿಡಿ ಕೋಡ್ 080. ಹಾಗಿದ್ರೆ ಬನ್ನಿ, ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು, ಇದು ಇವತ್ತಿನ ಟಾಪಿಕ್ ಆಗಿದೆ. ಅನೇಕ ರೈತರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮತ್ತು ಬೇಕಾದ ಮಾಹಿತಿ ಪಡ್ಕೊಳ್ಬೇಕು ಅಂತಿರ್ತಾರೆ. ಡಾಕ್ಟರ್ ರುದ್ರಗೌಡ ಅವರೇ, ತಾವು ಅನೇಕ ವರ್ಷಗಳಿಂದ ಕಾಫಿ ಸಂಶೋಧನಾ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಇವತ್ತು ನಮ್ಮ ರೈತರಿಗೆ ನಾನೇ ಒಂದು ಪ್ರಶ್ನೆ ತಮಗೆ ಕೇಳ್ತೇನೆ. ಪುನಶ್ಚೇತನ ಕೃಷಿ ಅಂದರೆ ಏನು ಈ ಒಂದು ಕಾಫಿಯಲ್ಲಿ? ಇದ್ರ ಬಗ್ಗೆ ಮಾಹಿತಿ ಮಾಡಿಕೊಡಿ.
4: ಖಂಡಿತವಾಗ್ಲೂ, ಮೊದಲೇದಾಗಿ ಎಲ್ಲ ಬೆಳೆಗಾರ ಬಂಧುರಿಗೆ ಮತ್ತು ಆಕಾಶವಾಣಿ ಕೇಳುಗರಿಗೆ ನಮಸ್ಕಾರ. ತಾವು ಕೇಳಿರಬಹುದು, ಇತ್ತೀಚಿನ ದಿನಗಳಲ್ಲಿ ಪುನಶ್ಚೇತನ ಕೃಷಿ ಅಥವಾ ರೀಜನರೇಟಿವ್ ಅಗ್ರಿಕಲ್ಚರ್ ಅಂತಕ್ಕಂಥದ್ದು ಒಂದು ಪ್ರಚಲಿರತಕ್ಕಂಥ ಶಬ್ದ. ಇದು ಪುನಶ್ಚೇತನ ಕೃಷಿ ಅಂದರೆ ಸಮಗ್ರ ಮತ್ತು ಸಮಗ್ರತೆಯ ದೃಷ್ಟಿಕೋನವನ್ನು ಹೊಂದಿರತಕ್ಕಂಥ ಒಂದು ಕೃಷಿ ವಿಧಾನವಾಗಿದೆ. ಇದರ ಮುಖ್ಯ ಉದ್ದೇಶಗಳೇನೆಂದರೆ ಮಣ್ಣಿನ ಆರೋಗ್ಯವನ್ನು ಪುನಃಸ್ಥಾಪಿಸುವುದು, ಜೀವ ವೈವಿಧ್ಯತೆಯನ್ನು ಹೆಚ್ಚಿಸುವುದು, ಪರಿಸರ ವ್ಯವಸ್ಥೆಯ ಸೇವೆಗಳನ್ನು ಸುಧಾರಣೆ ಮಾಡುವುದು, ಹವಾಮಾನ ಬದಲಾವಣೆಯನ್ನು ಎದುರಿಸುವ ಸಾಮರ್ಥ್ಯವನ್ನು ಬಲಪಡಿಸುವುದು ಹಾಗೂ ಕೃಷಿ ಉತ್ಪಾದಕತೆ ಮತ್ತು ರೈತರ ಜೀವನೋಪಾಯವನ್ನು ದೀರ್ಘಕಾಲಿಕವಾಗಿ ಖಚಿತಪಡಿಸಿಕೊಳ್ಳೋದು ಇದರದ್ದು ಒಂದು ಮುಖ್ಯ ಉದ್ದೇಶ. ನಾವು ಸಾಂಪ್ರದಾಯಿಕವಾಗಿ ಸುಸ್ಥಿರ ಕೃಷಿ ವಿಧಾನಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ. ಸುಸ್ಥಿರ ಕೃಷಿ ಈಗಿರುವ ನೈಸರ್ಗಿಕ ಸಂಪನ್ಮೂಲಗಳನ್ನು ಕಾಪಾಡುವುದರ ಮೇಲೆ ಹೆಚ್ಚು ಗಮನಹರಿಸಿದರೆ ಪುನಶ್ಚೇತನ ಕೃಷಿ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಪ್ರಕೃತಿಯ ಮೂಲ ಬಂಡವಾಳಗಳನ್ನು ಮರು ನಿರ್ಮಾಣದರ ಮೇಲೆ ಹೆಚ್ಚು ಒತ್ತು ನೀಡ್ತಾ ಇದೆ. ಇದರಲ್ಲಿ ಮೊದಲನೇದಾಗಿ ಮಣ್ಣಿನ ಸಾವಯವ ಪದಾರ್ಥಗಳ ಪ್ರಮಾಣವನ್ನು ಹೆಚ್ಚಳ ಮಾಡುವುದು, ಅಂದರೆ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್ ಹೆಚ್ಚು ಮಾಡೋದು ಅಂತ ಹೇಳ್ತೀವಿ. ಮಣ್ಣಿನ ಆರೋಗ್ಯವಿದ್ದರೆ ಅದೇ ಮೇನು, ಎಲ್ಲ ನಾವು ಬೆಳೆಯನ್ನು ಹೆಚ್ಚು ಪಡಿಬೋದು. ಜಲ ಸಂಪನ್ಮೂಲಗಳನ್ನು ಸಂರಕ್ಷಿಸಿ ಪುನರ್ಜೀವನಗೊಳಿಸುವುದು, ಮರಗಳ ಜೀವ ವೈವಿಧ್ಯತೆಯನ್ನು ಹೆಚ್ಚು ಮಾಡುವುದರು ಹಾಗೂ ಪ್ರಕೃತಿಕ ಜೈವಿಕ ಕ್ರಿಯೆಗಳನ್ನು ಪುನರ್ ಸಕ್ರಿಯಗೊಳಿಸುವುದು ಈ ಒಂದು ಪುನಶ್ಚೇತನ ಕಾಫಿಯ ಕೃಷಿಯ ಮುಖ್ಯ ಗುರಿಗಳು. ಈ ರೀತಿಯಾಗಿ ಪುನಶ್ಚೇತನ ಕಾಫಿ ಕೃಷಿ ಒಂದು ಕಾಫಿ ಉತ್ಪಾದನೆಯ ಹೆಚ್ಚಿಸುವುದಲ್ಲದೆ ಮಣ್ಣು, ನೀರು, ಮರಗಳು ಮತ್ತು ಜೀವ ವೈವಿಧ್ಯತೆಯಂತಹ ನೈಸರ್ಗಿಕ ಸಂಪನ್ಮೂಲಗಳನ್ನು ಪುನಃ ಬಲಪಡಿಸುವ ಮೂಲಕ ಪರಿಸರ ಸಂರಕ್ಷಣೆ, ಹವಾಮಾನ ಸ್ಥೈರ್ಯ ಮತ್ತು ರೈತರ ಸುಸ್ಥಿರ ಜೀವನೋಪಾಯವನ್ನು ಖಚಿತಪಡಿಸುವುದೇ ಇಂದು ಪುನರ್ ಉತ್ಪಾದನಾ ಅಥವಾ ಪುನಶ್ಚೇತನ ಕಾಫಿ ಕೃಷಿಯ ಒಂದು ಅಂತ ನಾವು ಹೇಳಬಹುದು.
3: ಹಾಂ ಹಾಂ, ತುಂಬ ಸಂತೋಷ ಡಾಕ್ಟರ್ ರುದ್ರಗೌಡ ಅವರೇ. ಈಗ ಭಾರತದಲ್ಲಿ ಪುನಶ್ಚೇತನ ಕಾಫಿ ಕೃಷಿ ಏಕೆ ಅವಶ್ಯಕವಾಗಿದೆ?
4: ಇದು ಒಂದು ಅತಿ ಉತ್ತಮವಾದಂಥ ಪ್ರಶ್ನೆ ಅಂತಲೇ ನಾನು ಹೇಳ್ಬೋದು. ತಮಗೆಲ್ಲ ತಿಳಿದಿರದ ಹಾಗೆ ಭಾರತದಲ್ಲಿ ಕಾಫಿಯನ್ನು ಅರಣ್ಯ ಪದ್ಧತಿಯಲ್ಲಿ ನಾವು ಬೆಳೀತಾ ಇರ್ತೀವಿ. ಇದು ಆಲ್ರೆಡಿ ತುಂಬ ಪರಿಸರ ಸ್ನೇಹಿ ಪದ್ಧತಿ ಆಗಿದೆ. ಆದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಆಗ್ತಕ್ಕಂಥ ಹವಾಮಾನ ವೈಪರೀತ್ಯತೆ, ಕೆಲವೊಂದಿಷ್ಟು ಭಾಗದಲ್ಲಿ ನೆರಳಿನ ಮರಗಳನ್ನು ಕಡಿಮೆ ಮಾಡ್ತಕ್ಕಂಥದ್ದು, ಮಣ್ಣಿನ ಗುಣಮಟ್ಟದಲ್ಲಿ ಕುಸಿತಕ್ಕಂಥದ್ದನ್ನು ಕಾಣ್ತಾ ಇರ್ತೀವಿ. ಹಾಗೆ ನೋಡೋದಾದರೆ ಹಸಿರುಮನೆ ಅನಿಲಗಳ ಹೊರಸೂಸುವಿಕೆ ಅಥವಾ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಇರ್ತಕ್ಕಂಥದ್ದು, ಇವನ್ನೆಲ್ಲ ನಾನು ಕಡಿಮೆ ಮಾಡಿ ಸುಸ್ಥಿರತೆ, ಲಾಂಗ್ ಟರ್ಮ್ ಸಸ್ಟೈನಬಿಲಿಟಿ ಹೆಚ್ಚು ಮಾಡಬೇಕಂದ್ರೆ ಪುನಶ್ಚೇತನ ಕಾಫಿ ಕೃಷಿಯೆಡೆಗೆ ನಾವು ದಾಪುಗಾಲ ಹಾಕಬೇಕಂತದ್ದು ಅತಿ ಮುಖ್ಯ ಅಂತ ನಾವು ಹೇಳ್ಬೋದು.
3: ತುಂಬಾ ಸಂತೋಷ ಡಾಕ್ಟರ್ ರುದ್ರಗೌಡ ಅವರೇ. ಈಗ ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ಮೊದಲ ಕರೆಯನ್ನ ಸ್ವೀಕಾರ ಮಾಡೋಣ. ಹಲೋ ಕೃಷಿ ರಂಗ, ಹಲೋ, ಪ್ರಶ್ನೆ ಕೇಳಿ. ಹೆಸರು ಹೇಳಿ ಸರ್, ಎಲ್ಲಿಂದ? ಹೆಸರು?
5: ನಮ್ಮ ಹೆಸರು ಅಂತ.
3: ಹಾ ಕೇಳಿ ಪ್ರಶ್ನೆನ.
5: ಇದು ಸರ್, ಇದು ಇದ್ರದ ಕಾಫಿದ ಏನ್ ಸರ್? ಕಾಫಿದು,
3: ಕಾಫಿ ಬೆಳೆ ಬಗ್ಗೆ.
5: ಹಾ
3: ಕೇಳಿ ಪ್ರಶ್ನೆ ಕೇಳಿ
4: ಹೇಳ್ರಿ.
5: ಕಾಫಿ ಬೆಳೆದಿಲ್ಲ.
4: ಹೌದು, ಬೆಳಗಾವ್ ಕಡೆ ಕಾಫಿ ಬರಲ್ರಿ.
5: ಹೌದು ಸರ್, ನಿಮ್ದು ಫೋನ್ ಸಂಖ್ಯೆ ಒಟ್ಟು ಹಂಗೆ ಇದು ಮಾಡಿ ಸರ್, ಕೊಟ್ಟಿರಿ.
3: ಕೊಡ್ತೇವೆ, ಆಮೇಲೆ ಕೊನೆಯಲ್ಲಿ ಕೊಡ್ತೇವೆ. ಪ್ರಶ್ನೆ ಇಲ್ಲವಲ್ಲ? ಓಕೆ ಓಕೆ. ಹಾ ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ, ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಇವತ್ತಿನ ಪುನಶ್ಚೇತನ ಕೃಷಿ ಬಗ್ಗೆ ತಾವು ಹೆಸರು ಹೇಳಿ, ಎಲ್ಲಿಂದ?
6: ಹಲೋ ಸರ್.
3: ಹಾ ಕೇಳ್ತಾ ಇದೆ, ಮಾತಾಡಿ. ಎಲ್ಲಿಂದ, ಹೆಸರು ಹೇಳಿ?
6: ಚಿನ್ನಣ್ಣ ಸರ್.
3: ಕೇಳಿ ಚಿನ್ನಣ್ಣ ಅವರು, ಪ್ರಶ್ನೆ ಕೇಳಿ. ಕಾಫಿ ಪುನಶ್ಚೇತನದ ಬಗ್ಗೆ ಯಾವ್ದಾದ್ರು ಪ್ರಶ್ನೆ ಇದ್ರೆ ಕೇಳಬಹುದು.
6: ಅದೇ, ನಮ್ಮ ಜಮೀನಿಗೆ ಕಾಫಿ ಹಾಕ್ಬೋದಾ ಅಂತ ಕೇಳೋಣ ಅಂತ, ಗಿಡ ಸಸಿ ಹಾಕೋಣ ಅಂತ.
3: ಹಾ ಹೇಳ್ತಾರೆ ಡಾಕ್ಟರ್ ರುದ್ರಗೌಡ ಅವರು.
4: ತಾವು ಯಾವ ಊರಿಂದ ಕರೆ ಮಾಡ್ತಾ ಇದ್ದೀರಾ?
6: ಹುಣಸೂರು ತಾಲೂಕು, ಬಿಳಿಕೆರೆ.
4: ಹುಣಸೂರು ತಾಲೂಕು, ಓಕೆ. ಮೈಸೂರು ಜಿಲ್ಲೆ. ಕಾಫಿಗೆ ಹೆಚ್ಚು ತಮಗೆ ಗೊತ್ತಿದ್ದ ಹಾಗೆ ಮಡಿಕೇರಿ, ಚಿಕ್ಕಮಂಗಳೂರು, ಹಾಸನ ಜಿಲ್ಲೆಯ ಸಕಲೇಶ್ಪುರ ಹೆಚ್ಚು ಸೂಕ್ತವಾದಂತ ವಾತಾವರಣ. ಆದರೂ ಕೂಡ ಹುಣಸೂರು ಭಾಗದಲ್ಲಿ ಕೆಲವೊಂದಿಷ್ಟು ಕಡೆ ಕಾಫಿ ಹಾಕ್ತಾ ಇದ್ದಾರೆ. ತಮಗೇನು ಮುಖ್ಯವಾಗಿ ಬೇಕಂದ್ರಪ್ಪ ಇದಕ್ಕೆ ನೆರಳಿನ ವ್ಯವಸ್ಥೆ ಇರಬೇಕು ಮತ್ತು

0: ಈ ಹೂ ಬಿಡತಕ್ಕಂಥ ಸಮಯದಲ್ಲಿ ಮಳೆ ಬರ್ತಕ್ಕಂಥ ಸಂಭವ ಹೆಚ್ಚಿರಬೇಕು. ಮಳೆ ಬರದೇ ಇದ್ರೆ ನೀರಾವರಿ ವ್ಯವಸ್ಥೆ ಇದ್ರೆ ನೀವು ಪ್ರಯತ್ನ ಬಿಡಬಹುದು. ಹುಣಸೂರಲ್ಲಿ ಕೆಲವೊಂದಿಷ್ಟು ರೈತರು ಪ್ರಯತ್ನ ಪಟ್ಟಿದ್ದಾರೆ, ಯಾಕಂದ್ರೆ ನೀವು ಕಾಫಿ ಏರಿಯಾಕ್ಕೆ ಹತ್ತಿರ ಇದ್ದೀರಿ, ಕಾಫಿ ಬೆಳಿಬಹುದು. ತಮಗೆ ನಮ್ಮ ಒಂದು ಕಾಫಿ ಸಂಶೋಧನಾ ಉಪಕೇಂದ್ರ ಚಟ್ಟಳ್ಳಿಯಲ್ಲಿದೆ, ಸುಂಟಿಕೊಪ್ಪ ಇದೆಯಲ್ಲ, ಸುಂಟಿಕೊಪ್ಪದ ಹತ್ತಿರ ಒಂದು ಸ್ಟೇಷನ್ ಇದೆ. ತಮ್ಮ ಜಮೀನಿನ ಒಂದು ಸಂಪೂರ್ಣ ಮಾಹಿತಿ ಒಟ್ಟಿಗೆ ನಮ್ಗೆ ಅಲ್ಲಿ ಉಪಸಂಕೇಂದ್ರ ಕಾಫಿ ರಿಸರ್ಚ್ ಸಬ್ ಸ್ಟೇಷನ್ ಅಂತಿದೆ, ನೀವು ಅಲ್ಲಿ ಚಟ್ಟಳ್ಳಿಗೆ ಹೋದ್ರೆ ನಮ್ಮ ಸ್ನೇಹಿತರು ನಿಮಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಒದಗಿಸ್ತಾರೆ.
1: ಓಕೆ, ನಮಸ್ಕಾರ. ಮುಂದಿನ ಕರೆಯನ್ನು ಸ್ವೀಕಾರ ಮಾಡೋಣ. ಹಲೋ ಕೃಷಿರಂಗ, ನೇರ ಪ್ರಸಾರ.
2: ನಮಸ್ಕಾರ ಸರ್.
1: ನಮಸ್ಕಾರ, ಪ್ರಶ್ನೆ ಕೇಳಿ.
2: ಮೈಸೂರು ಜಿಲ್ಲೆ ಚಿನ್ನಸಭೆ ತಾಲೂಕು ಸಂಸ್ಥೆಯಿಂದ ಮಾಧೇಶ್ವರ ಮಾಡೋ ನಮಸ್ಕಾರಗಳು. ನನ್ನ ಪ್ರಶ್ನೆ, ಬೆಳ್ಳು ಸೀಮೆಯಲ್ಲಿ ಕಾಫಿ ಬೆಳೆ ಸೂಕ್ತವಾದ ತಳಿಗಳು ಯಾವ ಇವು ಇದೆ ಅಂತ ತಿಳಿಸ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ ಸರ್.
1: ಹೇಳ್ತಾರೆ ಕೇಳಿ, ಉತ್ತರ ಕೊಡ್ತಾರೆ.
0: ಖಂಡಿತವಾಗ್ಲೂ ಕೂಡ ತಾವು ಹೇಳಿದಾಗೆ ತಮ್ಮ ಪ್ರಶ್ನೆಯಲ್ಲಿ ಉತ್ತರ ಇದೆ. ಈ ಕಾಫಿ ಬೆಳೆ ಬಯಲುಸೀಮೆಗೆ ಸೂಕ್ತವಾದಂಥ ಬೆಳೆ ಅಲ್ಲ. ತಮಗೆ ಗೊತ್ತಿದ್ದ ಹಾಗೆ ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳಲ್ಲಿ ಮಲೆನಾಡಿನಲ್ಲಿ ಬರ್ತಕ್ಕಂಥ ಒಂದು ಬೆಳೆ. ಇದಕ್ಕೆ ಕಾಫಿಗೆ ಒಂದು ಅತ್ಯಂತ ಸೂಕ್ತವಾದಂಥ ವಾತಾವರಣ ಬೇಕು, ಅಥವಾ ನಾವು ಮೈಕ್ರೋ ಕ್ಲೈಮೇಟ್ ಅಂತ ಹೇಳ್ತೀವಿ. ಆದ್ದರಿಂದ ಬಯಲುಸೀಮೆಯಲ್ಲಿ ಬರಗಾಲ ಇರತಕ್ಕಂಥ ಪರಿಸ್ಥಿತಿ ಅಥವಾ ಮಳೆ ಕಡಿಮೆ ಆಗ್ತಕ್ಕಂಥ ಭಾಗದಲ್ಲಿ ಹೆಚ್ಚು ನೀರು ನಿಲ್ತಕ್ಕಂಥ ಪ್ರದೇಶಗಳಲ್ಲಿ ಈ ಕಾಫಿಯನ್ನು ಬೆಳೀಲಿಕ್ಕೆ ಆಗಲ್ಲ, ಪ್ರಯತ್ನ ಪಡೋದು ಬೇಡ.
1: ಕರೆ ಮಾಡೋದಿಕ್ಕೂ ಕೂಡ ತಮಗೆ ಧನ್ಯವಾದಗಳು. ಮುಂದಿನ ಕರೆಯನ್ನು ಸ್ವೀಕಾರ ಮಾಡೋಣ. ಹಲೋ ಕೃಷಿರಂಗ.
3: ಹಲೋ ಸರ್, ನಮಸ್ತೆ ಸರ್. ನಾನು ಬಾಳುಪೇಟೆ ಚಿನ್ನಳ್ಳಿಂದ ಅಂದ್ರೆ ನಮ್ಮ ಆಲೂರು ತಾಲೂಕು ಹಾಸನ ಜಿಲ್ಲೆ ಬರುತ್ತೆ ಸರ್.
1: ಓಕೆ ಸರ್, ಕೇಳಿ
3: ಸರ್. ನಮ್ಮಲ್ಲಿ ನಾವು ಈಗ ಕಾಫಿ ಬಗ್ಗೆ ಮಾತಾಡ್ತಿದ್ದೀವಿ. ನೀವು 1 ಎಕರೆ ಕಾಫಿ ಇದೆ ನಮ್ಮಲ್ಲಿ, ಅದು ಮಣ್ಣು ಪರೀಕ್ಷೆ ಮಾಡಕ್ಕೆ ನಮ್ಮ ಹತ್ತಿರ ಸ್ಥಳ ಅಂದ್ರೆ ಇಲ್ಲಿ ಸಕೇಶ್ಪುರ ಇದೆ. ಅವ್ರು ಬಂದು ಮಣ್ಣಿನ ಪರೀಕ್ಷೆ ಇಲ್ಲಿ ಸ್ಥಳದಲ್ಲೇ ಮಾಡಲ್ವಾ ಸರ್? ನಾವು ಅಲ್ಲಿಗೆ ತಗೊಂಡು ಹೋಗ್ಬೇಕಾ ಏನು ಅಂತ ನಮಗೆ ಮಾಹಿತಿ.
0: ಸರಿ ಸರಿ ಸರಿ. ತಾವು ಬಾಳುಪೇಟೆ ಅಂದ್ರೆ ನೀವು ಕಾಫಿ ಏರಿಯಾದವರೇ. ತಮಗೆ ಹತ್ರದಲ್ಲಿ ನಮ್ದು ಹಿರಿಯ ಸಂಪರ್ಕಾಧಿಕಾರಿಗಳಂತ ಸಕಲೇಶ್ಪುರದಲ್ಲಿ ಆಫೀಸ್ ಇದೆ, ಜೊತೆಗೆ ಮಡಸಾಗರ್ ಮಡಸಾಗರದಲ್ಲಿ ಆಫೀಸ್ ಇದೆ. ನಾವು ತಾವು ಸುಮಾರು ಜನ ಸೇರಿದ್ರೆ, ನಿಮ್ಮ ಗ್ರಾಮದಲ್ಲಿ ಒಂದು 20-25 ಜನ ನೀವು ಸೇರಿಸ್ತೀನಂದ್ರೆ ನಮ್ಮ ಹಿರಿಯ ಸಂಪರ್ಕಾಧಿಕಾರಿಗಳು ತಮ್ಮಲ್ಲೇ ಬಂದು ಕೂಡ ಸ್ಥಾನಿಕವಾಗಿ ಮಣ್ಣು ಪರೀಕ್ಷೆ ಮಾಡಿಸಿ, ಮಣ್ಣಿನ ಪರೀಕ್ಷೆ ಅದ್ರದ್ದು ಮಣ್ಣಿನ ರಸಸಾರ ಅಂತ ಹೇಳ್ತೀವಿ, pH ಅಂತ ಹೇಳ್ತೀವಿ, ಅದ್ರದ್ದು ರಿಸಲ್ಟ್ ಅಲ್ಲೇ ಕೊಟ್ಟು ತಮ್ಗೆ ಏನ್ ಮಾಡ್ಬೇಕಂತ ಹೇಳ್ತಾರೆ. ಮಣ್ಣಲ್ಲಿ ಇರತಕ್ಕಂಥ ಸಾರಜನಕ, ರಂಜಕ ಮತ್ತು ಪೊಟ್ಯಾಷನ್ನ ನಾವು ಪ್ರಯೋಗದಲ್ಲಿ ಪರೀಕ್ಷೆ ಮಾಡ್ಬೇಕಾಗತ್ತೆ. ಉಳಿದಂತ ಸ್ವಲ್ಪ ಪ್ರಮಾಣದ ಮಣ್ಣನ್ನ ಲ್ಯಾಬೊರೇಟ್ರಿ ತಂದು ಪರೀಕ್ಷೆ ಮಾಡಿ ಉಳಿದ ರಿಸಲ್ಟ್ ಕೊಡ್ತಾರೆ. ಮಣ್ಣಿನ ರಸಸಾರ ಅಲ್ಲೇ ಸ್ಥಾನಿಕವಾಗಿ ತಿಳಿಸಿ ನಿಮ್ಗೆ ಏನ್ ಮಾಡ್ಬೇಕಂತ ತಿಳಿಸ್ಕೊಡ್ತಾರೆ. ಆದ್ರೆ ನೀವು ಒಂದು ಮಾಡ್ಬೇಕಾದದ್ದು ಅಂದ್ರೆ ನೀವು ಜನ ಸೇರಿಸ್ಬೇಕು. ನೀವು ಜನ ಸೇರಿಸಿ ಮಣ್ಣು ತೊಗೊಂಬರ್ತೀವಿ ಅಂದ್ರೆ ನಮ್ಮ ವಿಜ್ಞಾನಿಗಳು ನಿಮ್ಮ ಊರಿಗೆ ಬಂದು ತಿಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಕಾಫಿ ಮಂಡಳಿಯಲ್ಲಿ ಇದೆ.
3: ಹೌದು ಸರ್. ಓಕೆ ಸರ್. ನನ್ನ ಪ್ರಶ್ನೆ ಏನಂದ್ರೆ, ಈ ನಮ್ಮ ಇಲ್ಲಿ ಈ ನಮ್ಮ ಪುಟ್ಟ ಗ್ರಾಮ ಬರುತ್ತೆ, ಚಿನ್ನಳ್ಳಿ ಅಂತ ಒಂದು ಪುಟ್ಟ ಗ್ರಾಮ ಇದೆ. ಅಲ್ಲ ಸರ್
1: ಕೇಳಿ
3: ಸರ್, ಪುಟ್ಟ ಗ್ರಾಮ ಇದೆ, ಅಲ್ಲಿ ನಾವು ಒಂದು 20 ಜನ ಮಣ್ಣಿನ ಪರೀಕ್ಷೆ ಮಾಡ್ತಾ ಇದೀವಿ. ನಾವು ಬನ್ನಿ ಪ್ರಾಯೋಗಿಕವಾಗಿ ಸರ್ಕಾರದಿಂದ ನಮ್ಮ ಈ ನಮಗೆ ಹೆಲ್ಪ್ ಆಗ್ತದೆ ಅಂತ ಅಂದ್ರೆ ನಿಮ್ಗೆ ನಾವು ಮಡಸಾಗರ ಕಾಂಟ್ಯಾಕ್ಟ್ ಮಾಡ್ಬೇಕಾ ಇಲ್ಲ ಸಕೇಶ್ಪುರ ಮಾಡ್ಬೇಕು?
0: ಮಡಸಾಗರದಲ್ಲಿ ನಮ್ಮ ಹಿರಿಯ ಸಂಪರ್ಕಾಧಿಕಾರಿಗಳು ಡಾಕ್ಟರ್ ರಂಜಿತ್ ಕುಮಾರ್ ಅಂತಿದ್ದಾರೆ. ರಂಜಿತ್ ಕುಮಾರ್ ಅವರಿಗೆ ನೀವು ಒಂದು ರಿಕ್ವೆಸ್ಟ್ ಮಾಡಿದ್ರೆ, ನೀವು ದೂರವಾಣಿ ಮುಖಾಂತರ ಆಗಬಹುದು ಅಥವಾ ನೀವು ಪತ್ರ ಬರೆದ್ರು ಕೂಡ ನಮ್ಮ ವಿಜ್ಞಾನಿಗಳ ಮುಖಾಂತರ ಅವರು ನಿಮ್ಗೆ ಮೀಟಿಂಗ್ ಅರೇಂಜ್ ಮಾಡ್ತಾರೆ. ನೀವು ಮಡಸಾಗರಕ್ಕೆ ಹೋಗಿ ಭೇಟಿ ಆದ್ರೆ ಸಾಕು, ಉಳಿದ ವ್ಯವಸ್ಥೆ ನಾವೆಲ್ಲ ಮಾಡ್ತೀವಿ.
3: ಸರಿ ಸರ್. ಲಾಸ್ಟ್ ನಿಮ್ಮ ಮೊಬೈಲ್ನ ಸಂಖ್ಯೆ ದಯವಿಟ್ಟು
1: ಕೊಡ್ತೇವೆ ಕೊಡ್ತೇವೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಕಾಫಿ ಕೃಷಿಯ ಪುನಶ್ಚೇತನ ಕಾರ್ಯಕ್ರಮ. ಹಲೋ
4: ಹಲೋ, ನಮಸ್ಕಾರ ಸರ್.
1: ನಮಸ್ಕಾರ, ಹೆಸರು ಹೇಳಿ.
4: ಮಾತಾಡೋದು ಮಂಗಳೂರಿಂದ.
1: ಕೇಳಿ ನಮಸ್ಕಾರ
4: ಸರ್. ನಮ್ಮೊಬ್ರು ಫ್ರೆಂಡ್ ಅವ್ರದ್ದು ಮಡಿಕೇರಿಯಲ್ಲಿ ತೋಟ ಇದೆ ಕಾಫಿದು, ಬಟ್ ಅದರಲ್ಲಿ ಯಾವ ಟೈಪ್ ಇದೆ ಕೀಟನಾಶಕ ಯೂಸ್ ಮಾಡ್ಬೇಕಂತ ತಮ್ಮ ಹತ್ರ ಕೇಳ್ಬೇಕಿತ್ತು ಸರ್.
0: ಯಾವ ತಳಿ ಇದೆ ಮಡಿಕೇರಿಯಲ್ಲಿ, ಯಾವ ಭಾಗದಲ್ಲಿ ಇದೆ ತಮ್ಮ ಸ್ನೇಹಿತರ ತೋಟ?
4: ಮಡಿಕೇರಿಯಲ್ಲಿ ವಿರಾಜಪೇಟೆ ಹತ್ರ ಇದೆ.
0: ಓಕೆ, ಅಂದ್ರೆ ರೋಬಸ್ಟ ಕಾಫಿ ಇರುತ್ತೆ ಅಲ್ಲಿ ವಿರಾಜಪೇಟೆಯಲ್ಲಿ. ರೋಬಸ್ಟದಲ್ಲಿ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಸಾಮಾನ್ಯವಾಗಿ 99% ಪ್ರತಿಶತ ಬೆಳೆಗಾರರು ಯಾವುದೇ ಸಿಂಪರಣೆ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ. ನೀವು ಅಲ್ಲಿ ಬರ್ತಕ್ಕಂಥದ್ದು ಒಂದು ಬೆರಿ ಬೋರರ್ ಬರುತ್ತೆ, ಅದಕ್ಕೆ ಪರಿಸರಾತ್ಮಕ ಪದ್ಧತಿಗಳು ತುಂಬ ಟ್ರಾಪ್ಸ್ ಅಂತಿದೆ ನಮ್ಮಲ್ಲಿ, ಬೆಲೆ ಆಕರ್ಷಕಗಳ ಟ್ರಾಪ್ಸ್ ಅನ್ನು ಹಾಕಿದ್ರೆ ಖಂಡಿತ ಕಂಟ್ರೋಲ್ ಆಗುತ್ತೆ. ಈ ಹೆಚ್ಚು ಮಳೆಯಾಗಿ ಕೊಳೆ ರೋಗ ಇದ್ರೆ ಅದಕ್ಕೆ ಮಳೆಗಾಲ ಪೂರ್ವದಲ್ಲಿ ಬೋಡೋ ಮಿಕ್ಸ್ಚರ್ ಅಂತ, ಬೋಡೋ ದ್ರಾವಣ 5% ಅಥವಾ ತುಂಬಾ ಮಳೆ ಉದುರ್ತ ನಿಮ್ದು ಕಾಯಿ ಉದುರ್ತ

0: ಇದ್ರೆ ಶೇಕಡ ಒಂದರ ಬೋರ್ಡ್ ದ್ರಾವಣ
1: ಸಿಂಪಡಣೆ. ಮಳೆಗಾಲದಲ್ಲಿ ಫಸಲು ಹಾಳಾಗಿ ಹೋಗಿತ್ತು ಒಂದು 20%. ಆದ್ರಿಂದ ಅವ್ರು ನನ್ಗೆ ಈ ಮಾತನ್ ಕೇಳಿ ಕೇಳಿದ್ರು ತಮ್ಮ ಹತ್ರ. ಇನ್ನೊಂದೇನಂದ್ರೆ ಸರ್, ಇದ್ರ ಬಗ್ಗೆ ನನ್ಗೆ ಡಿಟೇಲ್ ಆಗಿ ನೀವು ಮಾಹಿತಿಯನ್ನ ಕೊಡ್ಲಿಕ್ಕೆ ಆಗತ್ತಾ ಸರ್? ಯಾವ ತರ ಕೀಟನಾಶಕವನ್ನು ಸಿಂಪಡಿಸಬೇಕು ಮತ್ತೆ ಎಷ್ಟು ಸಾರಿ, ಅದ್ರ ಪ್ರೊಸೀಜರ್ ಏನಂತ?
0: ಖಂಡಿತವಾಗ್ಲೂ ಫಸ್ಟ್ ಆಫ್ ಆಲ್ ತಮ್ಗೆ ಒಂದು ಸ್ಪಷ್ಟತೆ ಮಾಡ್ಲಿಕ್ಕೆ ಹೇಳ್ತೀನಿ, ಇಲ್ಲಿ ಯಾವುದೇ ಕೀಟನಾಶಕದ ಅವಶ್ಯಕತೆ ಇಲ್ಲ. ಕಾಯಿ ಉದುರ್ತಕ್ಕಂಥದ್ದು ರೋಗದಿಂದ, ರೋಗ ಮತ್ತು ನಾವು ಕೀಟಕ್ಕೆ ಇರ್ತಕ್ಕಂಥ ವ್ಯತ್ಯಾಸ ತಿಳ್ಕೋಬೇಕಾಗತ್ತೆ. ಇಲ್ಲಿ ರೋಬಸ್ಟದಲ್ಲಿ ಕೀಟನಾಶಕದ ಅವಶ್ಯಕತೆ ಇಲ್ಲ. ಶಿಲೀಂದ್ರನಾಶಕ ರೋಗಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಪರಿಸರಾತ್ಮಕವಾಗಿದ್ದಂಥ ವ್ಯವಸ್ಥೆಗಳಿದ್ದಾವೆ. ಮುಖ್ಯವಾಗಿ ಮಳೆ ಕಾಲದ ಪೂರ್ವದಲ್ಲಿ ಅವರು ಬೋರ್ಡೋ ದ್ರಾವಣ ಹೊಡೆದ್ರೆ ಕಾಯಿ ಉದುರ್ತಕ್ಕಂಥ ಪ್ರಮಾಣ ಕಡಿಮೆ ಆಗುತ್ತೆ. ಇಲ್ಲಪ್ಪ, ಬೋರ್ಡೋ ದ್ರಾವಣ ಹೊಡೆದಿಲ್ಲ, ಕಾಯಿ ಉದುರ್ತಾ ಇದೆ ಅಂದರೆ ಆ ಒಂದು ಸಂದರ್ಭದಲ್ಲಿ ಕಾಯಿ ಉದುರ್ತಕ್ಕಂಥ ಪ್ರದೇಶಕ್ಕೆ ಮಾತ್ರ ಟ್ಯೂಬುಕೋನಾಜಾಲ್ ಅಂತೇಳಿ ಅಂತರ್ವ್ಯಾಪ್ತಿ ಶಿಲೀಂದ್ರನಾಶಕ ಇದೆ. ತಮಗೆ ಯಾವ ಶಿಲೀಂದ್ರನಾಶಕ ಟ್ಯೂಬುಕೋನಾಜಾಲ್ ಅಂತಿದೆ, ಮಾರ್ಕೆಟ್ನಲ್ಲಿ ಇದೆ, ಮಾರ್ಕೆಟ್ನಲ್ಲಿ ಸಿಗುತ್ತೆ. ನಿಮ್ಗೆ ಹೆಚ್ಚಿನ ಮಾಹಿತಿ ಅಂದ್ರೆ ನಮ್ದು ಹಿರಿಯ ಸಂಪರ್ಕಾಧಿಕಾರಿಗಳ ಕಚೇರಿ ಗೋಣಿಕೊಪ್ಪಲ್ ಬರುತ್ತೆ. ನಾವು ಪೊನ್ನಂಪೇಟೆಗೆ ಹೋಗ್ತೀವಲ್ಲ, ಗೋಣಿಕೊಪ್ಪದ ಅಲ್ಲಿ ಅದೇ ದಾರಿಯಲ್ಲಿ ನಮ್ದು ಆಫೀಸ್ ಇದೆ, ಶ್ರೀ ವಿರಾಜಪೇಟೆ ಆಫೀಸ್ ಇದೆ. ನಿಮ್ಮ ಬೆಳೆಗಾರ ನೀವು ಅಲ್ಲಿ ಹೋದ್ರೆ ನಮ್ಮ ಸ್ನೇಹಿತರು ನಿಮ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಒದಗಿಸಿಕೊಡ್ತಾರೆ.
1: ತುಂಬಾ ಧನ್ಯವಾದ ಸರ್, ತುಂಬಾ ಧನ್ಯವಾದ.
2: ನಮಸ್ಕಾರ, ತಮಗೂ ಕೂಡ ಧನ್ಯವಾದ ಕರೆ ಮಾಡಿದ್ದಕ್ಕೆ. ಮುಂದಿನ ಕರೆಯನ್ನ ನೋಡೋಣ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರು ಹೇಳಿ ಸರ್, ಎಲ್ಲಿಂದ?
3: ಹಲೋ ನಮಸ್ತೆ ಸರ್.
2: ನಮಸ್ಕಾರ
3: ಸರ್, ನಮ್ದು ಹಾಸನ ಜಿಲ್ಲಾ ಅಂಕಲೇಶ್ಪುರ ತಾಲೂಕ್ ಸರ್, ಬೆಳಗೋಡು ಅಂತ.
2: ಹಾ ಹೇಳಿ ಬೆಳಗೋಡು ಅವರೇ,
0: ಹೇಳ್ರಿ ಪ್ರಶ್ನೆ ಕೇಳಿ.
3: ಕಾಫಿ ಸರ್, ಕಾಫಿ ಬಗ್ಗೆ ಎಷ್ಟು ದಿನ ಇದು ಮಾಡ್ಬೋದು ಸರ್? ಗಿಡಗಳು ಹಚ್ಚಿದ ಸರ್, ಎಷ್ಟು ದಿನಕ್ಕೆ ಬರ್ಬೋದು?
0: ಅಲ್ಲಿ ಯಾವಾಗ ನೀವು ಹಚ್ಚಿರಿ ಗಿಡ, ಯಾವಾಗ ನಾಟಿ ಮಾಡಿದಿರಿ?
3: ನಾವು ಈಗ ಒಂದು 3-4 ತಿಂಗಳಾಯ್ತು ಸರ್.
0: ಮೊದ್ಲೇ ಬೆಳೆ ಬರ್ಬೇಕಂದ್ರೆ 4 ವರ್ಷ ಬೇಕ್ರಿ.
3: 4 ವರ್ಷ ಸರ್?
0: ಹೌದ್ರಿ, 3ನೇ ವರ್ಷಕ್ಕೆ ಹೂ ಬರುತ್ತೆ, ಹೂವನ್ನ ನೀವು ಚೂಟಬೇಕಾಗತ್ತೆ. ಅದು ಗಿಡ ಇದು 1 ವರ್ಷ 2 ವರ್ಷದ ಬೆಳೆ ಅಲ್ಲ, ಬಹುವಾರ್ಷಿಕ ಬೆಳೆ. ಅದು ಸದೃಢವಾಗಿ ನೀವು ನಿರ್ಮಾಣ ಮಾಡ್ಬೇಕಂದ್ರೆ ಮೊದ್ಲೇ ಬಂದದ್ದು ಡಿ ಬಡ್ಡಿಂಗ್ ಮಾಡ್ಬೇಕಾಗತ್ತೆ. ಪೂರಾ ಗಿಡ ಚೆನ್ನಾಗಿ ಸದೃಷ್ಟ ಆದ ನಂತರ ಬೆಳೆ ತಗೊಳ್ಳೋದು ಉತ್ತಮ. 4ನೇ ವರ್ಷಕ್ಕೆ 1 ಬೆಳೆ ತಗೋಬಹುದು.
2: ಹೌದು ಹೌದು, ಕರೆ ಮಾಡಿದ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ. ಹಲೋ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ಡಾಕ್ಟರ್ ರುದ್ರಗೌಡ ಅವರೇ, ಈಗ ಕಾಫಿ ತೋಟಗಳಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆಗೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕಾಗತ್ತೆ?
0: ಇದು ಒಂದು ಉತ್ತಮವಾದಂಥ ಪ್ರಶ್ನೆ ಅಂತ ಹೇಳ್ಬೋದು ಸರ್. ಕಾಫಿಯಲ್ಲಿ ಸಾಮಾನ್ಯವಾಗಿ ನಾವು ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳ ಗುಡ್ಡಗಾಡು ಪ್ರದೇಶದಲ್ಲಿ ಬೆಳೀತಾ ಇರ್ತೀವಿ, ಆದ್ದರಿಂದ ಮಣ್ಣಿನ ಸವಕಳಿಗಳು ಹೆಚ್ಚಾಗ್ತಾ ಇರುತ್ತೆ. ಅದನ್ನು ತಡೆಗಟ್ಟಲಿಕ್ಕೆ ರೈತರು, ರೈತ ಬಾಂಧವರು ಅಥವಾ ಬೆಳೆಗಾರ ಬಾಂಧವರು ಕೆಲವೊಂದಿಷ್ಟು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಅದರಿಂದ ಮೊದಲೇದಾಗಿ ಇಳಿಜಾರಿಗೆ ಅಡ್ಡಲಾಗಿ ಅಥವಾ ಬಾಹ್ಯಾಕಾಶ ಆಧಾರಿತ ನಾಟಿ ಪದ್ಧತಿ ಅಂತ ಕಂಟೂರ್ ಪ್ಲಾಂಟಿಂಗ್ ಅಲಾಂಗ್ ವಿತ್ ಕಂಟೂರ್ ಅಂತ ಹೇಳ್ತೀವಿ, ಅದನ್ನು ಮಾಡಬೇಕು. ತೊಟ್ಟಿಲು ಗುಂಡಿಗಳನ್ನು, ಕಾಫಿ ಬೆಳೆಗಾರರಿಗೆ ಪ್ರಚಲಿತದ್ದು ಗೊತ್ತಿರತಕ್ಕಂಥ ಪದ್ಧತಿ ಅಂದರೆ ಕ್ರಿಡಲ್ ಪಿಟ್ ಅಥವಾ ತೊಟ್ಟಿಲು ಗುಂಡಿಗಳನ್ನು ನಿರ್ಮಾಣ ಮಾಡೋದಾಗಿರ್ಬೋದು. ಕವರ್ ಕ್ರಾಪ್ ಅಥವಾ ಮುಚ್ಚಗತೆ, ಕವರ್ ಡಿಗ್ಗಿಂಗ್ ಅಂತ ಹೇಳ್ತೀವಿ, ಅದನ್ನು ಮಾಡೋದು. ಸೂಕ್ತ ಒಳಚರಂಡಿ ಕಾಲುವೆಗಳನ್ನು ಮಾಡೋದ್ರ ಮುಖಾಂತರ, ಕೃಷಿ ಹೊಂಡಗಳನ್ನು ಮಾಡೋದ್ರ ಮುಖಾಂತರ, ನೆಲ ಮುಚ್ಚುವ ಬೆಳೆಗಳು ಅಥವಾ ಕವರ್ ಕ್ರಾಪ್ಸ್ ಅಂತ ಹೇಳಿ
2: ನೀರಿನ ಸಂರಕ್ಷಣೆ
0: ಮಾಡಬಹುದು.
2: ಒಂದು ಕರೆ ತೆಗೆದುಕೊಳ್ಳೋಣ. ಹೆಸರು ಹೇಳಿ ಸರ್, ಎಲ್ಲಿಂದ?
4: ಹಲೋ.
2: ಹಾ ಹೇಳಿ.
4: ನಮಸ್ತೆ ಸರ್, ನಂಜುಗಡಿಂದ ಮಹೇಶ್ ಅಂತ ಮಾತಾಡ್ತಾ
2: ಕೇಳಿ ಮಹೇಶ್ ಅವ್ರ ಪ್ರಶ್ನೆನ.
4: ಹಾ ಸರ್, 2 ಪ್ರಶ್ನೆ ಇದೆ
2: ಕೇಳಿ.
4: ಮೊದಲನೇದು, ಈ ಕಾಫಿ ಬೆಳೆಗೆ ಸೂಕ್ತವಾದ ಜಿಲ್ಲೆಗಳು ಯಾವುವು ಅಂತ ಸರ್?
0: ಒಳ್ಳೆ ಪ್ರಶ್ನೆ.
4: ಇನ್ನೊಂದು ಸರ್, ಕಾಫಿ ಬೆಳೆಗಾರರಿಗೆ ಸರ್ಕಾರ ಮತ್ತು ನಿಮ್ಮ ಕಾಫಿ ಬೋರ್ಡಿಂದ ಕಾಫಿ ಬೆಳೆಗಾರರ ಕ್ಷೇಮಾಭಿವೃದ್ಧಿಗೆ ಏನೇನು ಅನುಕೂಲತೆಗಳು ಸಿಗ್ಬೋದು ಅಂತ?
2: ಓಕೆ, ಎರಡಕ್ಕೂ ಉತ್ತರ ಕೊಡ್ತಾರೆ.
0: ಖಂಡಿತ ಮಹೇಶ್ ಅವರೇ, ಮೊದಲೇದಾಗಿ ತಮಗೆ ಗೊತ್ತಿರುವ ಹಾಗೆ ಕಾಫಿಯನ್ನ ಸೂಕ್ತ ವಾತಾವರಣ ಒಂದು ಇರ್ತಕ್ಕಂಥ ಪ್ರದೇಶಗಳಲ್ಲಿ ಬೆಳಿಬೇಕಾಗತ್ತೆ. ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ನೋಡೋದಾದ್ರೆ ಮಡಿಕೇರಿಯಲ್ಲಿ ಎಲ್ಲ ತಾಲೂಕಿನಲ್ಲಿ ಬೆಳಿತೀವಿ, ಚಿಕ್ಕಮಗಳೂರಿನಲ್ಲಿ, ಚಿಕ್ಕಮಗಳೂರು, ಮೂಡಿಗೆರೆ, ಎನ್ ಆರ್ ಪುರ, ಶೃಂಗೇರಿ, ಕೊಪ್ಪ ತಾಲೂಕಿನಲ್ಲಿ ಹೆಚ್ಚು ಕಾಫಿ ಇದೆ, ಮತ್ತು ಹಾಸನ ಜಿಲ್ಲೆಯಲ್ಲಿ ಸಕಲೇಶ್ಪುರದಲ್ಲಿ ನಾವು ಕಾಫಿಯನ್ನ ಬೆಳಿಬಹುದು.
4: ಮೈಸೂರು ಚಾಮರಾಜನಗರ ಭಾಗಕ್ಕಿಲ್ವಾ ಸರ್?
0: ಮೈಸೂರು ಚಾಮರಾಜನಗರ ಬಿಹಾರ್ ಹಿಲ್ಸ್ನಲ್ಲಿ ಕಾಡಿನಲ್ಲಿ, ನಮ್ದು ಟುವರ್ಡ್ಸ್ ಬಂಡೀಪುರ ಫಾರೆಸ್ಟ್ ಏರಿಯಾ ಕಡೆ ಬಾರ್ಡರ್ ಇದೆಯಲ್ಲ ಅಲ್ಲಿ ಬರುತ್ತೆ. ತುಂಬಾ ಪ್ಲೇನ್ ಇದ್ರೆ ಬರಲ್ಲ,

0: ಪ್ಲೇನ್ ಏರಿಯಾದಲ್ಲಿ ನೆರಳಿರಲಿಲ್ಲ ಅಂದ್ರೆ ಬೆಳೆಯೋದು ಬೇಡ. ತಮ್ದು ಎರಡನೇ ಪ್ರಶ್ನೆ, ಕಾಫಿ ಮಂಡಳಿಯಿಂದ ಏನೆಲ್ಲ ಸೌಲಭ್ಯಗಳಿದೆ ಅಂತೇಳಿ. ಇದು ಬೇರೆ ಕಾಫಿ ಈ ಬೋರ್ಡ್ ಏನ್ ಮಾಡುತ್ತೆ ಅಂದ್ರೆ, ಕೃಷಿ ಇಲಾಖೆಗೆ ಇಲ್ಲಿ ವ್ಯತ್ಯಾಸ ಇರತಕ್ಕಂಥದ್ದು, ಕಾಫಿ ಮಂಡಳಿಯಿಂದ ಕಾಫಿ ಬೆಳೆಯಿಂದ ಹಿಡಿದು ರಫ್ತಾಗುವವರೆಗೂ ಕೂಡ ಎಲ್ಲ ಹಂತದಲ್ಲಿ ಕೂಡ ಬೆಳೆಗಾರರಿಗೆ ಸೌಲಭ್ಯಗಳಿದೆ. ಒಂದು ಸಂಶೋಧನಾ ಸಂಸ್ಥೆಯಿಂದ ತಾಂತ್ರಿಕಗಳ ಮಾಹಿತಿ ಸಿಗುತ್ತೆ, ಮತ್ತು ಸಹಾಯಧನ ಬೇರೆ ಬೇರೆ ಹಂತ, ಮರು ನಾಟಿ ಮಾಡೋದಾಗಿರ್ಬೋದು, ನೀರಿನ ಸಂರಕ್ಷಣೆ ಆಗಿರ್ಬೋದು, ನೀರಾವರಿ ವ್ಯವಸ್ಥೆ ಆಗಿರ್ಬೋದು, ಅದಕ್ಕೆ ಬೇಕಾಗತಕ್ಕಂಥ ಯಾಂತ್ರೀಕರಣದ ವ್ಯವಸ್ಥೆ ಆಗಿರ್ಬೋದು, ಮತ್ತು ನೀವು ಮಾರ್ಕೆಟ್ ಮಾಡ್ತೀನಿ ಅಂದ್ರೆ ಮಾರುಕಟ್ಟೆಗೆ ನೀವು ಎಫ್ ಇ ಒ ಮಾಡಿಕೊಂಡು ಮಾರುಕಟ್ಟೆ ಮಾಡ್ತೀನಿ ಅಂದ್ರೆ ಅದಕ್ಕೂ ಕೂಡ ಸಹಾಯಧನ ಇದೆ. ನಿಮಗೆ ತರಬೇತಿ ಕಾರ್ಯಕ್ರಮಗಳು, ನೀವು ನೀವೇ ಬೆಳೆ ಮಾಡಿಕೊಂಡು ಎಕ್ಸ್ಪೋರ್ಟ್ ಮಾಡ್ತೀನಿ ಅಂದ್ರೂ ಕೂಡ ಅದಕ್ಕೂ ಕೂಡ ಸೌಲಭ್ಯ. ಪ್ರತಿಯೊಂದು ಹಂತದಲ್ಲಿ ಬೆಳೆ ಬೆಳೆದ್ರ ಜೊತೆಗೆ ಅದರ ಮೌಲ್ಯ ಹೆಚ್ಚು ಮಾಡಿ ವಿದೇಶಕ್ಕೆ ರಫ್ತು ಮಾಡೋದು ಅಥವಾ ನೀವು ದೇಶೀಯ ಮಾರುಕಟ್ಟೆಯಲ್ಲಿ ಕೂಡ ಮಾಡ್ತೀನಿ ಅಂದ್ರೂ ಕೂಡ ಅದಕ್ಕೆ ತುಂಬಾ ಕಾರ್ಯಕ್ರಮಗಳಿದೆ. ಎಲ್ಲ ಹಂತದಲ್ಲಿ ಕೂಡ ಕಾಫಿ ಮಂಡಳಿಯಿಂದ ಬೆಳೆಗಾರರಿಗೆ ಸಹಾಯಧನ ವ್ಯವಸ್ಥೆ ಇದೆ.
1: ಇಷ್ಟೆಲ್ಲ ಉತ್ತೇಜನ ಇದೆ ಅಂತ ಇವತ್ತೇ ಸರ್ ಗೊತ್ತಾಯ್ತು, ತುಂಬಾ ಟ್ಯಾಂಕ್.
2: ಧನ್ಯವಾದಗಳು, ಧನ್ಯವಾದಗಳು ಕರೆ ಮಾಡಿದಕ್ಕೆ. ಮುಂದಿನ ಕರೆ. ಹಲೋ ಕೃಷಿರಂಗ, ಹೆಸರೇಳಿ, ಎಲ್ಲಿಂದ? ಆಗ್ಲೇ ನಾವು ಕೇಳ್ತಾ ಇದ್ವಿ, ಕಾಫಿ ಬೆಳೆಯಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆಗೆ ಯಾವ್ಯಾವ ಕ್ರಮ ಕೈಗೊಳ್ಳಬಹುದು ಅಂತ ಇನ್ನೂ ಸ್ವಲ್ಪ ಮಾಹಿತಿ ಕೊಡಿ ಇದ್ರ ಮೇಲೆ.
0: ಖಂಡಿತವಾಗಿ ಇದು ಮುಖ್ಯವಾದಂಥ ಪ್ರಶ್ನೆ. ಮಣ್ಣಿನ ನಾವು ಕಂಟಿನ್ಯೂಸ್ ಸಾಯಿಲ್ ಮಾಯಿಶ್ಚರ್ ಎನ್ಶೂರಿಂಗ್ ದಿ ಅವೈಲೇಬಿಲಿಟಿ ಅಂತ ಹೇಳೋದು, ಮಣ್ಣಿಗೆ ಗಿಡಕ್ಕೆ ಯಾವಾಗ ನಾವು ತೇವಾಂಶ ಬೇಕು ಆ ಒಂದು ತೇವಾಂಶ ಹಿಡಿದುಕೊಂಡ ಪದ್ಧತಿಗಳು ಅಂದರೆ, ಕಾಫಿ ತೋಟಗಳಲ್ಲಿ ತುಂಬ ತ್ಯಾಜ್ಯಗಳು ಬಂದಿರುತ್ತೆ, ಅಲ್ಲೇ ನಾವು ತ್ಯಾಜ್ಯಗಳನ್ನು ಸದ್ಬಳಕೆ ಮಾಡೋ ಹಾಗೆ ಅಂದರೆ, ಅಲ್ಲೇ ಅದೊಂದು ಚೆನ್ನಾಗಿ ಕಳೆತು ಮಣ್ಣಿನ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಹೆಚ್ಚಾದರೆ ಮಣ್ಣಿನ ನೀರು ಇಡತಕ್ಕಂಥ ಪದ್ಧತಿ ಕೂಡ ಹೆಚ್ಚಾಗುತ್ತೆ. ತೊಟ್ಟಿಲು ಗುಂಡಿ ಇರ್ಬೋದು, ಕವರ್ ಕ್ರಾಪ್ಸ್ ಆಗಿರ್ಬೋದು, ಮತ್ತು ಹೆಚ್ಚು ಮಳೆಗಾಲದಲ್ಲಿ ಕಾಫಿ ಬೆಳೀತಕ್ಕಂಥ ಪ್ರದೇಶದಲ್ಲಿ ಹೆಚ್ಚು ಮಳೆ ಬೀಳುತ್ತಿರುತ್ತೆ, ಅದನ್ನು ಒಂದು ಕಡೆ ಸಂಗ್ರಹಿಸಿಟ್ಟು ಬೇಸಿಗೆ ಕಾಲದಲ್ಲಿ ಹೂ ಮತ್ತು ಹಿಮ್ಮಳೆಗೆ ಉಪಯೋಗಿಸಿಕೊಳ್ಳತಕ್ಕಂಥದ್ದು ಅತಿ ಮುಖ್ಯ.
2: ಹಲೋ, ಹಲೋ ಕೃಷಿರಂಗ, ನೇರ ಪ್ರಸಾರ ಕಾರ್ಯಕ್ರಮ, ಹೆಸರೇಳಿ ಸರ್, ಎಲ್ಲಿಂದ?
3: ನಾವು ಹಾವೇರಿ ಸರ್.
2: ಹಾ, ಹಾವೇರಿಯಿಂದ. ಹಾ, ಕೇಳಿ ಪ್ರಶ್ನೆ.
3: ನಮ್ಮ ಇಲ್ಲಿ ಮರಡಿ ಪ್ರದೇಶ ಐತಲ್ಲ, ಅಲ್ಲಿ ಕಾಫಿ ಬೆಳಿಬಹುದ್ರಿ ಅಂತ.
0: ಬೇಡ್ರಿ, ಹಾವೇರಿ ಕಡೆ ಪ್ರಯತ್ನ ಮಾಡೋದು ಬೇಡ, ಅಲ್ಲಿ ಸರಿ ಬರಲ್ಲ. ಗಿಡ ಬರುತ್ತ್ರಿ, ಗಿಡ ಬಂದು ಅದು ಹೂ ಆಗ್ಬೇಕು, ಹೂ ಆಗಿ ಕಾಯಿ ಕಟ್ಬೇಕಂದ್ರೆ ಅಷ್ಟು ಚೆನ್ನಾಗಾಗಲ್ಲ, ಕಾಫಿ ಕ್ವಾಲಿಟಿ ಇರಲ್ಲ. ಮಳೆಗಾಲದ ಈ ಚಿಕ್ಕಮಗಳೂರು ಮಡಿಕೇರಿ ಕಡೆ ಬಂದಂಗೆ ಕಾಫಿ ಬರಲ್ಲ, ಪ್ರಯತ್ನ ಮಾಡೋದು ಬೇಡ ಅನ್ಸುತ್ತೆ. ಬೇಡ್ರಿ,
2: ಪ್ರಯತ್ನ ಮಾಡಿದ್ರೆ ನಿಮ್ಗೆ ಅದು ಬೆಳೆ ಕೈ ಸಿಗೋದಿಲ್ಲ ಅಂತ, ಗಿಡ ಬೆಳೀತದ ಅಂತ ಹೇಳ್ತಾರೆ. ಆಯ್ತು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ಸ್ವೀಕಾರ ಮಾಡೋಣ. ಹಲೋ ಕೃಷಿರಂಗ, ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ಪಡಿಸುವ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರಳ್ಳಿ, ಎಲ್ಲಿಂದ? ಹಲೋ, ಡಾಕ್ಟರ್ ರುದ್ರಗೌಡ ಅವರೇ, ಅವಾಗ ನಾವು ಕೇಳಿದ್ವಿ ಪುನಶ್ಚೇತನ ಕೃಷಿಯಿಂದ ದೊರೆಯುವ ಆರ್ಥಿಕ ಪ್ರಯೋಜನಗಳೇನು?
0: ಮುಖ್ಯವಾಗಿ ಇದು ಒಂದು ಕೂಡ ಉತ್ತಮ ಪ್ರಶ್ನೆ ಅಂತಲೇ ಹೇಳ್ಬೋದು. ಪುನಶ್ಚೇತನ ಕೃಷಿಯಿಂದ ತುಂಬ ಆರ್ಥಿಕ ಪ್ರಯೋಜನಗಳನ್ನು ನಾವು ರೈತರು ಪಡಿಬೋದು. ಪುನಶ್ಚೇತನ ಕಾಫಿ ರೈತರಿಗೆ ಕೆಲವೊಂದಿಷ್ಟು ಉದಾಹರಣೆಗೆ ಹೇಳೋದಾದ್ರೆ, ಹೆಚ್ಚು ಸ್ಥಿರವಾದ ಉತ್ಪಾದನೆ, ಸಸ್ಟೈನೇಬಲ್ ಯೀಲ್ಡ್ ಅಂತ ಹೇಳ್ತೀವಲ್ಲ, ಅದು ಬರುತ್ತೆ. ಇಲ್ಲಿ ನಾವು ಡೈವರ್ಸಿಫಿಕೇಶನ್ ಇರೋದ್ರಿಂದ, ಜೀವ ವೈವಿಧ್ಯತೆ ಇರೋದ್ರಿಂದ ಬೇರೆ ಬೇರೆ ಮೂಲಗಳಿಂದ ಕೂಡ ನಾವು ಆದಾಯನ ಪಡಿಬೋದು. ಮತ್ತು ಮುಖ್ಯವಾಗಿ ಹೊರಗಿನಿಂದ ಬರ್ತಕ್ಕಂಥ ಇನ್ಪುಟ್, ಎಕ್ಸ್ಟರ್ನಲ್ ಇನ್ಪುಟ್ ಅಂತ ಏನಿತ್ತು ಅಥವಾ ಹೊರಗಿನಿಂದ ಬರತಕ್ಕಂಥ ಒಳ್ಳೆ ಸುರಿಗಳನ್ನು ನಾವು ಕೂಡ ಕಡಿಮೆ ಮಾಡಬಹುದು. ಸ್ಥಾನಿಕವಾಗಿ ಸೇರ್ತಕ್ಕಂಥ ಕೃಷಿ ಸಂಪನ್ಮೂಲಗಳನ್ನು ಕೂಡ ನಾವು ಸದ್ಬಳಕೆಯನ್ನು ಮಾಡ್ಕೋಬಹುದು. ಅತಿ ಮುಖ್ಯವಾಗಿ ಹವಾಮಾನ ಸಂಬಂಧಿತ ಅಪಾಯಗಳನ್ನು ಎದುರಿಸುವ ಸಾಮರ್ಥ್ಯ, ಕ್ಲೈಮೇಟ್ ರಿಸಿಲಿಯನ್ಸ್ ಅಂತ ಹೇಳ್ತೀವಲ್ಲ, ಅದನ್ನು ಮಾಡಬಹುದು. ತೋಟದ ದೀರ್ಘಕಾಲಿಕ ಆರ್ಥಿಕ ಸ್ಥಿರತೆಯನ್ನು ನಾವು ಉತ್ಪಾದಕರನ್ನು ಕಾಪಾಡ್ಕೋಬಹುದು.
2: ಹೆಸರೇಳಿ ಸರ್, ಎಲ್ಲಿಂದ?
4: ನಮಸ್ತೆ,
2: ನಮಸ್ಕಾರ
4: ಸರ್. ನಾ ಬೆಳಗಾವಿ ಜಿಲ್ಲೆ ರಾಯಭಾರ ತಾಲೂಕು ಮೂಲಕೋಟದಿಂದ ಶಿವಲಿಂಗಯ್ಯ ಹಿರೇಮಠ ಮಾತಾಡಿದ್ರೆ.
2: ಕೇಳಿ ಹಿರೇಮಠ ಅವ್ರ ಪ್ರಶ್ನೆನ.
4: ಸರ್, ನನ್ನ ಪ್ರಶ್ನೆ ಏನಂದ್ರೆ, ನಾವು ಕೂಡ ನಾವು ಬೆಳಗಾವಿ ಜಿಲ್ಲೆಯಲ್ಲಿ ಕಾಫಿಯನ್ನ ಬೆಳೆಯಬಹುದು ಅಂತ ಒಂದು ಪ್ರಶ್ನೆ ಇರ್ತಾರೆ.
2: ಕೇಳ್ತಾ ಉತ್ತರ ಕೊಡ್ತಾರೆ ಡಾಕ್ಟರ್ ರುದ್ರಗೌಡ ಅವರು ಇದ್ದಾರೆ.
0: ಶಿವಲಿಂಗಯ್ಯನವರು ಬೇಡ, ನಿಮ್ಗೆ ಕಬ್ಬ ಸೂಕ್ತ, ಕಬ್ಬನ್ ಬೆಳೀರಿ, ಕಾಫಿ ಬೇಡ್ರಿ.
4: ಡಾಕ್ಟ್ರಿ,
0: ಕಾಫಿ ಯಾಕಂದ್ರಿ, ಇದಕ್ಕೆ ಮುಖ್ಯವಾಗಿ ನೆರಳು ಬೇಕು. ಬೇಸಿಗೆ ವಾರ್ಷಿಕ 32 ತಾಪಮಾನ ಇರಬೇಕು, ಟೆಂಪರೇಚರ್ ಉಷ್ಣಾಂಶ ಅಂತ ಹೇಳ್ತೀವಲ್ರಿ, 32 ಡಿಗ್ರಿ ಸಿಂಚ ಹೆಚ್ಚಿಗೆ ಹೋತಂದ್ರೆ ಗಿಡ ಹೂವಾಗಿ ಪರಾಗಸ್ಪರ್ಶ ಹೊಂದಿ ಕಾಯಿ ಕಟ್ಟುವುದಾಗ್ಲಿ ಅದ್ರ ಬರ್ತಕ್ಕಂಥ ಗುಣಮಟ್ಟ ಬರಲ್ರಿ. ನಮ್ಮ ಭಾಗದಾಗ ಏನಾಗುತ್ತೆ, ಅಲ್ಲಿ ಹೆಚ್ಚು ಬಿಸಿ ಉಷ್ಣಾಂಶ ಟೆಂಪರೇಚರ್ ಹೆಚ್ಚಿಗಿರುತ್ತೆ. ಆದ್ರಿಂದ ಗಿಡ ಬೆಳೆಸ್ಬೋದು, ನೀರು ಹಾಕಿದ್ರೆ ನೀವು ಗಿಡ ಬರುತ್ತೆ, ಗಿಡ ಬಂದು ಹೂ ಕಟ್ಟಿ ಕಾಯಿ ಆಗಿ

0: ಮೊದಂತ ಕಾಫಿ ಬರಲ್ಲ, ಆದ್ರಿಂದ ಆ ಪ್ರದೇಶಕ್ಕೆ ಬೇಡ.
1: ಥ್ಯಾಂಕ್ಸ್ ಸರ್.
2: ಆಯ್ತು, ಧನ್ಯವಾದಗಳು ಹಿರೇಮಠ ಅವರೇ. ಮುಂದಿನ ಕರೆ. ಹಲೋ ಕೃಷಿರಂಗ, ರಾಜ್ಯ ಕೃಷಿ ಇಲಾಖೆ ಪ್ರಸ್ತುತಪಡಿಸುವ ನೇರ ಪ್ರಸಾರ ಕಾರ್ಯಕ್ರಮ. ಹೆಸರೇಳಿ ಸರ್, ಎಲ್ಲಿಂದ?
3: ಹಲೋ,
2: ಕೇಳಿ
3: ಸರ್. ನಾವು ಮಂಡ್ಯ ತಾಲೂಕು ಹುಲಿಕೆರೆ ಕೊಪ್ಪಳಿಂದ ಚಂದ್ರು ಅಂತ ಸರ್.
2: ಕೇಳಿ ಚಂದ್ರು, ಪ್ರಶ್ನೆ.
3: ಈ ಕಾಫಿ ನಮ್ಮ ಮಂಡ್ಯದಲ್ಲೂ ಬೆಳಿಬೋದ ಸರ್? ಅದು ಕಾಫಿ ಗಿಡ ಎಷ್ಟು ವರ್ಷ ಗಂಟ ಗಿಡ ಇರ್ತದೆ ಸರ್?
0: ಸರಿ, ತಮ್ಮ ಪ್ರಶ್ನೆ ಉತ್ತಮವಾಗಿದೆ. ಕಾಫಿ ಹೇಳಿದಾಗೆ ಇದು ಬಹುವಾರ್ಷಿಕ ಬೆಳೆ. ಎರಡು ತರ ಜಾತಿ ಕಾಫಿ ಬೆಳಿತೀವಿ ನಾವು ಕರ್ನಾಟಕದಲ್ಲಿ. ಒಂದು ಅರೇಬಿಕಾ ಮತ್ತು ಇನ್ನೊಂದು ರೋಬಸ್ಟಾ ಅಂತೇಳಿ. ಅರೇಬಿಕಾ ಒಂದು ವರ್ಷ ನಾಟಿ ಮಾಡಿದ್ರೆ 40 ವರ್ಷ ತನೂ ಸಾಮಾನ್ಯವಾಗಿ ಬೆಳೆ ತಗೋಬಹುದು. ಇನ್ನೊಂದು ರೋಬಸ್ಟಾ, ಒಂದು ಸಲ ನಾಟಿ ಮಾಡಿದ್ರೆ 100 ವರ್ಷ ತನ ಬರ್ತಕ್ಕಂತ ತೋಟಗಳಿದಾವೆ. ಸಾಮಾನ್ಯವಾಗಿ ಒಂದು 60-70 ವರ್ಷ ಬರುತ್ತೆ. ಎರಡನೇದು ನಿಮ್ಮ ಪ್ರಶ್ನೆ, ಮಂಡ್ಯದಲ್ಲಿ ಬೆಳಿಬೋದಾ ಹೇಗೆ ಅಂತೇಳಿ. ಮಂಡ್ಯದಲ್ಲಿ ಅಷ್ಟು ಸೂಕ್ತ ಅಲ್ಲ ಕಾಫಿ ಬೆಳೆಗೆ.
2: ಆಗಲೇ ಸಂಶೋಧನೆ ಆಗಿದೆ.
0: ಮರಗಳ ನೆರಳಿದ್ರೆ ಆಗುತ್ತೆ, ಸಣ್ಣ ಪ್ರಮಾಣದಲ್ಲಿ ಪರೀಕ್ಷೆ ಮಾಡಬಹುದು, ಪ್ರಯೋಗ ಮಾಡಬಹುದು. ಒಂದು ನೆನಪಿಟ್ಟುಕೊಳ್ಳಿ, ಇದು ಫೆಬ್ರವರಿ ಮಾರ್ಚ್ ನಲ್ಲಿ ಹೂ ಬರುತ್ತೆ. ಹೂ ಬಂದು ಮತ್ತು ನವೆಂಬರ್ ಡಿಸೆಂಬರ್, ಅರೇಬಿಕಾ ಆದ್ರೆ ನವೆಂಬರ್ ಮತ್ತು ಡಿಸೆಂಬರ್ ನಲ್ಲಿ ಕೊಯ್ಲಿಗೆ ಬರುತ್ತೆ. ರೋಬಸ್ಟ್ ಆದ್ರೆ ಜನವರಿ ಫೆಬ್ರವರಿ ನಲ್ಲಿ ಕೊಯ್ಲಿಗೆ ಬರುತ್ತೆ. ನಿಮ್ಮಲ್ಲಿ ಹಸಿರು ಎವರ್ ಗ್ರೀನ್ ಫಾರೆಸ್ಟ್ ಅಂತೇಳಿ, ನಿತ್ಯ ಹಸಿರು ಇರತಕ್ಕಂಥ ಮರಗಳಿರಬೇಕು. ಸಾಮಾನ್ಯವಾಗಿ ಏನ್ ಮಾಡ್ತೀವಿ, ನಿಮ್ಮ ಭಾಗದಲ್ಲಿ ಡಿಸಿಡಿಯಸ್ ಫಾರೆಸ್ಟ್ ಟ್ರೀಸ್ ಅಂತೀವಿ. ಅಂದ್ರೆ ನೀವು ಚಳಿಗಾಲಕ್ಕೆ ಎಲ್ಲ ಎಲೆ ಉದುರಿ ಹೋಗ್ತಿರ್ತಾವೆ, ಅಂತ ಮರಗಳಿದ್ರೆ ಉಪಯೋಗ ಆಗಲ್ರಿ. ಇದು ಕಂಪ್ಲೀಟ್ ಎವರ್ ಗ್ರೀನ್ ಟ್ರೀಸ್ ಇದ್ರೆ ಪ್ರಯತ್ನ ಪಡಬಹುದು. ಮತ್ತು ನೀರಿನ ವ್ಯವಸ್ಥೆ ಇರಬೇಕು. ನೀರಿನ ವ್ಯವಸ್ಥೆ ಅಂದ್ರೆ ಸಣ್ಣ ಮಟ್ಟಿಗೆ ಯಾಕಂದ್ರೆ ನೀವು ಹತ್ರ ಇದ್ದೀರಿ ಮಂಡ್ಯ ಅಂದ್ರೆ ಕಾಫಿ ಪ್ರದೇಶಕ್ಕೆ ಹತ್ರ ಇದ್ರೆ ಸಣ್ಣ ಪ್ರಯತ್ನ ಮಾಡಬಹುದು. ಆದ್ರೆ ಸೂಕ್ತ, ನಮ್ಮ ಒಂದು ಸಂಶೋಧನೆ ಪ್ರಕಾರ ಸೂಕ್ತ ಪ್ರದೇಶ ಅಲ್ಲ.
2: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಚಂದ್ರು ಅವರೇ. ಮತ್ತೆ ಮುಂದಿನ ಕರೆ ನೋಡೋಣ. ಹಲೋ ಕೃಷಿರಂಗ, ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ಕಾರ್ಯಕ್ರಮ. ಹೆಸರೇಳಿ, ಎಲ್ಲಿಂದ?
4: ಶಿಶಿ ಗುರು ಗೌರಂಗ ಗದಾ ನಿತ್ಯಾನಂದ ಅದ್ವೈತ. ಹರೇ ಕೃಷ್ಣ, ರಾಧೆ ರಾಧೆ, ನಮಸ್ಕಾರ. ನಾನು ಪ್ರೇಮ್ ಪ್ರದೀಪ್ ದಾಸ್ ಅಂತ
2: ಮಾತಾಡ್ತಿದ್ದೇನೆ.
4: ಕತ್ಯಾನಿ ಮಂಗಳಾಂಬಿಕೆ ಮಂಗಳೂರಿಂದ. ನಮಸ್ಕಾರ ಸರ್. ರಾಧೆ ರಾಧೆ, ಏಕಾದಶಿಯ ಶುಭಾಶಯಗಳು. ಇದು ಸರ್, ಈಗ ನಮ್ಮ ಈ ಕೇಳ್ತಾ ಇದೆಯಾ ಸರ್?
2: ಕೇಳಿ, ಪ್ರಶ್ನೆ ಕೇಳಿ.
4: ಈಗ ಈ ಹೆಸರು ಘಟ್ಟದಲ್ಲಿ ಫಾರ್ಮ್ ಅಲ್ಲಿ ನಾವು ಔಷಧಿ ಗಿಡಗಳನ್ನೆಲ್ಲ ಬೆಳೆಸ್ತೀವಿ ಸರ್. ಸುಮಾರು ಬೇರೆ ಬೇರೆ ಔಷಧಿ, ತುಳಸಿ ಇತ್ಯಾದಿ. ಅವುಗಳಿಗೆ ಈ ಪಕ್ಕದ ತೋಟದಲ್ಲಿ ಕೆಲವರು ಈ ಕಾಫಿ ಬೆಳೆಯುವುದರಿಂದಾಗಿ ನಾವು ಬೇರೆ ಕಡೆನೂ ನೋಡಿದ್ವಿ, ಆ ಕಾಯಿಲೆ ಅದರಲ್ಲಿರುವ ಕಾಯಿಲೆ ಇದಕ್ಕೂ ಬರುತ್ತೆ. ಅದಕ್ಕೆ ನಮ್ಮ ಗಿಡಗಳಿಗೂ ಪುನಶ್ಚೇತನ ಕ್ರಮ ಅದೇ ಕ್ರಮ ಅಳವಡಿಸಬೇಕು. ಏನ್ ಮಾಡುದ? ಮತ್ತೆ ಇನ್ನೊಂದೇನಂದ್ರೆ, ಈಗ ITT ಫಾರ್ಮ್ ಎಲ್ಲ ಇದೆ ಅಲ್ಲಿ ಪಕ್ಕದ ಇದರಲ್ಲಿ ನೋಡುವಾಗ ಕಾಫಿ ಬೆಳೆಯುವವರು ಆಲ್ಟರ್ನೇಟಿವ್ ಉಪಯೋಗ ಮಾಡ್ತಾರೆ ಕಾಫಿಯಿಂದ. ಅದು ಅತಿ ಸೇವನೆಯಿಂದ ದುಷ್ಪರಿಣಾಮ ಇದೆ ಅಂತ ಹೇಳಿ. ಅದ್ರ ಬಗ್ಗೆ ಏನಾದ್ರೂ ನಮ್ಮಲ್ಲಿ ಏನಾದ್ರೂ ರಿಸರ್ಚ್ ಆಗಿದೆಯಾ ಅಂತ, ವೇಟಿಂಗ್ ಯೂಸ್ ಆಗುತ್ತಾ, ಅದಕ್ಕೆ ಏನು ಕ್ರಮ ಅಂತ.
0: ಅರ್ಥ ಆಯ್ತು ತಮ್ಮ ಪ್ರಶ್ನೆ. ಮೊದಲೇದಾಗಿ ನಾನು ಹೆಚ್ಚು ತಿಳ್ಕೊಳ್ಳಿಕ್ ಇಷ್ಟಪಡ್ತೀನಿ ನಿಮ್ದು ಔಷಧಿ ಸಸ್ಯಗಳೇ ಕಾಫಿಯಿಂದ ಏನ್ ಬಂದಿದೆ ಅಂತ. ಯಾವುದು ಡಿಸೀಸ್ ಆಗ್ಲಿ, ರೋಗ ಆಗ್ಲಿ, ಕೀಟ ಆಗ್ಲಿ ಕಾಫಿಯಿಂದ ಬೇರೆ ಬೆಳೆಗೆ ಬರಲ್ಲ ಮೊದಲೇದಾಗಿ. ಎರಡನೇ ಪ್ರಶ್ನೆ, ತಾವು ಅತಿ ಸೇವನೆ ಅಂತ ಹೇಳ್ತಿರಲ್ಲ, ಅತಿ ಸೇವನೆಯಿಂದ ಯಾವುದಾದ್ರೂ ಇದಿರುತ್ತೆ. ಕಾಫಿ 2-3 ಕಪ್ ನಮ್ಮದರಲ್ಲಿ ನಿಯಮಿತವಾಗಿ ಪ್ರತಿ ದಿವಸ 2-3 ಕಪ್ ಕುಡಿಯೋದ್ರಿಂದ ತುಂಬಾ ತುಂಬಾ ಆರೋಗ್ಯಕರವಾದಂಥ ಬೆನಿಫಿಟ್ಸ್ ಇದೆ ಕಾಫಿ. ನಮ್ಮ ದೇಶದಲ್ಲಿ ನಾವು ಕಡಿಮೆ ಕುಡಿತೀವಿ. ಈ ಚಳಿ ಕಾಲದಲ್ಲಿ ಹೆಚ್ಚಿರ್ತಕ್ಕಂಥ ಪ್ರದೇಶದಲ್ಲಿ ಸರಾಸರಿ ಒಬ್ಬ ಮನುಷ್ಯ 4-5 ಕೆಜಿಯಷ್ಟು ಕಾಫಿ ಪುಡಿಯನ್ನು ಸೇವನೆ ಮಾಡ್ತಾರೆ. ನಮ್ಮ ದೇಶದಲ್ಲಿ 100 ಗ್ರಾಮ್ಕ್ಕಿಂತ ಕಡಿಮೆ ಇದೆ. ಅವ್ರು ಹೆಚ್ಚಿಗೆ ಯಾಕೆ ಕುಡಿತಾರೆ ಅಂದ್ರೆ ಅದರಿಂದ ಆರೋಗ್ಯದ ಬೆನಿಫಿಟ್ಸ್ ಹೆಚ್ಚಿದೆ. ಆದ್ದರಿಂದ ಕುಡಿತಾರೆ ಕಾಫಿಯಿಂದ, ಆರೋಗ್ಯಕ್ಕೆ ತುಂಬ ಲಾಭ ಇದೆ, ಅದರಿಂದ ನಷ್ಟ ಏನಿಲ್ಲ. ಆದರೆ ತಾವು ಹೇಳಿದಾಗೆ ಅತಿ ಸೇವನೆ ಆದರೆ ಯಾವುದಾದ್ರು ಕೂಡ ದುಷ್ಪರಿಣಾಮ ಬೀರುತ್ತೆ. ಅತಿ ಸೇವನೆ ಬೇಡ.
4: ಹರೇ ಕೃಷ್ಣ, ರಾಧೇ ರಾಧೇ.
2: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ, ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಪ್ರಸಾರ ಕಾರ್ಯಕ್ರಮ. ಹೆಸರೇಳಿ ಸರ್, ಎಲ್ಲಿಂದ? ಡಾಕ್ಟರ್ ರುದ್ರೇಗೌಡ ಅವರೇ, ಈಗ ನಮ್ಮ ಮಣ್ಣಿನ ಸಾವಯವ ಪದಾರ್ಥಗಳ ಪುನಶ್ಚೇತನ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಎಲ್ಲ ಕಡೆ ನಾವು ಆರ್ಗ್ಯಾನಿಕ್ ಕೃಷಿ ಆರ್ಗ್ಯಾನಿಕ್ ಕೃಷಿ ಅಂತ ಹೇಳ್ತಿದ್ದೇವಲ್ಲ, ಈ ಸಂದರ್ಭದಲ್ಲಿ ನಮ್ಮ ಕಾಫಿ ಬೆಳೆ ಬೇಸಾಯದಲ್ಲಿ ಮಣ್ಣಿನ ಸಾವಯವ ಪದಾರ್ಥಗಳ ಪುನಶ್ಚೇತನ ಹೆಂಗ್ ಮಾಡಬೇಕು?
0: ಇದು ಒಂದು ಉತ್ತಮವಾದಂತ ಪ್ರಶ್ನೆ ಅಂತ ಹೇಳ್ಬೋದು. ಆರೋಗ್ಯಕರ ಮಣ್ಣು ಪುನಶ್ಚೇತನ ಕಾಫಿಗೆ ಕೇಂದ್ರ ಬಂದು ಅಂತ ನಾವು ಹೇಳ್ಬೋದು. ಕಾಫಿ ತೋಟಗಳಲ್ಲಿ ಮಣ್ಣಿನ ಸಾವಯವ ಪದಾರ್ಥಗಳನ್ನ ಕೆಲವೊಂದಿಷ್ಟು ಅಂಶಗಳನ್ನ ಪದ್ಧತಿಗಳನ್ನ

0: ಸೂತ್ರಕ್ಕೆ ಮುಖಾಂತರ ಮಾಡ್ಬೋದು. ಮೊದಲೇದಾಗಿ ದರೆಗಲೆ ಹೊದಿಕೆ ಅಥವಾ ನಾವು ಇಂಗ್ಲೀಷ್ನಾಗ ಮಲ್ಚಿಂಗ್ ಅಂತ ಹೇಳ್ತೀವಿ, ಅದನ್ನು ಮಾಡೋದಾಗಿರ್ಬೋದು. ಬೆಳೆ ಹಾಗೂ ಸಸ್ಯ ಅವಶೇಷಗಳ ಮರುಬಳಕೆ ಅಂದ್ರೆ ಅಲ್ಲಿ ಏನು ಬಿದ್ದಂತ ರೆಸಿಡ್ಯೂ ರೀಸೈಕ್ಲಿಂಗ್, ಎಫೆಕ್ಟಿವ್ ರೀಸೈಕಲ್ ಮಾಡೋದ್ರಾಗಿರ್ಬೋದು. ಸಾವಯವ ಗೊಬ್ಬರಗಳ ತಯಾರಿಕೆ ಅಂದ್ರೆ ಸಾಮಾನ್ಯವಾಗಿ ಹೇಳೋದ್ರೆ ಕಾಂಪೋಸ್ಟ್ ತಯಾರಿಕೆ, ಎರೆಹುಳು ಗೊಬ್ಬರಗಳ ತಯಾರಿಕೆ, ಎಲೆಗಳ ಕಸ, ಕಾಫಿ ಸಿಪ್ಪೆ, ರಂಬೆ ಕೊಂಬೆಗಳನ್ನು ಕತ್ತರಿಸಿದ ಅವಶೇಷಗಳನ್ನ ಮರುಬಳಕೆ ಮಾಡೋದ್ರಿಂದ ಮಣ್ಣಿನ ಫಲವತ್ತತೆ ಹೆಚ್ಚು ಮಾಡಬಹುದು ಆಗಿದೆ. ಜೊತೆಗೆ ಇದ್ರ ಮಾಡೋದ್ರಿಂದ ಏನಾಗುತ್ತೆ, ಮಣ್ಣಿನ ತೇವಾಂಶ ಹೆಚ್ಚು ಕಾಲ ಉಳಿಯುತ್ತೆ, ಮಣ್ಣಿನಲ್ಲಿರುವ ಸೂಕ್ಷ್ಮ ಜೀವಿಗಳ ಚಟುವಟಿಕೆಗಳು ಹೆಚ್ಚಾಗುತ್ತೆ, ಪೋಷಕಾಂಶಗಳ ಮರುಬಳಕೆ ಆದಂಗಾಗುತ್ತೆ. ಇದನ್ನೆಲ್ಲ ಮಾಡಿಸ್ಬೋದು, ಅನುಸರಿಸ್ಬೋದು.
1: ಓಕೆ, ತುಂಬಾ ಸಂತೋಷ ಡಾಕ್ಟರ್ ರುದ್ರಗೌಡ ಅವರೇ. ಈಗ ತಮ್ಮ ಸಂಪರ್ಕ ಸಂಖ್ಯೆನ ಕೆಲವು ರೈತರು ಕೇಳ್ತಾ ಇದ್ದಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ತಿಳಿಸ್ಕೊಡಿ.
0: ಖಂಡಿತವಾಗ್ಲೂ ಬೆಳಗಾರ ಬಾಂಧವರು ಹೆಚ್ಚಿನ ಪ್ರಶ್ನೆಗಳಿದ್ರೆ ನನ್ನ ದೂರವಾಣಿಗೆ ಸಂಪರ್ಕಿಸಬಹುದು. ನನ್ನ ದೂರವಾಣಿ ಸಂಖ್ಯೆ 9538304543. ಮತ್ತೊಮ್ಮೆ ಹೇಳ್ತೀನಿ, ನನ್ನ ದೂರವಾಣಿ ಸಂಖ್ಯೆ 9538304543.
1: ತುಂಬ ಸಂತೋಷ ಡಾಕ್ಟರ್ ರುದ್ರಗೌಡರೇ. ಪ್ರಸ್ತುತ ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ಸಮಯ ಮುಗಿತಾ ಇದೆ, ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಕರೆ ಮಾಡಿದ ಎಲ್ಲ ರೈತ ಬಾಂಧವರಿಗೂ ಮತ್ತು ಕೇಳಿದ ಕಾರ್ಯಕ್ರಮ ಕೇಳಿದ ಎಲ್ಲರಿಗೂ ಡಾಕ್ಟರ್ ರುದ್ರಗೌಡ ಅವರಿಗೂ ಆಕಾಶವಾಣಿ ಪರವಾಗಿ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ, ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ.
2: ನಮಸ್ಕಾರ ರೈತ ಬಾಂಧವರೇ. ಪ್ರಕೃತಿ ವಿಕೋಪದಿಂದಾಗುವ ಬೆಳೆ ನಷ್ಟಕ್ಕೆ ಆರ್ಥಿಕ ಆಸರೆ ಬೆಳೆ ವಿಮೆ. ಮಳೆ ಗಾಳಿ ನೆರೆ ಬರ ಬಂದರೂ ಬೆಳೆ ವಿಮೆಯು ನಿಮ್ಮ ಭರವಸೆಗೂ ಭವಿಷ್ಯಕ್ಕೂ ಆರ್ಥಿಕ ರಕ್ಷಾ ಕವಚವಾಗಿದೆ. ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಬೆಳೆಗನುಗುಣವಾಗಿ ಬೆಳೆ ವಿಮೆ ಮಾಡಿಸಲು 15 ಜುಲೈ, 31 ಜುಲೈ, 14 ಆಗಸ್ಟ್ ಅಂತಿಮ ದಿನಾಂಕಗಳಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಹಾಗೂ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಿ ತಪ್ಪದೇ ಬೆಳೆ ವಿಮೆ ಮಾಡಿಸಿ. ಬೆಳೆ ವಿಮೆ ರೈತನ ಸಮೃದ್ಧಿ, ಇಂದಿನ ನೋಂದಣಿ ನಾಳಿನ ನೆಮ್ಮದಿ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
3: ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಇದುವರೆಗೂ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು ಈ ವಿಷಯವಾಗಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಿದವರು ಅಪರ ಕೃಷಿ ನಿರ್ದೇಶಕರಾದ ಡಾ ರುದ್ರಗೌಡ ಅವರು. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ತಿಮ್ಮಪ್ಪ ಹೆಚ್ಗೌಡ, ಸಹಕಾರ ಸುಧಾರಾಣಿ ಟಿ ಹಾಗೂ ರಾಜಲಕ್ಷ್ಮಿ, ತಾಂತ್ರಿಕ ನೆರವು ಗ್ರೀಷ್ಮ ಆರ್, ಮುನಿರಾಜು ಹಾಗೂ ಜಿ ಮೋಹನ್ ರಾಜ್. ಹಲೋ ಕೃಷಿರಂಗ, ಇದು ರಾಜ್ಯವ್ಯಾಪಿ ಪ್ರಸಾರವಾದ ನೇರ ಫೋನ್ ಇನ್ ಕಾರ್ಯಕ್ರಮ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಇದೀಗ ಜನಪದ ಸಂಗೀತ ದೊಡ್ಡಬಳ್ಳಾಪುರ ತಾಲೂಕು ಅಂತ್ರಹಳ್ಳಿಯ ಮುನಿಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ.
1: ಕೋಟಿಗೊಬ್ಬ ಚರಣ ಚರಣಕ್ಕೆ ಆಭರಣ, ಕೋಟಿಗೊಬ್ಬ ಚರಣ ಚರಣಕ್ಕೆ ಆಭರಣ.
0: ಆಕಾಶವಾಣಿ ಮಡಿಕೇರಿ.
2: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
3: ಅದು ಕೂಡ ಆಪ್ನಿಂದ? ವಾಹ್, ಸಿಕ್ಬಿದ್ರು.
4: ಅಪರಿಚಿತ ಆಪ್ನಿಂದ ಬಚಾವಾಗಿ.
5: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಎಡಿಕೇರಿ ಪ್ರಸನ್ನ. ಪ್ರಕೃತಿ ಸೌಂದರ್ಯದ ಅದ್ಭುತ ತಾಣ ನಮ್ಮ ಕೊಡಗು. ಸ್ವಚ್ಛ ಪರಿಸರ, ಸುಂದರ ಸಮಾಜದ ನಿರ್ಮಾಣಕ್ಕೆ ನಾವೆಲ್ಲರೂ ಕೈಜೋಡಿಸೋಣ. ಇದು ಉದ್ಯಮಿ, ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ ಅವರ ಆಶಯ.
7: ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟ.

0: ವೆಂಕಟೇಶ್. ಜಂಪೆನವರ ರಾಷ್ಟ್ರೀಯ ಜಂತುಹುಳು ನಿವಾರಣಾ ಕಾರ್ಯಕ್ರಮ ಜಿಲ್ಲೆಯಲ್ಲಿ ಆಗಸ್ಟ್ 10 ನಡೆಯಲಿದೆ. 1 ರಿಂದ 19 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ಜಂತುಹುಳು ನಿವಾರಣೆನ ಆಲ್ಬೆಂಡಸಲ್ ಮಾತ್ರೆ ಹಂಚಕು. ಅರ್ಹ ಮಕ್ಕ ಇದರಿಂದ ಹೊರಗೆ ಉಳಿಯಕಾಗದಂತ ಅಪರ ಜಿಲ್ಲಾಧಿಕಾರಿ ಡಾ ಸಹನಾಯ ಸಹಾದಿಮನೆಯವು ಹೇಳಿದವು. ಮಡಿಕೇರಿನ ಜಿಲ್ಲಾಧಿಕಾರಿ ಕಚೇರಿ ಸಭಾಪಾಡಿಯಲ್ಲಿ ಇಂದು ನಡೆದ ರಾಷ್ಟ್ರೀಯ ಜಂತುಹುಳು ನಿವಾರಣಾ ದಿನ ಹಂಗೆ ಮಾಪಪ್ ದಿನದ ಜಿಲ್ಲಾ ಸಮನ್ವಯ ಸಮಿತಿ ಸಭೆನ ಅಧ್ಯಕ್ಷತೆ ವಹಿಸಿ ಮಾತಾಡಿದವು. ಈ ಸಂದರ್ಭ ಮಾತನಾಡಿದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಸತೀಶ್ ಕುಮಾರ್ ಅವರು, ಜಂತುಹುಳು ಇರುವ ಮಕ್ಕ ಅಪೌಷ್ಟಿಕತೆ ಮತ್ತು ರಕ್ತಹೀನತೆಯಿಂದ ತೊಂದರೆ ಅನುಭವಿಸುವೆ. ಆದ್ದರಿಂದ ಅವರ ದೈಹಿಕ ಮಾನಸಿಕ ಬೆಳವಣಿಗೆ ಕಮ್ಮಿಯಾದೆ, ಶೈಕ್ಷಣಿಕ ಬೆಳವಣಿಗೆ ಸಹ ಕಮ್ಮಿಯಾದೆ. ಆದ್ದರಿಂದ 1 ರಿಂದ 19 ವರ್ಷದೊಳಗಿನ ಎಲ್ಲಾ ಮಕ್ಕ ಈ ಮಾತ್ರೆ ತಗೊಳ್ಳಕ್ಕು. ಆಗಸ್ಟ್ 10 ರಾಷ್ಟ್ರೀಯ ಜಂತುಹುಳು ಕಾರ್ಯಕ್ರಮ ಎನ್ಡಿಡಿ ನಡೆಯಕ್ಕಿದ್ದು ಆಗಸ್ಟ್ 17 ಮಾಪಪ್ ದಿನ ಕಾರ್ಯಕ್ರಮ ನಡೆದಿದೆ ಅಂತ ಇವು ಹೇಳಿದವು. ಈ ಸಭೆಯಲ್ಲಿ ಜಿಲ್ಲಾ ಶಸ್ತ್ರಚಿಕಿತ್ಸಕರಾದ ಡಾ ನಂಜುಂಡಯ್ಯ, ಜಿಲ್ಲಾ ಆಯುಷ್ ಅಧಿಕಾರಿ ಡಾ ಶೈಲಜಾ, ಬೇರೆ ಬೇರೆ ಇಲಾಖೆಯ ಅಧಿಕಾರಿಗ ಸೇರಿದಂತೆ ಮುಖ್ಯಪಟ್ಟು ಹಾಜರಿದ್ದವು. ಆದಿವಾಸಿ ಜನಾಂಗದ ಸಮಗ್ರ ಅಭಿವೃದ್ಧಿಗೆ ಸಂಬಂಧಿಸಿದ ಯೋಜನೆಗಳನ್ನ ಗೊತ್ತುಪಡಿಸಿದ ಸಮಯದಲ್ಲಿ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಕೂತ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಅಪರ ಜಿಲ್ಲಾಧಿಕಾರಿ ಡಾ ಸಹನಾಯ ಸಹಾದಿಮನಿಯು ಸೂಚನೆ ಕೊಟ್ಟಳು. ಇಂದು ಮಡಿಕೇರಿನ ಜಿಲ್ಲಾಧಿಕಾರಿ ಕಚೇರಿ ಸಭಾಪಾಡಿಯಲ್ಲಿ ಪಿಎಂ ಜನ್ಮನ್ ಮತ್ತೆ ಡಿಎ ಜೆಜಿಯುಎ ಯೋಜನೆಗಳ ಅನುಷ್ಠಾನದ ಪ್ರಗತಿ ಕುರಿತಂಗೆ ಜಿಲ್ಲಾ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದವು. ಈ ಯೋಜನೆಯಡಿ ಮೂಲಸೌಕರ್ಯ, ವಸತಿ, ಕುಡಿಯುವ ನೀರು, ರಸ್ತೆ, ವಿದ್ಯುತ್, ಶಿಕ್ಷಣ, ಆರೋಗ್ಯ ಹಂಗೆ ಜೀವನೋಪಾಯ ಅಭಿವೃದ್ಧಿಗೆ ಸಂಬಂಧಿಸಿದ ಕಾಮಗಾರಿಗಳ ಪ್ರಗತಿ ಕುರಿತಂಗೆ ಚರ್ಚೆ ನಡೆದು ಬಾಕಿ ಇರುವ ಕಾಮಗಾರಿಗಳನ್ನ ಬೇಗ ಮುಗಿಸಿ ಯೋಜನೆಗಳ ಸೌಲಭ್ಯಗ ಅರ್ಹ ಫಲಾನುಭವಿಗಳಿಗೆ ತಲುಪಿಸಿಕೆ ಕ್ರಮ ವಹಿಸಕೂತ ಇವು ಸೂಚನೆ ಕೊಟ್ಟವು. ಜಿಲ್ಲೆಯಲ್ಲಿ ಈಗ ಮಳೆಗಾಲ ಇದ್ದು ಶೀತ, ನೆಗಡಿ, ಕೆಮ್ಮುಲು ಹಂಗೆ ಸಾಂಕ್ರಾಮಿಕ ಕಾಯಿಲೆಗೆ ಹೆಚ್ಚಾದೇಳಿ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಗ್ರಾಹಕರಿಗೆ ಆದ್ಯತೆ ಮೇರೆ ಹೋಟೆಲ್, ರೆಸ್ಟೋರೆಂಟ್ ಹಂಗೆ ಉಪಾಹಾರ ಗೃಹಗಳಲ್ಲಿ ಗ್ರಾಹಕರಿಗೆ ಕಡ್ಡಾಯವಾಗಿ ಶುದ್ಧ ಕುಡಿಯುವ ನೀರು ಹಂಗೆ ಶುದ್ಧ ಬಿಸಿ ನೀರನ್ನ ಪುಕ್ಸಟೆಯಾಗಿ ಕೊಡಕೂತ ಸೂಚಿಸಲಾಯಿತು. ಶುದ್ಧ ಕುಡಿಯುವ ನೀರು ಕೊಡದೇ ಇದ್ದರೆ ಎಫ್ಎಸ್ಎಸ್ಎಐ ರಾಷ್ಟೀಯ ಸಹಾಯವಾಣಿ ಸಂಖ್ಯೆ 1915 ದೂರು ಕೊಡಕೂತ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಅಂಕಿತ ಅಧಿಕಾರಿ ಡಾ ಅನಿಲ್ ಧವನ್ ಅವು ತಿಳಿಸೇಳು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ.
1: ಸುದ್ದಿ ಚೊಂಪೆ ಕೇಳಿದಿರಿ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ.
2: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲುಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ನಲ್ಲಿ.
3: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
4: ಸಿಜೆ ಬಿಲ್ಡ್ವೇರ್ ಬೈಲುಗುಪ್ಪೆ, ಕುಶಾಲ್ ನಗರ, ಆಲ್ಸೋವರ್, ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
5: ಜಲಪಾತಗಳು, ಪ್ರೇಕ್ಷಣೀಯ ಸ್ಥಳಗಳಲ್ಲಿ, ಅಪಾಯಕಾರಿಯಾದ ಜಾಗಗಳಲ್ಲಿ ನಿಂತು ಫೋಟೋ ವಿಡಿಯೋ ತೆಗೆಯುವ ದುಸ್ಸಾಹಸಗಳನ್ನು ಯಾವುದೇ ಕಾರಣಕ್ಕೂ ಮಾಡದಿರಿ. ಪ್ರವಾಹ ಅಥವಾ ವೇಗವಾಗಿ ಚಲಿಸುವ ನದಿಗಳನ್ನು, ಹೊಳೆಗಳನ್ನು ಎಂದಿಗೂ ದಾಟಬೇಡಿ. ನದಿ ಜಲಪಾತಗಳು ಮಳೆಗಾಲದಲ್ಲಿ ರಮ್ಯ, ಮನೋಹರ, ಆದರೆ ಅಷ್ಟೇ ಅಪಾಯಕಾರಿ. ಪ್ರವಾಸ, ಟ್ರೆಕಿಂಗ್ ಸಂದರ್ಭದಲ್ಲಿ ಸುರಕ್ಷತೆ ನಿಮ್ಮ ಆದ್ಯತೆಯಾಗಿರಲಿ. ಮಳೆಗಾಲದ ಸುಂದರ ಕೊಡಗು ಸುರಕ್ಷತೆಯೊಂದಿಗೆ. ಪ್ರಕಟಣೆ ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ, ಕೊಡಗು ಜಿಲ್ಲೆ.
6: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
7: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
8: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, UPS ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
9: ಇವತ್ತೇ ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯನೂ ಇದೆ. ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
10: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
11: LED ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
10: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
11: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
12: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026. 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ. June 15 September 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು. ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ. ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
13: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
14: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
13: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.
15: ಕೊಡಗು ಕುಶಾಲ್ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ್ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.

0: ಕೂರ್ಗ್ ಪ್ಲೈಗೆ ಸ್ವಾಗತ. ಫ್ಯಾಕ್ಟರಿಯಿಂದ ನೇರವಾಗಿ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ವಾಟರ್ ಪ್ರೂಫ್ ಅಂಡ್ ಕಮರ್ಷಿಯಲ್ ಪ್ಲೈವುಡ್ 25 ವರ್ಷ ಗ್ಯಾರಂಟಿಯೊಂದಿಗೆ ಎಲ್ಲಾ ವಿಧದ ಮರಗಳನ್ನು ಉತ್ತಮ ಬೆಲೆಗೆ ಖರೀದಿ ಮಾಡಲಾಗುವುದು. ಕೂರ್ಗ್ ಪ್ಲೈ, ವಿರಾಜಪೇಟೆ. ಕಾಲ್ 9448057309.
1: ISO 9001:2015 ಪ್ರಮಾಣಿತ ಬಿಟ್ಟಂಗರದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಓಣಂ ಆಫರ್.
2: ಕಾರ್ನರ್ ಸೋಫಾ 15,900 ರುಪೀಸ್,
1: ಡೈನಿಂಗ್ ಟೇಬಲ್ 6 ಚೇರ್ ಸೆಟ್ 16,900 ರುಪೀಸ್,
2: 3-ಡೋರ್ ವಾರ್ಡ್ರೋಬ್ 9,500 ರುಪೀಸ್,
1: ಕ್ವೀನ್ ಸೈಜ್ ಕಾಟ್ 14,900 ರುಪೀಸ್.
2: ನಾರ್ತ್ ಕೇರಳಾಸ್ ಬಿಗ್ಗೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಗ್ರೀನ್ಸ್ ಫರ್ನಿಚರ್, ಪಾಲುಗೋಡು ಜಂಕ್ಷನ್, ಬಿಟ್ಟಂಗಾಲ.
3: ಅಲ್ಲ ಮಂಗಲಾಲತೆ, ಇನ್ನು ಸುಮಾರು ಫಂಕ್ಷನ್ಸ್ ಉಂಡು, ಅದನ್ನ ನಿಮಗೆ 5 ಪೇರ್ ಪ್ಯಾಂಟ್ ಶರ್ಟ್ಸ್ ಒಮ್ಮೆಗೆ ಸ್ಟಿಚ್ ಮಾಡ್ಚಿಟ್ರನ.
1: ಅಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರು ಆಯ್ಪೋಪಲ.
3: ಇಲ್ಲ, ವಿರಾಜಪೇಟೆರ ರೇಮಂಡ್ಸ್ ಶಾಪಲ್ಲಿ ನಂಗ ಹೆಚ್ಚಕ್ಕೆ ಪೇರ್ ಫ್ಯಾಬ್ರಿಕ್ ಕಟ್ಕೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡ್ಚಿಡೋಕ 1 ಪೇರ ಸ್ಟಿಚಿಂಗ್ ಚಾರ್ಜ್ ಕೊಡ್ತು ತೆಂಗಿ ಮದಿ, ಬಾಕಿ ಎಲ್ಲ ಫ್ರೀ. ಈ ಆಫರ್ ಚೆನ್ನ ಸಮಯ ಮಾತ್ರ ಉಳ್ಳು.
1: ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಕೊರಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ನಿಮ್ಮ ಮನೆಗೆ ಬೇಕಾದ ಅಂದ ಚಂದದ ಫರ್ನಿಚರ್ ಗಳು ಹೋಲ್ಸೇಲ್ ಹಾಗೂ ರಿಟೇಲ್ ರೇಟ್ ನಲ್ಲಿ. ಸುಲಭ ಕಂತಿನ ಇಎಂಐ, ಲೈಫ್ ಟೈಮ್ ವಾರಂಟಿ, ಕೊಡಗಿನಾದ್ಯಂತ ಫ್ರೀ ಹೋಮ್ ಡೆಲಿವರಿ, ಟೀಕುಡ್ ನ ಡೋರ್ ಹಾಗೂ ವಿಂಡೋಗಳು ಲಭ್ಯವಿದೆ. ಎಲ್ಲಾ ರೀತಿಯ ಇಂಟೀರಿಯರ್ ವರ್ಕ್ ಮಾಡಿಕೊಳ್ಳಲಾಗುವುದು. ಎಕೆ ಫರ್ನಿಚರ್, ಬಿಎಂ ರೋಡ್, ಕೊಡಗರಹಳ್ಳಿ.
4: ನಿಧನ ಸುದ್ದಿ. ಕಣ್ಣಂಗೇರಿ ಗ್ರಾಮದ ನಿವಾಸಿ ಅಣ್ಣು ಪೂಜಾರಿ ಅವರು ಇಂದು ನಿಧನರಾಗಿದ್ದಾರೆ. 69 ವರ್ಷ ಪ್ರಾಯದ ಅಣ್ಣು ಪೂಜಾರಿ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ಸ್ವಗ್ರಾಮದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
5: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
6: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424.
7: ಸುದ್ದಿ ಸಮಾಚಾರ. ಓದಿಯನ್ ರುಳ ಕರವಂಡ ಸೀಮಾ ಗಣಪತಿ. ಸುದ್ದಿನ ವಿವರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳಾ ಪಿಂಯ, ಮಕ್ಕಳ ಅಭಿವೃದ್ಧಿ ಇಲಾಖೆ, ಪೊಲೀಸ್ ಇಲಾಖೆ ಅಲ್ಲದೆ ಆರೋಗ್ಯ ಪಿಂಯ, ಕುಟುಂಬ ಕಲ್ಯಾಣ ಇಲಾಖೆಯ ಕೂಟ ಅದನ್ನೆಲ್ಲ ಕೊಡಗರಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ಅವ್ವಂಡ ಎದೆಪಾಲರ ಪೆರ್ಮೆ ಪಿಂಯ ಪೊಮ್ಮಕ್ಕಳ ಮಕ್ಕಳ ಸುರಕ್ಷತರ ಮೀದ ಜಾಗೃತಿ ಕಾರ್ಬಾರ್ ನಡೆದತ್ತು. ಕಾರ್ಬಾರ್ಕ ಮುಳಿಯಿಟ್ಟಿ ತಕ್ಪರ್ನ ಸೋಮರ್ಪೇಟೆರ ಶಿಶು ಅಭಿವೃದ್ಧಿ ಯೋಜನಾ ಕಚೇರಿಯ ಮೇಲ್ವಿಚಾರಕಿ ಸಾವಿತ್ರವ ಅವ್ವಂಗಡ ಎದೆಪಾಲರ ಪೆರ್ಮೆ ಕುಂಜಿರ ಬೊಳ್ಚರ ಸರಿಯಾನ ವಿಧಾನ ಪಿಂಯ ಪುಟ್ಟನಂಜ 6 ತಿಂಗ ಕತ್ತನೆ ಕುಂಜಿರ ಬೊಳ್ಚೆ ಪೇರ್ತೆ ಬೆರಿಯ ಅಪ್ಪನಗೊಂಡು ಆ ಸಮಯತ್ಲ ಕುಂಜಿ ಅವ್ವನ ನೋಟಿದ ಪಡಿಪಾಂದು ಅವು ಅಣ್ಣುಚಿ. ಕೊಡಗರಹಳ್ಳಿ ಸರ್ಕಾರಿ ಪ್ರಾಥಮಿಕ ಸ್ಕೂಲ್ ಉಪಾಧ್ರಿ ಸುಮಾ ತಕ್ಪರ್ಂದಿತ್ತು ಅವ್ವಂಡ ಎದೆಪಾಲಲು ರೋಗ ನಿರೋಧಕ ಶಕ್ತಿ ಏರ ಉಳ್ಳನಗೊಂಡು ಅದು ಕುಂಜಿರ ಆರೋಗ್ಯತನ ಕಾಪಾಡುವನ್ನಿ ನಲ್ಲ ಕಾರ್ಬಾರ್ ಮಾಡುವಂದು ಅಣ್ಣುಚಿ. ಈ ನೇರತ್ತೆ ಅಕ್ಕಪಡೆರ ಸಿಬ್ಬಂದಿಯಳನ ಹರೀಶ್ ಶೋಭಾ ಮುಖ್ಯಪಟ್ಟವು ಕೂಡಿ ಆಡಿ ತಿಂಜತ್ತು. ರಾಷ್ಟ್ರೀಯ ಜಂತುಪುಳು ನಿವಾರಣಾ ಕಾರ್ಬಾರ ಜಿಲ್ಲೆಯಲ್ಲಿ ಇದೇ ತಿಂಗ ಪತ್ತಾಂಗ ನಡಪ ಒಂದಾಳಿಂಜ 19 ವಯತ್ತುಕೊಳಪಟ್ಟ ಎಲ್ಲಾ ಮಕ್ಕಳಿಗೆ ಜಂತುಪುಳು ನಿವಾರಣಾ ಅಲ್ಬೆನ್ಸಾಡೋಲೋ ಮಾತ್ರೆ ಕೊಡ್ಕೊಂಡು ಅರ್ರ ಮಕ್ಕ ಇದನ್ನ ಪ್ರಯೋಜನ ಪಡೆದುಕೊಂಡು ಒಂದು ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾಕ್ಟರ್ ಸಹನ ಎಸ್ ಆದಿಮನಿ ಅವು ಎಣ್ಣುಚಿ. ಮಡಿಕೇರಿಯ ಜಿಲ್ಲಾಧಿಕಾರಿ ಕಚೇರಿ ಸಭಾಭವನದಲ್ಲಿ ಇಂದು ನಡೆದ ರಾಷ್ಟ್ರೀಯ ಜಂತುಪುಳು ನಿವಾರಣಾ ದಿನ ಪಿಂಯ ಮಾಪಾಪ್ ದಿನತ್ರ ಎಲ್ಲ ಸಮನ್ವಯ ಸಮಿತಿ ಸಭೆಯ ಕೊರವುಕಾರಿಕೆ ವಹಿಸಿತ ಅವು ತಕ್ಪರ್ಂದತ್ತು. ಸರ್ಕಾರದ ನಿರ್ದೇಶನತ್ರ ಪೊಲೆ ಬೋರೆ ಬೋರೆ ಇಲಾಖೆಯ ಸಹಕಾರ ಪಡೆದು ಕಾರ್ಬಾರ ಅನುಷ್ಠಾನ ಕ್ರಮರ್ತವನಕ್ಕೆ ಆರೋಗ್ಯ ಪಿಂಯ ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿಯಕ್ಕೆ ಸೂಚನೆ ಕೊಡ್ತತ್ತು. ಈ ನೇರತ್ತೆ ಜಿಲ್ಲಾ ಶಸ್ತ್ರ ಚಿಕಿತ್ಸಕಗಳಾದ ಡಾಕ್ಟರ್ ನಂಜುಂಡಯ್ಯ, ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಶೈಲಜಾ ಮುಖ್ಯಪಟ್ಟವು ಕೂಡಿ ಆಡಿ ತಿಂಚತ್. ಕೊಡಗಿಲು ಮಳೆಗಾಲತ್ನೊಂಡು ಶೀತ ಕೆಮ್ಮಟ ಪನೀರಂತ ಬಬ್ಬುವ ಕಾಯಿಲೆ ಅವರ ಅಪ್ಪನಗೊಂಡು ಸಾರ್ವಜನಿಕಂಗಡ ಆರೋಗ್ಯತ್ರ ಹಿತದೃಷ್ಟಿನೊಂಡು ಗ್ರಾಹಕಂಗ ಕೊಟ್ಟಂಡ ಪೋಲೆ ಹೋಟೆಲ್ ರೆಸ್ಟೋರೆಂಟ್ಲಿ ಜನಕ್ಕೆ ಬೋಂಡಿಯನ್ನು ಕುಡಿಪ ಶುದ್ಧ ಬಿಸಿ ನೀರಿನ ಬಣ್ಣೆ ಕೊಡಪಗ ಸೂಚನೆ ಕೊಡ್ತಿತ್ತು. ತೀನಿ ಸುರಕ್ಷತೆ ಪಿಂಯ ಗುಣಮಟ್ಟತನ ಕಾಪಾಡುವ ಕಾಯ್ದೆ ದಂಡಾರ್ಥ 6 ಕಲಂ 30 ದಂಡ ಅನ್ವಯ ಸಾರ್ವಜನಿಕರ ಶುದ್ಧ ಕುಡಿಪ ನೀರು ಪಿಂಯ ಬಿಸಿ ನೀರು ಕೊಡಕದ ಪೊಚಂಗಿ FSSAI ರಾಷ್ಟ್ರೀಯ ಸಹಾಯವಾಣಿ 1-9-1-5 ದೂರು ಕೊಡ್ಕೊಳ್ಳೋದು. ಆಹಾರ ಸುರಕ್ಷತೆ ಪಿಂಯ ಔಷಧ ಆಡಳಿತ ಅಂಕಿತ ಅಧಿಕಾರಿ ಡಾಕ್ಟರ್ ಅನಿಲ್ ದಾವನ್ ಈ ಅವು ಅರಿಚಿಟ್ಟಿತು. ಕೊಡಗಲು ಇಂದು ಪೊಲಾಕ 8 ಗಂಟೆ ಕಾಕಿರಿ ಆನನಕ್ಕೆ ಕೈಂಚ 24 ಗಂಟೆಯಲ್ಲಿ ಸರಾಸರಿ 24.36 ಮಿಲಿಮೀಟರ್ ಮಳೆಯಾಯಿತು. ಕೈಂಚ ಕಾಲ ಇದೇ ದಿನ 1.46 ಮಿಲಿಮೀಟರ್ ಮಳೆಯಾಯಿತು. ಇಂಜತ್ತು ಜನವರಿಂಜ ಇಲ್ಲಿ ಕತ್ತನೆ 1,130.93 ಮಿಲಿಮೀಟರ್ ಮಳೆಯಾಯಿತು. ಕೈಂಚ ಕಾಲ ಇದೇ ಸಮಯಕ್ಕೆ 1,92.70 ಮಿಲಿಮೀಟರ್ ಮಳೆಯಾಯಿತು. ಇಂಜತ್ತು ಆದಿವಾಸಿ ಜನಾಂಗತ್ರ ಸಮಗ್ರ ಅಭಿವೃದ್ಧಿಗೆ ಸಂಬಂಧಪಟ್ಟ ಯೋಜನೆಯನ್ನು ಸಮಯಕ್ಕೆ ಸರಿಯಾಯಿತು ಪರಿಣಾಮಕಾರಿಯಾಯಿತು ಕಾರ್ಯರೂಪ ಕಡತಪಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಯಕ್ಕೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾಕ್ಟರ್ ಸಹನ ಎಸ್ ಆದಿಮನಿ ಅವು ಸೂಚನೆ ಕೊಡ್ತದೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಭವನದಲ್ಲಿ ಇಂದು ನಡೆದ PM ಜನ್ಮನ್ ಪಿಂಯ DAJGUA

0: ಯೋಜನೆಯ ಅನುಷ್ಠಾನಕ್ಕೆ ಬೌಲ್ಚರ ಬಗ್ಗೆ ಜಿಲ್ಲಾ ಮಟ್ಟದ ಪರಿಶೀಲನಾ ಸಭೆಯ ಕೊರವು ಕಾರಿಕೆ ವಹಿಸಿ ತಾವು ತತ್ಪರದ ಸಭೆಯಲ್ಲಿ ಪಿಎಂ ಜನ್ಮನ್ ಪಿಣ್ಯ DAJGUA ಯೋಜನೆ ಅಡಿಲು ಮೂಲ ಸೌಕರ್ಯ ಮನೆ ಕುಡಿಪ ನೀರು ರೋಡ್ ಕರೆಂಟ್ ಅಳತೆ ಆರೋಗ್ಯ ಪಿಣ್ಯ ಜೀವನೋಪಾಯ ಅಭಿವೃದ್ಧಿಗೆ ಸಂಬಂಧಪಟ್ಟ ಕಾಮಗಾರಿಯ ಬೌಲ್ಚರ ಬಗ್ಗೆ ಚರ್ಚೆ ಮಾಡಿಚಿ ಬಾಕಿ ಉಳ್ಳ ಕಾಮಗಾರಿನ ಅಪಚಕ ಬೆರಿಯ ಪೂರ್ತಿ ಮಾಡಿದ ಯೋಜನೆಯ ಸೌಲಭ್ಯತನ ಅರ್ಹ ಫಲಾನುಭವಿಯಕ್ಕೆ ಎತ್ತಿಚಿಡುವಕ ಕ್ರಮ ಅರ್ಥವನಕ್ಕೆ ಅವು ಸೂಚನೆ ಕೊಡ್ತದೆ. ಕೊಡಗರ ಬೋರೆ ಬೋರೆ ಜಾಗತ ಹಿಂದೆಂಜ ಇದೇ ತಿಂಗ 14ನೇ ಹಿಂದೂ ಜಾಗರಣ ವೇದಿಕೆರ ಆದನೆಲ್ಲ ಅಖಂಡ ಭಾರತ ಸಂಕಲ್ಪ ದಿನತ್ರ ಮಾರಿಪತ್ತು ಬಲ್ಯ ಮಟ್ಟತ್ರ ತೂಡರ ಮೆರವಣಿಗೆ ನಡಪಾನಗೊಂಡು ಸಾರ್ವಜನಿಕರಡ ಹಿತಾಸಕ್ತಿ ಪಿಂಜ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಯುವ ನಿಟ್ಟಿನಲ್ಲಿ ಅಬಕಾರಿ ಕಾಯ್ದೆ 1965 ಕಲಂ 21 ಪ್ರಕಾರ ಕಳ್ಳು ಮಾರಾಟತನ ನಿಷೇಧ ಮಾಡಿದ್ದು ಆದೇಶ ಹೊರಡಿಸಿಟ್ಟಿತ್ತು. ಇಲ್ಲಿಗೆ ಬೈಟೆತ್ರ ಸುದ್ದಿ ಸಮಾಚಾರ ತಂದಿತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ.
2: ಶ್ರೋತೃಗಳೇ, ಈಗ ಸಮಯ 7:35 ಆಗಲಿದೆ. ಇನ್ನು ಕನ್ನಡದಲ್ಲಿ ವಾರ್ತೆ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತರಾಜು ಎಸ್. ಮುಖ್ಯಾಂಶಗಳು. ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ತಿದ್ದುಪಡಿ ಮಸೂದೆ 2026ಕ್ಕೆ ಸಂಸತ್ತು ಅಂಗೀಕಾರ. ಭಯೋತ್ಪಾದನೆ ಮುಕ್ತ ವಾತಾವರಣದಲ್ಲಿ ಮಾತ್ರ ಪಾಕಿಸ್ತಾನದೊಂದಿಗಿನ ಸಂಬಂಧ ಮುಂದುವರೆಸಲು ಸಾಧ್ಯ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಪ್ರತಿಪಾದನೆ. ನವೀನ ಸುಸ್ಥಿರ ಶಿಕ್ಷಣ ವ್ಯವಸ್ಥೆ ನಿರ್ಮಿಸಲು ಬ್ರಿಕ್ಸ್ ರಾಷ್ಟ್ರಗಳ ನಡುವೆ ಸಹಕಾರಕ್ಕಾಗಿ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ಸ್ಗೆ ಭಾರತದ ರಕ್ಷಿತಾ ರಾಮರಾಜ್ ಅಶ್ಮಿತಾ ಚೆಲಿಹಾ ಲಗ್ಗೆ. ವಾರ್ತೆಗಳ ವಿವರ. ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ತಿದ್ದುಪಡಿ ಮಸೂದೆ 2026ಅನ್ನು ಸಂಸತ್ತು ಅಂಗೀಕರಿಸಿದೆ. ಲೋಕಸಭೆ ಇಂದು ಈ ಮಸೂದೆಯನ್ನು ಅನುಮೋದಿಸಿದ್ದು, ರಾಜ್ಯಸಭೆ ಸೋಮವಾರ ಮಸೂದೆಯನ್ನು ಅಂಗೀಕರಿಸಿತ್ತು. ಲೋಕಸಭೆಯಲ್ಲಿ ಮೊದಲ ಮುಂದೂಡಿಕೆಯ ನಂತರ ಮಧ್ಯಾಹ್ನ 12 ಗಂಟೆಗೆ ಸದನ ಸೇರಿದಾಗ ಕೇಂದ್ರ ಎಂಎಸ್ಎಂಇ ಸಚಿವ ಜಿತಿನ್ ರಾಮ್ ಮಾಂಜಿ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ಕಾಯ್ದೆ 2006ಕ್ಕೆ ಮತ್ತಷ್ಟು ತಿದ್ದುಪಡಿ ತರುವ ಮಸೂದೆಯನ್ನು ಮಂಡಿಸಿದರು. ಮಸೂದೆಯು ಪಾವತಿ ವಿಳಂಬವನ್ನು ಪರಿಹರಿಸುವ ಮತ್ತು ವಿವಾದ ಪರಿಹಾರವನ್ನು ಸರಳಗೊಳಿಸುವ ಗುರಿಯನ್ನು ಹೊಂದಿದೆ. ಮಸೂದೆಯ ಪ್ರಕಾರ ಪ್ರತಿಯೊಂದು ಕೇಂದ್ರ ಸಾರ್ವಜನಿಕ ವಲಯದ ಉದ್ಯಮವು ವ್ಯಾಪಾರ ಸ್ವೀಕಾರ ರಿಯಾಯಿತಿ ವ್ಯವಸ್ಥೆಯಲ್ಲಿ ಎಂಎಸ್ಎಂಇಗಳಿಂದ ಸರಕು ಅಥವಾ ಸೇವೆಗಳ ಖರೀದಿಗಾಗಿ ಎಲ್ಲಾ ಇನ್ವಾಯ್ಸ್ಗಳನ್ನು ಇತ್ಯರ್ಥಪಡಿಸಬೇಕು. ವಿವಾದದ ಸಂದರ್ಭದಲ್ಲಿ ಮಧ್ಯಸ್ಥಿಕೆ ವಿಫಲವಾದರೆ 30 ದಿನಗಳಲ್ಲಿ ಮಧ್ಯಸ್ಥಿಕೆಗೆ ಅರ್ಜಿ ಸಲ್ಲಿಸಬೇಕು. ಅರ್ಜಿಗಳು ಪೂರ್ಣಗೊಂಡ ದಿನಾಂಕದಿಂದ 90 ದಿನಗಳಲ್ಲಿ ತೀರ್ಪು ನೀಡಬೇಕು. 6 ತಿಂಗಳಿಗಿಂತ ಹೆಚ್ಚು ಕಾಲ ಪ್ರಕರಣ ಬಾಕಿ ಇದ್ದರೆ ನೀಡಲಾದ ಮೊತ್ತದ ಕನಿಷ್ಠ 50% ಪೂರೈಕೆದಾರರಿಗೆ ಪಾವತಿಸಬೇಕು. ಮಸೂದೆ ಅಂಗೀಕರಿಸಿದ ನಂತರ ಪೀಠಾಸೀನ ಅಧಿಕಾರಿ ದಿಲೀಪ್ ಸೈಕಿ ಅವರು ಸದನ ನಡೆಸಲು ಪ್ರಯತ್ನಿಸಿದರು. ಸದನ ಕಾರ್ಯನಿರ್ವಹಿಸಲು ಅನುಮತಿಸುವಂತೆ ಪ್ರತಿಭಟನಾ ನಿರತ ಸದಸ್ಯರಿಗೆ ಮನವಿ ಮಾಡಿದರು. ಪದೇ ಪದೇ ಪೋಸ್ಟರ್ಗಳು ಮತ್ತು ಬ್ಯಾನರ್ಗಳನ್ನು ತಂದು ಕಲಾಪಕ್ಕೆ ಅಡ್ಡಿಪಡಿಸುವುದು ಸರಿಯಲ್ಲ, ಇದು ಸದನದ ಕಾರ್ಯನಿರ್ವಹಣೆಗೆ ಅಡ್ಡಿಯಾಗುತ್ತದೆ ಎಂದು ಹೇಳಿದರು. ಗದ್ದಲ ಮುಂದುವರೆದಂತೆ ಸೋಮವಾರ ಬೆಳಗ್ಗೆ 11 ಗಂಟೆಗೆ ಸದನವನ್ನು ಮುಂದೂಡಿದರು. ಇದಕ್ಕೂ ಮೊದಲು ಬೆಳಗ್ಗೆ 11 ಗಂಟೆಗೆ ಸದನ ಸೇರಿದಾಗ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರು ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಕ್ವಿಟ್ ಇಂಡಿಯಾ ಚಳವಳಿಯ ಹುತಾತ್ಮರಿಗೆ ಗೌರವ ಸಲ್ಲಿಸಿದರು. ಆಗಸ್ಟ್ 9ರಂದು ಕ್ವಿಟ್ ಇಂಡಿಯಾ ಚಳವಳಿಯ 84ನೇ ವಾರ್ಷಿಕೋತ್ಸವವನ್ನು ಆಚರಿಸಲಾಗುತ್ತಿದೆ ಎಂದು ಅವರು ಹೇಳಿದರು. ಭಯೋತ್ಪಾದನೆ ಹಾಗೆತನ ಮತ್ತು ಹಿಂಸಾಚಾರ ಮುಕ್ತ ವಾತಾವರಣದಲ್ಲಿ ಮಾತ್ರ ಭಾರತ ಪಾಕಿಸ್ತಾನದೊಂದಿಗಿನ ಸಂಬಂಧ ಮುಂದುವರೆಯಲು ಸಾಧ್ಯ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಲೋಕಸಭೆಯಲ್ಲಿಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಸಚಿವರು, ಪಾಕಿಸ್ತಾನವು ಗಡಿಯಾಚೆಗಿನ ಭಯೋತ್ಪಾದನೆ ನೀತಿಯನ್ನು ಅನುಸರಿಸುತ್ತಿದೆ. ಭಾರತದ ವಿರುದ್ಧ ಭಯೋತ್ಪಾದನೆಯನ್ನು ರಾಜ್ಯ ನೀತಿಯ ಸಾಧನವನ್ನಾಗಿ ಬಳಸುತ್ತಿದೆ ಎಂದು ದೂರಿದರು. ಪುಲ್ವಾಮಾ ಭಯೋತ್ಪಾದಕ ದಾಳಿಯ ನಂತರ ಪಾಕಿಸ್ತಾನಕ್ಕೆ ಅತ್ಯಂತ ಅನುಕೂಲಕರ ರಾಷ್ಟ ಸ್ಥಾನಮಾನವನ್ನು ಭಾರತ ಹಿಂತೆಗೆದುಕೊಂಡಿದೆ. ಪಾಕಿಸ್ತಾನದಿಂದ ಆಮದಾಗುವ ಅಥವಾ ರಫ್ತು ಮಾಡುವ ಎಲ್ಲ ಸರಕುಗಳ ಮೇಲಿನ ಕಸ್ಟಮ್ಸ್ ಸುಂಕವನ್ನು 200% ಹೆಚ್ಚಿಸಲಾಗಿದೆ ಎಂದು

ಅವರು ತಿಳಿಸಿದರು. ಪುಲ್ವಾಮಾ ಭಯೋತ್ಪಾದಕ ದಾಳಿಯ ನಂತರ ಭಾರತ ಸಿಂಧೂ ಜಲ ಒಪ್ಪಂದವನ್ನು ಸ್ಥಗಿತಗೊಳಿಸಿದೆ, ಅಟ್ಟಾರಿ ಚೆಕ್ಪೋಸ್ಟ್ ಮುಚ್ಚಲಾಗಿದೆ, ವೀಸಾಗಳನ್ನು ನಿರ್ಬಂಧಿಸುವುದು ಸೇರಿದಂತೆ ಹಲವಾರು ರಾಜತಾಂತ್ರಿಕ ಕ್ರಮಗಳನ್ನು ತೆಗೆದುಕೊಂಡಿದೆ ಎಂದು ಸಚಿವ ಎಸ್ ಜೈಶಂಕರ್ ಹೇಳಿದರು. ಭಾರತೀಯ ರೈಲ್ವೆಯು ಪ್ರತಿ ವರ್ಷ ಸುಮಾರು 58 ಕೋಟಿ ಊಟಗಳನ್ನು ಪೂರೈಸುತ್ತಿದೆ. ಆಹಾರ ಗುಣಮಟ್ಟಕ್ಕೆ ಸಂಬಂಧಿಸಿದಂತೆ ಸರಾಸರಿ ಶೇಕಡಾ 0.008% ಮಾತ್ರ ದೂರುಗಳು ದಾಖಲಾಗಿವೆ ಎಂದು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಲೋಕಸಭೆಯಲ್ಲಿಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಸಚಿವರು, ಕಳೆದ 3 ವರ್ಷಗಳಲ್ಲಿ ಈ ನಿಟ್ಟಿನಲ್ಲಿ ಐಆರ್ಸಿಟಿಸಿಯ ಸೂಕ್ತ ದಂಡ ಕ್ರಮಗಳನ್ನು ತೆಗೆದುಕೊಂಡಿದೆ ಎಂದು ತಿಳಿಸಿದರು. ಈ ಕ್ರಮಗಳಲ್ಲಿ 5 ಕೋಟಿ ರೂಪಾಯಿಗೂ ಹೆಚ್ಚು ದಂಡ ವಿಧಿಸುವುದು, ಶೋಕಾಸ್ ನೋಟಿಸ್ ನೀಡುವುದು, ಒಪ್ಪಂದಗಳನ್ನು ರದ್ದುಗೊಳಿಸುವುದು, ಆಹಾರ ಗುಣಮಟ್ಟ ಮತ್ತು ನೈರ್ಮಲ್ಯ ಉಲ್ಲಂಘನೆಗಾಗಿ ಪರವಾನಗಿದಾರರನ್ನು ವಜಾಗೊಳಿಸುವುದು ಸೇರಿದೆ ಎಂದು ಅವರು ತಿಳಿಸಿದರು. ನೀಟ್ ವಿಷಯದ ಕುರಿತು ವಿದ್ಯಾರ್ಥಿಗಳ ಪ್ರತಿಭಟನೆ ಸಮಯದಲ್ಲಿ ಪೊಲೀಸರಿಂದ ಬಲಪ್ರಯೋಗ ಸೇರಿದಂತೆ ಹಲವಾರು ವಿಷಯಗಳ ಕುರಿತು ಇಂದು ರಾಜ್ಯ

0: ಗುಣಮಟ್ಟ ಮತ್ತು ನೈರ್ಮಲ್ಯ ಉಲ್ಲಂಘನೆಗಾಗಿ ಪರವಾನಗಿದಾರರನ್ನು ವಜಾಗೊಳಿಸುವುದು ಸೇರಿದೆ ಎಂದು ಅವರು ತಿಳಿಸಿದರು. ನೀಟ್ ವಿಷಯದ ಕುರಿತು ವಿದ್ಯಾರ್ಥಿಗಳ ಪ್ರತಿಭಟನೆ ಸಮಯದಲ್ಲಿ ಪೊಲೀಸರಿಂದ ಬಲಪ್ರಯೋಗ ಸೇರಿದಂತೆ ಹಲವಾರು ವಿಷಯಗಳ ಕುರಿತು ಇಂದು ರಾಜ್ಯಸಭೆಯಲ್ಲಿ ಪ್ರತಿಪಕ್ಷಗಳಿಂದ ಗದ್ದಲ ಉಂಟಾದ ಕಾರಣ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಲಾಯಿತು. ಇಂದು ಬೆಳಗ್ಗೆ ಸದನ ಸೇರಿದಾಗ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಕ್ವಿಟ್ ಇಂಡಿಯಾ ಚಳವಳಿಯ ಹುತಾತ್ಮರಿಗೆ ಗೌರವ ಸಲ್ಲಿಸಿದರು. ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಹುತಾತ್ಮರ ಗೌರವಾರ್ಥವಾಗಿ ಸದನದಲ್ಲಿ ಮೌನ ಆಚರಿಸಲಾಯಿತು. ನಂತರ ರಕ್ಷಣೆ, ಗೃಹ ವ್ಯವಹಾರಗಳು, ವಾಣಿಜ್ಯ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಇಲಾಖೆಗೆ ಸಂಬಂಧಿಸಿದ ಸಂಸದೀಯ ಸ್ಥಾಯಿ ಸಮಿತಿಯ ವರದಿಗಳನ್ನು ಸದನದಲ್ಲಿ ಮಂಡಿಸಲಾಯಿತು. ಬಳಿಕ ಪ್ರತಿಪಕ್ಷಗಳ ಗದ್ದಲದ ನಡುವೆ ಸಿಪಿ ರಾಧಾಕೃಷ್ಣನ್ ಅವರು ಶೂನ್ಯ ವೇಳೆಯಲ್ಲಿ ಕಲಾಪ ನಡೆಸಿದರು. ಕೆಲವು ಸದಸ್ಯರು ತುರ್ತು ಮಹತ್ವದ ವಿಷಯಗಳನ್ನು ಪ್ರಸ್ತಾಪಿಸಿದರು. ಆದಾಗ್ಯೂ ನಿರಂತರ ಘೋಷಣೆಗಳಿಂದಾಗಿ ಸಭಾಪತಿಯವರು ಸದನವನ್ನು ಮೊದಲು ಮಧ್ಯಾಹ್ನದವರೆಗೆ, ನಂತರ ಸೋಮವಾರದವರೆಗೆ ಮುಂದೂಡಿದರು. ವಿರೋಧ ಪಕ್ಷದ ಸದಸ್ಯರ ಅಡ್ಡಿಗಳ ನಡುವೆಯೂ ಸಂಸತ್ತಿನ ಎರಡೂ ಸದನಗಳು ಕಾರ್ಯನಿರ್ವಹಿಸುತ್ತಿವೆ ಮತ್ತು ಶಾಸಕಾಂಗ ವ್ಯವಹಾರಗಳು ನಡೆಯುತ್ತಿವೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಹೇಳಿದ್ದಾರೆ. ಸಂಸತ್ತಿನ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಲೋಕಸಭೆ ಮತ್ತು ಎಂಎಸ್ಎಂಇ ಮಸೂದೆಯನ್ನು ಅಂಗೀಕರಿಸಿದೆ. ಕಾಂಗ್ರೆಸ್ ಮತ್ತು ಇತರ ವಿರೋಧ ಪಕ್ಷಗಳ ಗದ್ದಲ ಮತ್ತು ಘೋಷಣೆ ಕೂಗುವಿಕೆಯಿಂದಾಗಿ ಎರಡೂ ಸದನಗಳಲ್ಲಿ ಚರ್ಚೆಗಳು ಸೀಮಿತವಾಗಿವೆ ಎಂದು ಹೇಳಿದರು. ವಿಶೇಷ ಅಧಿವೇಶನದ ಮೂಲಕ ಮಳೆಗಾಲದ ಅಧಿವೇಶನವನ್ನು ವಿಸ್ತರಿಸುವ ಯಾವುದೇ ಪ್ರಸ್ತಾಪವಿಲ್ಲ ಎಂದು ಸಚಿವರು ಸ್ಪಷ್ಟಪಡಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನವೀನ ಮತ್ತು ಸುಸ್ಥಿರ ಶಿಕ್ಷಣ ವ್ಯವಸ್ಥೆಗಳನ್ನು ನಿರ್ಮಿಸಲು ಬ್ರಿಕ್ಸ್ ರಾಷ್ಟಗಳ ನಡುವೆ ಬಲವಾದ ಸಹಕಾರಕ್ಕಾಗಿ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಕರೆ ನೀಡಿದ್ದಾರೆ. ಭುವನೇಶ್ವರದಲ್ಲಿಂದು ನಡೆದ 13ನೇ ಬ್ರಿಕ್ಸ್ ಶಿಕ್ಷಕರ ಸಚಿವರ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಸಾಂಕ್ರಾಮಿಕ ರೋಗಗಳು, ಆರ್ಥಿಕ ಅನಿಶ್ಚಿತತೆಗಳು, ಹವಾಮಾನ ಬದಲಾವಣೆ ಮತ್ತು ತ್ವರಿತ ತಾಂತ್ರಿಕ ಪ್ರಗತಿಯಂತಹ ಜಾಗತಿಕ ಸವಾಲುಗಳಿಗೆ ಪರಿಣಾಮಕಾರಿಯಾಗಿ ಪ್ರತಿಕ್ರಿಯಿಸಲು ಶಿಕ್ಷಣ ವ್ಯವಸ್ಥೆ ಸಜ್ಜುಗೊಳ್ಳಬೇಕು ಎಂದು ಹೇಳಿದರು. ಭವಿಷ್ಯದ ಪೀಳಿಗೆಗಳು ಉದಯೋನ್ಮುಖ ಜಾಗತಿಕ ಸವಾಲುಗಳನ್ನು ಎದುರಿಸಲು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆ ಅತ್ಯಗತ್ಯ ಎಂದು ಅವರು ಪ್ರತಿಪಾದಿಸಿದರು. ಬ್ರಿಕ್ಸ್ ರಾಷ್ಟಗಳ ವೈವಿಧ್ಯತೆಯು ಅದರ ಶ್ರೇಷ್ಠ ಸಾಮರ್ಥ್ಯಗಳಲ್ಲಿ ಒಂದಾಗಿದೆ. ಶಿಕ್ಷಣದಲ್ಲಿ ಜ್ಞಾನ, ಉತ್ತಮ ಅಭ್ಯಾಸಗಳು ಮತ್ತು ನವೀನ ವಿಧಾನಗಳನ್ನು ವಿನಿಮಯ ಮಾಡಿಕೊಳ್ಳಲು ಅಪಾರ ಅವಕಾಶಗಳನ್ನು ಒದಗಿಸುತ್ತದೆ ಎಂದು ಪ್ರಹ್ಲಾದ್ ಜೋಶಿ ಹೇಳಿದರು. ಮೊದಲ ಜಾಗತಿಕ ದಕ್ಷಿಣ ಚಲನಚಿತ್ರೋತ್ಸವ ಮುಂದಿನ ವರ್ಷ ಭಾರತದಲ್ಲಿ ನಡೆಯಲಿದೆ. ನ್ಯಾಷನಲ್ ಫಿಲ್ಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ NFDC ಮತ್ತು ನ್ಯಾಷನಲ್ ಫಿಲ್ಮ್ ಆರ್ಕೈವ್ ಆಫ್ ಇಂಡಿಯಾ NFAI, ಬ್ರೆಜಿಲ್, ರಷ್ಯಾ, ವಿಯೆಟ್ನಾಂ ಸೇರಿದಂತೆ ಹಲವು ದೇಶಗಳೊಂದಿಗೆ ಪರಸ್ಪರ ಒಪ್ಪಂದ ಮತ್ತು ಮಾತುಕತೆಗಳನ್ನು ನಡೆಸಿ ಭಾರತದಲ್ಲಿ ಮೊದಲ ಜಾಗತಿಕ ಚಿತ್ರೋತ್ಸವ ನಡೆಸಲು ತೀರ್ಮಾನಿಸಲಾಗಿದೆ. ಪ್ರಸ್ತಾವಿತ ವಿದೇಶಿ ಕೊಡುಗೆ ನಿಯಂತ್ರಣ ತಿದ್ದುಪಡಿ ವಿಧೇಯಕಕ್ಕೆ ವ್ಯಕ್ತವಾಗಿರುವ ಹಲವು ದೇಶಗಳ ಆಕ್ಷೇಪಣೆಗಳನ್ನು ಭಾರತ ತಳ್ಳಿಹಾಕಿದೆ. ದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣದೀಪ್ ಜೈಸ್ವಾಲ್, ಪ್ರಸ್ತಾವಿತ ವಿದೇಶಿ ಕೊಡುಗೆ ವಿಧೇಯಕ ಭಾರತದ ಶಾಸನಾಂಗದ ತೀರ್ಮಾನಕ್ಕೆ ಸಂಬಂಧಪಟ್ಟಿದ್ದು ದೇಶದ ಆಂತರಿಕ ವಿಷಯವಾಗಿದೆ ಎಂದು ಹೇಳಿದರು. ವಿದೇಶಿ ಬಂಡವಾಳವನ್ನು ಅಮೆರಿಕ ಸೇರಿದಂತೆ ಹಲವಾರು ದೇಶಗಳು ನಿಯಂತ್ರಿಸುತ್ತಿವೆ ಎಂದು ಜೈಸ್ವಾಲ್ ತಿಳಿಸಿದರು. ಭಾರತದ ಶಟ್ಲರ್ಗಳಾದ ರಕ್ಷಿತಾ ರಾಮರಾಜ್ ಮತ್ತು ಅಶ್ಮಿತಾ ಚೆಲ್ಹಿಯಾ ಆಸಾನ್ನಲ್ಲಿ ನಡೆಯುತ್ತಿರುವ ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳೆಯರ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ಸ್ ತಲುಪಿದ್ದಾರೆ. ರಕ್ಷಿತಾ ಭಾರತದವರೇ ಆದ ತಾನ್ವಿ ಶರ್ಮಾ ವಿರುದ್ದ ಜಯಿಸಿದರೆ ಅಶ್ಮಿತಾ ಅಗ್ರ ಶ್ರೇಯಾಂಕದ ಹೀನಾ ಅಖೇಚಿಯವರಿಗೆ ಆಘಾತ ನೀಡಿ ಸೆಮಿಫೈನಲ್ಸ್ ಪ್ರವೇಶಿಸಿದರು. ರಕ್ಷಿತಾ ಮತ್ತು ಅಶ್ಮಿತಾ ನಾಳೆ ಸೆಮಿಫೈನಲ್ಸ್ನಲ್ಲಿ ಮುಖಾಮುಖಿಯಾಗಲಿದ್ದಾರೆ. ಕೇರಳಂನ ಉತ್ತರ ಭಾಗದ 4 ಜಿಲ್ಲೆಗಳಿಗೆ ಭಾರತೀಯ ಹವಾಮಾನ ಇಲಾಖೆಯು ರೆಡ್ ಅಲರ್ಟ್ ಘೋಷಿಸಿದ್ದು ಕೋಯಿಕೋಡ್, ಕಣ್ಣೂರು, ವಯನಾಡ್ ಮತ್ತು ಕಾಸರಗೋಡಿನಲ್ಲಿ ಅತಿ ಹೆಚ್ಚು ಮಳೆಯಾಗಲಿದೆ ಎಂದು ಮುನ್ಸೂಚನೆ ನೀಡಿದೆ. ಇತರೆ 6 ಜಿಲ್ಲೆಗಳಲ್ಲಿ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 456 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 78,499 ಅಂಕಗಳು ದಾಖಲಾಗಿವೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 65 ಅಂಕಗಳ ಇಳಿಕೆ ಕಂಡು ದಿನದ ಅಂತ್ಯಕ್ಕೆ 24,571 ಅಂಕಗಳು ದಾಖಲಾಗಿವೆ. ಥೈಲ್ಯಾಂಡ್ನ ಬ್ಯಾಂಕಾಕ್ನ ವಾಯುವ್ಯದಲ್ಲಿರುವ ನೊಂಥಂಬುರಿ ಪ್ರಾಂತ್ಯದಲ್ಲಿ 14 ವರ್ಷದ ವಿದ್ಯಾರ್ಥಿಯೊಬ್ಬ ಗುಂಡು ಹಾರಿಸಿ 7 ಜನರನ್ನು ಹತ್ಯೆ ಮಾಡಿದ್ದಾನೆ. ಘಟನೆಯಲ್ಲಿ 23 ಜನರು ಗಾಯಗೊಂಡಿದ್ದು ಈ ಪೈಕಿ 10 ಜನರ ಸ್ಥಿತಿ ಗಂಭೀರವಾಗಿದೆ. ಸ್ಥಳೀಯ ಅಧಿಕಾರಿಗಳ ಪ್ರಕಾರ ಗುಂಡು ಹಾರಿಸಿದ ವ್ಯಕ್ತಿ

0: ಆತ್ಮಹತ್ಯೆ ಮಾಡಿಕೊಳ್ಳುವ ಮೊದಲು ಡೆಬಿರೆನ್ಸ್ ನೊಂತುಬರಿ ಪ್ರೌಢಶಾಲೆಯ 5 ಸಿಬ್ಬಂದಿಯನ್ನು ಕೊಂದಿದ್ದಾನೆ. ಇದಕ್ಕೂ ಮುನ್ನ ಆತ ಮನೆಯಲ್ಲಿ ತನ್ನ ಇಬ್ಬರು ಅಜ್ಜಿಯರನ್ನು ಹತ್ಯೆ ಮಾಡಿದ್ದಾನೆ. ಉಪರಾಷ್ಟಪತಿ ಸಿವಿ ರಾಧಾಕೃಷ್ಣನ್ ಅವರು ನಾಳೆಯಿಂದ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಿಗೆ 2 ದಿನಗಳ ಭೇಟಿ ನೀಡಲಿದ್ದಾರೆ. ಭೇಟಿಯ ಮೊದಲ ದಿನ ಅವರು ವಿಜಯಪುರಂನ ಸೆಲ್ಯುಲರ್ ಜೈಲು ರಾಷ್ಟೀಯ ಸ್ಮಾರಕಕ್ಕೆ ತೆರಳಿ ಹುತಾತ್ಮರಿಗೆ ಗೌರವ ನಮನ ಸಲ್ಲಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ತಿದ್ದುಪಡಿ ಮಸೂದೆ 2026ಕ್ಕೆ ಸಂಸತ್ತು ಅಂಗೀಕಾರ. ಭಯೋತ್ಪಾದನೆ ಮುಕ್ತ ವಾತಾವರಣದಲ್ಲಿ ಮಾತ್ರ ಪಾಕಿಸ್ತಾನದೊಂದಿಗಿನ ಸಂಬಂಧ ಮುಂದುವರಿಸಲು ಸಾಧ್ಯ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಪ್ರತಿಪಾದನೆ. ನವೀನ ಸುಸ್ಥಿರ ಶಿಕ್ಷಣ ವ್ಯವಸ್ಥೆ ನಿರ್ಮಿಸಲು ಬ್ರಿಕ್ಸ್ ರಾಷ್ಟಗಳ ನಡುವೆ ಸಹಕಾರಕ್ಕಾಗಿ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಸೆಮಿಫೈನಲ್ಸ್ಗೆ ಭಾರತದ ರಕ್ಷಿತಾ ರಾಮರಾಜ್ ಅಶ್ಮಿತಾ ಚೆಲಿಹಾ ಲಗ್ಗೆ. ಇಲ್ಲಿಗೆ ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಮಡಿಕೇರಿ.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
4: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಹಲೋ
6: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
5: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
6: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
5: ಸೈಟ್ ವಿಸಿಟ್ಗಾಗಿ ಕಾಲ್ ಮಾಡಿ 9900091282. ಮಾರುತಿ ವಾಹನ ಪ್ರಿಯರಿಗೆ ಮಾಂಡವಿ ಮೋಟಾರ್ಸ್ ವತಿಯಿಂದ ಶುಭ ಸುದ್ದಿ. ಮಾಂಡವಿ ಮೋಟಾರ್ಸ್ ತನ್ನ ಸುದೀರ್ಘ 40 ವರ್ಷಗಳ ಸೇವೆಯ ಸಂಭ್ರಮವನ್ನು ಆಚರಿಸಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ತನ್ನ ಹೆಮ್ಮೆಯ ಗ್ರಾಹಕರಿಗೆ ಅದ್ಭುತ ಆಫರ್ಗಳನ್ನು ನೀಡುತ್ತಿದೆ. ನಿಮ್ಮ ಸಮೀಪದ ಮಾಂಡವಿ ಶೋರೂಮ್ನಲ್ಲಿ ನಿಮ್ಮ ಆಯ್ಕೆಯ ಮಾರುತಿ ಕಾರ್ ಖರೀದಿಸಿ. ನೀವು ಊಹಿಸಲಾಗದ ಕ್ಯಾಶ್ ಡಿಸ್ಕೌಂಟ್ನೊಂದಿಗೆ ಲಕ್ಕಿ ಡ್ರಾನಲ್ಲಿ 5 ಗ್ರಾಮ್ ಗೋಲ್ಡ್ ಕಾಯಿನ್ ಸೇರಿದಂತೆ ಹಲವು ಬಹುಮಾನಗಳನ್ನು ಗೆಲ್ಲುವ ಅವಕಾಶ ನಿಮ್ಮದಾಗಿಸಿ. ಈ ಅವಕಾಶ ಇದೆ September 5 ಮಾತ್ರ. ಲಕ್ಕಿ ಡ್ರಾ September 10. ಕೂಡಲೇ ಸಂಪರ್ಕಿಸಿ ಮಾಂಡವಿ ಮೋಟಾರ್ಸ್, ಗೋಣಿಗುಪ್ಪಲ್, ಕುಶಾಲನಗರ, ಸೋಮವಾರಪೇಟೆ, ಶನಿವಾರ ಸಂತೆ, ನಾಪೋಕ್ಲು.
7: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಇದೇ July 13 ಆಗಸ್ಟ್ 14 ಚಿನ್ನಾಭರಣಗಳ VA ಮೇಲೆ 100% ಆಫ್, ಆಯ್ದ ಚಿನ್ನದ ಆಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
8: ನಾಪೋಕ್ಲು ಬಿಲವ ಸಮಾಜದ ವತಿಯಿಂದ ಆಟಿಡೊಂಜಿ ದಿನ ಕಾರ್ಯಕ್ರಮ ಇದೇ 9 ಭಾನುವಾರ ಬೆಳಿಗ್ಗೆ ನಾಪೋಕ್ಲು ಕೊಡವ ಸಮಾಜದಲ್ಲಿ ನಡೆಯಲಿದೆ. ಬಿಲ್ಲವ ಸಮುದಾಯ ಭವನದ ಶಂಕುಸ್ಥಾಪನೆ ಹಾಗೂ ಬೃಹತ್ ರಕ್ತದಾನ ಶಿಬಿರ ನಡೆಯಲಿದ್ದು, ಜನಾಂಗ ಬಾಂಧವರೆಲ್ಲ ಪಾಲ್ಗೊಳ್ಳುವಂತೆ ಬಿಲ್ಲವ ಸಮಾಜ ನಾಪೋಕ್ಲು ಇದರ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
7: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಗ್ರಾಹಕರ ಉತ್ತಮ ಪ್ರತಿಕ್ರಿಯೆಯಿಂದಾಗಿ ಇದೇ August 17 ಮುಂದುವರಿಸಲಾಗಿದೆ. ಚಿನ್ನಾಭರಣಗಳ VA ಮೇಲೆ 100% ಆಫ್, ಆಯ್ದ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
9: ನಿರೀಕ್ಷಿಸಿ
10: ಒಲವೇ ಜೀವನ ಸಾಕ್ಷಾತ್ಕಾರ.
11: ಒಲವೇ ಜೀವನ ಸಾಕ್ಷಾತ್ಕಾರ.
12: ಬಾಳ ಬಂಧನದ ಪಯಣದಲ್ಲಿ, ಬೆಸಿದ ಬಾಂಧವ್ಯದ ಒಡಲಿನಲ್ಲಿ, ಹೃನ್ಮನದಲ್ಲಿ ಉಳಿದು ಹಸಿರಾಗಿ ಉಸಿರಾಗಿಸುವ ಕ್ಷಣಗಳ ಬಿಲುಕು.
13: ಪ್ರೀತಿನೇ ಆದ್ಯಾದು ತಂದ ಆಸ್ತಿ ನಮ್ಮ ಬಾಳ್ವೆಗೆ.
12: ಕಾಗದವೆಂಬ ದೋಣಿಯಲ್ಲಿ, ಅಕ್ಷರವೆಂಬ ನಾವಿಕನೊಂದಿಗೆ ಸಾಗುವ ಭಾವನೆಗಳಿಗೆ ಅಪರೂಪದ ವೇದಿಕೆ ಚಿನ್ನದುಂಗುರ.
14: ಈ ಬಂಧನ ಜನ್ಮ ಜನ್ಮದ ಅನುಬಂಧನ.
12: ಶ್ರೋತೃಗಳಿಗಾಗಿ ಪತ್ರಾಧಾರಿತ ಕಾರ್ಯಕ್ರಮ ಚಿನ್ನದುಂಗುರ.

ಈಗ ಭಾವಗೀತೆಗಳನ್ನು ಕೇಳೋಣ. ಮೊದಲನೆಯ ಗೀತೆ ರಚನೆ ದಾರಾ ಬೇಂದ್ರೆ ಅವರದ್ದು. ಸಂಗೀತ ನೀಡಿದ್ದಾರೆ ಯಶವಂತ ಹಳಿಬಂಡಿ, ಹಾಡಿದ್ದಾರೆ ಸಂಗೀತ ಕಟ್ಟಿ.

ಮುಂದಿನ ಗೀತೆಯ ರಚನೆ ದೊಡ್ಡರಂಗೇಗೌಡ ಅವರದ್ದು. ಸಂಗೀತ ನೀಡಿದ್ದಾರೆ ಎಸ್ ಶ್ಯಾಮ್ ಸುಂದರ್, ಹಾಡಿದ್ದಾರೆ ನಯನತಾರಾ.

ಹಿಮಪಾತ ಚಿತ್ರದಾಗಿದೆಯೇನು ಎಸ್ ವಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದಾಗಿತ್ತು.

ಸಿರಿಗಂಧ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಇದು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ. ಇದೀಗ ಸಮಯವಾಗಲಿದೆ 8:15 ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದಿಂದ. 8:30 ಸಿರಿಗಂಧ ಕಾರ್ಯಕ್ರಮ ಮತ್ತೆ ಮುಂದುವರೆಯಲಿದೆ.

ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಹೂಮಳೆ ಚಿತ್ರದ ಗೀತೆಯನ್ನ ಕೇಳಿದ್ರಿ. ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯ, ಇಳೆಯರಾಜಾರವರ ಸಂಗೀತವಿತ್ತು ಈ ಗೀತೆಗೆ. ಚಂದ್ರ

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆಯ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋ

ಯಾರೇ ನೀನು ಚಲುವೆ ಚಿತ್ರದ ಗೀತೆಯನ್ನ ಎಸ್ ವಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾರವರ ಧ್ವನಿಯಲ್ಲಿ ಕೇಳಿದ್ರಿ. ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದಾಗಿತ್ತು.

ಕೊನೆಯದಾಗಿ ಕೇಳೋಣ ಜೋಡಿ ಹಕ್ಕಿ ಚಿತ್ರದ ಗೀತೆಯನ್ನ. ಶಂಕರ್ ಶಾನುಭಾಗ್ ಹಾಗೂ ಚಿತ್ರಾರವರ ಧ್ವನಿಯಲ್ಲಿ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ವಿ ಮನೋಹರ್.

0: hostility and violence. New Delhi reiterated its call for safe and unhindered navigation in international waters. Government e-marketplace completes 10 years with cumulative procurement crossing 20 lakh crore rupee mark. Alert issued for very heavy rain in Haryana, Chandigarh, Delhi, Kerala and Odisha. And in Asian Youth and Junior Weightlifting Championships, Dipti Majhi clinches silver medal in women's 45 kg category. That is all in the news at 9. Good night.
1: ಆಕಾಶವಾಣಿ ಬೆಂಗಳೂರು ಭಾವಗೀತೆಗಳು. ಬಿಎಸ್ ಮೀರಾ ಅವರು ಹಾಡಿರುವ ಭಾವಗೀತೆಗಳು ಇದೀಗ ಆರಂಭದಲ್ಲಿ ಕೇಳಿ. ನೀನು ಮುಗಿಲು ನಾನು ನೆಲ, ಡಾಕ್ಟರ್ ಜಿಎಸ್ ಶಿವರುದ್ರಪ್ಪರವರ ವಿರಚಿತ ಈ ಗೀತೆ ನಿಮಗಾಗಿ.

ಮುಂದಿನ ಗೀತೆಯಾಗಿ ಕೇಳೋಣ. ಬಾಳದಾರಿ ಸಹನೆಯಲ್ಲಿ ಅನ್ನುವಂತ ಒಂದು ಗೀತೆಯನ್ನ ಬಿ ಆರ್ ಲಕ್ಷ್ಮಣರಾವ್ ಅವರು ರಚಿಸಿರುವ ಈ ಗೀತೆ.

ಮುಂದಿನ ಭಾವಗೀತೆ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರು ರಚಿಸಿರುವ ಈ ಗೀತೆ ಯಾವ ಸೌಭಾಗ್ಯ

ಇದುವರೆಗೂ ಬಿಎಸ್ ಮೀರಾ ಅವರು ಹಾಡಿರುವ ಭಾವಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು, ಸಮಯ 9:30 ಇನ್ನು ಮುಂದೆ ಕರೆಂಟ್ ಅಫೈರ್ಸ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ

ಆಕಾಶವಾಣಿ ಬೆಂಗಳೂರು. ಇದೀಗ ಸಮಯ 10 ಗಂಟೆಯಾಗಲಿದೆ. ಇನ್ನು ಮುಂದೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಗಾಯಕಿ ಜೆ ಕೆ ಯೋಗ ಕೀರ್ತನ ಅವರಿಂದ, ಪಕ್ಕವಾದ್ಯದಲ್ಲಿ ವಯಲಿನ್ ವೆಂಕಟೇಶ್.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಗಾಯಕಿ ಜೆಕೆ ಯೋಗ ಕೀರ್ತನ ಅವರಿಂದ ಗಾಯನ ಕಚೇರಿ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ವಯಲಿನ್ ವೆಂಕಟೇಶ್ ಜೋಶಿಯಾರ್ ಹಾಗೂ ಮೃದಂಗ ವಿನೋದ್ ಶ್ಯಾಮ್ ಅವರಿಂದ.

ಗೀತಚಂದ್ರಿಕೆ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಕೇಳೋಣ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಚಿತ್ರದ ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ. ಸಾಹಿತ್ಯ ಚಿವುದಯಶಂಕರ್, ಸಂಗೀತ ಸಿಂಗೀತಂ ಶ್ರೀನಿವಾಸ್.

ಇದೀಗ ಕೇಳೋಣ ಅರಮನೆ ಚಿತ್ರದ ಗೀತೆಯನ್ನ ಕುನಾಲ್ ಗಾಂಜಾವಾಲಾ ಅವರ ಧ್ವನಿಯಲ್ಲಿ. ಕವಿರಾಜ್ ಅವರು ಬರೆದ ಗೀತೆ, ಗುರುಕಿರಣ್ ಅವರ ಸಂಗೀತ.

ಅನುರಾಗ ಸಂಗಮ ಚಿತ್ರದ ಗೀತೆಯನ್ನು ರಮೇಶ್ ಚಂದ್ರರವರ ಧ್ವನಿಯಲ್ಲಿ ಕೇಳಿದ್ರಿ. ವಿ ಮನೋಹರ್ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿತ್ತು.

ಆಕಾಶವಾಣಿ ಬೆಂಗಳೂರು. ಇದೀಗ ಸಮಯ 11:44. ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು ಈ ರೀತಿಯಾಗಿವೆ. ನಾಳೆ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ ಮಾಣಿಕ್ ನೇಳ್ಗಿ ಅವರಿಂದ, 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:40 ದೇಶಭಕ್ತಿಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, 6:50 ರೈತರಿಗೆ ಸಲಹೆ, 7:15 ಆರತಿ ಆನಂದ್ ಅವರಿಂದ ಭಾವಗೀತೆಗಳು, 8:30 ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ, ಭಾಗವಹಿಸುತ್ತಾರೆ ಡಾಕ್ಟರ್ ಎಂಎ ದಾಸರ್, ಉಪನಿರ್ದೇಶಕರು ಆಯುಷ್ ನಿರ್ದೇಶನಾಲಯ ಬೆಂಗಳೂರು, 8:35 ಚಿತ್ರಗೀತೆಗಳನ್ನು ಕೇಳುತ್ತೀರಿ, 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. ಇನ್ನು ನಾಳೆ ಬೆಳಿಗ್ಗೆ 9:05 ಗೀತ ಪಲ್ಲವ, 9:30 ಗಾನಗಂಗೆ, 10:30 ಸುನಹರೆ ಪಲ್, 11:00 ಸವಿ ನೆನಪು, 11:30 ಸ್ಟಂಪ್ಡ್ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ, ಸಾಹಿತಿ ಹಾಗೂ ಶಿಕ್ಷಕರಾಗಿ ಸುದೀರ್ಘ ಸೇವೆ ಸಲ್ಲಿಸಿದ ಶ್ರೀಮತಿ ಚಂಪಾ ಡಿಸಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಚೈತ್ರ ಕೆ ವಿಜಯ್, ಸಂಕಲನ ಹಿರೇಕುಂದವಾಡಿ ದೀಪಾ ಎಂ, ಸಮಗ್ರ ನಿರ್ವಹಣೆ ಶಿವಪ್ರಕಾಶ್ ಡಿಆರ್. ಕಾರ್ಯಕ್ರಮ ಚಿತ್ರದುರ್ಗ ಕೇಂದ್ರದ ಕೊಡುಗೆಯಾಗಿ. 12:35 ಆರೋಗ್ಯ ಸಂಚಿಕೆ, ಗರ್ಭಸ್ಥ ಶಿಶುವಿನ ಮೇಲೆ ಪ್ರಭಾವ ಬೀರುವ ಅಂಶಗಳ ಕುರಿತು ಆಯುರ್ವೇದ ತಜ್ಞೆ ಡಾ ಆಶಾ ಪಾರ್ವತಿ ಅವರೊಡನೆ ಸಂದರ್ಶನ. ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್. ಮಧ್ಯಾಹ್ನ 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಮಾತನಾಡುತ್ತಾರೆ ಕೆಪಿ ಋಷಭೇಂದ್ರ ಸ್ವಾಮಿ. 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಜನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾ ಎಎಸ್ ಶಂಕರ ನಾರಾಯಣ. ಮಧ್ಯಾಹ್ನ 2:40 ಹಕ್ಕಿಯ ಬಳಗ, ಕಲೆಯೊಂದಿಗೆ ಬೆಳೆಯುವ ಬಾಲ ಮನಸ್ಸು, ಸಂಗೀತ ಗಮಕ ಕಲಾವಿದೆ ಹೇಮಾ ಭಟ್ ಅವರ ಪರಿಚಯ, ಇವರೊಂದಿಗೆ ಆಶಾ. ಮಧ್ಯಾಹ್ನ 3:00 ಗುಲ್ಮೋಹರ್, ಹೊಸ ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. 5:30 ಗಿರ್ಮಿಟ್, ಹೊಸ ಕನ್ನಡ ಚಿತ್ರಗೀತೆಗಳು, 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:30 ವಿಜ್ಞಾನದ ಮುನ್ನಡೆ ಗಿರೀಶ್ ಲಿಂಗಣ್ಣ ಅವರಿಂದ.

0: 6:20ಕ್ಕೆ ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಕೃಷಿ ಇಲಾಖೆ, ಭಾರತ ಸರ್ಕಾರ. ಖುಷ್ಕಿ ಬೇಸಾಯ ಪರ್ಯಾಯ ಕ್ರಮಗಳು, ಈ ಕುರಿತು ಡಾಕ್ಟರ್ ಲತಾ ಎಚ್ಎಸ್ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. 7:20ಕ್ಕೆ ಜನಪದ ಸಂಗೀತ, ಮಾಗಡಿ ತಾಲೂಕು ಯಲಗೇನಹಳ್ಳಿಯ ಉಮೇಶ್ ಮತ್ತು ಸಂಗಡಿಗರಿಂದ ಕೋಲಾಟದ ಪದಗಳು. 7:45ಕ್ಕೆ ಸಮಾಚಾರ ದರ್ಶನ. 8:00ಗೆ ಸಿರಿಗಂಧ ಕಾರ್ಯಕ್ರಮ. 8:15ಕ್ಕೆ ದಿಸ್ ವೀಕ್ ಇನ್ ಪಾರ್ಲಿಮೆಂಟ್. 8:30ಕ್ಕೆ ಸಿರಿಗಂಧ ಮುಂದುವರಿಯಲಿದೆ. 9:15ಕ್ಕೆ ಮೃತ್ಯುಂಜಯ ದೊಡ್ಡವಾಡ್ ಅವರಿಂದ ಭಾವಗೀತೆಗಳು. 9:30ಕ್ಕೆ ಯುವವಾಣಿ ಸಾಹಸಿ ಮಹಿಳಾ ಬೈಕ್ ರೈಡರ್ ಸುಷ್ಮಿತಾ ಹುರಕಡ್ಲಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಮಮತಾ ಕೃಷ್ಣ. ರಾತ್ರಿ 10:00ಗೆ ರಾಷ್ಟೀಯ ಸಂಗೀತ ಕಾರ್ಯಕ್ರಮ, ಗಿರಿಮಲ್ಲಪ್ಪ ಭಜಂತ್ರಿ ಅವರಿಂದ ಶಹನಾಯಿ ವಾದನ ಕಾರ್ಯಕ್ರಮ, ಧಾರವಾಡ ಕೇಂದ್ರದ ಕೊಡುಗೆ. ಇವಿಷ್ಟು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಇದೀಗ ಸಮಯವಾಗಲಿದೆ 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
1: Akashvani. The news read by Saira Mujtaba. The Micro, Small and Medium Enterprises Development Amendment Bill 2026 has been passed by the Parliament, with the Lok Sabha approving it today. Rajya Sabha had passed the bill on Monday. The bill aims to address payment delays and simplify dispute resolution. The legislation

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಇಲ್ಲಿಗೆ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ನಾಳೆ ಬೆಳಿಗ್ಗೆ 5:51 ಆರಂಭವಾಗಲಿದೆ. ನಮ್ಮೆಲ್ಲಾ ಪ್ರೀತಿಯ ಶ್ರೋತೃಗಳಿಗೆ ನಿಮ್ಮ ಬಾನುಲಿ ಗೆಳತಿ ಹೆಚ್ ಜೆ ವಿಶಾಲಾಕ್ಷಿ ಮಾಡುವ